ಆಕಾಶವಾಣಿ ಮಡಿಕೇರಿ ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ಶ್ರಾವಣ ಮಾಸದ 24ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 15ನೇ ತಾರೀಕು ಶನಿವಾರ. ಈಗ ಸಮಯ 5:56:54. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೂ ಪೌಡಂಡ ಡೇಸಿ ರೋಷನ್ ಹಾರೈಸುವ ಶುಭೋದಯ ಹಾಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭ ನುಡಿ. ಕಡುಬಡವನು ಇದು ನನ್ನ ದೇಶವೆಂದು ತಿಳಿಯುವ ಹಾಗೂ ನನ್ನ ಮಾತಿಗೂ ಬೆಲೆಯಿದೆ ಎನ್ನುವಂತಹ ಮೇಲು ಕೀಳು ಎಂಬ ವರ್ಗವಿಲ್ಲದ ಹಾಗೂ ಎಲ್ಲ ಜಾತಿಗಳ ಜನರು ಪರಿಪೂರ್ಣ ಸೌಹಾರ್ದದಿಂದ ಇರುವಂಥ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ, ಹೀಗೆಂದವರು ಮಹಾತ್ಮ ಗಾಂಧಿ. ಶುಭ ನುಡಿ ಕೇಳಿದಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ. ಇಂದು ದೇಶಭಕ್ತಿ ಗೀತೆಗಳನ್ನು ಆಲಿಸಲಿದ್ದೀರಿ. 6:30 ಚಿಂತನ, ಪ್ರಸ್ತುತಿ ದಿವಾಕರ ಹೆಗ್ಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:42 ಪ್ರದೇಶ ಸಮಾಚಾರ. 7:00 ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಭಾಷಣದ ನೇರ ಪ್ರಸಾರವನ್ನು ಆಲಿಸಲಿದ್ದೀರಿ. ನಂತರ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ರಾಜ್ಯದ ಜನತೆಗೆ ಸಂದೇಶ. ಆ ಬಳಿಕ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರಿಂದ ದೇಶದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ. ಅದಾದ ಬಳಿಕ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನ ಭಜಾನ. 11:00 ಗಾನ ಡಂಗುರ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಇಂದು ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ ಭಾಷಣ. ನಂತರ ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಮತ್ತು ಪರಿಹಾರ, ಈ ಕುರಿತು ಮಕ್ಕಳ ಮನೋವೈದ್ಯರಾದ ಹೊಸಪೇಟೆಯ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆಯ ಕುರಿತು ಕಾರ್ಯಕ್ರಮವಿದೆ. 1:21 ದೇಶಭಕ್ತಿ ಗೀತೆಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 3:00 ರೂಪಕ ಸಂಘರ್ಷದ ಸೋಪಾನಗಳು, ಪ್ರಸ್ತುತಿ ದಿವಾಕರ ಹೆಗಡೆ. 3:30 ನಾಟಕ ಸಮರ ಸಿಂಹಿಣಿ ಕೆಳದಿ ರಾಣಿ, ರಚನೆ ಶಿವಣ್ಣ ಸಿದ್ದಯ್ಯ ರುದ್ರಸ್ವಾಮಿ ಮಠ್, ನಿರ್ದೇಶನ ಪುಷ್ಪ ಬೆಟಗೇರಿ, ನಿರ್ಮಾಣ ಅಂಜನಾ ಯಾತನೂರು. 4:00 ದೇಶಭಕ್ತಿ ಗೀತೆಗಳು, ನೆನಪು ನಿನಾದ 4:30. 5:00 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇಂದು ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ ಹಾಗೂ ಮಾರುಕಟ್ಟೆ ಧಾರಣೆ ಆಲಿಸಿದೆ.

ಹೊರಡುತ್ತೀರಿ. 5:30 ಮಡಿಕೇರಿಯ ಕೋಟೆ ಆವರಣದಲ್ಲಿ ಜರುಗಿದ ಸ್ವಾತಂತ್ರ್ಯ ದಿನಾಚರಣೆಯ ಬಾನುಲಿ ವರದಿ ಮೂಡಿಬರಲಿದೆ. ಪ್ರಸ್ತುತಿ ಎಂ ಶಕುಂತಲಾ.

6 ಗಂಟೆ 15 ನಿಮಿಷಕ್ಕೆ ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 6:25ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 6:51ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆ ಮರುಪ್ರಸಾರವಿದೆ. 9:30ಕ್ಕೆ ಭಾರತದ ಸ್ವಾತಂತ್ರ್ಯದ ಅಂಗವಾಗಿ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಆಲಿಸಲಿದ್ದೀರಿ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಬಣ್ಣ ಆಶಿಹಾಳ್, ನಿರ್ಮಾಣ ಜ್ಯೋತಿದಾಸ್. ಆನಂತರ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮವಿದೆ. ಇವಿಷ್ಟು ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:05ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಇದು ಇಂದಿನ ಉದಯರಾಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ದಿವಾಕರ್ ಹೆಗಡೆ ಅವರಿಂದ.
1: ಎಲ್ಲ ಕೇಳುಗರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಭಾರತ ಸ್ವತಂತ್ರವಾಯಿತು ಎಂದು ನಾವು ಓದುವುದು ಕೇಳುವುದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೊರಟ ಸಂದರ್ಭವನ್ನು. ಸ್ವಾತಂತ್ರ್ಯ ಎಂದಾಗ ನಮಗೆ ನೆನಪಿಗೆ ಬರುವುದು ಪಾರತಂತ್ರ್ಯದ ಇತಿಹಾಸ. ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ವಿಕಸಿತ ರಾಷ್ಟ್ರವಾಗಿದ್ದ ಭಾರತ ಹೊರಗಿನವರ ಬರ್ಬರ ಆಕ್ರಮಣಕ್ಕೆ ತುತ್ತಾದದ್ದು ತನ್ನ ದೌರ್ಬಲ್ಯದಿಂದಲೇ ಎನ್ನುವುದನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು. ಇತಿಹಾಸದಿಂದ ಪಾಠ ಕಲಿಯುವುದೆಂದರೆ ಅದೇ ಆಗಿದೆ. ಏಕಕಾಲದಲ್ಲಿ ಭಾರತದ ಬದುಕಿನ ಮುಖದಲ್ಲಿದ್ದ ಶಿವಾಜಿ ಮಹಾರಾಜರು ಮತ್ತು ಔರಂಗಜೇಬ ಇವರಿಬ್ಬರಲ್ಲಿ ಅಭಿಜಾತ ಭಾರತದ ನಾಯಕ ಯಾರು ಎನ್ನುವುದನ್ನು ನಮ್ಮ ರಾಷ್ಟ್ರೀಯ ವಿವೇಕ ನಿರ್ಧರಿಸಬೇಕು. 1930ರಲ್ಲಿ ಮಹಾತ್ಮ ಗಾಂಧಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಆ ಮೂಲಕ ಉಪ್ಪು ತಿನ್ನುವ ಎಲ್ಲರನ್ನೂ ತಲುಪಿದರು. ನಮ್ಮ ರುಚಿ ಸ್ವತಂತ್ರವಾಗಿರಬೇಕು ಎನ್ನುವುದೇ ಸ್ವಾತಂತ್ರ್ಯದ ನಿಜವಾದ ಬಯಕೆ. ಅದಕ್ಕೆ ಬೇಕಾದ ಪರಿಶ್ರಮ ಎಂಥದ್ದೆಂದರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ 1910ರಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಂಡಮಾನಿನ ಜೈಲಿನಲ್ಲಿ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದರು. ಚಿಕ್ಕದಾದ ಕತ್ತಲೆಯ ಕೋಣೆಯಲ್ಲಿ ವಾಸ, ಹಗಲಿಡೀ ಗಾಣಕ್ಕೆ ಹೆಗಲು ಕೊಡುವ ಶ್ರಮ, ಕೈದಿಗಳ ಆಹಾರ, ಕೆಟ್ಟ ಆರೋಗ್ಯ, ವರ್ಷಕ್ಕೊಮ್ಮೆ ಮನೆಗೆ ಪತ್ರ ಬರೆಯುವ ಅವಕಾಶ, ಅಂತಹ ಆತಂಕದ ಮಧ್ಯೆಯೂ ಮಹಾಕಾವ್ಯವನ್ನು ಬರೆಯುವ ಹಂಬಲ, ಜೈಲಿನ ಗೋಡೆಯ ಮೇಲೆ ಮೊಳೆಯಿಂದ ಬರೆದು ಬಾಯಿಪಾಠ ಮಾಡಿದ ಸಾಹಸ, ಅಂದರೆ ಪರಿಸರ ಪರಿಸ್ಥಿತಿಯ ಕಷ್ಟಗಳನ್ನು ಮೀರಿ ಅಂತರಂಗದ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳುವ ದೃಢತೆ ಭಾರತೀಯ ಸ್ವಾತಂತ್ರ್ಯದ ಪರಿಕಲ್ಪನೆಯ ಮುಖ್ಯ ಸೂತ್ರ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದರೆ ಸಾಕು, ನಮಗೆ ಸ್ವಾತಂತ್ರ್ಯ ಬಂದಂತೆ ಎನ್ನುವುದು ಸಾಮಾನ್ಯ ಅಭಿಪ್ರಾಯವಾಗಿತ್ತು. ಆದರೆ ಗಾಂಧೀಜಿಯವರು ಸ್ವದೇಶಿ ಜೀವನ ಪದ್ಧತಿಯ ಬಗ್ಗೆ ಹೇಳಿದರು. ಸಾಮಾಜಿಕ ಸಾಮರಸ್ಯಕ್ಕಾಗಿ, ಅಸ್ಪೃಶ್ಯತೆಯ ನಿವಾರಣೆಗಾಗಿ, ಎಲ್ಲರ ಶಿಕ್ಷಣಕ್ಕಾಗಿ ಅಭಿಯಾನವನ್ನೇ ಆರಂಭಿಸಿದರು. ಸ್ವಾತಂತ್ರ್ಯವೆಂದರೆ ಸಂವೇದನಶೀಲತೆ, ಆತ್ಮವಿಕಾಸಕ್ಕೆ ಸೇವೆ ದೊಡ್ಡ ಅವಕಾಶ ಎನ್ನುವುದನ್ನು ತೋರಿಸಿದರು. ಭಾರತದ ಬದುಕು ಶ್ರದ್ಧೆಯಿಂದ, ಭಕ್ತಿಯಿಂದ, ವಿಚಾರದಿಂದ, ನಡತೆಯಿಂದ ಮಾನವೀಯವಾದಾಗ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತದೆ ಎಂದವರು ಗಾಂಧೀಜಿ. ಸ್ವಾತಂತ್ರ್ಯ ಜನ್ಮಸಿದ್ಧ ಹಕ್ಕು ಎಂದವರು ಲೋಕಮಾನ್ಯ ತಿಲಕರು. ಈ ಸ್ವಾತಂತ್ರ್ಯವನ್ನು ಬೇಡಿ ಪಡೆಯುವುದಲ್ಲ, ಹೋರಾಡಿ ಪಡೆಯುವುದು ಎಂದವರು ನೇತಾಜಿ ಸುಭಾಷ್ ಚಂದ್ರ ಬೋಸರು. ಇಡೀ ದೇಶಕ್ಕೆ ಜೈ ಹಿಂದ್ ಎನ್ನುವ ಮಂತ್ರವನ್ನು ಕೊಟ್ಟರು. ಪರಿಸ್ಥಿತಿ ಪರಿಸರವಾದಗಳನ್ನು ಮೀರಿ ನಿಂತ ಅಂತರಂಗದ ಬದುಕು, ಸಂವೇದನಶೀಲವಾದ ಸಾಮಾಜಿಕ ಬದುಕು, ಪೌರುಷದ ಅಸ್ಮಿತೆ, ಇವೆಲ್ಲ ಸೇರಿ ಸ್ವಾತಂತ್ರ್ಯದ ಅನುಭವ. ಈ ಮೌಲ್ಯಗಳ ಅಭಿವ್ಯಕ್ತಿಯೇ ಭಾರತದ ವರ್ತಮಾನ.

0: ಆದಾಗ ನಮಗೆ ನಿಜವಾದ ಸ್ವಾತಂತ್ರ್ಯ. ವೇಷ, ಭಾಷೆ, ಆರಾಧನೆ, ಆಚರಣೆ, ಅಧ್ಯಾತ್ಮ, ಕಲಾಕೌಶಲ ಎಲ್ಲವೂ ಈ ಭೂಮಿಯಲ್ಲಿ ಶ್ರದ್ಧೆಯನ್ನು ಆಧರಿಸಿ ಬೆಳೆದು ಬಂದಿದೆ. ಇದನ್ನೇ ಬಹುತ್ವ ಎಂದು ನಾವು ಕರೆದೆವು. ಈ ಎಲ್ಲ ಬಹುತ್ವವನ್ನು ಉಳಿಸಿಕೊಳ್ಳಲು ಈಗಲೂ ನಾವು ಪ್ರಯತ್ನಿಸಬೇಕಾಗಿದೆ. ಯಾವ ದೇವಾಲಯ ಪೂಜೆ ಇಲ್ಲದೆ ಸ್ಮಾರಕವಾಗಿದೆಯೋ ಅದನ್ನು ಕಲಾಕೌಶಲದ ತಾಣವೆಂದು ಕರೆಯುವುದಕ್ಕೆ ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಪೂಜೆ ನಡೆಯುವ ದೇವಾಲಯದ ಕಲೆಯನ್ನು ಮೆಚ್ಚಿಕೊಳ್ಳಲು ಸಿದ್ಧಾಂತ ಅಡ್ಡಿಯಾಗುತ್ತದೆ ಎನ್ನುವ ಎಡಬಿಡಂಗಿತನ ನಮ್ಮನ್ನು ಕಾಡುತ್ತಿದೆ. ಶ್ರದ್ಧೆಯ ನೆಲೆಯಲ್ಲದ ಸ್ಮಾರಕ ಕಲಾತ್ಮಕ ಸ್ಮಾರಕವಾಗಿಯೂ, ಶ್ರದ್ಧೆ ಜೀವಂತವಾಗಿರುವ ತಾಣ ಕೇವಲ ನಂಬಿಕೆಯ ನೆಲೆಯಾಗಿಯೂ ಭಾಸವಾಗುವ ಆಭಾಸ ಇದೆ. ಇದು ತರ್ಕವೂ ಅಲ್ಲ, ದರ್ಶನವೂ ಅಲ್ಲ, ಭಾವದ ಆರ್ದ್ರತೆಯ ಕೊರತೆ ಮಾತ್ರ. 140 ಕೋಟಿ ಜನಸಂಖ್ಯೆಯ ದೇಶ ನಮ್ಮದು. ಇದರ ಅರ್ಧಸಂಖ್ಯೆ ಇದ್ದಾಗಲೇ ಭಾರತೀಯ ಅರ್ಥಶಾಸ್ತ್ರ ಜನಸಂಖ್ಯಾ ಸಮಸ್ಯೆಯತ್ತ ಸುತ್ತುತ್ತಿತ್ತು. ಇಂದು ಅದೇ ಜನ ಸಂಪತ್ತು ಎಂದು ಕರೆಯಲ್ಪಡುತ್ತದೆ. ರಾಷ್ಟ್ರದ ಜೀವಂತಿಕೆ ಎಂದರೆ ಜನ ಜಾಗೃತರಾಗಿರಬೇಕು, ನಾಯಕತ್ವ ಸಂಯಮಿಯಾಗಬೇಕು, ಸೈನ್ಯ ಶೌರ್ಯಯುತವಾಗಬೇಕು. ಅದೆಲ್ಲವೂ ವರ್ತಮಾನದಲ್ಲಿ ಒದಗಿದೆ. ಇದರ ಸುಸ್ಥಿರ ಬದುಕಿನ ಭರವಸೆಗೆ ದೇಶ ಆತ್ಮನಿರ್ಭರವಾಗಿರಬೇಕು. ಆರ್ಥಿಕವಾಗಿ ದೇಶ ಆತ್ಮನಿರ್ಭರವಾದಾಗ ಸಾಂಸ್ಕೃತಿಕವಾಗಿಯೂ ಅದರ ಅಸ್ಮಿತೆ ಬಲಗೊಳ್ಳುತ್ತದೆ. ಆ ಸ್ವಾತಂತ್ರ್ಯ ನಮ್ಮದಾಗಲಿ.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34:55.
3: ಇಂದು August 15 ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ದೃಢ ಸಂಕಲ್ಪ ಮತ್ತು ತ್ಯಾಗಗಳ ಮೂಲಕ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ.
8: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
7: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
11: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV-100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
12: Independence Day offer for just 1111 rupees per month.
13: Enjoy 200 Mbps high speed internet, a massive 5000 GB of data and save 88 rupees every month.
12: This Independence Day, connect to freedom with BSNL FTTH.
13: BSNL, connecting India.
12: Terms and conditions apply.
14: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
15: ಭಾರತದ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವಿಶೇಷ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರ. Freedom Rhythms, a symphony of freedom.

0: ಕೇಳಿ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹಾಗೂ ರಾಗಂ 24x7 ಡಿಟಿಎಚ್ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಟಾಸ್ಕ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಯಲಹಂಕ ಬೆಂಗಳೂರು. ಬನ್ನಿ, ದೇಶದ ಸ್ವಾತಂತ್ರ್ಯದ ಸಂಭ್ರಮವನ್ನು ಒಟ್ಟಾಗಿ ಆಚರಿಸೋಣ. ನಮ್ಮ ತಾಯ್ನಾಡಿಗೆ ಸಂಗೀತ ಲಯದಲ್ಲಿ ಗೌರವ ಸಲ್ಲಿಸೋಣ. ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
1: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
2: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
3: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು,
4: ಇದುವೇ ನಮ್ಮ ರಾಷ್ಟ್ರಧ್ವಜ.
3: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
0: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
1: ನಮ್ಮ ರಾಷ್ಟ್ರಧ್ವಜ
2: ನಮ್ಮ ಹೆಮ್ಮೆ.
3: ಮನೆ ಮನೆಗಳಲ್ಲೂ ತ್ರಿವರ್ಣ,
0: ಪ್ರತಿ ಮನೆಯಲ್ಲೂ ತ್ರಿವರ್ಣ.
5: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆಕಾಶವಾಣಿಯ ನಮ್ಮ ಆತ್ಮೀಯ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮುಖ್ಯಾಂಶಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಈಗ ವಾರ್ತೆಗಳ ವಿವರ. ಇಂದು ಭಾರತ ಸ್ವಾತಂತ್ರ್ಯ ದಿನ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಬ್ರಿಟಿಷ್ ಆಳ್ವಿಕೆ ಕೊನೆಗೊಂಡು ಭಾರತ ಸ್ವತಂತ್ರವಾಯಿತು. ಅಸಂಖ್ಯ ಸ್ವಾತಂತ್ರ್ಯ ಸೇನಾನಿಗಳ ಪರಿಶ್ರಮ, ತ್ಯಾಗ, ಬಲಿದಾನದ ಫಲವಾಗಿ ಇಂದು ಭಾರತೀಯರು 80ನೇ ಸ್ವಾತಂತ್ರ್ಯ ಸಂಭ್ರಮಾಚರಣೆಯನ್ನು ನಾಡಿನಾದ್ಯಂತ ಅಭಿಮಾನಪೂರ್ವಕ ಆಯೋಜಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನ ಪ್ರತಿ ಮನೆ ಮನೆಗಳಲ್ಲೂ ನಾಡಿದ್ದು 17ನೇ ತಾರೀಖಿನವರೆಗೆ ರಾಷ್ಟ್ರೀಯ ಚಳವಳಿಯ ರೂಪದಲ್ಲಿ ಜನಸಹಭಾಗಿತ್ವದಲ್ಲಿ ನಡೆಯಲಿದೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶದ ಜನತೆಗೆ ತಮ್ಮ ಸಂದೇಶ ನೀಡಲಿದ್ದಾರೆ. ಇಂದು ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ಆಕಾಶವಾಣಿ, ದೂರದರ್ಶನ ಸೇರಿದಂತೆ ಎಲ್ಲ ವಾಹಿನಿಗಳಲ್ಲಿ ಕಾರ್ಯಕ್ರಮ ನೇರವಾಗಿ ಪ್ರಸಾರಗೊಳ್ಳಲಿದೆ. ಇಂದು ಬೆಳಗ್ಗೆ 8:58ಕ್ಕೆ ಬೆಂಗಳೂರಿನ ಮಾಣೆಕ್ ಷಾ ಕವಾಯತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನದ ಸಂದೇಶ ನೀಡಲಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಸೇನಾನಿಗಳು ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕ ಗಣ್ಯರಿಗೆ ಜಿಲ್ಲಾಡಳಿತಗಳು ಗೌರವ ಅರ್ಪಿಸಲಿವೆ. ನಾಡಿನ ಐತಿಹಾಸಿಕ ಕಟ್ಟಡಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ವಿದ್ಯುತ್ ದೀಪಾಲಂಕಾರ ಮನಮೋಹಕವಾಗಿದೆ. ಧಾರವಾಡ ಜಿಲ್ಲೆ ಗರಗ್ ಗ್ರಾಮದ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘ ಸಂವಿಧಾನದ ಮಾನದಂಡಗಳಿಗೆ ಅನುಗುಣವಾಗಿ ಖಾದಿ ರಾಷ್ಟ್ರಧ್ವಜಗಳನ್ನು ವಿವಿಧ ಗಾತ್ರಗಳಲ್ಲಿ ತಯಾರಿಸುತ್ತಿದೆ. ಭಾರತೀಯ ಮಾನಕ ಬ್ಯೂರೋ ಬಿಐಎಸ್ ಮಾನ್ಯತೆ ಪಡೆದಿರುವ ಗರಗ್

0: ಖಾದಿ ಗ್ರಾಮೋದ್ಯೋಗ ಕೇಂದ್ರ ಇಡೀ ದೇಶಕ್ಕೆ ಖಾದಿ ರಾಷ್ಟ್ರಧ್ವಜಗಳನ್ನು ಒದಗಿಸುತ್ತಾ ಬಂದಿದೆ. ಖಾದಿ ರಾಷ್ಟ್ರಧ್ವಜವನ್ನು ಮಾತ್ರ ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸಂಘದ ಅಧ್ಯಕ್ಷ ಈಶ್ವರಪ್ಪ ಇಟಗಿ ಮನವಿ ಮಾಡಿದ್ದಾರೆ.
1: ನಮ್ಮ ಸಂಸ್ಥೆ 1956 ಸ್ಥಾಪನೆಗೊಂಡು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ತಯಾರು ಮಾಡುತ್ತಾ ಬಂದಿತ್ತು. ತದನಂತರ 1974 ಖಾದಿ ಆಯೋಗದ ನಿರ್ದೇಶನದಂತೆ BIS ಮಾರ್ಕ್ನ ರಾಷ್ಟ್ರಧ್ವಜದ ಬಟ್ಟೆಯನ್ನು ನಾವು ತಯಾರು ಮಾಡುತ್ತಾ ಬಂದಿರುತ್ತೇವೆ. 2023 ನಮಗೆ ಮತ್ತೆ ಸಂಪೂರ್ಣವಾಗಿ ಧ್ವಜವನ್ನು ಮಾಡುವಂತಹ ಹಕ್ಕು BIS ಮಾರ್ಕ್ ಅನ್ನು ಪಡೆದುಕೊಂಡವು. ಈಗ ನಾವು ಸತತವಾಗಿ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ವರ್ಷ ನಾವು ಅಂದಾಜು 2000 ರಾಷ್ಟ್ರಧ್ವಜಗಳನ್ನು ತಯಾರು ಮಾಡಿದ್ದೇವೆ. ಅದರಲ್ಲಿ ಮಾರಾಟ ಮಾತ್ರ ಬಹಳ ಕಡಿಮೆ ಆಗಿದೆ. ಒಂದು 200-300 ಧ್ವಜಗಳು ಹಾಗೂ ಹೋಲ್ಸೇಲ್ದಲ್ಲಿ ಒಂದು 500-600 ಧ್ವಜಗಳು ಸೇಲ್ ಆಗಿವೆ. ಪ್ರತಿ ವರ್ಷದಂತೆ ನೋಡಿದ್ರೆ ಈ ವರ್ಷ ನಮ್ಮ ಧ್ವಜದ ಮಾರಾಟ ಬಹಳ ಕಡಿಮೆ ಆಗಿದೆ. ಇಲ್ಲಿ 225 ಮಂದಿ ಕಾರ್ಮಿಕರು ಕೆಲಸ ಮಾಡ್ತೇವೆ. ನೂಲುವವರು, ನೇಕಾರರು, ಇತರ ಸಿಬ್ಬಂದಿ ಎಲ್ಲರೂ ಕೂಡಿ ಈ ಸಂಸ್ಥೆ ಹೊಂದಿದೆ. BIS ಮಾರ್ಕಿನ ರಾಷ್ಟ್ರಧ್ವಜದ ಬಟ್ಟೆ ಹಾಗೂ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡುವಂತ ಏಕೈಕ ಸಂಸ್ಥೆ ಗರಗ ಗ್ರಾಮ ಹೊಂದಿದೆ.
0: ಹೊಸ ದಿಲ್ಲಿಯ ಕೆಂಪುಕೋಟೆಯ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ 100 ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಆಮಂತ್ರಿಸಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ವಿಶ್ವಕರ್ಮ ಯೋಜನೆ ಅಡಿ ಗುರುತಿಸಲಾದ 18 ಸಾಂಪ್ರದಾಯಿಕ ಉದ್ಯಮ ವಲಯಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದೆ. ಸಾಂಸ್ಕೃತಿಕ ಹೆಮ್ಮೆಯ ಭಾವನೆ ರಾಷ್ಟ್ರದ ಸಾರ್ವಭೌಮತ್ವಕ್ಕೆ ಆಧ್ಯಾತ್ಮಿಕ ಬಲವನ್ನು ನೀಡುತ್ತದೆ ಎಂಬ ಅರಿವು ಇಂದು ದೇಶದಲ್ಲಿ ಬಲಗೊಳ್ಳುತ್ತಿದೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶವು ಮುನ್ನಡೆಯುತ್ತಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಜಗತ್ತಿನ ಪ್ರಮುಖ ಉದ್ಯಮ ಸಂಸ್ಥೆಗಳು ಭಾರತದ ಯುವಜನತೆಯ ಪ್ರತಿಭೆ ಮತ್ತು ಬದ್ಧತೆಯಿಂದ ಪ್ರಭಾವಿತವಾಗಿ ಅವರನ್ನು ನಾಯಕತ್ವದ ಹುದ್ದೆಗಳಿಗೆ ನೇಮಿಸುತ್ತಿವೆ. ಸ್ವಸಹಾಯ ಸಂಘಗಳಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಸದಸ್ಯರಿದ್ದಾರೆ ಎಂದು ರಾಷ್ಟ್ರಪತಿ ನುಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕಿತ್ತೂರಿನ ವೀರರಾಣಿ ಚೆನ್ನಮ್ಮನವರ ಬಲಗೈ ಬಂಟರಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವವನ್ನು ಇಂದು ನಾಡಿನಾದ್ಯಂತ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ನೇಗಿನಹಾಳ ಗ್ರಾಮದಲ್ಲಿ ತಮ್ಮ ತಾಯಿ ಕೆಂಚವ್ವನವರ ತವರು ಮನೆಯಲ್ಲಿ 15 August ರಾಯಣ್ಣ ಜನಿಸಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ವೀರಭೂಮಿ ಸ್ಮಾರಕ ನಿರ್ಮಿಸಿದೆ. ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿ, ಕ್ರಾಂತಿಕಾರಿ, ಆಧ್ಯಾತ್ಮಿಕ ಚಿಂತನೆಯ ಮಹಾಯೋಗಿ ಶ್ರೀ ಅರವಿಂದೋ ಘೋಷ್ ಅವರ ಜಯಂತ್ಯುತ್ಸವವೆಂದು ಧಾರವಾಡ ಸೇರಿದಂತೆ ನಾಡಿನ ಹಲವೆಡೆ ಶ್ರೀ ಅರವಿಂದರ ಮಹಾಕಾವ್ಯ ಸಾವಿತ್ರಿ ಪಠಣದೊಂದಿಗೆ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಇಂದಿನಿಂದ 15 September ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಮಾಸಿಕ ಜಾಬ್ ಕಾರ್ಡ್ ಮೇಳ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ.
3: ವಿಬಿಜಿ ರಾಮ್ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. 450 ಕಾಮಗಾರಿ ಇವಾಗ ಆನ್ ಗೋಯಿಂಗ್ ಇದೆ. ಪ್ಲಸ್ ಇನ್ನು ಈ ವರ್ಷದ ನಾವು ಎಕ್ಷನ್ ಪ್ಲಾನ್ ಕ್ರಿಯೇಟ್ ಮಾಡಿಕೊಂಡು ಅರೌಂಡ್ 35,000 ಕಾಮಗಾರಿಗಳು ಅನುಮೋದನೆ ನೀಡಿದೀವಿ. ಇನ್ನು ಹೆಚ್ಚಿನ ಅಡಿಷನಲ್ ವರ್ಕ್ ತಗೊಂಡಕ್ಕೆ ಕೂಡ ಅವಕಾಶ ಇದೆ. ಅದು ಕೂಡ ನಾವು ಇವಾಗ ಎಂಟ್ರಿ ಮಾಡ್ಕೊಂಡು ಮಾಡ್ತಾ ಇದೀವಿ. ಪರ್ಸೆಂಟೇಜ್ ಹೆಚ್ಚಿಸಲು ಪ್ಲಸ್ ಇನ್ನು ಜಾಸ್ತಿ ಜನಕ್ಕೆ ಕೆಲಸ ಕೊಡಕ್ಕೆ ಉದ್ದೇಶದಿಂದ ಇವಾಗ ಜಾಬ್ ಕಾರ್ಡ್ ಮೇಲ ಅಂತ ನಮ್ಮ ಸರ್ಕಾರದಿಂದ ಡೈರೆಕ್ಷನ್ ಬಂದಿದೆ. 15 August ಇಂದ 15 September ವರೆಗೆ ಜಾಬ್ ಕಾರ್ಡ್ ಮೇಲ ಅಭಿಯಾನ ತರ ನಮ್ಮ ಪೂರ್ತಿ ಡಿಸ್ಟ್ರಿಕ್ಟ್ ಅಲ್ಲಿ ತಗೊಂತಾ ಇದ್ವಿ. ಅದಕ್ಕೆ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ನಾವು ಡೈರೆಕ್ಷನ್ ಕೊಟ್ಟಿದೀವಿ. ಏನೇನ ಜಾಬ್ ಕಾರ್ಡ್ ಇದೆ ಇವಾಗ ಅದು ಎಲ್ಲ ಆಕ್ಟಿವ್ ಮಾಡ್ಕೋಬೇಕು. ಪ್ಲಸ್ ಇವಾಗ ಹೊಸ ಕುಟುಂಬಗಳಿಗೆ ಕೂಡ ಸೇರಿಸಬೇಕು. ಸೊ ಅವರಿಗೆ ಕೂಡ ಹೊಸ ಜಾಬ್ ಕಾರ್ಡ್ ಕೊಡಬೇಕು. ಎಲ್ಲ ಜಾಬ್ ಕಾರ್ಡ್ ಇಕೆವೈಸಿ ಮುಗಿಸಬೇಕು. ಇನ್ನು ಜಾಸ್ತಿ ಮಾನವ್ ಡೇಸ್ ಪರ್ಸೆಂಟೇಜ್ ಕ್ರಿಯೇಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.
2: ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಬೊಮ್ಮನಹಳ್ಳಿಯ ಅಂಗನವಾಡಿ ಕಟ್ಟಡದ ಮೇಲ್ಛಾವಣಿ ಕುಸಿದು 4 ಮಕ್ಕಳು ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಸಂಭವಿಸಿದೆ. ಆ ಪೈಕಿ ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ. ರಾಷ್ಟ್ರೀಯ ಗುಣಮಟ್ಟ ಭರವಸೆ ಮಾನದಂಡಗಳ ಅಡಿ ರಾಯಚೂರು ಜಿಲ್ಲೆಯ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹಾಗೂ 3 ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳಿಗೆ ಪ್ರಮಾಣೀಕರಣ ಲಭಿಸಿದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ಮಾಹಿತಿ ನೀಡಿ, ಕರಿಗುಡ್ಡ, ಖರಾಬ್ ದಿನ್ನಿ ಹಾಗೂ ಗಾರಲದಿನ್ನಿ ಸೇರಿದಂತೆ ಒಟ್ಟು 5 ಆರೋಗ್ಯ ಕೇಂದ್ರಗಳು ಯಶಸ್ವಿಯಾಗಿ ಪ್ರಮಾಣೀಕರಣ ಗಳಿಸಿವೆ ಎಂದರು. ಭಾರತ ಪಾಕಿಸ್ತಾನ ವಿಭಜನೆಯ ಭೀಕರತೆಯ ಸ್ಮರಣ ದಿನ ಹಾಗೂ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತದ ವತಿಯಿಂದ ವಿವಿಧೆಡೆ ಜರುಗಿತು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದಿವಂಗತ ನಿರ್ಮಲಾ ಬಾಳಿಗಾ ಸಂಸ್ಮರಣೆ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಹೊಸದಿಲ್ಲಿಯ ರಾಷ್ಟೀಯ ನಾಟಕ ಶಾಲೆ ಬೀದರಿನಲ್ಲಿ ಆಯೋಜಿಸಿರುವ 30 ದಿನಗಳ ರಂಗಭೂಮಿ ತರಬೇತಿ ಶಿಬಿರಕ್ಕೆ ಚಾಲನೆ ದೊರೆತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 80th ಸ್ವಾತಂತ್ರ್ಯ ದಿನಾಚರಣೆ, ನಾಡಿನಾದ್ಯಂತ ಹಬ್ಬದ ಕಳೆ, ಸಂಭ್ರಮ ಸಡಗರ. ಧಾರವಾಡ ಜಿಲ್ಲೆ ಗರಗ್ ಖಾದಿ ಗ್ರಾಮೋದ್ಯೋಗ ಸಂಘದಿಂದ ಗುಣಮಟ್ಟದ ಖಾದಿ ರಾಷ್ಟ್ರಧ್ವಜಗಳ ನಿರ್ಮಾಣ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ದೇಶ ಮುನ್ನಡೆಯುತ್ತಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘನೆ. ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯುತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
4: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ
5: ವಿರಾಜಪೇಟೆ.
6: ಸ
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
2: ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷಿನ್,
2: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
2: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
4: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: The number you've dialed is currently busy. Kindly try. ಎಷ್ಟೊತ್ತಿನಿಂದ
6: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ, ಮೋಕ್, ಇರಿಟ್ಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ನಾಪುಕೃ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಮಾಸಿಕ ಬೊಳ್ಳಾಟವನ್ನು ಇಂದು ಶನಿವಾರ ಕಟೋಳಿರ ರಾಜ ಚರ್ಮಣ ಮತ್ತು ಸಂಸಾರದವರು ನಡೆಸಿಕೊಡಲಿದ್ದಾರೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ಪೈಂಗುತ್ತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದು?
9: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೇ August 20ಕ್ಕೆ ಗುರುವಾರ ಓಪನ್ ಆಗ್ತಾ ಇದೆ. ತರೋತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದು ಬಿಡೋಣ.
2: ನಿಮ್ಮ ಮನೆಗೆ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್ ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
10: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ನಿಮಿಷಗಳಾಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

तब माननीय प्रधानमंत्री महोदय राष्ट्रीय ध्वज फहराते हैं।

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಯನ್ನ ಕೇಳುವಿರಿ, ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ.

0: ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MiG-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲ ತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಾಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಮತ್ತು ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈ ಪ್ರಯತ್ನಗಳಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ದೊಡ್ಡ ಗುರಿಯಾಗಿದೆ ಎಂದು ಅವರು ಹೇಳಿದರು.
1: ಆಜ್ ಭಾರತ್ ನೇ ಭಿ ಏಕ್ ಬಹುತ್ ಬಡಾ ಸಪ್ನಾ ದೇಖಾ ಔರ್ ವೋ ಸಪ್ನಾ ಹೈ

0: जब आजादी के 100 साल होंगे 2047 में हम विकसित भारत बना के रहेंगे। 140 करोड़ देशवासियों के पुरुषार्थ से इस लक्ष्य को हमें हासिल करना है।
1: ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು ಸುಮಾರು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಕೋಚ್ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ಅವರು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047ರ ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ಆಚರಣೆಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಮತ್ತು ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಗೀತೆ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಿಂದ ಇಂದು ಬೆಳಗ್ಗೆ 10:30 11:30 ಫ್ರೀಡಂ ರಿದನ್ ರಿದಮ್ ಎ ಸಿಂಪನಿ ಆಫ್ ಫ್ರೀಡಂ ಕುರಿತ ಸಂಗೀತ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಶ್ವದ ಹಲವಾರು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಇದ್ದರೂ ಭಾರತದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ರಾಷ್ಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತದ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ 2 ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನ ದೇಶದ ಆರ್ಥಿಕ ಪ್ರಗತಿ ಮತ್ತು ರಾಷ್ಟೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತವು 2030ರ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯವಾಗಿದ್ದು ಶಾಂತಿ, ಸಹಕಾರ, ಸಂವಾದ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ವಿದೇಶಾಂಗ ನೀತಿಯ ಆಧಾರ ಸ್ತಂಭಗಳಾಗಿವೆ ಎಂದು ಅವರು ಪುನರುಚ್ಚರಿಸಿದ್ದಾರೆ. ಆರ್ಥಿಕ ಸಹಕಾರವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಸಂಬಂಧಗಳನ್ನು ಬಲಪಡಿಸಲು ಭಾರತ ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಭಾರತೀಯ ಸೇನೆಗೆ ಲಾಯ್ಟರ್ ಮಿನೇಷನ್ ಸಿಸ್ಟಂಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು ಎನ್ಐಬಿಐ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 1,577 ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಲಾಯ್ಟರ್ ಮಿನೇಷನ್ ಸಿಸ್ಟಮ್ ಆರ್ಟಿಲರಿ ರೆಜಿಮೆಂಟ್ಗಳ ಸಾಮರ್ಥ್ಯ ಹೆಚ್ಚಿಸಲು ಅಭಿವೃದ್ಧಿಪಡಿಸಲಾದ ನಿರ್ಣಾಯಕ ಸಾಧನವಾಗಿದ್ದು ಇದರಿಂದಾಗಿ ಭಾರತೀಯ ಸೇನೆಯ ಒಟ್ಟಾರೆ ಕಾರ್ಯಾಚರಣೆಯ ಪರಿಣಾಮಕಾರಿತ್ವವನ್ನು ಬಲಪಡಿಸುತ್ತದೆ. ಈ ಖರೀದಿಯ ಭಾರತೀಯ ರಕ್ಷಣಾ ಕೈಗಾರಿಕೆಗಳನ್ನು ಆಧುನೀಕರಿಸುವ ಮತ್ತು ಸಬಲೀಕರಣಗೊಳಿಸುವತ್ತ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೂರದರ್ಶನ ಚಾನೆಲ್ಗಳಿಗೆ 12 ನಿಮಿಷಗಳ ಜಾಹೀರಾತು ಅವಧಿಯ ಮಿತಿಯನ್ನು ತೆಗೆದುಹಾಕಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಟಿವಿ ಪ್ರಸಾರ ವಲಯದಲ್ಲಿ ಆದ ಬದಲಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜಾಹೀರಾತು ಅವಧಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಮರುಪರಿಶೀಲಿಸಲು ನಿರ್ಧರಿಸಲಾಗಿದೆ. ಭಾರತದಲ್ಲಿ ಟಿವಿ ಚಾನೆಲ್ಗಳು ಪಾವತಿ ಮತ್ತು ಅಥವಾ ಪ್ರಸಾರ ಮುಕ್ತ ಎಂಬುದನ್ನು ಲೆಕ್ಕಿಸದೆ ಈ ವಲಯವು ಜಾಹೀರಾತಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ.

0: 2006ರಲ್ಲಿ ದೂರದರ್ಶನಕ್ಕಾಗಿ ಜಾಹೀರಾತು ಅವಧಿಯ ಮಿತಿಯನ್ನು ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಮಗಳು 1994ರ ಅಡಿಯಲ್ಲಿ ಪರಿಚಯಿಸಲಾಯಿತು. ಯುಜಿಸಿ ಎನ್ಇಟಿ ಸಿಎಸ್ಐಆರ್ ಎನ್ಇಟಿ ಐಸಿಎಆರ್ ಎಐಇಇಎ ಪಿಜಿ ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡು ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಭಾರತದ 80ನೇ ಸ್ವಾತಂತ್ರ್ಯ ದಿನದಂದು ಭಾರತೀಯ ಪುರುಷರ ತಂಡವು ಇಂದು ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡ ಭಾರತವಾಗಿದೆ. ನವದೆಹಲಿಯ ರಾಷ್ಟಪತಿ ಭವನದ ಆವರಣದಲ್ಲಿರುವ ಅಮೃತ ಉದ್ಯಾನವು ನಾಳೆಯಿಂದ ಮುಂದಿನ ತಿಂಗಳ 15ರವರೆಗೆ ಸಾರ್ವಜನಿಕರಿಗೆ ತೆರೆದಿರುತ್ತದೆ. ಉದ್ಯಾನವು ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ನಿರ್ವಹಣೆಗಾಗಿ ಉದ್ಯಾನವನವು ಎಲ್ಲಾ ಸೋಮವಾರಗಳಂದು ಮುಚ್ಚಲ್ಪಡುತ್ತದೆ. ಉದ್ಯಾನಕ್ಕೆ ಎಲ್ಲರಿಗೂ ಪ್ರವೇಶ ಉಚಿತವಾಗಿದೆ. ಸಂದರ್ಶಕರು ತಮ್ಮ ಸ್ಲಾಟ್ಗಳನ್ನು ವಿಸಿಟ್ ಡಾಟ್ ರಾಷ್ಟಪತಿ ಭವನ್ ಡಾಟ್ ಜಿಒವಿ ಡಾಟ್ ಇನ್ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಬಹುದು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ, ಎಲ್ಲೆಡೆ ಮುಳುಗಿದ ದೇಶಭಕ್ತಿ. ಕೆಂಪುಕೋಟೆಯಲ್ಲಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿದ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟೀಯ ಹಿತಾಸಕ್ತಿಯು ಭಾರತದ ವಿದೇಶಾಂಗ ನೀತಿಯ ಅಡಿಪಾಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಇಂದಿನಿಂದ ಭಾರತ ಶ್ರೀಲಂಕಾ ಟೆಸ್ಟ್ ಪಂದ್ಯ, ಐತಿಹಾಸಿಕ 600ನೇ ಟೆಸ್ಟ್ ಸಂಭ್ರಮದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೆಯಿರಿ. ಬಿಎಸ್ಎನ್ಎಲ್ 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 ಜಿಬಿ ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ ಬಿಎಸ್ಎನ್ಎಲ್ ಫ್ರೀಡಂ ಪ್ಲಾನ್ ಗೆ ಕನೆಕ್ಟ್ ಆಗಿ. ಬಿಎಸ್ಎನ್ಎಲ್ ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ ಸೆಪ್ಟೆಂಬರ್ 12, 2026ರವರೆಗೆ ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಸಂದೇಶ.
5: ಮೇರೆ ಪ್ಯಾರೆ ಕರ್ನಾಟಕ ವಾಸಿಯು, ಎಲ್ಲರಿಗೂ ನಮಸ್ಕಾರ. ಸ್ವತಂತ್ರತಾ ದಿವಸ ಈ ಪಾವನ ಅವಸರ ಪರ ಮೈ ಕರ್ನಾಟಕ ಕಿ ಸಮಸ್ತ ಜನತಾ ಕೋ ಹಾರ್ದಿಕ್ ಬಧಾಯಿ ಏವಂ ಶುಭಕಾಮನಾಯೆ ದೇತಾ ಹೂಂ. ಆಜ್ ಕಾ ಯೇ ದಿನ ಮೈ ಹಮಾರೆ ಸ್ವತಂತ್ರತಾ ಸಂಗ್ರಾಮ ಕೆ ಮಹಾನಾಯಕೋ ಕೆ ಅದಮ್ಯ ಸಾಹಸ, ತ್ಯಾಗ ಔರ್ ಬಲಿದಾನ ಕಿ ಯಾದ್ ದಿಲಾತಾ ಹೈ, ಜಿನ್ಹೋನೆ ಮಾತೃಭೂಮಿ ಕಿ ಆಜಾದಿ ಕೆ ಲಿಯೆ ಅಪ್ನಾ ಸರ್ವಸ್ವ ನೌಛಾವರ್ ಕಿಯಾ. ಕರ್ನಾಟಕ ಅಪ್ನಿ ಸಮೃದ್ಧ ಸಂಸ್ಕೃತಿ, ಜ್ಞಾನ ಪರಂಪರಾ, ನವಾಚಾರ ಔರ್ ವಿವಿಧತಾ ಮೇ ಏಕತಾ ಕಿ ಭಾವನಾ ಕೆ ಲಿಯೆ ವಿಖ್ಯಾತ್ ಹೈ. ಕರ್ನಾಟಕ ಕಿ ಧರ್ತಿ ವೀರತಾ ಔರ್ ರಾಷ್ಟ್ರ ಭಕ್ತಿ ಕಿ ಮಹಾನ್ ಪರಂಪರಾ ಕಿ ಸಾಕ್ಷಿ ರಹಿ ಹೈ. ಕರ್ನಾಟಕ ಕಿ ವೀರ ಭೂಮಿ ನೆ ಭೀ ಸ್ವತಂತ್ರತಾ ಸಂಗ್ರಾಮ ಮೇ ಅದ್ವಿತೀಯ ಯೋಗದಾನ ದಿಯಾ ಹೈ. ಭಾರತ ವಿಶ್ವ ಕಿ ಸಬ್ಸೆ ಬಡಿ ಲೋಕತಾಂತ್ರಿಕ ಶಕ್ತಿ ಕೆ ರೂಪ ಮೇ ಆಗೇ ಬಡ ರಹಾ ಹೈ. ಅರ್ಥವ್ಯವಸ್ಥಾ, ವಿಜ್ಞಾನ ಪ್ರೌದ್ಯೋಗಿಕಿ, ಅಂತರಿಕ್ಷ, ಡಿಜಿಟಲ್ ಭಾರತ, ಸ್ಟಾರ್ಟ್ಅಪ್ ಔರ್ ನವಾಚಾರ ಕೆ ಕ್ಷೇತ್ರ ಮೇ ದೇಶ ನಯಿ ಊಂಚಾಯಿಯ ಪ್ರಾಪ್ತ ಕಿ ಹೈ. ಕರ್ನಾಟಕ ಇಸ್ ಪರಿವರ್ತನಕಾರಿ ಯಾತ್ರಾ ಮೇ ಅಗ್ರಣಿ ಭೂಮಿಕಾ ನಿಭಾ ರಹಾ ಹೈ. ಬೆಂಗಳೂರು ಭಾರತ ಕಿ ತಕ್ನಿಕಿ ಔರ್ ನವಾಚಾರ ಕಿ ಶಕ್ತಿ ಕಾ ಪ್ರತೀಕ ಬನ್ ಚುಕಾ ಹೈ. ಕರ್ನಾಟಕ ಕಿ ಯುವ ಪ್ರತಿಭಾ ಹಮಾರೆ ವೈಜ್ಞಾನಿಕ, ಉದ್ಯಮಿ, ಕಿಸಾನ್, ಶ್ರಮಿಕ, ಶಿಕ್ಷಕ ಔರ್ ಮಹಿಳಾ ಕರ್ನಾಟಕ ಕೆ ವಿಕಾಸ ಕೆ ಸಾಥ್ ಸಾಥ್ ರಾಷ್ಟ್ರ ನಿರ್ಮಾಣ ಮೇ ಭೀ ಮಹತ್ವಪೂರ್ಣ ಯೋಗದಾನ ದೇ ರಹೇ ಹೈ. ಕರ್ನಾಟಕ ಸರ್ಕಾರ ಕೈ ಕಲ್ಯಾಣಕಾರಿ ಯೋಜನಾ ಕೆ ಮಾಧ್ಯಮ ಸೆ ಗರೀಬಿ ಉನ್ಮೂಲನ, ಮಹಿಳಾ ಕೋ ಸಶಕ್ತ ಬನಾನೆ, ಸ್ವಾಸ್ಥ್ಯ ಔರ್ ಶಿಕ್ಷಾ ಮೇ ಸುಧಾರ ಕರ್ನೆ, ಸಾಮಾಜಿಕ ನ್ಯಾಯ ಕೋ ಬಡಾವಾ ದೇನೆ ತಥಾ ಆರ್ಥಿಕ ವಿಕಾಸ ಕೋ ಬಡಾವಾ ದೇನೆ ಕಾ ಕಾರ್ಯ ಕರ್ ರಹಿ ಹೈ. ಇನ್ ಯೋಜನಾ ಮೇ ಗೃಹ ಜ್ಯೋತಿ ಯೋಜನಾ, ಅನ್ನ ಭಾಗ್ಯ ಯೋಜನಾ, ಶಕ್ತಿ ಯೋಜನಾ, ಗೃಹ ಲಕ್ಷ್ಮಿ ಯೋಜನಾ, ಯುವ ನಿಧಿ ಯೋಜನಾ ಜೈಸಿ ಮಹತ್ವಪೂರ್ಣ ಯೋಜನಾ ಶಾಮಿಲ್ ಹೈ. ಇಸ್ಕೆ ಸಾಥ್ ಹಿ ಜರೂರತ್ಮಂದೋ ಕೋ

ಆಜಾದ್, ಬಾಲಗಂಗಾಧರ್ ತಿಲಕ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ಹೋರಾಡಿದ್ದನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗಿದೆ. ಇವೆಲ್ಲರ ಕೊಡುಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ದಿಕ್ಕನ್ನೇ ತೋರಿಸಿತು. ಇಡೀ ದೇಶವನ್ನು ಒಂದೇ ವೇದಿಕೆಯಲ್ಲಿ ತಂದಿತ್ತು. ಜಾತಿ, ಧರ್ಮ, ಭಾಷೆ, ಪ್ರಾದೇಶಗಳ ಎಲ್ಲ ಗಡಿಗಳನ್ನು ಮೀರಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆ ಬೆಳೆಸಿತ್ತು. ಮಹಾತ್ಮ ಗಾಂಧೀಜಿಯವರ ಅಹಿಂಸೆ, ಸತ್ಯ ಮತ್ತು ಸತ್ಯಾಗ್ರಹದ ಹೋರಾಟ ಬ್ರಿಟಿಷರ ಸಾಮ್ರಾಜ್ಯದ ಅಡಿಪಾಯ ನಡುಗಿಸಿತು. ಲಕ್ಷಾಂತರ ಸಾಮಾನ್ಯ ಜನರ ಸ್ವತಂತ್ರ ಹೋರಾಟದ ಭಾಗವಾದರು. ಅನೇಕರು ತಮ್ಮ ಬದುಕನ್ನು ದೇಶಕ್ಕಾಗಿ ಸಮರ್ಪಿಸಿದರು. ಅಂತಿಮವಾಗಿ 1947 ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯದ ಸೂರ್ಯ ಉದಯ ಕಂಡಿತ್ತು. ಆ ಸ್ವಾತಂತ್ರ್ಯ ನಮಗೆ ಕೇವಲ ಬ್ರಿಟಿಷರ ಆಳತದಿಂದ ಮುಕ್ತಿ ನೀಡಲಿಲ್ಲ, ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಿಕೊಳ್ಳುವ ಅವಕಾಶ ನೀಡಿತು. ಕರ್ನಾಟಕವು ಸ್ವಾತಂತ್ರ್ಯದ ಹೋರಾಟದಲ್ಲಿ ತಂದೇ ಆದಂತ ಅಚ್ಚಳಿಯದ ಹೆಜ್ಜೆ ಮೂಡಿಸಿದ್ದನ್ನ ನಾವೆಲ್ಲ ಸ್ಮರಿಸಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ, ಮೈಲಾರ ಮಹಾದೇವಪ್ಪ ಸೇರಿದಂತೆ ಅನೇಕರು ಕರ್ನಾಟಕದ ವೀರರು ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯದ ಕಿಡಿಯನ್ನ ಹೊತ್ತಿಸಿದರು. ಕರ್ನಾಟಕದ ನೆಲ ದೇಶದ ಸ್ವಾತಂತ್ರ್ಯದ ಹೋರಾಟದ ಬೀಜ ಬಿತ್ತಿ ಕ್ರಾಂತಿಯ ಕಿಡಿ ಹೊತ್ತಿಸಿದ ನೆಲ. ಈ ಮಣ್ಣಿನ ವೀರರ ತ್ಯಾಗ, ಧೈರ್ಯ ಮತ್ತು ಆತ್ಮಗೌರವ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿರಬೇಕು. ಸ್ವಾತಂತ್ರ್ಯ ಗಳಿಸಿದ ಭಾರತವನ್ನ ಆಧುನಿಕ, ಪ್ರಜಾಸತ್ತಾತ್ಮಕ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಕಟ್ಟುವ ಮಹತ್ತರ ಕಾರ್ಯ ಆರಂಭಿಸಿತು. ಅನೇಕ ರಾಜರ ಸಂಸ್ಥಾನಗಳಾಗಿ ಛಿದ್ರವಾಗಿದ್ದ ಭಾರತ ದೇಶ ನೆಹರು ಹಾಗೂ ವಲ್ಲಭಾಯ್ ಪಟೇಲ್ ರವರ ದೃಢ ಸಂಕಲ್ಪದಿಂದ ಅಖಂಡ ಭಾರತವನ್ನಾಗಿ ರೂಪಿಸಿತು. ಆಧುನಿಕ ಭಾರತದ ಶಿಲ್ಪಿ, ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಕೈಗಾರಿಕಾ, ವಿಜ್ಞಾನ, ಶಿಕ್ಷಣ ಮತ್ತು ಸಾರ್ವಜನಿಕ ಸಂಸ್ಥೆಗಳ ಕೈಗಾರಿಕೆ ಭದ್ರ ಬುನಾದಿಯನ್ನ ಹಾಕಿದರು. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ನೆಹರೂರವರು ಕರೆದಿರುವುದ ಜೊತೆಗೆ ಹಲವಾರು ವಿಜ್ಞಾನ, ಶೈಕ್ಷಣಿಕ, ಸಂಶೋಧನಾ ಸಂಸ್ಥೆಗಳನ್ನ ಸ್ಥಾಪಿಸಿದರು. ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ನಮ್ಮ ಸಮಾಜದ ನಿರ್ಮಾಣಕ್ಕೆ ಹೆಜ್ಜೆಯನ್ನು ಇಟ್ಟರು. ಉಕ್ಕಿನ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶದ ಏಕತೆ ಮತ್ತು ಸಾರ್ವಭೌಮವನ್ನು ಕಾಪಾಡಲು ಮಹತ್ವವಾದಂತಹ ಪಾತ್ರವನ್ನು ವಹಿಸಿದರು. ಇವತ್ತು ಇಡೀ ಭಾರತ ದೂರದೃಷ್ಟಿಗೆ ದಾರಿಯಾಗಿದೆ. ಡಿಜಿಟಲ್ ದಾರಿಯನ್ನು ತೋರಿಸಿದಂಥ ರಾಜೀವ್ ಗಾಂಧಿಯವರು ತಂತ್ರಜ್ಞಾನ ಮತ್ತು ಯುವ ಶಕ್ತಿಯ ಮಹತ್ವವನ್ನು ದೇಶಕ್ಕೆ ಪರಿಚಯಿಸಿದರು. ಇದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸುವಾದಂಥ ನಮ್ಮ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ನೀಡಿತು. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮತ್ತು ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ನಮ್ಮ ರಾಷ್ಟ್ರದ ಆತ್ಮವನ್ನಾಗಿ ಮಾಡಿತ್ತು. ಬಾಬು ಜಗಜೀವನ್ ರಾಮ್ರವರು ಸೇರಿದಂತೆ ಅನೇಕ ಮಹನೀಯರು ಶೋಷಿತರು, ದುರ್ಬಲದವರು ಮತ್ತು ಹಿಂದೂ ವರ್ಗಗಳ ಹಕ್ಕುಗಳಿಗಾಗಿ ಶ್ರಮಿಸಿದರು. ಎಲ್ಲರಿಗೂ ಸಮಾನ ಅವಕಾಶ, ಯಾರೂ ಹಿಂದೆ ಉಳಿಯದೆ ಭಾರತ ನಿರ್ಮಾಣವೇ ಅವರ ಕನಸಾಗಿತ್ತು. ಕರ್ನಾಟಕದ ನವ ನಿರ್ಮಾಣದಲ್ಲಿಯೂ ಕೆಂಗಲ್ ಹನುಮಂತಯ್ಯನವರು, ನಂಜನಪ್ಪನವರು, ದೇವರಾಜ ಅರಸ್ ಅವರು ಸೇರಿದಂತೆ ಅನೇಕ ಮಹನೀಯರು ಕೊಡುಗೆ ಅಪಾರ. ಸಾಮಾಜಿಕ ನ್ಯಾಯ, ಶಿಕ್ಷಣ, ಕೈಗಾರಿಕಾ, ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅವರು ನೀಡಿದ್ದಂತಹ ಕೊಡುಗೆಯನ್ನು ನಾವು ಸದಾ ಸ್ಮರಿಸಲೇಬೇಕು. ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಮಾರ್ಗದರ್ಶಿಯಾಗಿ ಇಟ್ಟುಕೊಂಡು ನಮ್ಮ ಸರ್ಕಾರ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ವೇಗ ನೀಡುತ್ತಿದೆ. ನಮ್ಮ ವರಕವಿ ದಾರಾ ಬೇಂದ್ರರವರು ಕನಸು ಕಂಡಂತೆ ಜಗದ ಹೇಳಿಗೆ ಆಗುವುದೇ ಕರ್ನಾಟಕದಿಂದ. ಈ ಕನಸನ್ನು ಹೊತ್ತ ನಾವು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ. ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದೇವೆ.

ಕರ್ನಾಟಕವನ್ನ ಅಭಿವೃದ್ಧಿ ಮುಂಚೂಣಿಯಲ್ಲಿ ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ನಿಮ್ಮೆಲ್ಲರ ಸಂಕಲ್ಪ. ಕರ್ನಾಟಕದ ಅಭಿವೃದ್ಧಿಯ ಮೂಲಕ ಭಾರತವನ್ನ ಅಭಿವೃದ್ಧಿ ಉತ್ತಂಗಣಕ್ಕೆ ಕೊಂಡು ಹೋಗುವುದೇ ನಮ್ಮ ಗುರಿ. ನಮ್ಮ ಅಭಿವೃದ್ಧಿ ಎಂದರೆ ಕೇವಲ ದೊಡ್ಡ ದೊಡ್ಡ ಕಟ್ಟೆಗಳು ಅಥವಾ ಹೊಸ ರಸ್ತೆಗಳ ನಿರ್ಮಾಣವಲ್ಲ. ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ದೊರಕಿಸುವುದೇ ಅಭಿವೃದ್ಧಿ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವುದೇ ಅಭಿವೃದ್ಧಿ. ಪ್ರತಿಯೊಂದು ಕುಟುಂಬವೂ ಗೌರವದಿಂದ ಬದುಕುವುದೇ ಅಭಿವೃದ್ಧಿ. ಯುವಕರಿಗೆ ಉದ್ಯೋಗ, ರೈತರಿಗೆ ಭದ್ರತೆ, ಮಹಿಳೆಯರಿಗಾಗಿ ಆರ್ಥಿಕ ಸಂಬಲನೆ ಮತ್ತು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು. ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಅದಕ್ಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದನೇ ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆಯನ್ನ ನೀಡುತ್ತಾ ಬಂದಿದ್ದೇವೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಬಸ್ ಪಾಸ್ಗಳನ್ನ ನೀಡುವ ಮೂಲಕ ಶಿಕ್ಷಣಕ್ಕೆ ಅವಕಾಶವನ್ನ ಮತ್ತಷ್ಟು ಭದ್ರವನ್ನ ಮಾಡ್ತಾ ಇದ್ದೇವೆ. ನಮ್ಮ ಆರ್ಮಿ ಗ್ಯಾರಂಟಿ, ಭೂ ಗ್ಯಾರಂಟಿ ಮೂಲಕ ಜನರಿಗೆ ಆಸ್ತಿ ಹಕ್ಕನ್ನ ಬದ್ಧ ನೀಡುವ ನಿಟ್ಟಿನಿಂದ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಸೋರಿಕೆ ತಡೆಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವ ವ್ಯವಸ್ಥೆಯನ್ನ ಈಗಾಗಲೇ ಬಲಪಡಿಸ್ತಾ ಇದ್ದೇವೆ. ಸಾರ್ವಜನಿಕರ ಕುಂದು ಕೊರತೆಗಳನ್ನ ಆಲಿಸಿ ಅವರಿಗೆ ಸರಿಯಾದಂತಹ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಒಂದು ಹೊಸ ಕಾರ್ಯಕ್ರಮವನ್ನ ಪ್ರಜಾಸೇವೆ ಇಲಾಖೆಯನ್ನೇ ಸ್ಥಾಪಿಸಲಾಗಿದೆ. ಯುವಜನರ ನಾಯಕತ್ವ, ಸ್ವಜನಶೀಲತೆಯನ್ನ ಬಳಸುವುದು ನಮ್ಮ ಸರ್ಕಾರದ ಆದ್ಯತೆಯಾಗಿದೆ. ಯುವಕರಿಗೆ ಅವಕಾಶವನ್ನ ನೀಡಬೇಕು, ಹಳ್ಳಿಯಿಂದ ಅವರ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು. ಕರ್ನಾಟಕದ ಭವಿಷ್ಯ ಇನ್ನಷ್ಟು ಬಲಿಷ್ಠವಾಗಬೇಕು. ಈ ಉದ್ದೇಶದಿಂದ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ತಲಾ ಒಂದೊಂದು ಪಂಚಾಯತಿಗೆ ವಾರ್ಡ್ಗಳಿಗೆ 10 ಲಕ್ಷ ರೂಪಾಯಿಯನ್ನ ನೀಡುವಂತ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸರ್ಕಾರಿ ಉದ್ದೇಶಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲು ನಿಟ್ಟಿನಿಂದ ಈಗಾಗಲೇ 72,000 ಸರ್ಕಾರಿ ಹುದ್ದೆಗಳನ್ನ ನೇಮಕಾತಿ ಪೂರ್ಣಗೊಳಿಸಲು ಈಗಾಗಲೇ ಗಡುವು ನೀಡಲಾಗಿದೆ. ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಸಲು ಉದ್ಯೋಗ ವಿನಿಮಯ ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತಿದೆ. ಉದ್ಯೋಗದ ಕ್ರಾಂತಿಯಿಂದ ಮುಂದಿನ 50 ವರ್ಷದ ಕರ್ನಾಟಕದ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಮುಂದಕ್ಕಿಟ್ಟಿದ್ದೇವೆ. ನನ್ನ ಈ ಖಾತೆ, ನನ್ನ ಹಕ್ಕು ಅಭಿಯಾನದ ಮೂಲಕ ಆಸ್ತಿ ಸಂಬಂಧಿಸಿದಂತೆ ಸೇವೆಗಳನ್ನ ಇನ್ನಷ್ಟು ಸರಳ ಮತ್ತು ಪಾರದರ್ಶಕಗೊಳಿಸಲು ಈಗಾಗಲೇ ಪ್ರಯತ್ನವನ್ನ ಮಾಡಲಾಗಿದೆ. ನಮ್ಮ 5 ಗ್ಯಾರಂಟಿಗಳ ಯೋಜನೆಗಳಾದಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಗೆ ಮತ್ತಷ್ಟು ಬಲ ತುಂಬುವ ಮೂಲಕ ಜನರ ಬದುಕಿಗೆ ಆರ್ಥಿಕ ಭದ್ರತೆ ಒದಗಿಸುವ ಪ್ರಯತ್ನ ಮುಂದುವರಿಸ್ತಾ ಇದ್ದೇವೆ. ವಿದ್ಯೆ ಇಲ್ಲದ ಸಮಾಜಕ್ಕೆ ದಿಕ್ಕಿಲ್ಲ. ಆದ್ರಿಂದ ಗ್ರಾಮೀಣ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಬಲಪಡಿಸಲು CSR ನಿಧಿಯನ್ನ ಬಳಸುವ ನೀತಿಯನ್ನ ಈಗಾಗಲೇ ರೂಪಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ದೊರಕಿಸಬೇಕಾದ್ದು ನಮ್ಮ ಕರ್ತವ್ಯ. ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ. ರೈತರು ನಮ್ಮ ಅನ್ನದಾತ, ಅವರ ಹಿತ ರಕ್ಷಿಸುವುದು ಸರ್ಕಾರದ ಮೊದಲ ಕರ್ತವ್ಯ. ತುಂಗಭದ್ರಾ ಜಲಾನಯ ಪ್ರದೇಶದಲ್ಲಿ ರೈತರ ಹಿತಕ್ಕಾಗಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ನಡುವೆ ಒಮ್ಮತದ ಮೂಡಿಸುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಎತ್ತಿನೊಳೆ, ಮೇಕೆದಾಟು, ಮಾದಾಯಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ಕರ್ನಾಟಕದ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಮ್ಮ ನೀರು ನಮ್ಮ ಹಕ್ಕು ಎಂಬ ಆಶಯದೊಂದಿಗೆ ರಾಜ್ಯದ ಜಲಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ಮತ್ತು ರೈತರ ಹಿತರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಕಾವೇರಿ ಸೇರಿದಂತೆ ಎಲ್ಲ ನೀರಾವರಿ ವಿಚಾರಗಳನ್ನ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಲು ಕರ್ನಾಟಕ ಸರ್ಕಾರ ಹಿತವನ್ನು ಕಾಪಾಡುವುದು ನಮ್ಮ ಆದ್ಯತೆ.

0: ಇಂದು ಕರ್ನಾಟಕ ಕೇವಲ ದೇಶದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಅಲ್ಲ. ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್ ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಲ್ಲಿ ಜಗತ್ತು ಕರ್ನಾಟಕವನ್ನೇ ನೋಡುತ್ತಿದೆ. ಡೀಪ್ ಟೆಕ್ ಕ್ರಾಂತಿಗೆ ಬೆಂಗಳೂರು ನಾಂದಿ ಹಾಡುತ್ತಿದೆ. ಬೆಂಗಳೂರಿನ ಜಗತ್ತಿನ ನಕ್ಷೆಯಲ್ಲಿ ಇನ್ನಷ್ಟು ಎತ್ತರಗೊಂಡಿರುವುದು ನಮ್ಮ ಗುರಿ. ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಜೊತೆಗೆ ಪ್ರಕೃತಿಯ ಅನೇಕ ಸಮಸ್ಯೆಗಳ ಸಂದರ್ಭದಲ್ಲಿ ಜನರ ಸಂಕಟಕ್ಕೆ ತಕ್ಷಣ ಸ್ಪಂದಿಸುವುದು ನಮ್ಮ ಸರ್ಕಾರದ ಕರ್ತವ್ಯ. ಅತಿವೃಷ್ಟಿ, ಅನಾವೃಷ್ಟಿ ಸೇರಿದಂತೆ ಯಾವುದೇ ಸಂಕಟದ ಸಂದರ್ಭದಲ್ಲೂ ಕೂಡ ನಮ್ಮ ಜಿಲ್ಲಾ ಆಡಳಿತಗಳಿಗೆ ಜನರು ನೆರವಿಗೆ ತಕ್ಷಣ ಧಾವಿಸಬೇಕು ಎಂದು ಈಗಾಗಲೇ ಸ್ಪಷ್ಟ ಸೂಚನೆಯನ್ನ ನೀಡಿದ್ದೇವೆ. ರೈತರ ಕಣ್ಣೀರನ್ನ ಒರೆಸುವುದು ಸರ್ಕಾರದ ಹೊಣೆ. ಅವರ ಶ್ರಮಕ್ಕೆ ಗೌರವ, ಅವರ ಬದುಕಿಗೆ ಬದ್ಧತೆ ನೀಡುವುದು ನಮ್ಮ ಅಚಲವಾದಂತಹ ಬದ್ಧತೆ. ನಮ್ಮ ಕರ್ನಾಟಕ ತಂತ್ರಜ್ಞಾನ ಶಿಕ್ಷಣ ಮೂಲ ಸೌಕರ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಮಾತ್ರವಲ್ಲದೆ ಶಾಂತಿ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಲ್ಲಿ ಮಾದರಿ ರಾಜ್ಯವನ್ನಾಗಿ ರೂಪಿಸಿಕೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ನಮ್ಮ ಕನಸು, ಇದೇ ನಮ್ಮ ಸಂಕಲ್ಪ. ನಾವು ಎಲ್ಲರೂ ಟೀಮ್ ಕರ್ನಾಟಕ ಎಂದು ಸಾಗಬೇಕಾಗಿದೆ. ಪ್ರತಿ ಯುವಕ ಯುವತಿಯರಿಗೆ ಅವರ ಕನಸುಗಳಿಗೆ ಗೌರವವನ್ನು ಕೊಡುವುದು, ಪ್ರತಿ ರೈತನ ಶ್ರಮಕ್ಕೆ ಬೆಲೆ ಕೊಡುವುದು, ಪ್ರತಿ ಮಹಿಳೆಯ ಸಾಧನೆಗೆ ಬೆಂಬಲ ಕೊಡುವುದು, ಪ್ರತಿ ಮಗುವಿನ ಭವಿಷ್ಯಕ್ಕೆ ಬದ್ಧತೆ ಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಪ್ರತಿ ಕುಟುಂಬದ ಸಮೃದ್ಧಿಗೆ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುವುದು, ಇದೇ ನಿಜವಾದ ಸ್ವಾತಂತ್ರ್ಯದ ಅರ್ಥ. ಪ್ರತಿಯೊಬ್ಬ ಬದುಕಿನಲ್ಲಿ ಸ್ವಾತಂತ್ರ್ಯದ ಬೆಳಕು ಮೂಡುವಂತೆ ಮಾಡುವುದು ನಮ್ಮ ಜವಾಬ್ದಾರಿ. ಬಡತನದಿಂದ ಮುಕ್ತಿ, ಅನ್ಯಾಯದಿಂದ ಮುಕ್ತಿ, ಅಸಮಾನತೆಯಿಂದ ಮುಕ್ತಿ, ಅವಕಾಶಗಳ ಕೊರತೆಯಿಂದ ಮುಕ್ತಿ, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ನಿಜವಾದ ಗುರಿಗಳಾಗಬೇಕು. ನಮ್ಮ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿಯೋಣ, ಪ್ರಜಾಪ್ರಭುತ್ವವನ್ನ ಬಲಪಡಿಸೋಣ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಾಪಾಡೋಣ, ಭೇದ ಭಾವಗಳನ್ನ ಬದಿಗಟ್ಟು ಒಗ್ಗಟ್ಟಿನಿಂದ ಮುಂದೆ ಸಾಗೋಣ. ಕರ್ನಾಟಕದ ಅಭಿವೃದ್ಧಿಯೇ ಭಾರತದ ಅಭಿವೃದ್ಧಿಗೆ ಕೊಡುಗೆ. ಕರ್ನಾಟಕ ಬೆಳೆದರೆ ಭಾರತ ಬೆಳೆಯುತ್ತದೆ. ಕರ್ನಾಟಕ ಬಲಿಷ್ಠವಾದರೆ ಭಾರತ ಬಲಿಷ್ಠವಾಗುತ್ತದೆ. ಈ 80ನೆಯ ಸ್ವಾತಂತ್ರ್ಯೋತ್ಸವದ ಸಂದರ್ಭ ನಮ್ಮ ಸ್ವಾತಂತ್ರ್ಯದ ಹೋರಾಟಗಾರ ಗೌರವಪೂರ್ವಕವಾಗಿ ನಮನವನ್ನ ಸಲ್ಲಿಸೋಣ. ಅವರ ತ್ಯಾಗ ಫಲವಾಗಿ ದೊರೆತ ಸ್ವಾತಂತ್ರ್ಯವನ್ನಾಗಿ ಮತ್ತಷ್ಟು ಅರ್ಥಪೂರ್ಣಗೊಳಿಸುವ ಸಂಕಲ್ಪವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಸಮೃದ್ಧ ಕರ್ನಾಟಕ, ಸಮಾನ ಕರ್ನಾಟಕ, ಶಕ್ತಿಶಾಲಿ ಕರ್ನಾಟಕವನ್ನಾಗಿ ನಿರ್ಮಿಸಿ ಅದರ ಮೂಲಕ ಶಕ್ತಿಶಾಲಿಯಾಗಿ ಭಾರತವನ್ನ ಕಟ್ಟೋಣ. ಬನ್ನಿ, ಸ್ವಾತಂತ್ರ್ಯದ ಈ ಪವಿತ್ರವಾದಂತಹ ದಿನ ಒಗ್ಗಟ್ಟಿನಿಂದ, ವಿಶ್ವಾಸದಿಂದ ಮತ್ತು ಹೊಸ ಕನಸುಗೊಂದಿಗೆ ನವ ಕರ್ನಾಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.
1: ಇದುವರೆಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಂದ ಸಂದೇಶ ಕೇಳಿದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಡುತ್ತಾರೆ ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಕೇಳಿ ಆಯುಷ್ವಾಣಿ.
1: ಆರೋಗ್ಯದ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ರೋಗ ಮತ್ತು ಅದರ ಚಿಕಿತ್ಸೆಯ ಬಗ್ಗೆ ಯೋಚಿಸುತ್ತೇವೆ. ಆದರೆ ರೋಗ ಬಂದಾಗ ಚಿಕಿತ್ಸೆ ನೀಡುವುದಕ್ಕಿಂತ ರೋಗ ಬರದಂತೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮಹತ್ವದುದು. ಸಮಗ್ರ ಆರೋಗ್ಯ ಪರಿಕಲ್ಪನೆಯನ್ನು ನೈಸರ್ಗಿಕ ಆಧಾರಿತ ಹಾಗೂ ಸಮಗ್ರ ಆರೋಗ್ಯದ ದೃಷ್ಟಿಕೋನವನ್ನು ಹೊಂದಿರುವ ಪದ್ಧತಿ ಯುನಾನಿ ವೈದ್ಯಕೀಯ ಪದ್ಧತಿ. ಯುನಾನಿ ವೈದ್ಯಕೀಯ ಪದ್ಧತಿಯು

0: ಕೇವಲ ರೋಗಕ್ಕೆ ಔಷಧಿ ನೀಡುವುದಕ್ಕೆ ಸೀಮಿತವಾಗಿಲ್ಲ. ವ್ಯಕ್ತಿಯ ದೇಹ, ಪ್ರಕೃತಿ, ಮಿಜಾಜ್, ಆಹಾರ ಪದ್ಧತಿ, ಜೀವನ ಶೈಲಿ, ವಯಸ್ಸು, ಪರಿಸರ ಹಾಗೂ ದೇಹ ಸ್ವಾಭಾವಿಕ ಸಮತೋಲನೆ ಇವುಗಳನ್ನು ಪರಿಗಣಿಸಿ ಆರೋಗ್ಯವನ್ನು ಕಾಪಾಡುವ ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ. ಭಾರತಕ್ಕೆ 11ನೇ ಶತಮಾನದಲ್ಲಿ ಅರಬ್ ಪರ್ಷಿಯನ್ಸ್ ಪಂಡಿತರು ಯುನಾನಿ ವೈದ್ಯಕೀಯ ಪದ್ಧತಿಯನ್ನು ಪರಿಚಯಿಸಿದರು. ಇಂದು ಈ ಪದ್ಧತಿ ಸಂಶೋಧನಾ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಹಾಗೂ ಆರೋಗ್ಯ ಕೇಂದ್ರಗಳ ಸಹಾಯದಿಂದ ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ದೇಹದಲ್ಲಿನ 4 ದೋಷಗಳು ಅವುಗಳೆಂದರೆ ಬಲ್ಗಮ್, ದಮ್, ಸಫ್ರಾ ಅಂಡ್ ಸೌದಾ. ಈ 4 ದೋಷಗಳನ್ನು ಸಮತೋಲನೆ ಇದ್ದಾಗ ಮನುಷ್ಯನ ದೇಹ ಆರೋಗ್ಯವಾಗಿರುತ್ತದೆ. ಈ ದೋಷಗಳಲ್ಲಿ ಪ್ರಮಾಣ ಅಥವಾ ಗುಣಮಟ್ಟದಲ್ಲಿ ಅಸಮತೋಲನೆ ಉಂಟಾದಾಗಲೇ ರೋಗ ಪ್ರಾರಂಭವಾಗುತ್ತದೆ ಎಂದು ಯುನಾನಿ ಪದ್ಧತಿಯ ಮೂಲಭೂತ ಸಿದ್ಧಾಂತ. ಒಬ್ಬ ವ್ಯಕ್ತಿಗೆ ಯಾವ ರೀತಿಯ ರೋಗ ಇದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಯಾವ ಮಿಜಾಜ್ ವ್ಯಕ್ತಿಗೆ ಈ ರೋಗ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಹೆಚ್ಚು ಮಹತ್ವದುದು. ಪ್ರತಿಯೊಬ್ಬ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಮಿಜಾಜ್ ಒಂದೇ ರೀತಿಯಾಗಿರುವುದಿಲ್ಲ. ಅದರಿಂದ ಒಂದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೂ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಆಹಾರ, ಜೀವನ ಶೈಲಿ ಅಥವಾ ಚಿಕಿತ್ಸೆಯು ಅಗತ್ಯವಿರಬೇಕೆಂದಿಲ್ಲ. ಈ ವೈಯಕ್ತಿಕ ವ್ಯತ್ಯಾಸಗಳನ್ನು ಪರಿಗಣಿಸುವುದು ಯುನಾನಿ ವೈದ್ಯಕೀಯ ವಿಶೇಷತೆಯಾಗಿದೆ. ಯುನಾನಿ ಪದ್ಧತಿಯಲ್ಲಿ ಆಹಾರಕ್ಕೆ ವಿಶೇಷ ಸ್ಥಾನವಿದೆ. ಆಹಾರವೇ ಔಷಧಿಯ ಮೊದಲ ಹೆಜ್ಜೆ ಎಂಬ ದೃಷ್ಟಿಕೋನದೊಂದಿಗೆ ವ್ಯಕ್ತಿಯ ದೇಹ, ಪ್ರಕೃತಿ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾದ ಆಹಾರ ಪದ್ಧತಿಯನ್ನು ಅನುಸರಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇಂದಿನ ಜೀವನ ಶೈಲಿಯಲ್ಲಿ ಅನಿಯಮಿತ ಆಹಾರ ಸೇವನೆ, ದೈಹಿಕ ಚಟುವಟಿಕೆಯ ಕೊರತೆ, ನಿದ್ರೆಯ ಅಸಮರ್ಪಕತೆ ಮತ್ತು ಒತ್ತಡ ಇವುಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಸಮತೋಲನಯುತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, 8 ರಿಂದ 10 ಗಂಟೆಗಳ ಸಾಕಷ್ಟು ನಿದ್ರೆ, ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಅತ್ಯಂತ ಅಗತ್ಯ. ಯುನಾನಿ ಮಹಾನ್ ವೈದ್ಯರಾದ ಇಬ್ನೆ ಅಲಿ ಸಿನಾರವರು ಕೆಲವು ಸಂದೇಶಗಳನ್ನು ಹೇಳಿರುತ್ತಾರೆ. ಅಪ್ರಯೋಜಕ ಔಷಧ ಸಸ್ಯಗಳು ಎಂಬುದಿಲ್ಲ, ಜ್ಞಾನದ ಕೊರತೆ ಅಷ್ಟೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ದ್ರವ್ಯವು ಸರಿಯಾದ ಜ್ಞಾನ ಮತ್ತು ಬಳಕೆಯಿಂದ ಔಷಧವಾಗಬಲ್ಲದು. ಹೊಟ್ಟೆಯೇ ಎಲ್ಲಾ ರೋಗಗಳ ನೆಲ. ಸರಿಯಾದ ಆಹಾರವೇ ಪ್ರತಿಯೊಂದು ಚಿಕಿತ್ಸೆಯ ಅಡಿಪಾಯ. ರೋಗವನ್ನು ಗುಣಪಡಿಸುವುದಕ್ಕಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಸುಲಭ. ಯುನಾನಿ ಪದ್ಧತಿಯಲ್ಲಿ 6 ಅಸ್ಬಾಬ್-ಎ-ಸಿತ್ತೆ-ಜರೂರಿಯ ಅಂದರೆ ಗಾಳಿ, ಆಹಾರ, ಪಾನೀಯ, ನಿದ್ರೆ, ವ್ಯಾಯಾಮ, ಮಾನಸಿಕ ಶಾಂತಿ, ದೈಹಿಕ ಶಾಂತಿ ಅಂಡ್ ರಿಟೆನ್ಷನ್ ಇನ್ ಇವ್ಯಾಕ್ಯುಯೇಷನ್, ತಕ್ಕ ಜೀವನ ಶೈಲಿ ಇವೆಲ್ಲವೂ ಯುನಾನಿ ಚಿಕಿತ್ಸೆಯ ಅವಿಭಾಜ್ಯ ಅಂಗಗಳಾಗಿವೆ. ಯುನಾನಿ ವೈದ್ಯ ಪದ್ಧತಿಯಲ್ಲಿ ಬಳಸುವ ಔಷಧಿಗಳು ಪ್ರಮುಖವಾಗಿ ಸಸ್ಯಜ, ಖನಿಜ ಮತ್ತು ಪ್ರಾಣಿಜ ಮೂಲಗಳಿಂದ ತಯಾರಾಗುತ್ತವೆ. ಅರ್ಹ ಯುನಾನಿ ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಇವು ಸುರಕ್ಷಿತವಾಗಿದ್ದು ದೇಹಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಇಂದಿನ ಕಾಲದಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಯುನಾನಿ ಪದ್ಧತಿಯು ಬಹಳ ಉಪಯುಕ್ತವಾಗಿದೆ. ಜಿನೆಕ್ ತೊಂದರೆಗಳು, ಮಧುಮೇಹ, ರಕ್ತದೊತ್ತಡ, ಉಸಿರಾಟ ಕಾಯಿಲೆಗಳು, ಚರ್ಮ ರೋಗ ಕಾಯಿಲೆಗಳು, ನರರೋಗ ಕಾಯಿಲೆಗಳು, ಮಹಿಳಾ ಆರೋಗ್ಯ ಸಮಸ್ಯೆಗಳಿಗೆ ಯುನಾನಿ ಪದ್ಧತಿಯ ಪರಿಣಾಮಕಾರಿಯಾಗಿದೆ. ಯುನಾನಿಯ ಮತ್ತೊಂದು ವಿಶೇಷ ವೈದ್ಯಕೀಯ ಕ್ರಮಗಳು ಇಲಾಜ್ ಬಿ ತದ್ಬೀರ್, ಎಲ್ಲಿ ದಲಕ್ ಅಂದ್ರೆ ಮಸಾಜ್, ರಿಯಾಜತ್ ಅಂದ್ರೆ ಎಕ್ಸರ್ಸೈಸ್, ಹಿಜಾಮಾ, ಕಪ್ಪಿಂಗ್, ಫಸದ್ ಅಂದ್ರೆ ವೆನಿಸೆಕ್ಷನ್, ಡಯಾಲಿಸಿಸ್, ವಾಮಿಟಿಂಗ್, ತಕ್ಮೀದ್, ಇನ್ಕಬಾತ್, ತರ್ಕಿಶ್ ಬಾತ್, ವಾಟರ್ ಥೆರಪಿಸ್. ಈ ಕ್ರಮಗಳು ದೇಹ ಶುದ್ಧೀಕರಣ ವಿಧಾನಗಳು ದೇಹ ಸ್ವಾಭಾವಿಕ ಗುಣಮುಖತೆಗೆ ಸಹಕಾರಿ ನೀಡುತ್ತವೆ. ಇದೇ ಸಂದೇಶದೊಂದಿಗೆ ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ ಮತ್ತು ಸುಖಕರ ಜೀವನವನ್ನು ಹಾರೈಸುತ್ತೇನೆ. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯುನಾನಿ ವೈದ್ಯ ಪದ್ಧತಿಯ ಪರಿಚಯ ಮಾಡಿಕೊಟ್ಟವರು ಡಾಕ್ಟರ್ ಜಮೀಲಾ ಬೇಗಂ, ಉಪನಿರ್ದೇಶಕರು ಆಯುಷ್ ಇಲಾಖೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:27:13. ನಿಧನ ಸುದ್ದಿ. ಕಡಿಯತ್ತೂರು ಗ್ರಾಮ ಕಾರುಗುಂದದವರಾದ ಪೋರೆಯನ ದಿವಂಗತ ಕುಶಾಲಪ್ಪ ಅವರ ಪತ್ನಿ ತಾಯಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 96 ವರ್ಷದ ಪೋರೆಯನ ತಾಯಮ್ಮ ತವರುಮನೆ ಪಟ್ಟಡ. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಗೆ ಕಡಿಯತ್ತೂರು ಗ್ರಾಮದ ಅವರ ಐನ್ಮನೆಯಲ್ಲಿ ನಡೆಯಲಿದೆ. ಮೂಲತಃ ಭಾಗಮಂಡಲ ಸಣ್ಣಪುಳಿಕೋಟು ಗ್ರಾಮದ ನಿವಾಸಿ, ಹಾಸನದಲ್ಲಿ ವಾಸವಿರುವ ಕುಯ್ಯಮುಡಿ ನಾರಾಯಣ ಅವರ ಧರ್ಮಪತ್ನಿ ದೇವಕಿ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. 68 ವರ್ಷದ ಕುಯ್ಯಮುಡಿ ದೇವಕಿ ಅವರ ತವರುಮನೆ ಚೆರಿಯಮನೆ. ಇವರ ಅಂತ್ಯಕ್ರಿಯೆ

0: ಇಂದು ಹಾಸನದ ಉದಯಗಿರಿ ಬಡಾವಣೆಯ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಭಾಗಮಂಡಲ ತಾವೂರು ಗ್ರಾಮದ ದೇವಂಗೂಡಿ ದಿವಂಗತ ಮಾಚಯ್ಯ ಅವರ ಪತ್ನಿ ದೇವಕ್ಕಿ ಅವರು ನಿನ್ನೆ ನಿಧನರಾಗಿದ್ದಾರೆ. 84 ವರ್ಷದ ದೇವಂಗೂಡಿ ದೇವಕ್ಕಿ ಅವರ ಅಂತ್ಯಕ್ರಿಯೆ ಇಂದು ತಾವೂರು ಗ್ರಾಮದಲ್ಲಿರುವ ಅವರ ಸ್ವಗೃಹದಲ್ಲಿ ನಡೆಯಲಿದೆ.
1: ISO 9001:2015 ಪ್ರಮಾಣಿತ ವಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
2: ಕಾರ್ನರ್ ಸೋಫಾ 15,900 ರುಪೀಸ್,
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್,
2: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್,
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
2: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ವಿಟ್ಟಂಗಾಲ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
4: ನೆಕ್ಸಾ
5: ಅಲ್ಲ ಮಂಗಲಾಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು. ಅದನ್ನ ನಿಮಗೆ 5 ಪೇರ್ ಬ್ಯಾಂಡ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪೋಪಲ.
5: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಿಲ್ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ ಒಂದು ಪೇರರ ಸ್ಟಿಚಿಂಗ್ ಚಾರ್ಜ್ ಕೊಡ್ತ ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
6: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
10: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2 ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3 ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
12: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
13: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
14: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್ 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
13: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
15: The number you've dialed is currently busy. Kindly try again. ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
16: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
16: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
17: Anand Cars, one of the best dealers of Mahindra and Mahindra in Karnataka.

0: ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಭಾರತಿ, ಪುಸ್ತಕ ಓದಿದ್ದು ಬಪ್ಪ ಜ್ಞಾನ ಬದುಕುಪಿನ ಸಮಾಜತ್ರ ಮೇಲೆ ಏದು ತರತ್ ಪರಿಣಾಮ ಮಾಡುವ ನರಿಚಿಟ್ಟು. ಕಾವೇರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಲ್ ಪ್ರೊಫೆಸರ್ ಮಾದಯ್ಯ ತಕ್ಕ ಬಂದಿತ್ತು. ಕಾಲೇಜಿನ ಲೈಬ್ರರಿಲಿ 60000 ಅಧ್ಯಯನ ಪುಸ್ತಕ ಉಂಡು. ಮಕ್ಕ ದಿನಕ್ಕೆ ಅರೆ ಗಂಟೆ ಅಚ್ಚಿಂಗ್ ಲೈಬ್ರರಿಗೆ ಪೋಯ್ತು ಓದುವ ಅಭ್ಯಾಸತ್ನ ಬುಳ್ತಿಯೊಂದು ಸಲಹೆ ಕೊಡ್ತತ್ತು. ಐಕ್ಯುಎಸ್ಸಿ ಸಂಚಾಲಕಿ ಡಾಕ್ಟರ್ ನಯನ ತಮ್ಮಯ್ಯ ಕೂಡಲಿಕ್ಕೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ಇಲ್ಲಿಕ್ಕೆ ಪಲಕತ್ರ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
4: ಸಿಕ್ಕಿದ್ರು.
5: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
6: ಆರ್ಬಿಐ ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
10: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
11: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
12: The number you've dialed is currently busy. Kindly
13: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
14: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
13: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
14: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
13: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
15: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
16: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
17: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
18: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
19: ಮಡಿಕೇರಿಯ D2 ಇಂಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D2 ಇಂಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿನ ಮದನ್ 9844-8191.
0: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
13: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
13: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
15: ಪ್ರತಿ ಸಂಭ್ರಮದಲ್ಲೂ ಮಿನುಗುವ

0: ಕ್ಷೇತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್ ಕುಶಾಲನಗರ ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಾನಿದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್.
1: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
0: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ, ಬಾಯಲ್ಲಿ ನೀರ್ ಬರುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2 ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಅಭಿಲಾಷ್ ಗ್ರೇಟ್ ಫ್ರೀಡಮ್ ಸೇಲ್ 2026. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಗಳ ಖರೀದಿಯ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಹಾಗೂ ಮೆಗಾ ಎಕ್ಸ್ಚೇಂಜ್ ಆಫರ್. ಇನ್ವರ್ಟರ್ ಸ್ಪೆಷಲ್ ರೇಟ್ ನಲ್ಲಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
8: ಗುಣಿಗೊಪ್ಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ಎನ್ಇಬಿ ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
9: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
9: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ರೈತ ಬಾಂಧವರೇ, ಪೊನ್ನಿ ಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
10: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
0: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
10: ಸಂಪರ್ಕಿಸಿ
0: ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2020.

0: ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ ಆಗಸ್ಟ್ 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
2: ನಾಪುಕೃ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಮಾಸಿಕ ಬೊಳ್ಳಾಟವನ್ನು ಇಂದು ಶನಿವಾರ ಕಟೋಳಿರ ರಾಜಚರ್ಮಣ ಮತ್ತು ಸಂಸಾರದವರು ನಡೆಸಿಕೊಡಲಿದ್ದಾರೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ಪೈಂಗುತ್ತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು

0: ಗಾರ್ಮೆಂಟ್ಸ್ ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ನಾಪಕೃಷಿ ಪೊನ್ನುಮುತ್ತಪ್ಪ ದೇವಾಲಯದ ಮಾಸಿಕ ಬೊಳ್ಳಾಟವನ್ನು ಇಂದು ಶನಿವಾರ ಕಟೋಳಿರ ರಾಜಚರ್ಮಣ ಮತ್ತು ಸಂಸಾರದವರು ನಡೆಸಿಕೊಡಲಿದ್ದಾರೆ. ಹಾಗೆ ಇಲ್ಲಿ ಪ್ರತಿ ಶನಿವಾರ ಪೈಂಗುತ್ತಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಮೈಸೂರಿನ ತನಿಷ್ಕ್ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
3: ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್. ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
5: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ?
8: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 ಇಯರ್, ಇನ್ ಫ್ಯಾಕ್ಟ್ ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 ಇಯರ್ಸ್ ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
9: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
10: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
11: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
10: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
11: ವಿಲ್ಕೋ ಗೋಲ್ಡ್, ಕುಶಾಲನಗರ.
12: ಎಷ್ಟೊತ್ತಿನಿಂದ
10: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
11: ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
10: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಒಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್, ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
11: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
14: ಇಕ್ಕಾಯ್ತು ಮರಣಪಟ್ಟ ನಾಪುಕ್ಳು ಕಂಗಾಂಡ ರಾಜು ಮೊಣ್ಣಪ್ಪ ಇಂಡ ಮಾದಕಾರ್ಯ ಇದೇ 16. ನಾಳೆ ನಾರಾಜ ಪೊಲಕ 11 ನಾಪುಕ್ಳು ಭಗವತಿ ಕಲ್ಯಾಣ ಮಂಟಪದ ನಡಪ ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ್ದು ಬರನುಂದ್ ಅಂಡ ಪೊಣ್ಣು ಮಕ್ಕ ಶಬರಿ ಲೋಕೇಶ್ ಮೋವ ಮೈಮ ಕಿರುಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತ.
15: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ಮೆಗಾ ಸಿಲ್ವರ್ ಉತ್ಸವ. June 15-September 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
16: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್. ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ VA ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
17: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ.

0: ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
1: കൊടുപ്പ് എഡ്യൂക്കേഷൻ ആൻഡ് സോഷ്യൽ സർവീസ് ട്രസ്റ്റ് ഇങ്ങനെ വത്തിഞ്ച കാലോതി കൊടുപ്പ് പണക്കാസിനു തൊന്നരയുള്ള ഓദ്യനുള്ള കൊടവ മക്കൾക്ക് ചെക്ക് കൊടുപ്പ സഭ ഇതേ ആഗസ്റ്റ് 16 നാരാച്ച 10:30 വിരാജ്പേട്ട ത്രിവേണി സ്കൂളിൽ നടപ്പ. ട്രസ്റ്റ് അധ്യക്ഷനാണ് ശ്രീ മന്ദപണ്ഡ സദാചെങ്കപ്പ. എന്റെ കൊറോക്കാരിക്കൽ നടപ്പ് സഭയ്ക്ക് കനപ്പെട്ട ബിന്ദുവായിട്ട് കർണൽ പുട്ടുചണ്ട ഗണപതി, മഹാവീര ചക്ര, യുവബപ്പ, അർജിയേറ്റിട്ടുള്ള വിദ്യാർത്ഥിയ സഭയ്ക്ക് നേരകസരിയായി മന്ത്യത്തെ ഉണ്ടെന്ന് ഗൗരവ കാര്യദർശി മാച്ചണ്ഡ ഗണേശ് അയ്യങ്ക കടലിത്ത്.
0: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್. ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
1: ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು, ಇದೇ ಆಗಸ್ಟ್ 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
0: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
2: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ. ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
3: ಇಂದು ಆಗಸ್ಟ್ 15 ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆ.
4: ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಪ್ರಮುಖ ನಾಯಕರಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಬಾಯಿ ಪಟೇಲ್, ಜವಾಹರಲಾಲ್ ನೆಹರು ಮತ್ತು ರಾಣಿ ಲಕ್ಷ್ಮೀಬಾಯಿ ಇವರೇ ಮುಂತಾದವರು ಸೇರಿದ್ದಾರೆ. ಅಹಿಂಸಾ ಮಾರ್ಗ ಹಾಗೂ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ಹೋರಾಟ ನಡೆಸಿದರು. ಇದು ಮಾಹಿತಿ.
5: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ. ಸಮಯ 10:56:20 ಆಗಲಿದೆ. ಇನ್ನು ಮುಂದೆ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಕಾವ್ಯಾನಂದ ಅವರ ಈ ಗೀತೆ ವೃಂದಗಾನದಲ್ಲಿದೆ.

ಶ್ರೋತೃಗಳೇ, ಸಮಯ 11:01 ಆಗಲಿದೆ. ಇನ್ನು ಮುಂದೆ ಗಾನಡಂಗುರ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳೋಣ. ಗಾನಡಂಗುರ ಕಾರ್ಯಕ್ರಮವನ್ನು ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಿಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲ ಗೀತೆ ಇಂಡಿಯನ್ ಪೊಲೀಸ್ ಚಿತ್ರದ್ದು, ಹಾಡಿದರೆ ಹೇಮಂತ್. ಶ್ರೀಚಂದ್ರು ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದರೆ ಗೋಪಿಕೃಷ್ಣ.

ಇನ್ನು ಮುಂದೆ ಕೇಳೋಣ ನವೀನ್ ಕೃಷ್ಣ ಅವರ ಸ್ವರದಲ್ಲಿ ದೇವರ ಮಕ್ಕಳು ಚಿತ್ರದ ಗೀತೆಯನ್ನು, ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಹಂಸಲೇಖ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ. ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ, ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಶ್ರೋತೃಗಳೇ, ವಿ ರವಿಚಂದ್ರನ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಮಲ್ಲ ಚಿತ್ರದ ಗೀತೆ ಇದು. ಹಾಡಿದರೆ ಎಲ್ ಎನ್ ಶಾಸ್ತ್ರಿ.

ಇನ್ನು ಮುಂದೆ ಕೇಳೋಣ ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಸಂಗಡಿಗರೊಂದಿಗೆ ಹಾಡಿರುವ ಮೇರ್ ಮುತ್ತಣ್ಣ ಚಿತ್ರದ ಗೀತೆಯನ್ನು. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಶ್ರೋತೃಗಳೇ, ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ದ್ವಾರ್ಕಿ ರಾಘವ ಅವರ ಸಾಹಿತ್ಯಕ್ಕೆ ಎಕ್ಸ್ ಪೌಲ್ ರಾಜ್ ಸಂಗೀತ ಅಳವಡಿಸಿ ವಿಜಯಪ್ರಕಾಶ್ ಹಾಗೂ ಚಿತ್ರ ಹಾಡಿರುವ ಈ ಗೀತೆನ. ಮತ್ತೆ ಮುಂಗಾರು ಚಿತ್ರದ ಗೀತೆ ಇದು.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನ ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಶ್ರೋತೃಗಳಿಗೆ ಗಾನಡಂಗುರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಅಂತ ನಾ ಕೇಳೋಣ. ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಶ್ರೋತೃಗಳೇ, ಎಂ ಎಂ ಕೀರವಾಣಿ ಸಂಗಡಿಗರೊಂದಿಗೆ ಹಾಡಿರುವ ಆರ್ ಆರ್ ಆರ್ ಚಿತ್ರದ ಗೀತೆ ಅಂತಲೇ ಕೇಳೋಣ. ಆಜಾದ್ ವರದರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ಎಂ ಕೀರವಾಣಿ.

ಶ್ರೋತೃಗಳೇ, ಇನ್ನು ಮುಂದೆ ವೀರಪ್ಪ ನಾಯಕ ಚಿತ್ರದ ಈ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥನ್.

ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತ

ಬಾಲಬಂಧನದ ಬಾಂಧವ್ಯದೊಡಲ ಕುಸುಮ ಸದಾ ಕಾಡುವ ನೆನಪುಗಳ ಉಗಮ ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ಬಂದೆ.
1: ನಿರೀಕ್ಷಿಸಿ
0: ಬಾಳು ಬೆಳಕಾಯಿತು.
2: ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಕೇಳೋಣ ಎಕೆ 56 ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ LR ರಾಮನುಜಂ ಹಾಗೂ ಅವಿನಾಶ್ ಶೆಬ್ಬಿ. SM ಅಶೋಕ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಜಿ ಅಭಿಮಾನ್ ರಾಯ್.

ಶ್ರೋತೃಗಳೇ, ಇನ್ನು ಮುಂದೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಸಂಗೀತ ಅಳವಡಿಸಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿರುವ ತಿರುಗುಬಾಣ ಚಿತ್ರದ ಗೀತೆಯೊಂದನ್ನು ಕೇಳೋಣ.

0: ಇದು ಮಾಹಿತಿ.
1: ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ. ಕಾವೇರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯವಿದೆ.

ಇಂದು ಆಗಸ್ಟ್ 15 ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಪ್ರಮುಖ ನಾಯಕರಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಬಾಯಿ ಪಟೇಲ್, ಜವಾಹರಲಾಲ್ ನೆಹರು ಮತ್ತು ರಾಣಿ ಲಕ್ಷ್ಮೀಬಾಯಿ ಇವರೇ ಮುಂತಾದವರು ಸೇರಿದ್ದಾರೆ. ಅಹಿಂಸಾ ಮಾರ್ಗ ಹಾಗೂ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ಬ್ರಿಟಿಷರ ವಿರುದ್ಧ ನಿರ್ಣಾಯಕ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ವಿಕಸಿತ ಭಾರತ 2047 ಸಾಕಾರಗೊಳಿಸಲು ಸಾಮೂಹಿಕ ಬದ್ಧತೆ ಹಾಗೂ ಸಾಂಘಿಕ ಹೊಣೆಗಾರಿಕೆಯೊಂದಿಗೆ ಸಮನ್ವಯದಿಂದ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಹೊಸದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ 80ನೆಯ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ದೇಶದ ಜನತೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಸ್ವತಂತ್ರ, ಸ್ವಾವಲಂಬಿ ಹಾಗೂ ಆತ್ಮನಿರ್ಭರ್ ಭಾರತದ ನಿರ್ಮಾಣಕ್ಕೆ ಸ್ವದೇಶಿ ವಸ್ತುಗಳ ಉತ್ಪಾದನೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡಿಜಿಟಲ್ ಇಂಡಿಯಾ ಸಾಕಾರಗೊಳಿಸಲು 1 ಕೋಟಿ ಯುವಜನರಿಗೆ ಎಐ ತಂತ್ರಜ್ಞಾನ ತರಬೇತಿ ಹಾಗೂ ಸಪ್ತಧಾರೆಗಳ ಮೂಲಕ ದೇಶವನ್ನು ಸರ್ವಾಂಗ ಸುಂದರವಾಗಿಸಲು ಯೋಜಿಸಲಾಗಿದೆ ಎಂದರು. ಬೆಂಗಳೂರಿನ ಮಾಣಿಕ್ ಷಾ ಕವಾಯಿತು ಮೈದಾನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಾಡಿನ ಯುವಜನತೆ ನಮ್ಮ ದೇಶದ ಭವಿಷ್ಯ. ಭಾರತದ ಅಭಿವೃದ್ಧಿಯ ರಥಕ್ಕೆ ಕರ್ನಾಟಕದ ಯುವಶಕ್ತಿ ಕೂಡ ಚಕ್ರಗಳು, ದೇಶವನ್ನು ಬೆಳಗುವ ಹಣತೆಗಳು. ಇಂದು ಇಡೀ ಜಗತ್ತು ಕರ್ನಾಟಕವನ್ನು ಎದುರು ನೋಡುತ್ತಿದೆ. ಯುವಜನತೆಯಲ್ಲಿ ಸಾಂಸ್ಕೃತಿಕ ವೈಜ್ಞಾನಿಕ ಮನೋಭಾವ ಹಾಗೂ ದೇಶಾಭಿಮಾನವನ್ನು ತುಂಬಲು ಸರ್ಕಾರವು ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸುತ್ತಿದೆ. ತೇಗದ ಸಿರಿ ಯೋಜನೆಯ ಮೂಲಕ 10 ಕೋಟಿ ತೇಗದ ಗಿಡಗಳನ್ನು ಬೆಳೆಸುವ ಕಾರ್ಯಕ್ಕೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಮುಂದಾಗುತ್ತಿದ್ದೇವೆ ಎಂದರು. ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ವಿಕಸಿತ ಭಾರತ ಅಭಿಯಾನಕ್ಕೆ ಪೂರಕವಾಗಿ ವಿಕಸಿತ ಯುವ ಜನರ ಮೂಲಕ ವಿಕಸಿತ ಕರ್ನಾಟಕಕ್ಕೆ ಕೈಜೋಡಿಸುವಂತೆ ಮನವಿ ಮಾಡಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4,731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ತಿಳಿಸಿದರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ,
1: ಇಂದು ಭಾರತವು ವಿಶ್ವ ಪ್ರಮುಖ ದೇಶಗಳ ಸಾಲಿನಲ್ಲಿ ಸೇರಿದೆ. ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ದೇಶ ಹೆಚ್ಚಿನ ಸಾಧನೆ ಮಾಡಿದೆ. ಈ ಅಭಿವೃದ್ಧಿಯ ಪ್ರಯೋಗದಲ್ಲಿ ಕರ್ನಾಟಕ ಮತ್ತು ಧಾರವಾಡ ಜಿಲ್ಲೆಯ ಕೊಡುಗೆ ಉತ್ತಮವಾಗಿದೆ. ಈ ದೇಶ 140 ಕೋಟಿ ಜನಸಂಖ್ಯೆಯ ದೇಶ. ಈ ದೇಶ ಬರಿಬೇಕಾಗಿದ್ರೆ ಈ ದೇಶದ ಏಕತೆ, ಸಂಸ್ಕೃತಿ, ವಿಶೇಷವಾಗಿ ಇಬ್ಬರು ಮುಸ್ಲಿಂ, ಸಿಖ್, ಇಸಾಯಿ ಈ ದೇಶದ ವಿದ್ಯಾರ್ಥಿ ಮಕ್ಕಳಾಗಿ ಬದುಕುತ್ತಿರಲಿಲ್ಲ. ಈ ದೇಶದ ಏಕತೆಯ ಸಂಸ್ಕೃತಿಯನ್ನ ತಮ್ಮ ಕಾಪಾಡಿಕೊಳ್ಳಬೇಕಂತ ಈ ಸಂದರ್ಭದಲ್ಲಿ ಜೈ ಜೈ ಕರ್ನಾಟಕ.
0: ಧಾರವಾಡದ ಆಕಾಶವಾಣಿ ಕೇಂದ್ರದಲ್ಲಿ ಉಪ ಮಹಾನಿರ್ದೇಶಕ ಕೆ ಅರುಣ್ ಪ್ರಭಾಕರ್ ಧ್ವಜಾರೋಹಣ ನೆರವೇರಿಸಿ ಸಮಸ್ತ ಜನತೆಗೆ 80ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿದರು. ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥ ಕುಮಾರ್ ಅಗಡಿ ಸ್ವಾತಂತ್ರ್ಯ ಸಮರಕ್ಕೆ ಹೋರಾಡಿದ ಸ್ವಾತಂತ್ರ್ಯ ಯೋಧರ ಶೌರ್ಯ, ತ್ಯಾಗ, ಬಲಿದಾನ ಸ್ಮರಿಸುವ ಮೂಲಕ ಅವರ ಆದರ್ಶಗಳನ್ನು ಪರಿಪಾಲಿಸುವಂತೆ ಕರೆ ನೀಡಿದರು. ಗದಗ್ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಬಸವರಾಜ ರಾಯರೆಡ್ಡಿ, ಅಸಂಖ್ಯಾತ ದೇಶಭಕ್ತರ ನಿಸ್ವಾರ್ಥ ಮತ್ತು ಅವಿರತ ಹೋರಾಟ ಹಾಗೂ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಿಸಿ ಅವರು ತೋರಿದ ಪಥದಲ್ಲಿ ಸಾಗುವ ದೃಢ ಸಂಕಲ್ಪ ಮಾಡಬೇಕು ಎಂದು ಕರೆ ನೀಡಿದರು. ವಿಜಯನಗರ ಜಿಲ್ಲಾಡಳಿತ ಆಯೋಜಿಸಿದ್ದ 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಚಿವ ಕೆಎಸ್ ಬಸವಂತಪ್ಪ, ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸಂವಿಧಾನದ ಮೂಲಕ ಕಳೆದ 79 ವರ್ಷಗಳಲ್ಲಿ ಆರೋಗ್ಯ, ಶಿಕ್ಷಣ

0: ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ದೇಶ ಸಾಧನೆಗೈದು ನವ ಭಾರತ ನಿರ್ಮಾಣವಾಗಿದ್ದರೂ ಸಹ ಬಡತನ, ನಿರುದ್ಯೋಗ ಮತ್ತು ಆರ್ಥಿಕ ಅಸಮಾನತೆಗಳಂತಹ ಸವಾಲುಗಳು ನಮ್ಮ ಮುಂದಿವೆ. ಇವುಗಳನ್ನು ಮೆಟ್ಟಿ ನಿಲ್ಲುವ ಮನೋಬಲದೊಂದಿಗೆ ನಾವೆಲ್ಲರೂ ದೇಶದ ಪ್ರಗತಿಗೆ ಕೈಜೋಡಿಸಬೇಕಿದೆ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ಧ್ವಜವಂದನೆ ಸ್ವೀಕರಿಸಿದರು. ಗ್ರಾಮೀಣ ಭಾಗದ ಶ್ರಮಿಕರ ಉದ್ಯೋಗ ಭದ್ರತೆ ಹಾಗೂ ಗ್ರಾಮೀಣಾಭಿವೃದ್ಧಿಗೆ ಹೊಸ ಶಕ್ತಿ ತುಂಬಿರುವ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿಜಿರಾಮ್ಜಿ ಯೋಜನೆಯಲ್ಲಿ ದಾವಣಗೆರೆ ಜಿಲ್ಲೆಯ 2000ಕ್ಕೂ ಅಧಿಕ ಕುಟುಂಬಗಳಿಗೆ ಯಶಸ್ವಿಯಾಗಿ ಉದ್ಯೋಗ ಕಲ್ಪಿಸಲಾಗಿದೆ ಎಂದು ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್, ದೇಶಭಕ್ತರ ಹೋರಾಟ, ತ್ಯಾಗ, ಬಲಿದಾನಗಳಿಂದ ದೊರಕಿರುವ ಸ್ವಾತಂತ್ರ್ಯದ ಮೌಲ್ಯ ಮತ್ತು ಮಹತ್ವವನ್ನು ಅರಿತು ಸದೃಢ ದೇಶ ನಿರ್ಮಾಣಕ್ಕೆ ಯುವ ಜನರು ಮುಂದಾಗಬೇಕು, ಆ ಮೂಲಕ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನು ಈಡೇರಿಸಬೇಕು ಎಂದು ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ವನಿತಾ ವಿಹಾರ.
2: ಆಕಾಶವಾಣಿ ವನಿತಾ ವಿಹಾರ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಭಾಷಣ ಹಾಗೂ ದೇಶಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ.
3: ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಿಳೆಯರು ಪುರುಷರ ಸರಿಸಮಾನವಾಗಿ ಹೋರಾಡಿ ಅಪಾರ ತ್ಯಾಗ ಬಲಿದಾನಗಳನ್ನು ಇತಿಹಾಸ ಮರೆಯುವಂತಿಲ್ಲ. ಸಕ್ರಿಯ ರಾಜಕೀಯ ನಾಯಕತ್ವದಿಂದ ಹಿಡಿದು ಸಶಸ್ತ್ರ ಕ್ರಾಂತಿಯವರಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟ ನೂರಾರು ನಾಯಕಿಯರಿದ್ದಾರೆ. ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರ ಕೊಡುಗೆಗಳು ಪ್ರಮುಖವಾಗಿವೆ. ಸ್ವಾತಂತ್ರ್ಯಕ್ಕಾಗಿ, ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಡಿದ ಧೈರ್ಯಶಾಲಿ ಮಹಿಳೆಯರ ದೀರ್ಘ ಇತಿಹಾಸವನ್ನು ಹೊಂದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಸರೋಜಿನಿ ನಾಯ್ಡುವಿಂದ ಇಂದಿರಾಗಾಂಧಿಯವರಿಗೆ ನೂರಾರು ಅಗ್ರ ಹೋರಾಟಗಾರರು. ಪ್ರತಿಮಾರೂಪದ ವ್ಯಕ್ತಿತ್ವ ಮತ್ತು ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಅವರ ಹೋರಾಟಗಳನ್ನು ಮತ್ತು ಅವರು ಈ ರಾಷ್ಟ್ರವನ್ನು ರೂಪಿಸಲು ಹೇಗೆ ಸಹಾಯವಾಗಿದ್ದಾರೆ ಎಂಬುದನ್ನು ನಾವು ನೆನಪಿಸಲೇಬೇಕಾಗಿದೆ. ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಕರ್ನಾಟಕದಲ್ಲಿ ರಾಷ್ಟ್ರೀಯ ನಾಯಕಿ ಎಂದು ಪೂಜಿಸುವ ವೀರ ರಾಣಿ ಚೆನ್ನಮ್ಮ 1778 ರಾಜಮನೆತನದಲ್ಲಿ ಹುಟ್ಟಿದ ಈಕೆ ದೊರೆ ಮಲ್ಲಸರ್ಜನನ್ನು ವಿವಾಹವಾಗಿದ್ದರು. ಆದರೆ ಪತಿಯ ನಿಧನದ ನಂತರ ಕಿತ್ತೂರಿನ ಆಡಳಿತಗಾರರಾಗಿ ಅಧಿಕಾರ ವಹಿಸಿಕೊಂಡಿರುವ ಚೆನ್ನಮ್ಮ ಅತ್ಯಂತ ಬುದ್ಧಿವಂತಿಕೆಯಿಂದ ಮತ್ತು ಪ್ರೀತಿ ದಯೆಯಿಂದ ಆಳ್ವಿಕೆ ನಡೆಸಿದರು. ಆದರೆ ಬ್ರಿಟಿಷರು 1824 ಕಿತ್ತೂರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಕಿತ್ತೂರು ರಾಣಿ ಚೆನ್ನಮ್ಮ ವೀರಾವೇಶದಿಂದ ತನ್ನ ಸೈನ್ಯದೊಡನೆ ಯುದ್ಧ ಮಾಡಿ ಬ್ರಿಟಿಷ್ ಅಧಿಕಾರಿಯಾಗಿರುವ ಥ್ಯಾಕರೆಯನ್ನು ಹೀನಾಯವಾಗಿ ಸೋಲಿಸುತ್ತಾಳೆ. ಆದರೆ ಎರಡನೆಯ ಬಾರಿ ಕಿತ್ತೂರಿನ ಒಳಸಂಚುಕೋರರ ಕುತಂತ್ರದಿಂದ ಸೋಲಾಯಿತು. ಆದರೆ ಆಕೆಯ ಧೈರ್ಯ ಮತ್ತು ದೃಢ ಸಂಕಲ್ಪವು ಸೋಲಲಿಲ್ಲ. ಮುಂದಿನ ಹೋರಾಟಗಾರರಿಗೆ ಸ್ವಾತಂತ್ರ್ಯದ ಕಹಳೆಯ ಧ್ವನಿ ಪ್ರೇರಣೆ ನೀಡಿತು. ಎಷ್ಟೇ ಪ್ರತಿಕೂಲತೆಗಳು ಎದುರಾದರೂ ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಬಿಡಬಾರದು ಎಂಬ ಮಂತ್ರದ ಸಂದೇಶವನ್ನು ನೀಡಿದ ಧೀಮಂತೆ. ಝಾನ್ಸಿ ರಾಣಿಯ ಲಕ್ಷ್ಮೀಬಾಯಿಯು ಝಾನ್ಸಿಯ ಆಡಳಿತಗಾರನಾದ ರಾಜ ಗಂಗಾಧರ್ ರಾವ್ ಅವರನ್ನು ವಿವಾಹವಾಗಿ ಕೇವಲ 25 ವರ್ಷಗಳಿದ್ದಾಗಲೇ ವಿಧವೆಯಾದರೂ ರಾಜ್ಯವನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆ ಮಾಡಿದಳು. ಭಾರತದ ಸ್ವಾತಂತ್ರ್ಯದ ಮೊದಲ ಸಂಗ್ರಾಮದ 1857 ಒಬ್ಬ ಶ್ರೇಷ್ಠ ಹೋರಾಟಗಾರ್ತಿಯಾಗಿ ಕಾಣುತ್ತಾಳೆ. ಈಕೆ ಬ್ರಿಟಿಷ್ ಪಡೆಗಳ ವಿರುದ್ಧ ಧೈರ್ಯದಿಂದ ಹೋರಾಡಿದಳು.

ಆದಾಗ್ಯೂ ಅವಳು ಸೋಲನ್ನು ಅನುಭವಿಸಿದಳು ಮತ್ತು ಝಾನ್ಸಿ ಬ್ರಿಟಿಷರ ಕೈವಶವಾಯಿತು. ಆದರೂ ನಿರಂತರ ಯುದ್ಧ ಮಾಡುತ್ತಲೇ 1858 ವೀರ ಮರಣವನ್ನು ಹೊಂದಿ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟು ಇದು ಭಾರತೀಯರಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ವೀರತನದ ಸಾಕ್ಷಿಯಾಗಿದೆ. 1857 ಸ್ವಾತಂತ್ರ್ಯ ಸಂಗ್ರಾಮದ ಮತ್ತೊಬ್ಬ ಪ್ರಮುಖ ಹೋರಾಟಗಾರ್ತಿ ಬೇಗಂ ಹಜರತ್ ಮಹಲ್ ಅವಧ್ ರಾಜ್ಯದ ರಾಣಿಯಾಗಿದ್ದು ರಾಜ್ಯಭಾರವನ್ನು ವಹಿಸಿದ್ದಳು. ಆಕೆಯ ಪತಿ ವಜೀದ್ ಅಲಿ ಶಾ ಅವರನ್ನು ಬ್ರಿಟಿಷರು ಕಲ್ಕತ್ತಾಗೆ ಗಡಿಪಾರು ಮಾಡಿದರು. ಆಗ ರಾಣಿ ಹಜರತ್ ಮಹಲ್ ಬಂಡುಕೋರರನ್ನು ಕಟ್ಟಿಕೊಂಡು ಪಡೆಗಳನ್ನು ಸಂಘಟಿಸಿದಳು. ಬ್ರಿಟಿಷರ ವಿರುದ್ಧ ಹಲವಾರು ಪ್ರಮುಖ ಯುದ್ಧಗಳಲ್ಲಿ ಮುನ್ನಡೆದು ರಾಷ್ಟ್ರವ್ಯಾಪ್ತಿ ದಂಗಿಯನ್ನು ಹುಟ್ಟುಹಾಕಿದಳು. ಆದರೆ ಸೋಲನ್ನು ಅನುಭವಿಸಿದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಂದೆಂದಿಗೂ ಸ್ಮರಣೀಯಳು. ಇನ್ನು ಮಹಾತ್ಮ ಗಾಂಧಿಯವರ ಶ್ರೀಮತಿಯರಾದ ಕಸ್ತೂರಿಬಾ ಗಾಂಧಿಯವರು ಭಾರತೀಯ ಹಕ್ಕುಗಳ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅನೇಕ ಬಾರಿ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಅವರ ಪರಂಪರೆ, ಶಕ್ತಿ ಮತ್ತು ದೃಢ ಸಂಕಲ್ಪವನ್ನು ಹೊಂದಿ ಮಹಾತ್ಮ ಗಾಂಧೀಜಿಯವರ ಜೊತೆ ಜೊತೆಯಾಗಿಯೇ ಶ್ರಮಿಸಿದರು. ಇನ್ನು ಭಾರತದ ಕೋಗಿಲೆ ಎಂದು ಪ್ರಸಿದ್ಧಿಯಾಗಿರುವ ಸರೋಜಿನಿ ನಾಯ್ಡು ಇವರು ಚಿಕ್ಕವರಿದ್ದಾಗಲೇ ದೇಶಪ್ರೇಮ ಹೊಂದಿರುವ ಅಪ್ರತಿಮ ಮಹಿಳೆ. ಲಂಡನ್ನಲ್ಲಿ ಕಿಂಗ್ಸ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿ ಪುನಃ ಭಾರತಕ್ಕೆ ಬಂದು ಡಾಕ್ಟರ್ ಗೋವಿಂದರಾಜ ನಾಯ್ಡು ಅವರನ್ನು ವಿವಾಹವಾದರು. ನಂತರ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದರು. ಬಡತನ, ಅನಕ್ಷರತೆಯನ್ನು ನಿವಾರಿಸುವ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡರು. 1947 ನಂತರ, ಅಂದರೆ ಸ್ವಾತಂತ್ರ್ಯದ ನಂತರ, ಉತ್ತರ ಪ್ರದೇಶದ ರಾಜ್ಯಪಾಲರಾದರು. ಇನ್ನು ವಿಜಯಲಕ್ಷ್ಮಿ ಪಂಡಿತ್ ಅವರು ಉತ್ತರ ಪ್ರದೇಶದ ಶ್ರೀಮಂತ ಹಾಗೂ ಪ್ರಭಾವಿ ಕುಟುಂಬದಲ್ಲಿ ಜನಿಸಿದ ಪಂಡಿತ್ ಅವರು ಇಂಗ್ಲೆಂಡ್ ಹಾಗೂ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಿಕ್ಷಣ ಪಡೆದರು. ತಮ್ಮ ಅಧ್ಯಯನದ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಚಳುವಳಿಯ ಸಮಯದಲ್ಲಿ ಹಲವಾರು ಬಾರಿ ಜೈಲಿನಲ್ಲಿದ್ದರು. 1920 ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ನೂಲುವ ಕೆಲಸ ಸೇರಿದಂತೆ ದೈನಂದಿನ ಕೆಲಸಗಳಲ್ಲೂ ಭಾಗವಹಿಸಿದರು. ಸ್ವತಂತ್ರ ಪೂರ್ವ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸುವುದಕ್ಕಾಗಿ ಅವರು ಗಮನಾರ್ಹವಾದ ಸಮಯವನ್ನು ಜೈಲಿನಲ್ಲಿಯೇ ಕಳೆದರು. 1932, 1940 ಮತ್ತು 1942 ಹೀಗೆ ಮೂರು ಬಾರಿ ಬಂಧಿಸಲ್ಪಟ್ಟಿದ್ದರು. ಆದರೆ ಎದೆಗುಂದದೆ ಅವರು ಹೋರಾಟವನ್ನು ನಡೆಸುತ್ತಲೇ ಇದ್ದರು. ಮುಂದೆ ಭಾರತ 1947 ಸ್ವಾತಂತ್ರ್ಯ ನಂತರ ಅವರು ಸೋವಿಯತ್ ಒಕ್ಕೂಟದ ಮೊದಲ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಹಾಗೂ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆಯ ಅಧ್ಯಕ್ಷರಾದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಿರ್ಭೀತ ನಾಯಕಿಯಾಗಿ ಪ್ರತಿಯೊಬ್ಬ ಮಹಿಳೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಇನ್ನು ಅರುಣಾ ಅಸಫ್ ಅಲಿ ಇವರು ಕೂಡ 1942 ಕ್ವಿಟ್ ಇಂಡಿಯಾ ಚಳುವಳಿಯ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಅವರನ್ನು ಸ್ವಾತಂತ್ರ್ಯ ಚಳುವಳಿಯ ಗ್ರ್ಯಾಂಡ್ ಓಲ್ಡ್ ಲೇಡಿ ಎಂದು ಕರೆಯಲಾಗುತ್ತದೆ. ಈ ನಾಯಕಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಶಿಕ್ಷಣ ಪಡೆದು ಭಾರತಕ್ಕೆ ಬಂದ ನಂತರ ಸ್ವಾತಂತ್ರ್ಯ ಹೋರಾಟಗಾರರಾದ ಅಸಫ್ ಅಲಿ ಅವರನ್ನು ವಿವಾಹವಾದರು. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. 1932 ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಬ್ರಿಟಿಷರು ಅವರನ್ನು 9 ತಿಂಗಳ ಕಾಲ ಜೈಲಿನಲ್ಲಿ ಬಂಧಿಸಿಟ್ಟರು. ಅವರು ಜೈಲಿಂದ ಹೊರಬಂದ ನಂತರ ಅವರ ಹೋರಾಟ ಇನ್ನೂ ಹೆಚ್ಚಾಗಿ ತೀವ್ರತೆಯನ್ನ ಪಡೆಯಿತು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಪುನಃ 2 ವರ್ಷಗಳ ಕಾಲ ಅರುಣ್ ಅಸಫ್ ಅಲಿ ಅವರು ಕೂಡ ಬಂಧನಕ್ಕೊಳಗಾದರು. ಬಿಡುಗಡೆಯಾದ ನಂತರ ಅರುಣ್ ಅಸಫ್ ಅಲಿ ಅವರು ಸೋಲಲಿಲ್ಲ. ದೇಶದ ಸ್ವಾತಂತ್ರ್ಯ ಅವರ ಮೊದಲ ಆದ್ಯತೆಯಾಗಿತ್ತು. ಅವಿಶ್ರಾಂತವಾಗಿ ಹೋರಾಟವನ್ನು ಮಾಡುತ್ತಲೇ ಇದ್ದರು. ಸ್ವಾತಂತ್ರ್ಯದ ನಂತರ, ಅಂದರೆ 1958 1967 ದೆಹಲಿಯ ಮೇಯರ್ ಆಗಿ ಸೇವೆ ಸಲ್ಲಿಸಿದರು. ಇನ್ನು ಬಿಖೈಜಿ ರುಸ್ತುಂ ಖ್ಯಾಮ್ ಅವರನ್ನು ನಾವು ಮೇಡಮ್ ಖ್ಯಾಮೆ ಎಂದು ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತ ಮೇಡಮ್ ಖ್ಯಾಮ್ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ಕ್ರಾಂತಿಕಾರಿ ನಾಯಕಿಯಾಗಿದ್ದರು. 1861 ಮುಂಬೈನ ಶ್ರೀಮಂತ ಕುಟುಂಬ ಪಾರ್ಸಿ ಕುಟುಂಬದಲ್ಲಿ ಹುಟ್ಟಿದ ಇವರು ಕ್ರಾಂತಿಕಾರಿ ಚಳವಳಿಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತುಂಬಾ ಪ್ರಸಿದ್ಧಿಯಾಗಿದ್ದರು. ಇವರು ಆಗಸ್ಟ್ 22, 1907 ಸ್ವತಂತ್ರ ಭಾರತದ ಧ್ವಜವನ್ನು ಜರ್ಮನಿಯಲ್ಲಿ ಸಮಾಜವಾದಿ ಅಧಿವೇಶನದಲ್ಲಿ ಪ್ರಥಮ ಬಾರಿಗೆ ಭಾರತ ಧ್ವಜ ರೋಹಣ ಮಾಡಿದಂಥವರು. ಹಾಗೂ ಅವರು ಜನತೆಯನ್ನು ಉದ್ದೇಶಿಸಿ ಹೇಳುತ್ತಾರೆ, ಇದು ಸ್ವತಂತ್ರ ಭಾರತದ ಧ್ವಜ, ಇದರ

ಕ್ಷಣನ ಹಿಂದಾಗಿದೆ. ಇದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೀವ ತ್ಯಜಿಸಿದ ಯುವ ಜನತೆಯ ನೆತ್ತರಿನಿಂದ ಪವಿತ್ರಗೊಳಿಸಲ್ಪಟ್ಟಿದೆ. ಓಹ್ ಮಹನೀಯರೇ, ಹೇಳಿ, ಈ ಧ್ವಜಕ್ಕೊಂದಿಸಿ ಈ ಧ್ವಜದ ಪ್ರತಿನಿಧಿಯಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಓಹ್ ವಿಶ್ವದಲ್ಲೆಲ್ಲ ಸ್ವತಂತ್ರರ ಆರಾಧಕರೇ, ಈ ಧ್ವಜದೊಡನೆ ಸಹಕರಿಸಿ ಎಂದು ನಿವೇದಿಸುತ್ತಲೇ ಅತಿಥಿಗಳೆಲ್ಲ ಎದ್ದು ನಿಂತು ಧ್ವಜಕ್ಕೆ ವಂದಿಸಿದರು. ಮೇಡಮ್ ಖ್ಯಾಮ್ ಅವರು ದಾದಾಬಾಯಿ ನವರೋಜಿಯವರ ಪ್ರಭಾವ ಪ್ರೇರಣೆಯಾಗಿದ್ದರಿಂದ ಅವರು ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ವಿದೇಶದಿಂದಲೇ ಬಲವಾದ ಬೆಂಬಲ ಒದಗಿಸಿದ ಮಹಿಳೆ. ಅಲ್ಲದೆ ಬ್ರಿಟಿಷರ ದಬ್ಬಾಳಿಕೆಯನ್ನು ಜಗತ್ತಿಗೆ ಸಾರಿದ ಮೇಡಮ್ ಬಿಕಾಜಿಯವರು ವಂದೇ ಮಾತರಂ ಮತ್ತು ಮದನ್ ತಲ್ವಾರ್ ಎನ್ನುವಂಥ ಕ್ರಾಂತಿಕಾರಿ ಪತ್ರಿಕೆಗಳನ್ನು ಪ್ರಕಟಿಸಿ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಪ್ರತಿಮ ನಾಯಕಿ. ಇನ್ನು ಕಮಲಾದೇವಿ ಚಟ್ಟೋಪಾಧ್ಯಾಯವರು ಭಾರತ ಕಂಡಂತಹ ಒಂದು ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರತಿ, ಸಮಾಜ ಸುಧಾರಕಿ ಮತ್ತು ಕಲಾ ಪೋಷಕಿ. ಗಾಂಧೀಜಿಯವರ ಅಹಿಂಸಾ ತತ್ವಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರಿಂದ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು. ಸ್ವಾತಂತ್ರ್ಯ ನಂತರ ಒಬ್ಬ ಭಾರತೀಯ ಸಮಾಜ ಸುಧಾರಕಿ ಮತ್ತು ಕಲಾ ಪೋಷಕಿಯಾಗಿ ಭಾರತೀಯರ ಮಹಿಳಾ ಸಬಲೀಕರಣಕ್ಕಾಗಿ ಶ್ರಮಿಸಿದ ಇವರು ಭಾರತದ ಕರಕುಶಲ ವಸ್ತುಗಳಿಗೆ ಕೈಮಗ್ಗ ಹಾಗೂ ರಂಗಭೂಮಿ ಪುನರ್ಜೀವನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಹಾಗೂ ಮಹಿಳೆಯ ಸಮಾನತೆ, ಶಿಕ್ಷಣ ಮತ್ತು ಮತದಾನದ ಹಕ್ಕಿಗಾಗಿ ಹೋರಾಡಿದವರು. ಇನ್ನು 1955 ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ, 1982 ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ನೀಡಿರುವುದರ ಜೊತೆಗೆ 1966 ಪ್ರತಿಷ್ಠಿತ ರಾಮನ್ ಮೆಗ್ಗಾಸಿ ಎಂಬ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಿದೆ. ಇನ್ನು ಎಫ್ ಮೃದುಲಾ ಸಾರಾಬಾಯಿ, ಅಂಬಾಲಾಲ್ ಸಾರಾಬಾಯಿ ಎಂಬ ಪ್ರಸಿದ್ಧ ಕೈಗಾರಿಕೋದ್ಯಮಿಯ ಮಗಳಾದ ಇವರು ಸ್ವಾತಂತ್ರ್ಯ ಹೋರಾಟದ ಕುಟುಂಬದಿಂದ ಬಂದ ಇವರು 1934 ಅಖಿಲ ಕಾಂಗ್ರೆಸ್ ಸಮಿತಿಯ ಪ್ರತಿನಿಧಿಯಾಗಿದ್ದರು. ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರಿಂದ ಬ್ರಿಟಿಷರು ಇವರನ್ನು ಬಂಧಿಸಿದರು. ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ದೀನ ದಲಿತರ ಸೇವೆಗಾಗಿ ಮುಡಿಪಿಟ್ಟ ಇವರು ಅಂಜದೆ ಅಳುಕದೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ದೇಶದ ವಿಭಜನೆಯ ಸಂದರ್ಭದಲ್ಲಂತೂ ಅಪಹರಿಸಲ್ಪಟ್ಟ ಹುಡುಗಿಯರನ್ನು ಹಾಗೂ ಹಿಂದೂ ಮುಸ್ಲಿಂ ನಿರಾಶ್ರಿತರಿಗೆ ಹಿಂಸಿಸುವುದನ್ನು ಕೊಲ್ಲುವುದನ್ನು ಇವರು ಬಹಳ ಧೈರ್ಯದಿಂದ ತಡೆಗಟ್ಟಿದರು. ಸಮಾಜ ರಾಷ್ಟ್ರವನ್ನು ರಕ್ಷಿಸುವ ಗುರಿ ಅವರ ಜೀವನದ ಪರಮ ಗುರಿಯಾಗಿತ್ತು. ಇನ್ನು ಸುಚೇತಾ ಕೃಪಾಲಾನಿ, ಇವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ 1939 ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿದರು. 1940 ಅವರು ತಮ್ಮ ಫೈಜಾಬಾದ್ ಎನ್ನುವ ಊರಿನಲ್ಲಿ ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನು ನಡೆಸಿದರು. ಅವರನ್ನು ಬ್ರಿಟಿಷರು 2 ಕಾಲ ಬಂಧಿಸಿದರು. ಅವರು ಹೊರಗೆ ಬಂದ ನಂತರ ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ಸಮಯದಲ್ಲಿ ಭೂಗತರಾಗಿ ಬ್ರಿಟಿಷ್ ವಿರೋಧಿ ಪ್ರತಿರೋಧವನ್ನು ರಹಸ್ಯವಾಗಿ ಸಂಘಟಿಸುವಲ್ಲಿ ಗಮನಾರ್ಹವಾದ ಸೇವೆಯನ್ನು ಸಲ್ಲಿಸಿದರು. 1952 ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾದರು. ಮತ್ತೊಮ್ಮೆ 1967 ಮತ್ತೊಮ್ಮೆ ಆಯ್ಕೆಯಾದರು. ಇನ್ನು ಎಂ ರಾಜಕುಮಾರಿ ಅಮೃತ್ ಕೌರ್, ರಾಜಕುಮಾರಿ ಅಮೃತ್ ಕೌರ್ ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಭಾರತಕ್ಕೆ ಬಂದರು. 1919 ವೇಳೆಗೆ ಗಾಂಧೀಜಿಯವರ ಆಶ್ರಮ ಹಾಗೂ ಸ್ವಾತಂತ್ರ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಆರಂಭದಲ್ಲಿ ಸಾಮಾಜಿಕ ಅನಿಷ್ಟಗಳಾದ ಪರದಾ ಪದ್ಧತಿ, ಬಾಲ್ಯ ವಿವಾಹ, ದೇವದಾಸಿಯಂಥ ಸಂಪ್ರದಾಯಗಳನ್ನು ರದ್ದುಗೊಳಿಸಿದರು. 1927 ಹೊತ್ತಿಗೆ ಅಖಿಲ ಭಾರತದ ಮಹಿಳಾ ಸಮ್ಮೇಳನವನ್ನು ಕೂಡ ಅವರು ಸ್ಥಾಪಿಸಿದರು. 1937 ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗಿ ಮತ್ತು 16 ಕಾಲ ಅಲ್ಲಿಯೇ ಸೇವೆ ಮಾಡಿದರು. ನಂತರ ಗೋಪಾಲಕೃಷ್ಣ ಗೋಖಲೆ ಅವರಂಥ ಅನೇಕ ಕಾಂಗ್ರೆಸ್ ಪಕ್ಷದ ಹಿರಿಯರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದ ಅಮೃತ್ ಕೌರ್ ಅವರು ರಾಜಕೀಯಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ಅರ್ಪಿಸಿಕೊಂಡರು. ಭಾರತದ ವಿವಿಧ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಹಲವಾರು ಬಾರಿ ಬ್ರಿಟಿಷರು ಬಂಧಿಸಿದರು. 1937 1942 ಜೈಲುವಾಸಿಯಾಗಿರುವುದರ ಜೊತೆಗೆ ಅವರ ಮೇಲೆ ಲಾಠಿ ಚಾರ್ಜ್ ಅನ್ನು ಕೂಡ ಪ್ರಯೋಗಿಸಿದರು. ಆಗ ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತು. ಕೊನೆಗೆ ಸಿಮ್ಲಾದಲ್ಲಿ ಗೃಹಬಂಧನದಲ್ಲಿ ಅವರನ್ನು ಇರಿಸಲಾಯಿತು. ತಮ್ಮ ಬಹುಪಾಲು ಕಾಲ ಗಾಂಧಿವಾದಿಯಾಗಿ ಗಾಂಧಿ ಮೌಲ್ಯಗಳನ್ನು ಪ್ರತಿಪಾದಿಸುತ್ತಲೇ ಇದ್ದರು. ಹೀಗೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ ಮಹಿಳೆಯರನ್ನು ನಾವು ಕಾಣುತ್ತೇವೆ. ಭಾರತದ

0: ಸ್ವಾತಂತ್ರ್ಯ ಪೂರ್ವದಿಂದ ದೇಶದೊಳಗೆ ಮಹಿಳೆಯರ ಸ್ಥಾನಮಾನವು ವಂಚಿತ ಸ್ಥಿತಿಯಲ್ಲಿತ್ತು. ಆದರೆ ಇಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಿಳೆಯರ ಅಧ್ಯಯನವಾಗಬೇಕಾಗಿದೆ. ಮಹಿಳೆಯರ ಕೊಡುಗೆಯನ್ನು ಉಲ್ಲೇಖಿಸದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವು ಅಪೂರ್ಣವಾಗುತ್ತದೆ. ಮಹಿಳೆಯರು ಮಾಡಿರುವ ಕೆಲಸ ಅಮೂಲ್ಯವಾದದ್ದು. ಸ್ವಾತಂತ್ರ್ಯದ ಹೋರಾಟದ ಇತಿಹಾಸವು ಅವರ ತ್ಯಾಗ ಮತ್ತು ಪರಹಿತ ಚಿಂತನೆ ಹಾಗೂ ಶೌರ್ಯದ ಕಥೆಗಳಿಂದ ತುಂಬಿದೆ. ಅಖಂಡ ಭಾರತದಲ್ಲಿ ನೂರಾರು ಮಹಿಳೆಯರು ತಮ್ಮ ಪುರುಷ ಸಹವರ್ತಿಗಳಿಂದ ಅಕ್ಕಪಕ್ಕದಲ್ಲಿಯೇ ಹೋರಾಡಿದ್ದಾರೆ ಎಂಬುದು ನಮ್ಮಲ್ಲಿ ಬಹಳ ಜನಕ್ಕೆ ತಿಳಿದಿರುವುದಿಲ್ಲ. ಭಾರತೀಯ ಮಹಿಳೆಯರು ವಿವಿಧ ನಿರ್ಬಂಧಗಳಿಂದ ಹೊರಬಂದು ತಮ್ಮ ಸಾಂಪ್ರದಾಯಿಕತೆಯನ್ನು ತೊರೆದು, ಅಲ್ಲದೆ ತಮ್ಮ ಜವಾಬ್ದಾರಿಯನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯ ಹಾಗೂ ರಾಷ್ಟ್ರೀಯ ಜಾಗೃತಿಗಾಗಿ ಭಾಗವಹಿಸಿದ್ದು ಅದ್ಭುತ ಹಾಗೂ ಶ್ಲಾಘನೀಯ. ಪುರುಷ ಪ್ರಾಬಲ್ಯದ ಸಮಾಜದಲ್ಲಿ ಮಹಿಳೆಯರು ಯೋಧರಾಗಿ ಹೋರಾಡುವುದು ಸುಲಭವಲ್ಲ. ಕೇವಲ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಎನ್ನುವ ಗ್ರಹಿಕೆಯನ್ನು ಬದಲಾಯಿಸುವುದು ತುಂಬಾ ಕಷ್ಟಕರವಾದದ್ದು. ಅಜ್ಞಾನ, ಬಡತನ, ಬಾಲ್ಯ ವಿವಾಹ, ಸ್ತ್ರೀ ಭ್ರೂಣ ಹತ್ಯೆ, ಪರದಾ ಪದ್ಧತಿ ಮುಂತಾದ ಅನಿಷ್ಟಗಳು ತಾಂಡವಾಡುತ್ತಿದ್ದಾಗಲೂ ಲೆಕ್ಕಿಸದೆ ಈ ದೇಶದ ಮಹಿಳೆಯರು ಪ್ರಾಣ ತ್ಯಾಗ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಈಗ ಪ್ರತಿಯೊಬ್ಬ ಮಹಿಳೆಯರ ಜೀವನ ಚರಿತ್ರೆ ಮತ್ತು ಪ್ರತಿಯೊಂದು ಭಾಷೆಯಲ್ಲಿ ಗ್ರಂಥ ರೂಪದಲ್ಲಿ ಹೊರಬಂದು ಪಠ್ಯಪುಸ್ತಕಗಳಲ್ಲಿ ಹೊರಬರಬೇಕಾಗಿದೆ. ಆಗ ದೇಶ ಸಂಪನ್ನವಾಗುತ್ತದೆ.
1: ಇದುವರೆಗೆ ಸ್ವಾತಂತ್ರ್ಯ ಹೋರಾಟಗಾರ್ತಿಯರು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ. ಈಗ ಕೇಳಿ ವೃಂದಗಾನದಲ್ಲಿ ಮಹೇಶ್ವರಿ ಯು ಅವರು ರಚಿಸಿದ ದೇಶಭಕ್ತಿ ಗೀತೆ.

ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ವಿತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
1: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ. ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಇಕ್ಕಾಯ್ತು ಮರಣಪಟ್ಟ ನಾಪುಕ್ಳು ಕಂಗಾಂಡ ರಾಜು ಮುನ್ನಪ್ಪ ಇಂಡ ಮಾದಕಾರ್ಯ ಇದೇ 16. ನಾಳೆ ನಾರಾಜು ಪೊಲಕ 11 ನಾಪುಕ್ಳು ಭಗವತಿ ಕಲ್ಯಾಣ ಮಂಟಪತ್ಲು ನಡಪ. ಒಕ್ಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ್ ಗ್ಯಾನ ಮಾಡಿದ್ದು ಬರೋನುಂದು ಅಂಡ ಪೊಣ್ಣು ಮಕ್ಕ ಶಬರಿ ಲೋಕೇಶ್ ಮೋವ ಮೈಮ ಕಿರುಮಕ್ಕ ಪಿಂಜಾ ಸಂಸಾರಕಾರ ಕಟ್ಟಂಡಿತ.
8: ಇದೇ 20th ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
3: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
8: ಹಾ, ಒಂಥರ ಫಂಕ್ಷನ್. August 20 ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
3: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
8: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
8: ವಿಲ್ಕೋ ಗೋಲ್ಡ್, ಕುಶಾಲನಗರ.
0: ಶ್ರೋತೃಗಳೇ, ಸಮಯ 12:32 ಆಗಲಿದೆ. ಇನ್ನು ಮುಂದೆ 1:21 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳು ಪ್ರಸಾರವಾಗಲಿವೆ. 3 ರೂಪಕ ಸಂಘರ್ಷದ ಸೋಪಾನಗಳು, ಪ್ರಸ್ತುತಿ ದಿವಾಕರ ಹೆಗಡೆ. 3:30 ನಾಟಕ ಸಮರ ಸಿಂಹಿಣಿ ಕೆಳದಿ ರಾಣಿ, ರಚನೆ ರೇವಣಸಿದ್ಧ ರುದ್ರಸ್ವಾಮಿ ಮಠ, ನಿರ್ದೇಶನ ಪುಷ್ಪ ಬೆಟಗೇರಿ, ನಿರ್ಮಾಣ ಅಂಜನಯಾತನವರು. 4 ಚಿಣ್ಣರ ಲೋಕ, ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳು, ನಿರ್ವಹಣೆ ಎಂಶಕುಂತಲ. 4:30 ನೆನಪು ನೆನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕಳೆಯುವರಿ. 5 ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಪ್ರಸಾರವಾಗಲಿದೆ. 5:30 ನಮ್ಮ ನಿಲಯದಿಂದ ಮಡಿಕೇರಿಯ ಕೋಟೆ ಆವರಣದಲ್ಲಿ ಜರುಗಿದ ಸ್ವಾತಂತ್ರ್ಯ ದಿನದ ಆಚರಣೆಯ ಬಾನುಲಿ ವರದಿ, ಪ್ರಸ್ತುತಿ ಯಂಶಕುಂತಲ. 6:51 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಕೇಳುವಿರಿ. 7:30 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. ರಾತ್ರಿ 9:30 ಬೆಂಗಳೂರು

ಅವರ ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತದ ಘನತವೆತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆಯನ್ನು ಕೇಳುವಿರಿ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿವಾಳ್, ನಿರ್ಮಾಣ ಜ್ಯೋತಿದಾಸ್. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಮತ್ತು ಪರಿಹಾರ, ಈ ಕುರಿತು ಮಕ್ಕಳ ಮನೋವೈದ್ಯರಾದ ಹೊಸಪೇಟೆ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು.
2: ಕೆಳಗರೆ ನಮಸ್ಕಾರ. ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರಿದ್ದಾರೆ, ಮಕ್ಕಳ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು ಸರ್.
2: ಪ್ರಮುಖವಾಗಿ ಕೇಳಿದ್ರೆ ನಾವು ಇಂದು ಅವ್ರ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂತಹ ಮನೋ ಒತ್ತಡ. ಸಾಮಾನ್ಯವಾಗಿ ನಾವು ದೊಡ್ಡವರಾದವ್ರು ಹೇಳ್ತೀವಿ, ಎಲ್ಲ ಒತ್ತಡದಿಂದ ಮುಕ್ತರಾಗಬೇಕಾದ್ರೆ ಮನಸ್ಸನ್ನು ಮಕ್ಕಳ ಥರ ಇಟ್ಕೋಬೇಕು ಅಂತ. ಆದರೆ ಅಂತಹ ಮಕ್ಕಳಿಗೆ ಈ ಒತ್ತಡಗಳು ಪ್ರಾರಂಭ ಆಗಿದ್ದಾವೆ. ಮಕ್ಕಳಲ್ಲಿ ಮಾನಸಿಕ ಒತ್ತಡ ಅಂದರೆ ಏನು ಡಾಕ್ಟ್ರೆ?
3: ಮಾನಸಿಕ ಒತ್ತಡದಲ್ಲಿ ಅಂತಂದ್ರೆ ನಾವು ದೊಡ್ಡವರಲ್ಲಿ ನೋಡ್ತೀವಲ್ಲ, ಬೇಜಾರಾಗೋದು, ಖಿನ್ನತೆ ಆಗೋದು, ಅಳು ಮಾಡೋದು ಇದೆಲ್ಲ. ಬಟ್ ಇದು ಚಿಕ್ಕ ಮಕ್ಕಳಲ್ಲಿ ನಾವು ಅಳುತ್ತಿದ್ದಾರೆ ಮಾಡ್ತಿದ್ದಾರೆ ಅಂದ್ರೆ ಅದೊಂದೇನೋ ಹಠ ಇರಬಹುದು ಅಂತ ನೋಡ್ತೀವಿ. ಬಟ್ ಅದೇ ತರ ಇದು ಯಾವಾಗ ಪದೇ ಪದೇ ಆಗ್ತಾ ಇದೆ ಅಥವಾ ಕಾರಣ ಇಲ್ಲದೆ ಆಗ್ತಾ ಇದೆ ಅಂದಾಗ ಮಗುವಿಗೆ ಗೊತ್ತಿಲ್ಲದೇನೆ ಏನೋ ಒಂದು ಒತ್ತಡದಲ್ಲಿ ಮಗು ಸಿಲುಕಿದೆ ಅಂತ ಹೇಳ್ಬೋದು. ಒತ್ತಡ ಇರಲೇಬಾರ್ದ ಅನ್ನೋದು ಜೀವನದಲ್ಲಿ ತಪ್ಪಾಗತ್ತೆ. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಡ ಇದ್ದಾಗಲೇ ನಾವು ಜೀವನದಲ್ಲಿ ಸ್ವಲ್ಪ ಮುಂದೋಡ್ತೀವಿ. ಬಟ್ ಅದೇ ತರ ನಾವು ಒತ್ತಡ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತಂದ್ರೆ ಅದು ಯಾವಾಗ ತಡ್ಕೊಳಕ್ ಆಗಲ್ಲ, ಅವಾಗ ಮಗುವಿಗೆ ಅದು ತುಂಬಾ ಕಷ್ಟ ಆಗಕ್ ಶುರುವಾಗತ್ತೆ. ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ ಮಗುವಿಗೆ ಓದು ಅಂತ ಹೇಳ್ಬೋದು, ಬಟ್ ಅದೇ ಮಗುವಿಗೆ ನೀನು ಇಷ್ಟತ್ತೇ ಕುತ್ಕೊಂಡು ಓದು, ಅದು ಯಾಕೆ ಕಷ್ಟ ಆಗ್ತಿದೆ ಅಂತ ಕೇಳದೇನೆ ಓದ್ಲೇಬೇಕು ನೀವು. ಈ ತರ ಯಾವಾಗ ನಾವು ಸಮಸ್ಯೆ ಹೇಳ್ಕೊಂಡಾಗೂ ಮಗುವಿಗೆ ಪರಿಹಾರ ಕೊಡದೇನೆ ಮಾಡು ಮಾಡು ಅಂತ ಯಾವಾಗ ಹೇಳ್ತೀವಲ್ಲ ಅದು ಮಗುವಿಗೆ ಒತ್ತಡ ಆಗಕ್ ಶುರುವಾಗತ್ತೆ. ಆ ತರ ಒತ್ತಡ ಬಂದಾಗ ನಾವು ಮಗುವಿನಲ್ಲಿ ತೊಂದರೆಗಳನ್ನು ನೋಡಕ್ ಶುರು ಮಾಡ್ತೀವಿ.
2: ಅಂದ್ರೆ ಪ್ರಾರಂಭ ಯಾವ ಹಂತದಿಂದ ಮಗುವಿನಲ್ಲಿ ಈ ರೀತಿಯಾದ ಒತ್ತಡಗಳು ಪ್ರಾರಂಭ ಆಗ್ಬೋದು?
3: ಈಗ ಹೇಳ್ಬೇಕು ಅಂತಂದ್ರೆ ಒತ್ತಡ ನಾವು ನೋಡೋದು ಮಗುವಿಗೆ ಆಲ್ಮೋಸ್ಟ್ ಒಂದು ವರ್ಷ ಬೆಳವಣಿಗೆ ನಾರ್ಮಲ್ ಆಗ್ತಿಲ್ಲ ಅಂತಂದ್ರೆ ಅದು ಒತ್ತಡನೆ. ಏನೇ ಮಗುಗೆ ಬರ್ತಾ ಇಲ್ಲ ಅಂದ್ರೆ ಎಲ್ಲರೂ ನಮ್ಮ ಸಮಾಜದಲ್ಲಿ ಹೆಂಗೆ ಅಂದ್ರೆ ತಾಯಂದ್ರು ನೀವು ಕಲ್ಸಿಲ್ಲ ನೀವು ಮಾಡಿಲ್ಲ ಈ ತರ. ಸೊ ಏನ್ ಮಾಡಕ್ ಶುರು ಮಾಡ್ತಾರೆ ಮಗುಗೆ ಪದೇ ಪದೇ ಮಾಡ್ಸಕ್ ಶುರು ಮಾಡ್ತಾರೆ. ಇದನ್ನ ಏನ್ ಮಾಡ್ಬೇಕು ಫಸ್ಟ್, ಮಗು ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ವೈದ್ಯರಲ್ಲಿ ಹೋಗ್ಬಿಟ್ಟು ಸಲಹೆ ತಗೊಂಬರೋದು ತುಂಬಾ ಉತ್ತಮ.
2: ಏನು ಯಾವ್ದೋ ಮಗು 2 ವರ್ಷಕ್ಕೆ ತುಂಬಾ ಪಟಪಟ ಅಂತ ಮಾತಾಡುತ್ತೆ ಅಂದ್ರೆ ನಮ್ಮ ಮಗುನು ಹಾಗೆ ಮಾತಾಡಬೇಕು ಅಂತ ಅಲ್ಲಿಂದಾನೆ ಶುರು ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ.
3: ಹೌದು, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಬಟ್ ಅದೇ ರೀತಿ ಮಗು ಮಾತಾಡದೇ ಇದ್ರೆ ತೊಂದರೆ. ಸೊ ಅದು ಪ್ರಮಾಣ ನೋಡ್ಬೇಕಾಗತ್ತೆ ನಾವು. ಮಗು ಮಾತಾಡದೆ ಇದ್ರು ತೊಂದರೆ, ತುಂಬಾ ಮಾತಾಡಿದ್ರು ತೊಂದರೆ. ಸೊ ಎರಡರಲ್ಲಿ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ?
2: ಮಗುವಿಗೆ ಒತ್ತಡವನ್ನ ನಾವು ಆ ಹಂತದಿಂದಲೇ ಪ್ರಾರಂಭ ಮಾಡ್ತೇವೆ. ಅವನ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅವನ ಅಷ್ಟು ಚೆನ್ನಾಗಿ ಅಣ್ಣ ಅಂಕ ಅಂಕಲ್ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ಗುರುತಿಸ್ತಾ ಇದ್ದಾನೆ, ಈ ಮಗು ಗುರುತಿಸ್ತಾ ಇಲ್ಲ ಅಂತ ಹೇಳಿ ಸರಿ ಹೋಗ್ಬಂದು ಮುಂದೊಂದ್ ದಿನ ಅಂತ ನಿರೀಕ್ಷೆ ಇಟ್ಕೋಬೇಕು ಪೇರೆಂಟ್ಸ್.
3: ಆದರೆ ನಾನೇನ್ ಹೇಳ್ತೀನಿ ಅಂತಂದ್ರೆ ಯಾಕೆ ಈ ಮಗುಗ್ ಬರ್ತಿಲ್ಲ ಅನ್ನೋದು ಒಂದ್ ಕಾರಣ ನಾವು ಹುಡ್ಕಕ್ ಹೋದ್ರೆ ಅದಕ್ಕೆಲ್ಲೋ ಒಂದು ವೈದ್ಯಕೀಯ ಕಾರಣಗಳು ಇತ್ತಂದ್ರೆ ಆ ಕಾರಣಗಳಿಗೆ ಟ್ರೀಟ್ಮೆಂಟ್ ಕೊಟ್ರೆ ಮಗು ತಾನಾಗೇನೆ ಒಂದು ಹಂತಕ್ಕೆ ರೆಡಿ ಆಗಬಹುದು.
2: ಇದು ಒಂದು ಬೆಳವಣಿಗೆ ಹಂತದ ಕೆಲವು ನ್ಯೂನತೆಗಳಾಗಬಹುದು. ಆದ್ರೆ ಮಾನಸಿಕವಾಗಿ ಆ ಮಗುವಿನಲ್ಲಿ ಯಾವ ರೀತಿ ಒತ್ತಡ ಕಾಣಿಸ್ಕೊಳ್ಳುತ್ತೆ
3: ಅದು ಬರೋದು ನಾವು ಹೆಚ್ಚಾಗಿ ಹೇಳ್ತೀವಲ್ಲ, ಈಗ ಅಂಗನವಾಡಿಗೆ ಹೋಗ್ತಾರಲ್ಲ, ಪ್ರೀ ಸ್ಕೂಲ್ ಅಂತ ಹೋಗ್ತಾರೆ, ಆ ಮಗು ಫಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಇಲ್ಲಿವರೆಗೂ ಆ ಮಗುಗೆ ಏನಾಗಿರುತ್ತೆ, ಮಗುಗೆ ಎಂತದ್ ಇಷ್ಟ ಕಷ್ಟ ಅಥವಾ ಏನ್ ಮಾಡಿದ್ರೆ ಒಳ್ಳೇದು ಯಾವ್ದು ಮಾಡ, ಇದೆಲ್ಲ ತಂದೆ ತಾಯಿ ಮನೆಯಲ್ಲಿ ಅಜ್ಜ ಅಜ್ಜಿ ಅವರೆಲ್ಲರೂ ಅನುಗುಣವಾಗಿ ಸೆಟ್ ಆಗ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಬೇರೆ ಮಕ್ಳು ಇರ್ತಾರೆ, ಆ ಮಕ್ಕಳನ್ನ ನೋಡ್ಬಿಟ್ಟು ಈ ಮಗುಗೆ ನಾನ್ ಯಾಕೆ ಇದು ಮಾಡಿಲ್ಲ, ನಮ್ಮನೇಲಿ ಯಾಕೆ ಇದು ಕೊಟ್ಟಿಲ್ಲ, ಈ ತರ ಬರೋಕ್ ಶುರುವಾಗತ್ತೆ. ಅವಾಗಿಂತ್ರನೇ ಬರ್ಬೋದು. ಆ ರೀತಿ ಬಂದಾಗ ಮಗು ಎಷ್ಟೋ ಒಂದು ಪ್ರಶ್ನೆ ಇಟ್ಕೊಂಡು ಮನೇಲಿ ಬರುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ರೆ ಮಗುವಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಎಷ್ಟೊಂದ್ ಜನ ಮನೆಯಲ್ಲ ಮಗುವಿಗೆ ಏನ್ ಪ್ರಶ್ನೆ ಕೇಳದ್ಬಿಡು, ಈ ವಯಸ್ಸಿನ ತಿಳಿಸಿದ್ರು ತಿಳಿಯಲ್ಲ ಅಂತ. ಸೊ ಈ ತರ ಉತ್ತರ ಕೊಡೋ ಬದಲು ಅದಕ್ಕೊಂದು ಏನೋ ಆ ಮಗುವಿಗೆ ಅನುಗುಣವಾಗಿ ಆ ವಯಸ್ಸಿಗೆ ಅನುಗುಣವಾಗಿ ಏನೋ ಒಂದು ಸಮಾಧಾನದ ಎರಡು ಮಾತು ಹೇಳಿದ್ರೆ ಆ ಮಗುವಿಗೂ ಗೊತ್ತಾಗ

0: ಬಿಟ್ಟು ಬೆಳವಣಿಗೆಯಲ್ಲಿ ಅದು ಹೊಕ್ಕೆ, ನಾನು ಈ ತರ ಮುಂದೆ ಮಾಡಬಹುದು ಅಂತ ಅನ್ಕೋಬಹುದು. ಅದು ಬಿಟ್ಟು ಈಗ ಬೇಡ ತಗೊಂಡ್ ಮುಂದೆ ನೋಡ್ಕೊಳ್ಳೋಣ, ಅದು ಯಾಕೆ ಈ ಮಗು ಮಾಡ್ತಿಲ್ಲ ಅನ್ನೋದು ಕಾರಣ ಅವ್ರಿಗೂ ಹೇಳ್ತಿಲ್ಲ, ಅಥವಾ ಇವರು ಹುಡುಕ್ತಾ ಇಲ್ಲ ಅಂದಾಗ ತೊಂದರೆ ಆಗಕ್ ಶುರುವಾಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗ ನಾವು ಸಮಾಜದಲ್ಲಿ ಮಗುವಿನ ಮಿಕ್ಸ್ ಮಾಡಕ್ ಬಿಡ್ತೀವಲ್ಲ, ಅವಾಗಿಂತಾನೆ ಒತ್ತಡಗಳು. ಒಂದು ಮಗು ತಾನಾಗೆ ತಗೋಬಹುದು, ಎಷ್ಟೋ ಸತಿ ನಾವು ಸೆನ್ಸಿಟಿವ್ ಚಿಲ್ಡ್ರನ್ಸ್ ಅಂತ ಹೇಳ್ತೀವಿ, ಅದು ಇಲ್ಲ ಅಂದ್ರೆ ತಂದೆ ತಾಯಿ ಶುರು ಮಾಡಬಹುದು.
1: ಈಗ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ನಾವು 2 ವರ್ಷ 3 ವರ್ಷದಿಂದ ಅಂತ ಹೇಳಿದ್ರೆ, ತದನಂತರ ಹೋಗ್ತಾ ಹೋಗ್ತಾ ಸಮಾಜಕ್ಕೆ ತೆರೆದುಕೊಳ್ತಾ ಏನಾಗ್ತದೆ ಅಂದ್ರೆ ಹೆಚ್ಚು ಸ್ಪರ್ಧಾತ್ಮಕವಾಗಿರುತ್ತದೆ ಜಗತ್ತು. ಎಲ್ಲಾ ಪೋಷಕರಿಗೂ ಕೂಡ ನಿರೀಕ್ಷೆ ಇಟ್ಕೋಬೇಕಾದ್ದೆ, ನಮಗೂ ಕೂಡ ಜೀವನದಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಸಬಲೀಕರಣವಾಗಿ ನಿಂತ್ಕೋಬೇಕಂತ ಹೇಳಿದ್ರೆ ಇವಾಗಿಂದನೆ ತಯಾರು ಮಾಡಬೇಕು ಅಂತಕ್ಕಂಥದ್ದು ಹೆಚ್ಚಿನ ನಿರೀಕ್ಷೆ ಎಲ್ಲಾ ಪೋಷಕರಲ್ಲೂ ಇರುತ್ತೆ. ಅಂತ ನಿರೀಕ್ಷೆ ತಪ್ಪು ಅಂತ
0: ನಾನು ನಿಮ್ಗೆ ಸ್ಟಾರ್ಟಿಂಗ್ ಅದನ್ನೇ ಹೇಳಿದ್ ನಾನು, ಪ್ರಮಾಣ ಅನ್ನೋದು ಇರುತ್ತೆ. ಸೊ ಆ ಪ್ರಮಾಣದಲ್ಲಿ ಮಾಡೋದು, ಈಗ ನಿಮ್ ಮಗು ಮಾಡ್ತಾ ಇದೆ, ಓಕೆ ಮಾಡ್ತಾ ಇಲ್ಲ ಅಂದಾಗ ಯಾಕೆ ಮಾಡ್ತಾ ಇಲ್ಲ, ಅಥವಾ ಈ ಮಗುವಿಗೆ ಇದು ಮಾಡಕ್ ಯಾಕೆ ತೊಂದರೆ ಆಗ್ತಾ ಇದೆ, ಕಾರಣ ಹುಡ್ಕಕ್ ಶುರು ಮಾಡಿದಾಗ. ಎಷ್ಟೋ ಸತಿ ನಾನು ಒಂದ್ ಸಣ್ಣ ಉದಾಹರಣೆ ಕೊಡ್ಬೋದು ಅಂದ್ರೆ, ಈಗ ನಾವು ಆಗ್ಲೇ ಮಾತಾಡ್ದಂಗೆ 2.5-3 ವರ್ಷ ಮಗು ಮಾತಾಡ್ತಾ ಇಲ್ಲ, ತಂದೆ ತಾಯಿ ಮಾತಾಡು ಮಾತಾಡು ಅಂತ ಪ್ರೆಷರ್ ಮಾಡ್ತಾ ಇರ್ತಾರೆ, ಬಟ್ ಆ ಮಗುವಿಗೆ ಮಾತೇ ಬರ್ತಿಲ್ಲ. ಅಥವಾ ಯಾವ್ದಾದ್ರು ಒಂದು ENT ಮೂಲಕ ತೊಂದರೆ ಇರ್ಬೋದು, ಅಥವಾ ಈಗ ಹೊಸದಾಗಿ ನಾವೇನ್ ನೋಡ್ತಾ ಇದೀವಿ ತುಂಬಾ ಕೇಸಸ್ ಆಟಿಸಮ್ ಅಂತ ಇರ್ಬೋದು. ಈ ತರ ತೊಂದರೆ ಇದ್ರೆ ಮಗುವಿಗೆ ನೀವೆಷ್ಟು ನೀವಾಗೆ ಕಲಿಸಿದ್ರು ಆ ಮಗುವಿಗೆ ಮಾತಾಡೋದು ತೊಂದರೆ ಆಗುತ್ತೆ. ಬೆಳವಣಿಗೆಯಲ್ಲಿ ನಾವ್ ಇದಕ್ಕೆ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅಥವಾ ನಮ್ದು ಮೆಡಿಕಲ್ ಟರ್ಮ್ ಅಲ್ಲಿ ಅಂದ್ರೆ ಡೆವಲಪ್ಮೆಂಟಲ್ ಡಿಸೇಬಿಲಿಟಿ ಆರ್ ಡೆವಲಪ್ಮೆಂಟಲ್ ಡಿಸಾರ್ಡರ್ ಆರ್ ಎಷ್ಟೋ ಸತಿ ಡಿಲೇ ಅಂತ ಹೇಳ್ತೀವಿ. ಡಿಲೇ ಅಂದ್ರೆ ತಾತ್ಕಾಲಿಕವಾಗಿ ಆ ಮಗು ಹಿಂದಿದೆ, ಸ್ವಲ್ಪ ಏನಾದ್ರೂ ನಾವು ಎಕ್ಸರ್ಸೈಸ್ ಇರ್ಬೋದು, ಥೆರಪಿ ಇರ್ಬೋದು, ಈ ತರ ಕೊಡಿಸಿದಾಗ ಕಲಿಯೋ ಚಾನ್ಸಸ್ ಇರುತ್ತೆ.
1: ಅಂದ್ರೆ ಥೆರಪಿ ಅಂತ ಹೇಳಿದಕ್ಕೆ ನನಗೆ ಕೇಳಬೇಕನ್ಸ್ತದೆ, ಒಂದು ಮಗುವನ್ನ ಈ ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಗುರುತಿಸೋದು ಯಾವಾಗ, ಮತ್ತೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಯಾವ ಹಂತದಲ್ಲಿ ತಪಾಸಣೆಗೆ ಒಳಪಡಿಸಬೇಕು?
0: ಓಕೆ, ನೀವು ಹೇಳ್ದಂಗೆ ತೊಂದರೆಗಳು ಯಾವಾಗ ಆಗುತ್ತೆ ಅಂದ್ರೆ, ನಾವು ಬೇರೆ ಮಗುವಿಗೆ ಆ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಆಕ್ಟಿವಿಟೀಸ್ ಅಂತ ಪ್ರಿಸ್ಕ್ರೈಬ್ ಇರುತ್ತೆ. ಅದು ನಾವು ಪಿಡಿಯಾಟ್ರಿಷನ್ ಹತ್ರ ಕರ್ಕೊಂಡು ಹೋದಾಗ ಗೊತ್ತಾಗ್ಬೋದು, ಅಥವಾ ಮನೆಯಲ್ಲೇ ಅಜ್ಜ ಅಜ್ಜಿ ಅಥವಾ ತುಂಬಾ ಮಕ್ಕಳಿದ್ದಾಗ ಮನೆಯಲ್ಲೇ ಗೊತ್ತಾಗಕ್ ಶುರುವಾಗುತ್ತೆ. ಆತರ ಗೊತ್ತಾದಾಗ ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದು ನಿಜವಾಗ್ಲೂ ಡೆವಲಪ್ಮೆಂಟ್, ಯಾಕಂದ್ರೆ ಎಷ್ಟೋ ಸತಿ ನಾವು ಮಗುವಿಗೆ ಇವನ್ ನೀವು ಡಾಕ್ಟರ್ ಹತ್ರ ಬಂದ್ರೆ ನಾವು ಎಲ್ಲರಿಗೂ ಒಮ್ಮೆಗೆ ಇದು ಡಿಲೇ ಆಗಿದೆ ಅಂತ ಹೇಳಲ್ಲ, 2-3 ತಿಂಗಳು ಟೈಮ್ ಎಲ್ಲಾ ಮಕ್ಕಳಿಗೂ ಕೊಟ್ಟಿರ್ತೀವಿ. ಪ್ಲಸ್ ಆ ಟೈಮ್ ಅಲ್ಲಿ ತಂದೆ ತಾಯಿಗೆ ನಾವು ಬೇರೆ ಆಕ್ಟಿವಿಟಿ ಕೊಡ್ತೀವಿ, ಈ ತರ ಕಲ್ಸ್ ನೋಡಿ ಮಗು ಕಲಿಯತ್ತಾ, ಇದೆಲ್ಲ ಕೊಟ್ಟಾದ್ಮೇಲೂ ಆ ಏನು ತೊಂದರೆ ಡಿಲೇನ ಫಿಕ್ಸ್ ಆಗಿ ಉಳಿಯುತ್ತೆ, ನಾವೇನ್ ಹೇಳ್ತೀವಿ ಡೆಫಿಸಿಟ್ ಆಗಿ ಉಳಿಯುತ್ತೆ. ಆವಾಗ ನಾವು ಇದನ್ನ ನೆಕ್ಸ್ಟ್ ಎಕ್ಸಾಮಿನೇಷನ್ ಹಾಕ್ತೀವಿ. ಏನ್ ಮಾಡಬಹುದು ಎಕ್ಸಾಮಿನೇಷನ್ ಅಂದ್ರೆ, ಒಂದು ನಾವು ಪಿಡಿಯಾಟ್ರಿಷನ್ ಹತ್ರ ಮೆಡಿಕಲ್ ರೀಸನ್ಸ್ ಗೆ ಇವ್ಯಾಲ್ಯುಯೇಟ್ ಮಾಡಬಹುದು, ಇನ್ನೊಂದು ಪೇರೆಂಟ್ಸ್ ಗೆ ನಾವು ಕುತ್ಕೊಂಡು ಪ್ರಶ್ನೋತ್ತರ ಮಾಡಿಕೊಂಡು ಎಷ್ಟು ಲೇಟ್ ಆಗಿದೆ ಮಗು. ಸಪೋಸ್ ಸಿವಿಯಾರಿಟಿ ಜಾಸ್ತಿ ಇದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ರೀಸನ್ ಎಲ್ಲ ಫೈಂಡ್ ಔಟ್ ಮಾಡಿ ಥೆರಪಿಗೆ ಹಾಕ್ಬೇಕಾಗತ್ತೆ.
1: ಅಂದ್ರೆ ಈ ನ್ಯೂನತೆ ಮಾನಸಿಕವಾಗಿ ಆ ಬೆಳವಣಿಗೆ ಹಂತದ ನ್ಯೂನತೆ ಇದ್ದಾಗ ಆಗ್ಬಹುದು, ಆದ್ರೆ ಎಲ್ಲಾ ರೀತಿಯಲ್ಲೂ ಸಮರ್ಥನಾಗಿರುತ್ತೆ ಒಂದು ಮಗು. ಆ ಮಗು ಸಮಸ್ಥಿತಿಲಿ ಇದ್ದು ನಾರ್ಮಲ್ ಆಗಿದ್ದು ಆ ಮಗುವಿನಲ್ಲಿ ಇರ್ತಕ್ಕಂತ ಮಾನಸಿಕ ಒತ್ತಡವನ್ನ ಗುರುತಿಸೋದು ಹೇಗೆ?
0: ಆತರ ಗುರುತಿಸೋದು ಅಂದ್ರೆ ಎಷ್ಟೋ ಸತಿ ನೀವು ಹೇಳೋದು ಏನ್ ಬರುತ್ತೆ, ಇದು ಹೆಚ್ಚಾಗಿ ಶಾಲೆಗೆ ಹೋಗೋ ಮಕ್ಕಳಲ್ಲಿ ನಾವು ನೋಡ್ತೀವಿ. ಅವರೆಲ್ಲ 5ನೇ ಕ್ಲಾಸ್ ವರ್ಗೂ ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಬೇರೆಯವ್ರ ಜೊತೆ ಆಟ ಆಡ್ತಿರ್ತಾರೆ ಎಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಮಗುವಿಗೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕಿಂತ ಈ ಮಗು ಸ್ವಲ್ಪ ದಿನದ ಹಿಂದೆ, ಅಂದ್ರೆ ನಿಮ್ಗೆ ಅನ್ಸೋ ಪ್ರಕಾರ ಯಾವಾಗ ನಾರ್ಮಲ್ ಪೀರಿಯಡ್, ನಾವೇನ್ ಹೇಳ್ತೀವಿ ಪ್ರೀ ಮಾರ್ಬಿಡ್ ಪೀರಿಯಡ್ ಅಂದ್ರೆ ಕಾಯಿಲೆ ನೀವು ಅನ್ಕೊಂಡಿರೋ ಟೈಮ್ ಕಿಂತ ಮುಂಚೆ ಮಗು ಹೇಗಿತ್ತು, ಆತರ ಏನಾದ್ರೂ ನಾವು ಅವರ ಬಿಹೇವಿಯರ್ ಅಲ್ಲಿ ಅಥವಾ ಅವ್ರದ್ದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಾವೇನಾದ್ರೂ ಹೆಚ್ಚು ಕಡಿಮೆ ನೋಡಿದ್ರೆ ಅದರಲ್ಲಿ ನಾವು ಅವಾಗ ಅವರಿಗೆ ಮಾನಸಿಕ ತೊಂದರೆ ಇರಬಹುದು ಅಂತ ಹೇಳ್ತೀವಿ. ಒಂದೆರಡು ಉದಾಹರಣೆ ಕೊಡ್ಬೇಕು. ಮಗು ಮುಂಚೆ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇತ್ತು, ಸ್ಕೂಲಿಂದ ಬಂದ್ಮೇಲೆ ಅಮ್ಮ ಅಪ್ಪಂಗ್ ಸ್ವಲ್ಪ ಸಹಾಯ ಮಾಡಿ ಓದಕ್ ಕೊಡ್ತಾ ಇತ್ತು, ಈಗ ಹೆಚ್ಚಾಗಿ ಒಬ್ಬರೇ ಕೊಡುತ್ತೆ, ಅಥವಾ ಅಮ್ಮ ಏನಾದ್ರು ಸಹಾಯ ಮಾಡಕ್ ಕರೆದ್ರು ಅಮ್ಮನ ಮೇಲೆ ಸಿಟ್ ಸಿಟ್ ಮಾಡ್ತಾ ಇರುತ್ತೆ. ಕರೆಕ್ಟಾ? ಈ ತರ ನಾವು ಅವರದೇ ಸ್ವಭಾವದಲ್ಲಿ ನಾವು ಏನಾದ್ರೂ ವ್ಯತ್ಯಾಸ ನೋಡಿದ್ವಿ ಅಂದ್ರೆ ನಾವು ಅವರು ಈ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ
1: ಒತ್ತಡದಲ್ಲಿ
0: ಇರಬಹುದು ಅಂತ ಹೇಳ್ಬೋದು.
1: ಮಗುವನ್ನ ಒತ್ತಡ ರಹಿತವಾಗಿ ಬೆಳೆಸಬೇಕು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು?
0: ಒತ್ತಡ ಇರ್ಲಿಲ್ಲ ಅಂದ್ರೆ ನೀವು ಕೆಲಸ ಮಾಡಲ್ಲ, ನಾವು ಮಾಡಲ್ಲ. ಅದೇ ರೀತಿ ನೀವು ಮಗುವಿಗೆ ಒತ್ತಡ ಹಾಕ್ಲಿಲ್ಲ ಅಂದ್ರೆ ಎಷ್ಟೋ ಜನ ಓದ್ಲೇ ಇರ್ಬೋದು.
1: ಹೌದು,
0: ನಾನ್ ಹೇಳ್ತಾ ಇರೋದು ಒತ್ತಡ ಹಾಕ್ಬೇಡ್ರಿ ಅಂತಲ್ಲ, ಒತ್ತಡ ಹಾಕಿ ಬಟ್ ಅದನ್ನ ನೀವು ಮಗುವಿಗೆ ಕಷ್ಟಕರ ಮಾಡಿ ಒತ್ತಡ ಹಾಕ್ಬೇಡ್ರಿ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಿಮ್ ಮಗು ನಿಮಗೆ ಗೊತ್ತಿರೋ ಹತ್ರ ಎಲ್ರಿಗೂ ಒಂದು ಮಗುವಿಗೆ ಎಷ್ಟು ಲೆವೆಲ್ ಇರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದಾಜಾಗಿ. ಈ ಮಗು ಫಾರ್ ಎಕ್ಸಾಂಪಲ್ ಓದೋರಲ್ಲೇ ಇರ್ಬೋದು, ಎಕ್ಸಾಂಪಲ್ ಸ್ಕೂಲ್ ಅಲ್ಲಿ ತಗೊಂಡ್ರೆ, ಯಾಕಂದ್ರೆ ಇದು ಎಲ್ರಿಗೂ ಸಿಂಪಲ್ ಆಗಿ ಕಾಮನ್ ಮ್ಯಾನ್ಗೂ ಅರ್ಥ ಆಗೋತರ. ಫಾರ್ ಎಕ್ಸಾಂಪಲ್ ನಿಮ್ ಮಗು ಮುಂಚೆ ಅಂತ 60% ಮಾಡ್ಕೊಂಡು ಬರ್ತಾ ಇದೆ, ನಿಮ್ ಮಗುವಿನ ಶಕ್ತಿ ನಿಮ್ಗೆ ಗೊತ್ತು 60-70, ಒಂದು ಎಕ್ಸ್ಟ್ರಾ 10 ಇಡ್ಬೋದು ನಾವು ಮಗುವಿಗೆ. ಈ ಮಗುವಿಗೆ ನೀವು 60 ಮಾಡೋರಿಗೆ ಸಡನ್ ಆಗಿ 80 ಮಾಡು ಅಥವಾ 100-100 ಮಾಡು ಅಂತಂದ್ರೆ ಕಷ್ಟ. ಸೊ ನೀವು ಆ ಮಗುವಿಗೆ ಟಾರ್ಗೆಟ್ ಕೊಡ್ಬೇಕಾದ್ರೆ ಅವ್ರು ಮುಂಚೆ ಏನ್ ಮಾಡ್ತಾ ಇದ್ರು ಅದಕ್ಕಿಂತ 10% ಕೊಟ್ರೆ ಪರವಾಗಿಲ್ಲ, ಬಟ್ ನೀವು ಏಕದಮ್ ಅದನ್ನ 50% ಜಾಸ್ತಿ ಮಾಡಿದ್ರೆ 40% ಜಾಸ್ತಿ ಮಾಡಿದ್ರೆ, ಅದೇ ರೀತಿ ಕಲಿಕೆಯಲ್ಲಿ ಇರ್ಬೋದು, ಅದೇ ರೀತಿ ನೀವು ಬೇರೆ ಆಕ್ಟಿವಿಟಿ ಆ ಮಗುವಿಗೆ ಇಂಟ್ರೆಸ್ಟ್ ಇದ್ರೆ ಆ ಮಗುವಿನ ಮಾಡುತ್ತದೆ. ಆ ಮಗುವಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕಾರಣ ತಿಳ್ಕೊಂಡು

0: ಅದರ ಅನುಗುಣವಾಗಿ ನಾವು ಬದಲಾವಣೆ ಆಗ್ಬೇಕಾಗತ್ತೆ. ಎಷ್ಟೋ ಜನ ಪೇರೆಂಟ್ಸ್ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಕೇಳ್ತಾರೆ, ಅಲ್ಲ ಮೇಡಮ್ ನಿಮ್ಮ ಮಾತು ಕೇಳ್ಕೊಂಡು ನಾವು ಕಲಿಯೋದೇ ಬಿಡಿಸ್ಬಿಡ್ಬೇಕಾ? ಇಲ್ಲ, ಆ ಮಗುವಿಗೆ ನೀವು ಮಿನಿಮಮ್ ಎಜುಕೇಶನ್ ಕೊಡಲೇಬೇಕು. ಯಾಕಂದ್ರೆ ನಮ್ಮ ಸೊಸೈಟಿಲಿ ಎಜುಕೇಶನ್ ಇಲ್ಲದೆ ಮಗುವಿಗೆ ಎಕ್ಸೆಪ್ಟ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಈ ಮಗುವಿಗೆ ನೀವು ಶಾಲೆ ಕಳಿಸಿ, ಇವ್ರಿಗೆ ಪರ್ಸೆಂಟೇಜ್ ಅನ್ನೋದು ನೀವು 90 ಮಾಡ್ರಿ 100 ಮಾಡ್ರಿ ಅನ್ನೋಕ್ಕಿಂತ ಆಯ್ತಪ್ಪ ಪಾಸ್ ಆಗು, ನಿಂದ ಅದೇ ನಿನ್ ಟ್ಯಾಲೆಂಟ್ ಏನಿದೆ ಅದನ್ನು ಬೆಳೆಸ್ಕೋ, ಎರಡು ಮಾಡ್ಕೋ ನೀನು ಅಂತ ಈ ರೀತಿ ಹೇಳಕ್ ಶುರು ಮಾಡಿದ್ರೆ ಮಗುವಿಗೂ ಪ್ರೋತ್ಸಾಹ ಬಂದು ಎರಡೂ ಬೆಟ್ರೆ ಮಾಡಬಹುದು.
1: ಅಲ್ಲ ಈಗ ಪಾಸ್ ಆಗು ಅಂತ ಹೇಳ್ತೀರಿ, ಅದು ಪಾಸ್ 35 ಮಾರ್ಕ್ಸ್ ಮಾತ್ರ ನಾವು ಟಾರ್ಗೆಟ್ ಸೆಟ್ ಮಾಡಿದ್ರೆ ಆ ಮಗು ಅಷ್ಟು ತೆಗೆದೇ ಹಿಂದುಳಿದ್ ಬಿಟ್ರೆ ಏನ್ ಮಾಡೋದು?
0: ಆ ತರ ಯೂಶಲಿ ಆಗೋದು ಕಷ್ಟ ಸರ್. ಯಾವಾಗ ನೀವು ಮಗುವಿಗೆ ಅವ್ರಿಗೆ ಏನ್ ಬೇಕೋ ಅದು ಮಾಡ್ತಾ ಇದ್ದಾಗ ಎಷ್ಟೋ ಜನ ಮಕ್ಕಳು ಆಯ್ತು ಇದೊಂದು ಕೇಳ್ಕೊಂಡಿದ್ದಾರೆ, ಇದೊಂದು ಮಾಡಬಹುದು ನಾವು. ಪ್ಲಸ್ ಈ ತರ ಮಕ್ಕಳಿಗೆ ನಾವ್ ಯಾಕಪ್ಪ ಇದು ಒಂದು ಪೇರೆಂಟ್ ಜೊತೆ ಕೌನ್ಸಿಲಿಂಗ್ ಯಾಕೆ ಬೇಕು ಅಂತಂದ್ರೆ, ಎಷ್ಟೋ ಜನ ಮಕ್ಕಳು ತಂದೆ ತಾಯಿ, ನಾವೊಂದು ಹೇಳ್ತೀವಿ ಯೂಶಲಿ ಪೇರೆಂಟ್ಸ್ ಕೌನ್ಸಿಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟರ್ಮ್ ಇದೆ, ಡೋಂಟ್ ಫೈಟ್ ಆಲ್ ಬ್ಯಾಟಲ್ಸ್, ಪ್ಲೀಸ್ ಸೆಲೆಕ್ಟ್ ಯುವರ್ ಬ್ಯಾಟಲ್ಸ್ ಅಂತ. ಯಾಕಂದ್ರೆ ನಿಮ್ ಮಗು ನೀವೇ ವೈರಿ ಅನ್ಸ್ಬಾರ್ದು. ಈಗ ಎಷ್ಟೋ ಸತಿ ಎಕ್ಸಾಂಪಲ್, ಮಗು ಓದ್ಸೋದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ, ಅದು ನಾರ್ಮಲ್ ಮಗು ಇದ್ರೆ, ಇನ್ ಕೆಲವೊಂದು ಬೆಳವಣಿಗೆ ಸ್ವಲ್ಪ ಹಿಂದ್ಗಡೆ ಇರೋ ಮಗುಗೆ ನೀವು ಅವ್ರಿಗೆ ಥೆರಪಿ ಅಥವಾ ಎಕ್ಸಸೈಸ್ ಮಾಡಿಸೋದು ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಈ ಮಗು ಮಾಡಲ್ಲ ಅಂದಾಗ ನೀವು ಎಕ್ಸಸೈಸ್ ಮಾಡಿಸೋದು ಇಂಪಾರ್ಟೆಂಟ್ ಓದ್ಸೋದು, ಎರಡರಲ್ಲಿ ನಾವು ಬ್ಯಾಟಲ್ ಚೂಸ್ ಮಾಡ್ಬೇಕು. ಈಗ ಮೂರು ಊಟ ಮಾಡಿದೆ, ಇನ್ನೊಂದು ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತಿನ್ನಿಸ್ಲೇಬೇಕಾ, ನಾಲ್ಕನೇ ಬ್ಯಾಟಲ್ ಬಿಡ್ಬೋದು ನೀವು ತಿನ್ಸೋದು, ಅದ್ರ ಬದಲು ಓಕೆ ಬಾ ಆಟ ಆಡೋಣ ಈ ಟೈಮ್, ನಿಂಗೆ ಊಟ ಮಾಡಕ್ ಮನ್ಸಿಲ್ಲ ಆಟ ಆಡೋಣ. ಸೊ ಆ ಮಗುವಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ನಾವು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಹಂಗಂತ ಹೇಳಿ ಎಲ್ಲ ಬಿಡೋದಲ್ಲ, ಸ್ಟ್ರಕ್ಚರ್ ಮಾಡಿ. ನೀವು ಎಷ್ಟು ಸ್ಟ್ರಕ್ಚರ್ ಆಗಿ ನೀವ್ ಇರ್ತೀರಾ ನಿಮ್ಮ ನೋಡ್ಕೊಂಡ್ಬಿಟ್ಟು ಅವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಇಡೀ ದಿನ ಟಿವಿ ಮುಂದೆ ನೀವೇ ಕುತ್ಕೊಂಡು ಟಿವಿ ನೋಡ್ಬೇಡ ಅಂದ್ರೆ ಕಷ್ಟ. ನೀವು ಕರೆಕ್ಟ್ ಓ ನನ್ ಟೈಮ್ ಆಯ್ತು ಟಿವಿ ನೋಡೋದು ಮುಗಿಸ್ಬಿಡ್ಬೇಕು, ಆಫ್ ಮಾಡ್ತಾ ಇದೀನಿ, ನೀವು ಅದನ್ನ ಹೇಳಕ್ ಶುರು ಮಾಡಿದ್ರೆ ಮಗು ಗೊತ್ತಾಗುತ್ತೆ ಓಕೆ ನಮ್ಮ ಮನೆಯಲ್ಲೂ ಎಲ್ರಿಗೂ ಒಂದೊಂದು ಟೈಮ್ ಇದೆ ಟಿವಿ ನೋಡೋದು, ಅವ್ರು ಆರಿಸ್ತಾರೆ, ನಾನು ಆರಿಸ್ಬೇಕು.
1: ಟಿವಿ ಕಾಲ ಮುಗಿತಾ ಬಂತು, ಈಗೆಲ್ಲ ಸೆಲ್ ಫೋನ್, ಮೊಬೈಲ್ ಫೋನ್ಗಳಿಗೆ ತುಂಬಾ ವ್ಯಸನಕ್ಕೊಳಗಾಗ್ಬಿಟ್ಟಿದ್ದಾರೆ ಮಕ್ಕಳು. ಆ ವಿಚಾರವನ್ನು ಮಾತಾಡೋಣ. ಈಗ ಮಕ್ಕಳಲ್ಲಿ ಮೊಬೈಲ್ ಫೋನಿನ ವ್ಯಸನವ ಅಥವಾ ಪೋಷಕರಲ್ಲಿ ಮೊಬೈಲ್ ಫೋನಿನ ವ್ಯಸನವ, ಇದರಲ್ಲಿ ಯಾವುದು ನಮಗೆ ಹೆಚ್ಚು ಸವಾಲಾಗಿ ಕಾಣ್ತಾ ಇದೆ, ಯಾವುದನ್ನು ಬಿಟ್ರೆ ಮಗುವಿನಲ್ಲಿ ನಾವು ಅದನ್ನ ಹತೋಟಿಗೆ ತರಬಹುದು?
0: ನಾನು ಎಷ್ಟೋ ಸತಿ ನಾನು ಓಪಿಡಿಯಲ್ಲಿ ವೇಟಿಂಗ್ ಟೈಮ್ ಅಲ್ಲಿ ನಾನೇ ಪೋಷಕರ ಕೈಯಲ್ಲಿ ನೋಡಿದೀನಿ, ಮಗುವಿನ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ, ಅವರೇ ಫೋನ್ ನೋಡ್ತಾ ಇರ್ತಾರೆ, ಬಂದ್ಬಿಟ್ಟು ಒಳಗಡೆ ಏನ್ ಹೇಳ್ತಾರೆ ನಂಗೆ, ಮೇಡಮ್ ಫೋನ್ ಹೆಚ್ಚಿಗೆ ಯೂಸ್ ಮಾಡ್ತಾನ್ರಿ, ಏನು ಮಾಡಲ್ಲ. ಕರೆಕ್ಟಾ? ಯಾಕಪ್ಪ ಮಾತಾಡ್ಸಿದ್ರು ಮಾತಾಡಲ್ಲ ರೀ, ಇದೊಂದು ನೆಕ್ಸ್ಟ್ ಕ್ವಶನ್. ಸೊ ನಾನೇನ್ ಹೇಳ್ತೀನಿ ಪೇರೆಂಟ್ಸ್ ಗೆ ಎಷ್ಟೋ ಸತಿ ಅಂದ್ರೆ, ನೀವೇನ್ ಇರ್ತೀರಾ ನಿಮ್ ಮಗು ಅದನ್ನ ಕಲಿಯುತ್ತೆ. ನೀವ್ ಎಷ್ಟೋ ಸತಿ ಆ ಮಗು ಪ್ರಶ್ನೆ ಕೇಳಿದಾಗ, ನೀವ್ ಫೋನ್ ಹಿಡಿದಾಗ ಅದನ್ನ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಇಟ್ಟು ಅಥವಾ ಅದನ್ನ ಆಫ್ ಮಾಡಿ ಆ ಮೊಮೆಂಟ್ ಗೆ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಗು ಅದು ಕಲಿಯುತ್ತೆ. ಗೈಡ್ ಲೈನ್ಸ್ ಪ್ರಕಾರ ಹೋಗ್ಬೇಕು ಅಂತಂದ್ರೆ, 2 ವರ್ಷದ ಕೆಳಗಡೆ ಮಗುಗೆ ನೋ ಸ್ಕ್ರೀನ್ ಟೈಮ್ ಅಂದ್ರೆ ಬಿಲ್ಕುಲ್ ಜೀರೋ ಇರ್ಲೇಬಾರದು ಅಂತ ಹೇಳ್ತಾರೆ. ಯಾಕೆ ಇರಬಾರದು ಅಂದ್ರೆ, ಈ ಮಗುವಿಗೆ 2 ವರ್ಷದ ಒಳಗಡೆ ಮಗುಗೆ ನಾವೇನಾದ್ರೂ ಫೋನ್ ಕೊಟ್ರೆ ಅವರಿಗೆ ಹೆಚ್ಚಾಗಿ ಸ್ಪೀಚ್ ಡಿಲೇ ಅಂದ್ರೆ ಮಾತಾಡಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕಲಿಯೋದೇ ಇಲ್ಲ ಮಗು ಮಾತಾಡೋದು. ಅದರ ಜೊತೆ ಜೊತೆನೆ ಅದರದ್ದು ವಿಷನ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ತೊಂದರೆ ಆಗುತ್ತೆ 2 ವರ್ಷದ ಕೆಳಗಡೆ ಇರೋ. 5 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಅರ್ಧ ತಾಸು ಕೊಡಬಹುದು ಇಡೀ ದಿನದಲ್ಲಿ, ಇಡೀ 24 ಗಂಟೆಯಲ್ಲಿ ಅರ್ಧ ತಾಸು.
1: ಅಲ್ಲ ಊಟ ತಿನ್ಸ್ಬೇಕಾದ್ರೂ ಅದೇನೆ,
0: ನೀವು ಇನ್ನೊಂದು ಒಳ್ಳೆ ತೆಗೆದ್ರಿ, ಊಟ ತಿನ್ಸ್ಬೇಕಾದ್ರೆ ಪ್ಲೀಸ್ ದಯವಿಟ್ಟು, ನಾನು ಎಲ್ಲಾ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಫೋನ್ ಹಿಡ್ಸ್ಬಿಟ್ಟು ಯಾರಿಗೂ ಊಟ ತಿನ್ಸ್ಬೇಡ್ರಿ, ಅದ್ ತಿನ್ಸಿದ್ದು ಆ ಮಗುವಿಗೆ ಕರೆಕ್ಟ್ ಆಗಿ ಹೋಗಲ್ಲ. ನಾವೇನು ಹೇಳ್ತೀವಲ್ಲ ಗಟ್ ಬ್ರೇನ್ ಆಕ್ಸಸ್ ಅಂತ ಒಂದಿದೆ, ಅದಕ್ಕೆ ಇದು ಮಿನಿಮಲ್ ಆಕ್ಷನ್ ಇರ್ಬೋದು, ನಾನು ನಿಮಗೆ ಮೆಕ್ಯಾನಿಸಮ್ ಎಲ್ಲ ಹೇಳಲ್ಲ, ಬಟ್ ಎಲ್ಲೋ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ. ನಾವು ತಿಂತಾ ಇರ್ಬೇಕಾದ್ರೆ ನಾವ್ ಏನ್ ತಿಂತಾ ಇದೀವಿ ಅನ್ನೋ ಅವೇರ್ನೆಸ್ ಬೇಕು. ಆ ವಯಸ್ಸಲ್ಲಿ ಆ ಮಗುವಿಗೆ ಅದು ಹಾಕ್ಲಿಲ್ಲ ಅಂದ್ರೆ ದೊಡ್ಡವರಾದ್ಮೇಲೆ, ಹೆಚ್ಚಾಗಿ ದೊಡ್ಡವರಾದ್ಮೇಲೆ 1 ವರ್ಷ 2 ವರ್ಷ ಕಂಟಿನ್ಯೂ ಆಗಿ ಫೋನ್ ಅಲ್ಲೇ ನೋಡ್ಕೊಂಡು ಟಿವಿ ನೋಡ್ಕೊಂಡೇ ತಿನ್ನೋರು ಮಾಡೋರ್ಗೆ, ಒಂದು ಅವ್ರಿಗೆ ಏನ್ ತಿಂತಾ ಇದೀವಿ ಅವರಿಲ್ಲ, ಎಷ್ಟೋ ಸತಿ ಇಂಡೈಜೆಷನ್ ಇಶ್ಯೂಸ್ ಆಗುತ್ತೆ ಅಥವಾ ಪ್ರಾಪರ್ ಡೈಜೆಷನ್ ಆಗಲ್ಲ, ಆಮೇಲೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಅಬ್ಸರ್ವ್ ಆಗಲ್ಲ.
1: ಅದೇ ನಮ್ಮ ಹಿರಿಯವ್ರು ಹೇಳ್ತಾ ಇದ್ರು, ನಾವೇನ್ ತಿಂದು ಅನ್ನೋ ರುಚಿಯನ್ನು ಅನುಭವಿಸ್ತಿದ್ದಾಗ್ಲೇ ಅದು ಶರೀರಕ್ಕೆ ಇಳಿಯುತ್ತೆ ಅಂತ.
0: ಹೌದು,
1: ಭವಿಷ್ಯ ನೀವು ಹೇಳ್ತಾ ಇರತಕ್ಕಂತ ಮಾತು ಅದಾಗಿರ್ಬೋದು.
0: ಅಲ್ಲಿಗೆ
1: ಈಗ ಮಕ್ಕಳಲ್ಲಿ ಮಾನಸಿಕ ಒತ್ತಡವನ್ನ ಒಂದಷ್ಟು ಮೊಬೈಲ್ ಕೊಟ್ಟು ಒಂದಷ್ಟು ಅವ್ರನ್ನ ಸಮಾಧಾನಗೊಳಿಸಿದ್ರೆ ಒಂದಷ್ಟು ಒತ್ತಡ ನಿವಾರಣೆ ಆಗುತ್ತಲ್ಲ, ಅದಕ್ಕೆ ಯೋಚನೆ ಮಾಡಬಹುದಲ್ಲ ಪೇರೆಂಟ್ಸ್, ಅದು ಒಂದು ಇರ್ಬೋದು.
0: ಅಲ್ಲ ನಾನ್ ನಿಮ್ಗೆ ಫೋನ್ ಕೊಡ್ಬೇಡ್ರಿ ಅಂತ ಹೇಳ್ತಿಲ್ಲ, ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಟೈಮ್ ಸೆಟ್ ಮಾಡಿ ಕೊಡಿ. ಇಷ್ಟೊಂದು ಫೋನ್ ಅಲ್ಲಿ ಈಗ ಪೇರೆಂಟಲ್ ಕಂಟ್ರೋಲ್ ಗೈಡೆನ್ಸ್ ಅಂತ ಇದೆ, ನೀವು ಹೋಗ್ಬಿಟ್ಟು ಗೂಗಲ್ ಎಲ್ಲ ನೋಡ್ಕೊಂಡ್ರು ಅಲ್ಲೆಲ್ಲ ನೀವು ಸೆಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಿಂತ ಸೈಟ್ ಎಸ್ಪೆಷಲಿ ತುಂಬಾ ಕೆಟ್ಟದಾಗ ಏನಾಗ್ತಾ ಇದೆ, ಎಸ್ಪೆಷಲಿ ನಾವು ಹೇಳ್ತಾ ಇರೋದು 12 ರಿಂದ 18 ವಯಸ್ಸಿನ ಮಕ್ಕಳಿಗೆ ಏನಾಗ್ತಾ ಇದೆ, ಅನ್ಆಕ್ಸೆಸ್ ಅಂದ್ರೆ ಅವ್ರಿಗೆ ಏನ್ ಬೇಕು ಅದನ್ನ ಯೂಸ್ ಮಾಡಬಹುದು.
1: ಖಂಡಿತ.
0: ಸೊ ಆ ತರ ಪೇರೆಂಟ್ರಲ್ಲಿ ಕಂಟ್ರೋಲ್ ಇಟ್ಬಿಟ್ಟು ನೀವು ಕೊಡಬಹುದು. ಎಷ್ಟೋ ಸತಿ ಈ ತರ ಮಗುಗೆ ನೀವು ಅನ್ಬೋದು ಫೋನ್ ಕೊಡೋದಕ್ಕೆ ತಪ್ಪ,
1: ಓದ್ಲಿ ಕೂಡ ಫೋನಲ್ಲೇ ಕಳಿಸ್ತಾರೆ, ಪ್ರತಿಯೊಂದು ಏನಾರ ಮಕ್ಕಳಿಗೆ ಯಾವ್ದಾರ ವಿಷಯದ ಬಗ್ಗೆ ಅವ್ರಿಗೆ ಇನ್ನಷ್ಟು ವಿವರಣೆ ಬೇಕು ಅಂತ ಹೇಳಿದ್ರೆ ಅದ ಫೋನ್ ನಲ್ಲೇ ಗೂಗಲ್ ಅಲ್ಲೇ ಸರ್ಚ್ ಮಾಡ್ತಾರೆ. ಇದೆಲ್ಲ ಅನುಕೂಲತೆಗಳಿರ್ಬೇಕಾದ್ರೆ ಮಾಡೋದು ಹೇಗೆ?
0: ಕಲಿಕೆಗೋಸ್ಕರ ಮಾಡ್ತಾ ಇದ್ರೆ ಅದನ್ನ ಲಿಮಿಟೆಡ್ ಡ್ಯೂರೇಷನ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, 2 ಪೇಜ್ ಇದೆ, ಕೆಲವೊಬ್ರು ಮಕ್ಕಳು

0: ಎರಡ್ ಪೇಜ್ನ ಹತ್ತು ನಿಮಿಷದಲ್ಲೇ ಬರೆದು ಮುಗಿಸಬಹುದು, ಇನ್ನೊಂದ್ ಮಗು ಅರ್ಧ ತಾಸೆ ತಗೋಬಹುದು. ಅದರ ಅನುಗುಣವಾಗಿ ಮಗುಗೆ ಟೈಮ್ ಮುಂಚೆ ಹೇಳ್ಬಿಡ್ಬೇಕು, ಇದು ಇಷ್ಟೇ ಕೊಟ್ಟಿದ್ದಾರೆ, ನಂಗೆ ಗೊತ್ತು ನಿನ್ ಕೈಯಲ್ಲಿ ಇಷ್ಟಲ್ಲೇ ಮುಗಿಸಕಾಗತ್ತೆ, ಮುಗಿಸು.
1: ಅದಾದ್ಮೇಲೆ ಬೇಕಾಗಿ ಒಂದಷ್ಟು ನಿಧಾನ ಮಾಡ್ತಾರಪ್ಪ ಮಕ್ಕಳು,
0: ಅದನ್ನ ನೀವು ಐಡೆಂಟಿಫೈ ಮಾಡಿ ಹೇಳ್ಬೇಕಾಗತ್ತೆ. ಯಾಕಪ್ಪ ಅದು ಮಾಡ್ತಾರೆ ಅಂದ್ರೆ, ದೊಡ್ಡವ್ರು ಏನ್ ಮಾಡ್ತಾ ಇರ್ತೀವಿ, ಈಗ ಟಿವಿ ಆರಿಸಬೇಕಾಗಿರುತ್ತೆ, ಏಳು ಗಂಟೆ ಆಗಿರುತ್ತೆ, ಮಗು ಓದಿಸ್ಬೇಕು, ತಡಿ ಇನ್ನೊಂದು ಐದು ನಿಮಿಷ ಅವನು ಅಷ್ಟು ಮಾಡಿ ಅವ್ನು ಹೋಮ್ವರ್ಕ್ ಮಾಡಿ, ನೀವು ಐದು ನಿಮಿಷ ಎಕ್ಸ್ಟೆಂಡ್ ಮಾಡಿದ್ದು ಮಗುನು ಶುರು ಮಾಡುತ್ತೆ. ನಾನು ಅದಕ್ಕೆ ಎಷ್ಟೋ ಸತಿ ಹೇಳ್ತೀನಿ ಪೇರೆಂಟ್ಸ್ಗೆ, ನಾವ್ ಏನ್ ಹೇಳ್ತಾ ಇದೀವಿ ಚೇಂಜಸ್ ಕೌನ್ಸಿಲಿಂಗ್ ಅಲ್ಲಿ, ನಾನು ಹೆಚ್ಚಾಗಿ ಚೈಲ್ಡ್ ಸೈಕಾಟ್ರಿ ಮಗುವಿಗೆ ಬಂದಾಗ ಕೌನ್ಸಿಲಿಂಗ್ ಮಗುವಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಮಾಡೋದು, ಯಾಕಂದ್ರೆ ಪೇರೆಂಟ್ಸ್ ಆ ಚೇಂಜಸ್ ಮಾಡಕ್ ಶುರು ಮಾಡಿದ್ರೆ ನಾನ್ ಮಗುಗೆ ಹೇಳ್ಕೊಟ್ಟಿದ್ ಚೇಂಜಸ್ ಮಗುವನ್ನೇ ಮಾಡುತ್ತೆ. ಎಷ್ಟೋ ಸತಿ ಮಕ್ಕಳು ನಂಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಚೇಂಜ್ ಆಗಿದ್ದಾರೆ ಅಂದ್ರೆ ನಾವಾಗಲ್ವಾ?
1: ಅಲ್ಲ ಖಂಡಿತ, ಅದು ಯಾವಾಗ್ಲೂ ನಾವು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀರಲ್ಲ, ಹಾಗಾಗಿದೆ. ಈಗ ಮೊಬೈಲೇ ಮೊದಲ ಪಾಠಶಾಲೆ ತರ ಆಗೋಗಿರೋದ್ರಿಂದ ಸ್ವಲ್ಪ ಮೊಬೈಲ್ ನ ಬಿಡಿಸೋದು ಕಷ್ಟ ಆಗ್ತಾ ಇದೆ.
0: ಮಾಡಬಹುದು ಸರ್, ಅದನ್ನ ಸ್ವಲ್ಪ ಮಗುವಿಗೆ ಅನುಗುಣವಾಗಿ ಬಂದಾಗ ನಾವು ಕೌನ್ಸಿಲಿಂಗ್ ಅಲ್ಲಿ ಒಂದೇನ್ ಹೇಳ್ತೀವಿ ಪೇರೆಂಟ್ ಮ್ಯಾನೇಜ್ಮೆಂಟ್ ಥೆರಪಿ ಅಂತ ಒಂದು, ಅಥವಾ ಬಿಹೇವಿಯರ್ ಥೆರಪಿ, ಒಂದು ಬಿಹೇವಿಯರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬಿಟ್ಟು ಪಾಸಿಟಿವ್

0: ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಈಗ ಮೊಬೈಲೇ ಮೊದಲ ಪಾಠಶಾಲೆ ತರ ಆಗೋಗಿರೋದ್ರಿಂದ ಸ್ವಲ್ಪ ಮೊಬೈಲ್ ನ ಬಿಡಿಸೋದು ಕಷ್ಟ ಆಗ್ತಾ ಇದೆ.
1: ಮಾಡಬಹುದು ಸರ್, ಅದನ್ನೊಂದು ಸ್ವಲ್ಪ ಮಗುವಿಗೆ ಅನುಗುಣವಾಗಿ ಬಂದಾಗ ನಾವು ಕೌನ್ಸಿಲಿಂಗ್ ಅಲ್ಲಿ ಒಂದೇನು ಹೇಳ್ತೀವಿ, ಪೇರೆಂಟ್ ಮ್ಯಾನೇಜ್ಮೆಂಟ್ ಥೆರಪಿ ಅಂತ ಒಂದು, ಅಥವಾ ಬಿಹೇವಿಯರಲ್ ಥೆರಪಿ. ಒಂದು ಬಿಹೇವಿಯರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬಿಟ್ಟು ಪಾಸಿಟಿವ್ ನ ಹೆಂಗ್ ಜಾಸ್ತಿ ಮಾಡಬೇಕು, ನೆಗೆಟಿವ್ ನ ಹೆಂಗ್ ಕಡಿಮೆ ಮಾಡಬೇಕು, ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀವಿ. ಅದನ್ನ ಕಲ್ತ್ರೆ ಒಂದ್ ಸ್ವಲ್ಪ ಪೇರೆಂಟ್ಸ್ ಗು ಒಂದು ಐಡಿಯಾ ಬರುತ್ತೆ.
0: ನಡವಳಿಕೆ ಬಿಹೇವಿಯರ್ ಬಗ್ಗೆ ಮಾತನಾಡಿದ್ರೆ ಒತ್ತಡ ಹೆಚ್ಚಾದಷ್ಟು ಮಕ್ಕಳಲ್ಲಿ ನಡವಳಿಕೆಯ ಸಮಸ್ಯೆ ಏನಾದ್ರು ಉಂಟಾಗುತ್ತಾ?
1: ನಾವು ಎರಡು ರೀತಿ ಸಮಸ್ಯೆಗಳನ್ನು ನೋಡಬಹುದು ನಡವಳಿಕೆ. ಒಂದು, ನಾವು ಎಕ್ಸ್ಟ್ರೀಮ್ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಸಿಟ್ಟು ಮಾಡೋದು, ಕೆಟ್ಟ ಕೆಟ್ಟದಾಗ ಬೈಯೋದು, ಅಥವಾ ಏನ್ ಹೇಳ್ತಾರೆ ಅದ್ರ ಅಪೋಸಿಟ್ ಮಾಡೋದು, ಮಾತೇ ಕೇಳಲ್ಲ ಈ ತರ, ಅಂದ್ರೆ ಅವರು ರೆಬೆಲ್ ಆಗೋದು ಇದಿರುತ್ತೆ. ಇನ್ನೊಂದು ಅಪೋಸಿಟ್ ಎಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಫುಲ್ ಸೈಲೆಂಟ್ ಆಗೋದು. ಯಾರು ಏನ್ ಹೇಳಿದ್ರು ನಾನ್ ಕೇಳಿಸ್ಕೊಳ್ಳಲ್ಲ, ಅನ್ನೋ ಒಂಥರ ಒಂಥರ, ಏನು ಇವ್ರಿಗೆ ಕಿವಿನೇ ಕೇಳ್ತಿಲ್ವೇನೋ ಅನ್ನೋ ಆ ರೀತಿಗೆ ಎರಡು ಎಕ್ಸ್ಟ್ರೀಮ್ ಅಲ್ಲಿ ಯಾವ್ದಾದ್ರೂ ಆಗ್ಬಹುದು, ಅಥವಾ ಎರಡರಲ್ಲೂ ಒಂದ್ ಸ್ವಲ್ಪ ಸ್ವಲ್ಪ ಇದು ಸ್ವಲ್ಪ ಅದು ಸ್ವಲ್ಪ ಆಗ್ಬಹುದು. ಸೊ ಈ ತರ ನೋಡಿದಾಗ ನಾವು ಅದನ್ನೇ ಹೇಳೋದು, ಯಾವಾಗ್ಲೂ ಯಾವ್ದನ್ನು ಒಂದನ್ನು ನಾರ್ಮಲ್ ಅಬ್ ನಾರ್ಮಲ್ ಅಂತಲ್ಲ, ಆ ಮಗುವಿನ ಹಿಂದಿನ ನಡವಳಿಕೆ ಪ್ರಕಾರ ಈಗ ಸದ್ಯಕ್ಕೆ ಏನ್ ಚೇಂಜ್ ಆಗಿದೆ ಅಲ್ಲ, ಅದ್ರ ಪ್ರಕಾರ ನಾವು ಅದನ್ನ ತೊಂದರೆ ಅಂತ ಹೇಳ್ಬಹುದು.
0: ಬೇರೆ ಸಾಮಾಜಿಕ ಬದಲಾವಣೆಗಳಿಗೆ ಅಥವಾ ಸಮಾಜದ ಬೇರೆ ಯಾವುದೋ ಒಂದು ಪ್ರೇರಣೆಗೆ ಒಳಪಟ್ಟು ಅದನ್ನ ಅನುಕರಿಸೋದು, ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋದು, ಈ ತರದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಅದು ಯಾವಾಗ ಅದಕ್ಕೆ ಪೋಷಕರು ಅವಕಾಶ ಕೊಡಲ್ಲ ಅಂತ ಸಂದರ್ಭದಲ್ಲಿ ಒಂದಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಇದಕ್ಕೆಲ್ಲ ನಿಮ್ಮ ಮಾತೇನು?
1: ಮಕ್ಕಳಿಗೆ ಒಂದೇ ಹೇಳೋದು, ನೀವು ಒಳ್ಳೇದನ್ನ ಕಲಿತಾ ಇದ್ದೀರಾ ಎಲ್ಲದಿಂದ, ಅದು ಫೋನ್ ಇರ್ಬೋದು ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನೀವೇ ನಿಮ್ ಊರಲ್ಲಿ ಅಕ್ಕಪಕ್ಕ ನೋಡ್ಕೊಂಡೇ ಇರ್ಬೋದು ನಿಮ್ ಸಮಾಜದಲ್ಲಿ. ಆತರ ಒಳ್ಳೇದ್ ಕಲ್ತ್ರೆ ಒಳ್ಳೇದು, ಅದೇ ಕೆಟ್ಟದು ಕೆಟ್ಟದು
0: ಅವ್ರಿಗೆ ನೋಡಿದೆಲ್ಲ ಒಳ್ಳೇದು ಅಂತ ಅನ್ಸುತ್ತೆ ಮಕ್ಕಳಿಗೆ, ಮತ್ತೆ ತಾವು ಅವ್ರು ಮಾಡೋದೆಲ್ಲ ಒಳ್ಳೇದೇ ಅಂತ ಅನ್ಸುತ್ತೆ. ಪೋಷಕರು ಏನ್ ಹೇಳ್ತಾರೆ ಅದು ಸ್ವಲ್ಪ ಕೆಟ್ಟದಾಗಿ ಕಾಣುತ್ತೆ.
1: ಪೋಷಕರು ಹೇಳ್ತಾ ಇದಾರೆ ಅದಂದಾಗ ಸ್ವಲ್ಪ ಹಿಂದೆ ಒಂದ್ ಹೆಜ್ಜೆ ಹಿಂದೆ ತಗೊಂಡು, ಹೌದಾ ಇರಬಹುದಾ ಇದ್ರಲ್ಲಿ ತಪ್ಪು ಅಂತ ಇದು, ಅಥವಾ ನಿಮ್ಗೆ ಯಾರು ನಿಮ್ಗೆ ವಯಸ್ಸಿಗೆ ಸ್ವಲ್ಪ ದೊಡ್ಡವರು, ನಿಮ್ ಅಣ್ಣ ಕಸಿನ್ ತರ ಈ ತರ ಯಾರು ಇರ್ತಾರೆ ದೊಡ್ಡವ್ರು, ಅಕ್ಕ ಇರ್ಬೋದು ಇವ್ರಿಗೆ, ಅವ್ರ ಜೊತೆ. ಯಾಕಂದ್ರೆ ಎಷ್ಟೋ ಸತಿ ಏನಾಗುತ್ತೆ, ಪೇರೆಂಟ್ಸ್ ಎಲ್ಲ ಹೇಳಕ್ ಶುರು ಮಾಡಿದಾಗ ನಮ್ಮಪ್ಪ ಏನಪ್ಪ ನಮ್ಮಅಮ್ಮ ಏನಪ್ಪ ಬರೇ ಇದೆ ಹೇಳ್ತಾರೆ. ಸೊ ಇಂಥವ್ರ ಜೊತೆ ನೀವು ಒಂದಿಷ್ಟು ಮಾತಾಡ್ಕೊಂಡು ಎಷ್ಟೋ ಸತಿ ನಾವು ಅದನ್ನ ಕಡಿಮೆ ಮಾಡ್ಬೋದು.
0: ನೀವ್ ಯಾರ ಜೊತೆನಲ್ಲೋ, ನಿಮ್ಮ ಕಸಿನ್ ಜೊತೆ ಯಾರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ, ಅದೇ ಇವತ್ತಿನ ಎಲ್ಲ ಕುಟುಂಬ ವ್ಯವಸ್ಥೆಗಳಲ್ಲಿ ಒಂದೇ ಮಗು ಯಾವ ರೀತಿಯಾಗಿರುತ್ತೆ ಸಿಂಗಲ್
1: ಆತರ ಆದಾಗ ಯೂಶ್ವಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಹೆಚ್ಚಾಗಿ ತಾಯಿ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೋ ಸತಿ ತಾಯಿಗೆ ಯಾಕಪ್ಪ ಅಂದ್ರೆ, ಮೋಸ್ಟ್ಲಿ ಒಂದೇ ಸತಿ ತಾಯಿ ಸಿಟ್ಟು ಮಾಡ್ಬೋದು, ಎರಡನೇ ಸತಿ ಏನೋ ಕೇಳೋಣ ನನ್ನ ಮಗುವಿಗೆ ಏನ್ ಆಗ್ತಾ ಇದೆ ತೊಂದರೆ ಮನವಳಿಕೆ ಆಗುತ್ತೆ. ಆತರ ಆಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಾ ಕಡೆ ಆಲ್ಮೋಸ್ಟ್ ಈಗ ಎಲ್ಲಾ ತಾಲೂಕದಲ್ಲಿ ಕೌನ್ಸಿಲರ್ಸ್ ಅಂತ ಅವೈಲೇಬಲ್ ಇದಾರೆ, ಪ್ಲಸ್ ಸ್ನೇಹ ಕ್ಲಿನಿಕ್ ಅಂತ ಇದೆ. ಅದು ಹೆಚ್ಚಾಗಿ ನಾವು ಈ ಅದೇ ರೀತಿ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡ್ ಮಕ್ಳಿಗೂ ಇದೆ. ಅಲ್ಲಿ ಹೋಗ್ಬಿಟ್ಟು ಗಂಡ್ ಮಕ್ಳಿಗೆ ಫಾರ್ ಎಕ್ಸಾಂಪಲ್ ಗಂಡ್ ಮಕ್ಳಿಗೆ ಯಾರು ಹೋಗ್ಬಹುದು ಅಲ್ಲಿ ಅಂತಂದ್ರೆ, ಯಾರಿಗೆ ಅತಿ ಸಿಟ್ಟು ಬರ್ತಾ ಇದೆ, ಅಥವಾ ಅವ್ರ ನಡವಳಿಕೆ ಅವರಿಗೆ ಒಂಥರ ಏನೋ ಚೇಂಜ್ ಅನಿಸ್ತಾ ಇದೆ, ಅಥವಾ ಅವ್ರ ಫ್ರೆಂಡ್ಸ್ ಯಾರು ಪಾಯಿಂಟ್ ಔಟ್ ಮಾಡಿದಾರೆ ನೀನ್ ಮುಂಚೆ ತರ ಇಲ್ಲ, ಅಥವಾ ಯಾವುದೋ ಒಂದ್ ಚಟಕ್ಕೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೀನಿ, ಮುಂದೆ ನಾನು ಇದನ್ನ ಚಟ ಮಾಡ್ಕೊಂಡ್ಬಿಡ್ತೀನೇನೋ ಅನ್ನೋ ಡೌಟ್ ಇದ್ರು ಅಲ್ಲಿ ಹೋಗಿ ಮಾತಾಡ್ಕೊಂಡ್ ಬರ್ಬೋದು. ಅದೇ ರೀತಿ ಆ ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೇನಾದ್ರೂ ಕ್ವೆಶನ್ಸ್ ಇದ್ರೆ, ಇದು ನಾರ್ಮಲ್ ಡೆವಲಪ್ಮೆಂಟ್ ಆ, ಈ ತರ ನನಗೂ ಆಗುತ್ತೆ ನನ್ನ ಫ್ರೆಂಡ್ಸ್ಗೂ ಆಗುತ್ತೆ, ಕೆಲವೊಂದು ಸೀಕ್ರೆಟ್ ಡೌಟ್ಸ್ ಇರುತ್ತೆ ಅವ್ರಿಗೆ, ಅದನ್ನ ಹೋಗ್ಬಿಟ್ಟು ಅಲ್ಲಿ ಆಪ್ತ ಸಮಾಲೋಚನೆ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರ ಬಗ್ಗೆನೆ ಎಷ್ಟೋ ತಿಳ್ಕೋಬಹುದು. ಇಲ್ಲ ಅಂದ್ರೆ ತಂದೆ ತಾಯಿನೇ ಹೋಗಿ ಬರ್ಬೋದು, ಅವ್ರು ಎಷ್ಟೋ ಸತಿ ನಮ್ಮ ಮಗ ಇದ್ ಮಾಡ್ತಾ ಇದಾರೆ, ನನ್ನ ಮಗಳಿದ್ ಮಾಡ್ತಾ ಇದ್ದಾಳೆ, ಇದ್ ಸರಿನಾ ಇದ್ ತಪ್ಪ, ಅವ್ರು ನಾವೇನ್ ಮಾಡಬಹುದು, ನಾವ್ ಸಹಾಯ ಮಾಡಬಹುದು ನಮ್ಮ ಮಗುಗೆ ಅಂತ ತಿಳ್ಕೊಳ್ಳೋ ಅಥವಾ ಪ್ರಯತ್ನ ಮಾಡೋರು ಇದ್ರೆ ಬಂದ್ ನಮ್ಮ ಹತ್ರ ಕೇಳ್ಕೋಬಹುದು ಸರ್.
0: ಮತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ನಾವೇನ್ ಹೇಳುದು ಹರಿಹರೆಯದ ಮಕ್ಕಳಿಗೆ ಯಾವ್ದಾದ್ರು ಒಂದು ನಿರೀಕ್ಷೆ ಐತೆ ಅದು ಸಾಕಾರಗೊಳ್ಳಲ್ಲ ಅಂತ ಅಂದಾಗ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು, ಅಂದ್ರೆ ಈಗ ಏನು ಆತ್ಮಹತ್ಯೆ ಅಂತ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಈ ರೀತಿಯ ನಿರ್ಧಾರಗಳೊಂದಿಗೆ ಕೈ ಬಿಡಬೇಕು ಅಂದ್ರೆ ಮಕ್ಕಳು ಯಾವ ರೀತಿಯಾದ ಆಲೋಚನೆಗಳನ್ನ ಇಟ್ಕೋಬೇಕಾಗ್ತದೆ?
1: ಒಂದು, ಈ ರೀತಿ ಆಲೋಚನೆ ಯೂಶ್ವಲಿ ಬರೋದು ಅವರಿಗೆ ಯಾವಾಗ ಅವ್ರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿರಲ್ಲ, ಅದು ಓದೋದ್ರಲ್ಲಿ ಇರ್ಬೋದು, ಪೇರೆಂಟ್ಸ್ ಹತ್ರನೇ ಎಕ್ಸ್ಪೆಕ್ಟೇಷನ್ ಇರ್ಬೋದು, ನಮ್ಮಅಪ್ಪ ಇದನ್ನ ಕೊಡಿಸ್ಬೇಕು ಅಮ್ಮ ಇದನ್ನ ಮಾಡ್ಬೇಕು ಈ ತರ. ಸೊ ಆತರ ಇದ್ದಾಗ ನಾವು ಫಸ್ಟ್ ರಿಯಾಲಿಟಿ ನೋಡ್ಬೇಕು, ಆಗುತ್ತಾ ನಮ್ ಕೈಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಆ ಮಗುವಿನ ಪೊಸಿಷನ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಪ್ಪ ಅಮ್ಮ ಇದನ್ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಒಂದು ಅವ್ರ ಫೈನಾನ್ಷಿಯಲ್ ಇರ್ಬೋದು, ಅಥವಾ ಅವ್ರಿಗೆ ಓದೇ ಇರ್ಲಿಲ್ಲ, ಅವರೇ ಓದಿಲ್ಲ, ಅವರೇ ಮಾಡಿಲ್ಲ ಅಂದ್ರೆ ನಿಮ್ ಓದನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಓದ್ಸಕ್ ಆಗಲ್ಲ. ಸೊ ಫಸ್ಟ್ ಯಾಕೆ ಆಗ್ತಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಂಗೆ ಓದೋದಲ್ಲಿ ನನ್ ಸ್ಕೋರ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಮಾಡ್ತಿಲ್ಲ? ಸೊ ಎಷ್ಟೋ ಅವರಷ್ಟಕ್ಕೆ ಅವ್ರ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ಎಷ್ಟೊಕ್ಕೊಂದು ಉತ್ತರ ಸಿಗುತ್ತೆ.
0: ಅವರ ನಿರೀಕ್ಷೆಯ ಮಟ್ಟದಲ್ಲಿ ಮಕ್ಕಳು ಕೂಡ ಬದಲಾಗಬೇಕಾಗ್ತದೆ. ನಮ್ಮ ತಂದೆ ತಾಯಿ ಏನೋ ಕೊಡಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಮುಂದೆ ಅದನ್ನ ದುಡಿದು ಚೆನ್ನಾಗಿ ಓದಿ ಮಾಡಿ ತಗೊಳ್ಳೋಣ ಅನ್ನೋ ಒಂದು ಆಶಾಭಾವನೆ
1: ಬರ್ಬೇಕು. ಎಲ್ಲರಿಗೂ ಎಲ್ಲ ಕೊಡ್ತಾರೆ ಅನ್ನೋ ತಪ್ಪು. ನಿಮ್ಗೆ ಕಾಣದಷ್ಟು ಇನ್ನೊಂದು ಕೊಟ್ಟಿರ್ಬೋದು, ಅವ್ರಿಗೆ ಅಲ್ಲಿ ಏನೋ ಸಿಕ್ಕಿರ್ಲಿಕ್ಕಿಲ್ಲ, ನಿಮಗ್ ಸಿಕ್ಕಿರೋದು. ಅದು ತಂದೆ ಪ್ರೀತಿನೇ ಇರ್ಬೋದು, ತಾಯಿ ಪ್ರೀತಿ, ಅವ್ರ ಮನೇಲಿ ಎಲ್ಲ ವಸ್ತು ಕೊಡಿಸ್ತಿರ್ಬೋದು, ಬಟ್ ಆ ಮಗು ಜೊತೆ ಕುತ್ಕೊಂಡು ಅವ್ರು ಟೈಮೇ ಕೊಡ್ತಿರ್ಲಿಲ್ಲ. ಎಲ್ಲರೂ ಲೈಫ್ ಅಲ್ಲಿ ನಾವು ಒಂದು ತಿಳ್ಕೊಬೇಕು, ಎಲ್ಲರೂ ಲೈಫ್ ಅಲ್ಲಿ ಒಂದೇನು

0: ಸಿಗ್ತಾ ಇದೆ, ಇನ್ನೊಂದು ಏನೋ ಕಳ್ಕೊತಾ ಇದೀವಿ, ಇದು ಇರುತ್ತೆ. ಸೊ ಆ ಮಗುವ ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ಯಾರತ್ರ ಆದ್ರೂ ಹಂಚ್ಕೊಂಡ್ರೆ, ಎರಡು ಸಮಾಧಾನ ಮಾತು ಕೇಳಿದ್ರೆ, ಈ ತರ ವಿಚಾರಗಳು ಏನ್ ಬರುತ್ತೆ, ಇದನ್ನ ಎಷ್ಟೋ ತಡೆ ಹಿಡಿಬಹುದು.
1: ಅಲ್ಲ, ಮಕ್ಕಳು ತುಂಬಾ ಹಠ ಹಿಡಿತಾರೆ, ಅಂತಹ ಒಂದು ಹಠವನ್ನ ತಡೆಗಟ್ಟಬೇಕು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು?
0: ಇದನ್ನ ನೀವು ತಡೆ ಕಟ್ಟಬೇಕು ಅಂದ್ರೆ, ಮೂರ್ನಾಲ್ಕು ವರ್ಷದಿಂದ ನಾವೇನ್ ಹೇಳ್ತೀವಿ, ಮಗು ಚಿಕ್ಕ ಚಿಕ್ಕದ್ ಕೇಳಿದಾಗ್ಲೇ ನಾವು ಸ್ಟಾರ್ಟಿಂಗ್ ಏನನ್ಸುತ್ತೆ, ಚಿಕ್ಕದಿದೆ ಬಿಡು ಕೊಡ್ಸೋಣ, ಅದನ್ನ 100 ಸತಿ ಕೇಳಿದಾಗೂ ಕೊಡ್ಸಿರ್ತೀವಿ. ಅದೇ ದೊಡ್ಡವರಾದ್ಮೇಲೆ ನಾವು ಸಡನ್ ಆಗಿ ಈಗ ಅರ್ಥ ಮಾಡ್ಕೊಂಡು ಬಿಡಬೇಕು ಕೇಳೋದು ಇಲ್ಲ. ನೀವು ಚಿಕ್ಕವ್ರು ಇದ್ದಾಗಿಂತ್ರನು ಆ ಮನೋಭಾವನೆ ಹಾಕ್ಬೇಕಾಗತ್ತೆ, ಇಷ್ಟೊಂದು ಕೊಡ್ಸಿದೀನಿ ಇದಾಗಲ್ಲ, ಅಥವಾ ಇದಿಷ್ಟ ಆಗಿದೆ ಮುಗೀತು. ಆ ಹಿಡಿತ ನಾವು ಚಿಕ್ಕ ವಯಸ್ಸಲ್ಲೇ
1: ಜೋಬಲಿ ತಗೊಡುವಂತ ಸಾಮರ್ಥ್ಯ ನಮಗೆ ಇದ್ರು ಕೂಡ ನಾವು ಆ ಮಗುವನ್ನ ಒಗ್ಗಿಸ್ಬೇಕು. ಅನಿರೀಕ್ಷಿತವಾದಾಗ ಆ ಮಕ್ಕಳು
0: ಹೆಚ್ಚಾಗಿ ಯಾವಾಗ ನೋಡ್ತೀವಿ ಅಂದ್ರೆ ಸರ್, ತಂದೆ ತಾಯಿ ಎಲ್ಲ ಕೊಡ್ಸ್ಬಿಟ್ಟಿರ್ತಾರೆ 12 ವರ್ಷದವರೆಗೂ ಇರ್ಬೋದು ಏನೋ, ಯಾಕಂದ್ರೆ ಅಲ್ಲಿವರೆಗೂ ಆಟಿಕೆ ಸಾಮಾನು ಬುಕ್ಸ್ ಇದೇ ಕೇಳ್ತಾ ಇರುತ್ತೆ. 12 ವರ್ಷ ಆದ್ಮೇಲೆ ಫೋನ್ ಕೊಡ್ಸ್, ಅವಾಗ ಏನಾಗುತ್ತೆ, ಫಸ್ಟ್ ಟೈಮ್ ಆ ಮಗು ತಂದೆ ತಾಯಿ ಬಾಯಲ್ಲಿ ನೋ ಅಥವಾ ಇಲ್ಲ ಅನ್ನೋದ್ ಕೇಳ್ಬಿಡುತ್ತೆ. ಹೆಂಗ್ ಅಂದ್ರು ನನ್ ತಂದೆ ತಾಯಿ, ನೀವು ಮುಂಚೆ ಅಂತ ಸ್ವಲ್ಪ ಸ್ವಲ್ಪ ಮಗುವಿಗೆ ಎವ್ರಿ ಟೈಮ್ ನಾನು ಕೊಡಿಸ್ದೆ ಅಥವಾ ಕೊಡದೆ ಇರಕ್ಕೆ
1: ಹೇಳ್ಬೇಕು. ಮಕ್ಕಳು ಹೇಳ್ಕೋಬೇಕು, ನಿರಾಸೆಗಳಿಗೆ ಮಕ್ಕಳನ್ನ ಒಗ್ಗಿಸ್ಬೇಕು. ಆಗ ನಮ್ಗೆ ಯಾವ್ದೋ ಒಂದ್ ದೊಡ್ಡ ಹಂತದಲ್ಲಿ ನಿರಾಸೆ ಆದಾಗ ತಡೆದುಕೊಳ್ತಾರೆ.
0: ತಡೆದುಕೊಳ್ತಾರೆ ಅಂದ್ರೆ, ಹೋದ್ರೆ ನಮ್ಮ ಅಪ್ಪ ಅಮ್ಮ ಇದಕ್ಕೆ ನಂಗೆ ಉತ್ತರ ಕೊಡಬೋದೇನೋ ಅವ್ರ ಹತ್ರ. ಯಾಕೆ ಎಷ್ಟೋ ಸತಿ ನೀವು ಅನ್ಬೋದು, ತಂದೆ ತಾಯಿ ಹತ್ರ ಬಂದು ಡಿಸ್ಕಸ್ ಮಾಡಲ್ಲ, ಡಿಸ್ಕಸ್ ಮಾಡಲ್ಲ. ಎಷ್ಟಾಗ ನಂಗೆ ಎಷ್ಟೋ ಸತಿ ಬಂದು ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಏನ್ ಹೇಳ್ತಾರೆ ಕೌನ್ಸಿಲಿಂಗ್ ಅಲ್ಲಿ, ಅದನ್ನ ನಮ್ಮ ಹತ್ರನೂ ಹೇಳ್ಕೊಲ್ಲ, ಯಾಕೆ ನಿಮ್ಗೆ ಹೇಳ್ತಾರೆ ನಮ್ಗೆ ಯಾಕೆ ಹೇಳ್ತಾರೆ? ಬಿಕಾಸ್ ಅವ್ರಿಗೆ ಗೊತ್ತು, ನಾನು ಹೇಳಿದಾಗ ಅವರಿಗೆ ನಾನು ಅದಕ್ಕೆ ಅನುಗುಣವಾಗಿ ಏನಾದ್ರೂ ಒಂದು ಹೇಳಿರ್ತೀನಿ, ಅದನ್ನ ಇಗ್ನೋರು ಮಾಡಿರಂಗಿಲ್ಲ, ಅಥವಾ ಅದನ್ನ ಮೇಲೆತ್ತು ಹಿಡಿಯಲ್ಲ, ಅದಕ್ಕೊಂದು ಸಮಾಧಾನ ಅವ್ರ ಉತ್ತರ. ಅದೇ ರೀತಿ ನೀವು ಮನೆಯಲ್ಲೇ ಅದನ್ನ ಮಾಡಕ್ ಶುರು ಮಾಡಿದ್ರೆ, ಅವ್ರು ಬೇರೆಯವ್ರ ಹತ್ರ ಬಂದು ಹೇಳ್ಕೊಳ್ಳೋಕಿಂತ ನಿಮ್ಮ ಹತ್ರನೇ ಫಸ್ಟ್ ಹೇಳ್ಕೊತಾರೆ. ಕೇಳಿಸ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕ ಪ್ರಮಾಣವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಮಾಧಾನದ ಮಾತು ಹೇಳ್ಬೇಕು. ಎಷ್ಟೋ ಸತಿ ನಿಮ್ಗೆ ಅನ್ಸ್ಬೋದು, ಅಯ್ಯೋ ನಾನು ಇದಕ್ಕೆ ಸಮಾಧಾನ ಕೊಡಕ್ ಬರಲ್ಲ, ಯಾರ ಹತ್ರ ಆದ್ರೂ ಕರ್ಕೊಂಡು ಹೋಗಿ ಹೇಳಿಸ್ಬೇಕಾ?
1: ಹೌದು, ಖಂಡಿತ. ಆ ರೀತಿ ಸಂದರ್ಭ ಬಂದಾಗ ಯಾರು ಮನೆಗಳಲ್ಲಿ ಸಂಬಂಧಿಕರುಗಳಲ್ಲಿ ಹೇಳಿಸುವಂತ ಕೆಲಸಗಳನ್ನು ಮಾಡಿಸಬಹುದು ಮಕ್ಕಳಿಗೆ.
0: ಯಾಕಂದ್ರೆ ಪ್ರತಿ ಟೈಮ್ ತಂದೆ ತಾಯಿ ಹೇಳ್ತಾ ಇದಾರೆ ಅಂದ್ರೆ ಮಗುವಿಗೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸಲ್ಲ. ಯಾವಾಗ್ಲೂ ಇದೇ ಹೇಳ್ತಾರೆ ಬಿಡೋ ನಮ್ಮ ಮನೆಯಲ್ಲಿ. ಯಾರೋ ಒಬ್ರು ಮನೆಯಂತ ಹೊರಗಡೆ ಇರೋರು ಹೇಳಿದ್ರೆ ಓಕೆ, ನ್ಯೂಟ್ರಲ್ ಪರ್ಸನ್ ಇದೇ ಆನ್ಸರ್ ಕೊಡ್ತಾರೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆದಾಗ ಅವರು ಸಮಾಧಾನಗೊಳ್ಕೋತಾರೆ.
1: ಈಗ ಯಾವುದೇ ಪೋಷಕರಾಗ್ಲಿ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಕ್ಕಂತ ಯಾವುದೇ ಮಗು ಆಗ್ಲಿ, ನಾನು ಒಂದು ಸಮಾಲೋಚನೆಗೆ ಹೋಗ್ಬೇಕು ಅಥವಾ ವೈದ್ಯರ ತಪಾಸಣೆಗೆ ಹೋಗ್ಬೇಕು ಅಥವಾ ನಮ್ಮ ಮಗುನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯಾರು ಕೂಡ ಒಮ್ಮೆಲೆ ಮನಸ್ಸು ಮಾಡಲ್ಲ. ಯಾಕೆ ಅಂದ್ರೆ, ಇಲ್ಲ ಇವತ್ತು ಇಲ್ಲ ಅಂದ್ರೆ ನಾಳೆ ಬದಲಾಗ್ತಾನೆ ಬಿಡು ಅಂತ ಹೇಳಿ ಹಾಗೆ ಕಾಲ ಕಳೀತಾರೆ. ಮತ್ತೆ ವೈದ್ಯರ ತಪಾಸಣೆಗೆ ಹೋಗ್ಬೇಕು ಮಾನಸಿಕ ಅಂತ ಬಂದ ತಕ್ಷಣ ನಮ್ಮ ಮಗುಗೆ ಏನೋ ಬೇರೆಯವರಿಂದ ತೊಂದರೆ, ಅಂದ್ರೆ ತಪ್ಪಾಗಿ ಅರ್ಥೈಸ್ತಾರೆ ನಮ್ಮ ಮಕ್ಕಳನ್ನ ಅಂತ ಹೇಳಿ ಆ ಪೋಷಕರು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಈ ವಿಚಾರದಲ್ಲಿ ಮಾನಸಿಕ ಸಮಾಲೋಚನೆ ಅಂತಕ್ಕಂಥದ್ದು, ಈ ಮಾನಸಿಕ ಒತ್ತಡ ಇರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಮುಖ್ಯ, ಮತ್ತೆ ಯಾವ ಹಂತದಲ್ಲಿ ಅವರು ಖಂಡಿತವಾಗ್ಲೂ ಕರ್ಕೊಂಡು ಬರಲೇಬೇಕು ಅಂತ ನೀವು ಒಬ್ರು ಮನೋವೈದ್ಯರಾಗಿ ಹೇಳ್ತೀರಿ?
0: ನಾನೇನು ಹೇಳ್ತೀನಿ, ಮಾನಸಿಕ ತಜ್ಞರ ಹತ್ರ ಬರೋ ಮಕ್ಕಳೆಲ್ಲರೂ ಏನು ಮೆಂಟಲ್ ಇಲ್ ಅಥವಾ ಮಾನಸಿಕ ಕೊರತೆ ಅಂತ ಇದಾರೆ ಅಂತಲ್ಲ, ಎಷ್ಟೋ ಸತಿ ಇವರಿಗೆ ನಾವೇನ್ ಹೇಳ್ತೀವಿ ಪರ್ಸನಾಲಿಟಿ ಅಥವಾ ಕೂಪಿಂಗ್ ಸ್ಕಿಲ್ಸ್ ಅಂದ್ರೆ ಅವರಿಗೆ ಕಷ್ಟ ಬಂದಾಗ ಎದುರಿಸುವ ಶಕ್ತಿ ಸ್ಕಿಲ್, ಅದನ್ನ ಕೂಡ ಕೊರತೆ ಇದ್ರು ಹೇಳ್ಕೊಡ್ಬೋದು. ಸೊ ಈ ತರ ಇದ್ದಾಗ ಒಂದು ಚಿಕ್ಕ ಮಕ್ಕಳು, ನಾನು ಹೇಳ್ಬೇಕು ನನಗೆ ಡಿವೈಡ್ ಮಾಡಿ ಮೇಜರ್ ಆಗಿ ಹೇಳ್ಬೇಕು, ಪ್ರೀ ಸ್ಕೂಲ್ ಅಲ್ಲಿ ಬೆಳವಣಿಗೆ ತೊಂದರೆ ಇದ್ರೆ ನಮ್ಮ ಹತ್ರ ಬರಬಹುದು. ನೆಕ್ಸ್ಟ್ ಸ್ಕೂಲ್ ಏಜ್ ಅಲ್ಲಿ ಬಂದಾಗ ಕಮ್ಯುನಿಕೇಶನ್, ಬೇರೆ ಮಕ್ಕಳ ಜೊತೆ ಬೆರೆಯಕ್ಕೆ ತೊಂದರೆ ಇದ್ರೆ, ಕಲಿಕೆಯಲ್ಲಿ ತೊಂದರೆ ಇದ್ರೆ, ಟೀಚರ್ಸ್ ಎಷ್ಟೋ ಜನ ರೆಫರ್ ಮಾಡ್ಬೋದು ಕಲಿಕೆಯಲ್ಲಿ ತೊಂದರೆ, ಆ ಮಗು ಬೇರೆ ಮಕ್ಕಳಕ್ಕಿಂತ ಬಿಹೇವಿಯರ್ ಡಿಫ್ರೆಂಟ್ ಇದ್ರೆ ನಮ್ಮ ಹತ್ರ ಬರ್ಬೋದು. ಅಥವಾ ಮನೆಯಲ್ಲಿ ತಂದೆ ತಾಯಿ ಆ ಮಗುವನ್ನ ಹ್ಯಾಂಡಲ್ ಮಾಡಕ್ ಕಷ್ಟ ಆಗ್ತಾ ಇದೆ, ಅದೇನೇ ಇರ್ಬೋದು, ಅತಿಯಾಗಿ ಮಾತಾಡದೇ ಇರ್ಬೋದು, ಅತಿಯಾಗಿ ಸಿಟ್ಟಲ್ಲಿ ಮಾತಾಡೋದಿರ್ಬೋದು, ಅಥವಾ ಹಠ ತುಂಬಾ ಮಾಡ್ತಾ ಇದೆ, ಇದನ್ನೆಲ್ಲ ಮಕ್ಕಳು ಕರ್ಕೊಂಡು ಬರ್ಬೇಕಾಗತ್ತೆ. ತುಂಬಾ ಸಿವಿಯರ್ ಆದಾಗ ಬಂದ್ರೆ ಏನಾಗುತ್ತೆ, ಅವಾಗ ನಾವು ಟ್ಯಾಬ್ಲೆಟ್ಸ್ ಹಾಕ್ಲೇಬೇಕಾಗುತ್ತೆ. ಅವಾಗ ಏನನ್ಸುತ್ತೆ, ಓ ನಮಗು ಮಾನಸಿಕದಲ್ಲಿ ಏನೋ ತೊಂದರೆಯಲ್ಲಿದೆ, ಅದಕ್ಕೆ ಟ್ಯಾಬ್ಲೆಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಅದೇ ನೀವು ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಬಂದ್ರೆ ಎಷ್ಟೋ ಸತಿ ಇದು ಆಪ್ತ ಸಮಾಲೋಚನೆದಲ್ಲೇ ಮುಗ್ದೋಗ್ಬಿಡುತ್ತೆ. ನಾವೇನ್ ಅನ್ಕೋತೀವಿ, ಬೇಡ ತಡಿ, ಬೇರೆಯವ್ರು ಏನ್ ಅನ್ಕೋತಾರೆ, ಬೇರೆಯವ್ರು ಏನು ಅನ್ಕೊಳ್ಳಲ್ಲ, ನಿಮ್ಮ ಮಗುನೆ ಆಪ್ತ ಸಮಾಲೋಚನೆಯಲ್ಲಿ ನಾನು 1 ತಿಂಗಳಲ್ಲಿ ಮಗುವಿನ ಆರಾಮ ಮಾಡಬಹುದು. ಅದೇ ನೀವು ಸಿವಿಯರ್ ಆಗಿ ಬಂದಾಗ ನಂಗೆ 6 ತಿಂಗಳು ಟೈಮ್ ಬೇಕು.
1: ಸೊ ಮಗುವಿನ ಅದಕ್ಕೆ ಹಂತವೂ ಕೂಡ ಮುಗ್ದೋಗಿರುತ್ತೆ.
0: ಸೊ ನಾನೇನ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಸ್ಪೆಷಲಿ ಈ ಭಾಗದಲ್ಲಿ ಹೆಚ್ಚಾಗಿ ಇದು ನಾವೇನ್ ಹೇಳ್ತೀವಿ, ಮನೋರೋಗದ ಬಗ್ಗೆ ಇರೋ ನಾಚಿಕೆ ಸ್ವಭಾವ ಇರ್ಬೋದು ಅಥವಾ ಕೀಳುತನ ಇರ್ಬೋದು ನೋಡೋದು, ಅದನ್ನೆಲ್ಲ ಹೊರತು ಬಿಟ್ಟು ನಿಮ್ ಮಗು ಈ ವರ್ಷ ನಾನು ಹೋದ್ರೆ ಮುಂದಿನ ವರ್ಷ ನನ್ನ ಮಗು ಇಂಡಿಪೆಂಡೆಂಟ್ ಆಗುತ್ತೆ ಅನ್ನೋ ಸ್ವಭಾವ ಇಟ್ಕೊಂಡು ಬಂದ್ರೆ ನಾವು ಎಷ್ಟಾಗುತ್ತೆ ಅಷ್ಟು. ಯಾಕಂದ್ರೆ ಹೆಚ್ಚಾಗಿ ನನ್ನ ಹತ್ರ ಬರೋದು 10th ಇದ್ದಾಗ 12th ಇದ್ದಾಗ, ಅವಾಗ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ನಾವೇನೋ ಒಂದು ಎಕ್ಸಸೈಸ್ ಹೇಳ್ತೀವಿ ಅಥವಾ ನಾವೊಂದೇನೋ ಈ ತರ ಮಾಡು ಈ ತರ ಮಾಡು, ಆ ಮಗುವಿಗೆ ಆಲ್ರೆಡಿ ಒಂದು ಟೆನ್ಷನ್ ಇರುತ್ತೆ. ನಾನೊಂದು ಹೊಸದೇನೋ ಕಲಿಸ್ತಾ ಇರ್ತೀನಿ, ಎರಡು ಕಲಿಯಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಯಾವಾಗ ಚಿಕ್ಕ ವಯಸ್ಸಿನವ್ರು ಇರ್ತಾರೆ ಅವಾಗ ಕರ್ಕೊಂಡ್ಬಂದ್ರೆ ನಾವು ಇದನ್ನೆಲ್ಲ ತುಂಬಾ ಬೇಗನೆ ಬದಲಾಯಿಸಬಹುದು.
1: ಒಳ್ಳೇದು ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಇದುವರೆಗೆ ನಮ್ಮ ಕೇಳುಗರಿಗಾಗಿ ಮಕ್ಕಳಿರ್ತಕ್ಕಂಥ ಮಾನಸಿಕ ಒತ್ತಡ ಮತ್ತು ಅದರ ನಿವಾರಣೆಯ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಧನ್ಯವಾದಗಳು ಸರ್.
2: ಇದುವರೆಗೆ

0: ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು. ಇವರನ್ನ ಸಂದರ್ಶಿಸಿದವರು ಸಿ ಹೇಮಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಈಗ ಮಾತನಾಡುವವರು ಕೆಪಿ ವೃಷಭೇಂದ್ರ ಸ್ವಾಮಿ.
3: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಇದನ್ನ ಕರ್ನಾಟಕದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತಲೂ ಕೂಡ ಕರೀತಾರೆ. ಈ ಒಂದು ಯೋಜನೆ ಬರಬೇಕಾದ್ರೆ ಮಳೆಯ ಅನಿಶ್ಚಿತತೆ ಮತ್ತು ಅಕಾಲಿಕ ಮಳೆ ಇದನ್ನ ಅವರು ಆಲೋಚನೆ ಮಾಡಿದಾಗ ನಾವು ಬಿತ್ತನೆ ಮಾಡೋದು ಮುಂದಿನ ವಿಚಾರ. ಕೆಲವು ಸಂದರ್ಭಗಳಲ್ಲಿ ನಾವು ಉಳುಮೆ ಮಾಡಲಿಕ್ಕೂ ಕೂಡ ಮಳೆಯ ಅಭಾವ ಆಗ್ತಾ ಇತ್ತು, ಉಳುಮೆ ಮಾಡಲಿಕ್ಕೆ ಸಾಧ್ಯವಿರದಂತಹ ಪರಿಸ್ಥಿತಿಗಳು ಬರ್ತಾ ಇತ್ತು. ಜೊತೆಗೆ ಒಂದ್ ವೇಳೆ ಮಳೆ ಆಯ್ತು, ಉಳುಮೆನು ಮಾಡುದು, ಬಿತ್ತನೆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತಾ ಇತ್ತು. ನಾವು ಉಳುಮೆ ಮಾಡಿ ಬಿತ್ತನೆನು ಮಾಡಾಯ್ತು, ಮುಂದೆ ಹೋದ್ರೆ ಬೆಳೆ ಬೆಳೆಯುವಂತ ಬಂದಾಗ ಮಳೆ ಕೈ ಕೊಡ್ತಕ್ಕಂತ ಪರಿಸ್ಥಿತಿ ಬರ್ತಾ ಇತ್ತು. ಮತ್ತೆ ಈ ಮೂರು ಹಂತವನ್ನು ದಾಟಿ ನಾವು ಹೋಗಿದ್ದೀವಿ. ಒಂದು ಉಳುಮೆ ಮಾಡಿದ್ದೇವೆ, ಬಿತ್ತನೆ ಮಾಡಿದ್ದೇವೆ, ಬೆಳೆನು ಬಂತು, ಫಲ ಕೊಡುವಂತ ಸಂದರ್ಭ ಅಂದ್ರೆ ಕಾಳು ತೆನೆ ಬರುವಂತ ಸಂದರ್ಭದಲ್ಲಿ ಕೂಡ ಮಳೆ ಕೈ ಕೊಡುವಂತ ಸಂದರ್ಭಗಳು ಎಷ್ಟೋ ಸರಿ ಇದೆ. ಆನಂತರ ಈ ನಾಲ್ಕು ಹಂತವನ್ನು ದಾಟಿ ಹೋದಾಗ ನಾವು ಕಾಳು ಕಟ್ಟಿ ಕಟಾವು ಮಾಡುವಂತ ಸಂದರ್ಭ ಬಂದಾಗ ಅತಿ ಹೆಚ್ಚಾಗಿ ಮಳೆ ಬರ್ತಕ್ಕಂಥದ್ದು, ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು. ಈ ಒಂದು ಪರಿಸ್ಥಿತಿಯನ್ನ ಮನಗಂಡಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ಒಂದು ಫಸಲ್ ಭೀಮಾ ಯೋಜನೆಯನ್ನ ಜಾರಿಗೆ ತಂದ್ರು. ಇದು ಅತ್ಯುತ್ತಮವಾದ ಯೋಜನೆ, ನಮ್ಮ ರೈತರಿಗೆ ಬಹಳ ವರಮಾನ ತರುವಂತ ಮತ್ತೆ ನಮ್ಮ ರೈತರ ಸಂಕಷ್ಟವನ್ನ ನಿವಾರಿಸುವಂತ ಯೋಜನೆ ಆಯ್ತು. ಫೆಬ್ರವರಿ 18, 2016 ಜಾರಿಗೆ ಬಂದಂತ ಯೋಜನೆ. ನಾವು ಒಂದ್ ವೇಳೆ ಸಮಸ್ಯೆ ಬಿತ್ತನೆ ಮಾಡಿ ನಾವು ವಿಮೆಯನ್ನ ಅಳವಡಿಸಿಕೊಂಡು ಆನಂತರ ನಾವೇನಾದ್ರು ಸಮಸ್ಯೆಗೆ ಸಿಲುಕದ 72 ತಾಸಿನ ಒಳಗಾಗಿ ನಾವು ಸಂಬಂಧಪಟ್ಟ ಸಂಸ್ಥೆಗೆ ನಾವು ದೂರನ್ನ ನೀಡಬೇಕಾಗ್ತದೆ. ದೂರನ್ನ ನೀಡಿದಂತ 48 ತಾಸಿನ ಒಳಗಾಗಿ ಅವರು ಅಲ್ಲಿ ವಿಮಾ ನಿರ್ಧಾರಕರನ್ನ ಅಲ್ಲಿಗೆ ಸ್ಥಳಕ್ಕೆ ಅವರು ಆಯೋಜನೆ ಮಾಡ್ತಕ್ಕಂಥದ್ದು ವಿಮಾ ಸಂಸ್ಥೆ ಸಂಬಂಧಪಟ್ಟ ಇಲಾಖೆಯ ಕರ್ತವ್ಯ ಆಗಿರ್ತದೆ. ಬಂಧುಗಳೇ, ಬಿತ್ತನೆಯಾಗದೆ ಹವಾಮಾನದಿಂದ ಏನಾದ್ರು ವಿಫಲವಾದ್ರೆ, ಬಿತ್ತನೆ ಮಾಡ್ಲಿಕ್ಕಾಗ್ಲಿ ಅಂತಂದ್ರೆ 25% ಹಣವನ್ನ ರೈತರಿಗೆ ನೀಡಿ ಆ ಯೋಜನೆಯನ್ನ ನಿಲ್ಲಿಸ್ತಕ್ಕಂಥದ್ದು. ಒಂದಾದ್ರೆ ರೈತರು ಒಂದ್ ವೇಳೆ ನಾವು ಏನಾದ್ರು ಸಮಸ್ಯೆ ಆಗಿದೆ ನಮ್ಮ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ತೋಟಗಾರಿಕಾ ಇಲಾಖೆಗಳ ಜಂಟಿ ಒಂದು ತಂಡ ಬೆಳೆ ಕಟಾವು ಸಮೀಕ್ಷೆಯನ್ನ ಮಾಡ್ತದೆ. ಆ ಬೆಳೆ ಕಟಾವು ಸಮೀಕ್ಷೆಯನ್ನ ಮಾಡಿ ಪ್ರಯೋಗಗಳ ಮೂಲಕ ಆಧಾರದಲ್ಲಿ ಅದನ್ನ ಏನು ಸರಾಸರಿ ಇಳುವರಿ ಬರ್ತದೋ ಅದರ ಮೇಲೆ ನಮಗೆ ಏನು ನಷ್ಟ ಆಗಿದೆ ಆ ನಷ್ಟವನ್ನು ತುಂಬಿಕೊಡುವಂತದ್ದು ವಿಮಾ ಸಂಸ್ಥೆಯ ಕರ್ತವ್ಯವಾಗಿರ್ತದೆ. ಈ ಒಂದು ಯೋಜನೆಯನ್ನ ನಾವು ಯೋಚನೆ ಮಾಡಿದಾಗ ಬಹಳ ನಮಗೆ ಅನುಕೂಲಕರವಾದ ಯೋಜನೆ. ಕಾರಣ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ನಮ್ಮ ಈ ಭಾಗದಲ್ಲೆಲ್ಲ ಅನಾವೃಷ್ಟಿ ಆಗಿದೆ, ಕೆಲವು ಕಡೆಯಲ್ಲೆಲ್ಲ ಅತಿವೃಷ್ಟಿ ಆಗಿದೆ. ನಮ್ಮ ಈ ಭಾಗದಲ್ಲಿ ಈಗ ನಮ್ಮ ಮೈಸೂರು ಭಾಗದಲ್ಲಿ ಈಗಲೂ ಕೂಡ ರೈತರು ಮಳೆ ಆಗಿದೆ ಬೆಳೆ ಆಗ್ಲಿಲ್ಲ ಅಂದ್ರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ, ಅದು ತಪ್ಪು. ಮಳೆ ಆಗದೆ ಬೆಳೆ ಆಗದೆ ಆದ್ರೂ ಕೂಡ ಆಗ್ತದೆ. ಅತಿಯಾಗಿ ಮಳೆ ಆಗಿ ಬೆಳೆ ಮುಳುಗಡೆ ಆಗ್ತಕ್ಕಂಥದ್ದು ಅಥವಾ ಕಟಾವಾದ ನಂತರ ನಾವು ಬೆಳೆದಂತ ಬೆಳೆಗಳು ಮೊಳಕೆ ಬರ್ತಕ್ಕಂಥದ್ದು, ಈ ಎಲ್ಲಾ ಸಮಸ್ಯೆಗಳು ಬಂದ್ರೂ ಕೂಡ ಅಲ್ಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗ್ತದೆ. ಆ ಕಾರಣಕ್ಕಾಗಿ ದಯಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ನಾವೆಲ್ಲರೂ ಕೂಡ ನಾವು ಹಣವನ್ನ ತುಂಬಿ ಅದನ್ನ ನಾವು ಕೊಟ್ಕೋಬೇಕಾದಂತ ಪರಿಸ್ಥಿತಿ ಇದೆ. ಬಂಧುಗಳೇ, ನಾವು ಬಿತ್ತನೆ ಮಾಡುವಂತ ಮುಂಚಿತವಾಗಿ ಇನ್ಸೂರೆನ್ಸ್ ಕಟ್ಟಬಹುದು. ಒಂದ್ ವೇಳೆ ಮಳೆ ಆಗಲಿ ಇನ್ನು ಕೂಡ ನಾವು ಮುಂದೆ ಯಾವ್ದನ್ನ ಬೆಳಿತೀವಿ ಅಂತ ಅನ್ಕೊಂಡಿರ್ತೀವೋ ಆ ಬೆಳೆಗೆ ನಾವು ಇನ್ಸೂರೆನ್ಸ್ ಅನ್ನ ಕಟ್ಟಬಹುದು. ಇನ್ಸೂರೆನ್ಸ್ ಕಟ್ಟಿ ನಾವೇನಾದ್ರು ಬೆಳೆಯನ್ನ ಬದಲಾಯಿಸಿದ್ರೆ ಆವಾಗ ನಾವು ವಿಮಾ ಕಂಪನಿಯನ್ನ ತಿಳಿಸ್ಬೇಕು, ನಾವು ಬೆಳೆಯನ್ನ ಬದಲಾಯಿಸ್ಕೊಂಡಿದ್ದೇವೆ, ಅದರ ಹೆಚ್ಚುವರಿ ಹಣವನ್ನ ನಾವು ಹೆಚ್ಚಿಗೆ ಕಟ್ಟಿದ್ರೆ ಮತ್ತೆ ವಾಪಸ್ ತಗೊಳ್ತಕ್ಕಂಥದ್ದು, ಮತ್ತು ನಾವೇನಾದ್ರು ಕಡಿಮೆ ಕಟ್ಟಿದ್ರೆ ಉಳಿಕೆ ಹಣವನ್ನ ನಾವು ವಿಮಾ ಕಂತನ್ನ ಪಾವತಿಸ್ತಕ್ಕಂಥದ್ದು ಕೂಡ ಇದೆ. ಬಂಧುಗಳೇ, ಈ ಒಂದು ವ್ಯವಸ್ಥೆ ನಾವು ಮಾಡ್ಕೋಬಹುದು. ಬ್ಯಾಂಕ್ಗಳು ರೈತರ ವಿಮಾ ಹಣವನ್ನು ಸಂರಕ್ಷಣಾ ಪೋರ್ಟಲ್ ನಲ್ಲಿ ಅದನ್ನ ದಾಖಲಿಸಬೇಕಾಗ್ತದೆ. ಬಂಧುಗಳೇ, ಆ ಕಾರಣಕ್ಕಾಗಿ ನಾವು ಕಟ್ಟಂತ ಹಣವನ್ನ ಬ್ಯಾಂಕ್ಗಳು ನಾವು ಕೊಟ್ಟಂತ ಹಣವನ್ನ ಮತ್ತೆ ನಾವು ಕೊಟ್ಟಂತ

0: ಯನ್ನ ತಮ್ಮ ತಮ್ಮ ಅವರ ಖಾತೆಗಳಿಂದ ಅದನ್ನ ವಿಮಾ ಸಂಸ್ಥೆಗೆ ಜಮಾ ಮಾಡ್ತಕ್ಕಂಥದ್ದು. ಯಾಕಂದ್ರೆ 15 ದಿವಸ ಸಂದರ್ಭ ಇರ್ತದೆ ಅವ್ರಿಗೆ, ನಮ್ಮ ವಿಮಾ ವ್ಯವಸ್ಥೆ ಏನಿದೆ ಇದನ್ನ ಮುಗಿದ ನಂತರ ಅವರಿಗೆ 15 ದಿವಸ ಕಾಲಾವಕಾಶ ಇರ್ತದೆ. ಆ ಕಾಲಾವಕಾಶದೊಳಗೆ ಅವರು ಆ ಹಣವನ್ನ ವಿಮಾ ಸಂಸ್ಥೆಗೆ ಬರ್ಸ್ತಕ್ಕಂಥದ್ದು ಬ್ಯಾಂಕ್ನವರ ಜವಾಬ್ದಾರಿ. ಜೊತೆಗೆ ನಾವು ಬ್ಯಾಂಕ್ ಅಲ್ಲಿ ಕಟ್ಟಕ್ಕಾಗ್ಲಿಲ್ಲ, ಕಾಮನ್ ಸರ್ವಿಸ್ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಅಥವಾ ಗ್ರಾಮವನ್ ಇತರೆ ಕಂಪ್ಯೂಟರ್ ಸೆಂಟರ್ಗಳ ಮೂಲಕ ಕೂಡ ನಾವು ಹಣವನ್ನ ತುಂಬಬಹುದು. ಈಗ ನಾವು ಹಣವನ್ನ ತುಂಬಬೇಕಾದಾಗ ನಾವು ಒಂದು ವೇಳೆ ಆ ಸಂಸ್ಥೆಗಳು ಯಾವ್ದಾದ್ರು ಕೂಡ ಅಲ್ಲಿಗೆ ನಮ್ಮ ವಿಮಾ ಸಂಸ್ಥೆಗೆ ಹಣವನ್ನ ತುಂಬಲಿಲ್ಲ, ಸರಿಯಾಗಿ ಮಾಹಿತಿನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ನೇರ ಹೊಣೆ ಆ ಸಂಸ್ಥೆಗಳಾಗಿರ್ತವೆ. ಯಾವ್ದು ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಕರ್ನಾಟಕ ಒನ್ ಇರ್ಬೋದು, ಗ್ರಾಮ ಒನ್, ಅವ್ರಗಳು ಸಂಪೂರ್ಣ ಮಾಹಿತಿಯನ್ನ ರೈತರಂತ ಪಡೆದಂತ ಹಣವನ್ನ ಮತ್ತೆ ಅವರ ಮಾಹಿತಿಯನ್ನ ಸಂಪೂರ್ಣವಾಗಿ ವಿಮಾ ಸಂಸ್ಥೆಗೆ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರ್ತದೆ. ಇದರಲ್ಲಿ ಸ್ವಲ್ಪ ಲೋಪದೋಷಗಳಾದ್ರೆ ಅದಕ್ಕೆ ನೇರ ಹೊಣೆ ಅವರೇ ಆಗಿರ್ತಾರೆ. ಜೊತೆಗೆ ಈ ಹಣವನ್ನ ನೋಡಿ, ಕೆಲವು ಬೆಳೆಗಳಿಗೆ 2% ಇಂಡೆಮ್ನಿಟಿಯ ಮೊತ್ತದಲ್ಲ 2%ನ್ನ ಅಂದ್ರೆ ಈ ಒಂದು ರಾಗಿ, ಹುರುಳಿ, ಮೆಕ್ಕೆಜೋಳ ಇತರ ಖುಷ್ಕಿ ಬೇಸಾಯದ ಬೆಳೆಗಳಿಗೆಲ್ಲ 2%ನ್ನ ವಿಮಾ ಹಣವನ್ನ ಪಾವತಿಸಬೇಕಾಗ್ತದೆ. ತೋಟಗಾರಿಕೆ ಬೆಳೆಗಳಲ್ಲಿ ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಈ ರೀತಿಯ ಬೆಳೆಗಳಿಗೆ 5% ಹಣವನ್ನ ನಾವು ತುಂಬಬೇಕಾಗ್ತದೆ. ಬಂಧುಗಳೇ, ನಾವು ನಮ್ಮ RTC ಪಹಣಿ ಜೊತೆಗೆ ಪಾಸ್ ಪುಸ್ತಕದ ಜೆರಾಕ್ಸ್ ಜೊತೆಗೆ ಅಲ್ಲಿ ಕೊಡ್ತಕ್ಕಂತ ಒಂದು ಫಾರ್ಮ್ ನಮೂನೆ ಏನಿದೆ ಆ ನಮೂನೆಯನ್ನ ಭರ್ತಿ ಮಾಡಿ ನಾವು ನಮ್ಮ ನಮ್ಮ ಬೆಳೆಗಳನ್ನ ಅಲ್ಲಿ ನಮೂದು ಮಾಡಿ ನಾವು ಯಾವ ಬೆಳೆ ಬೆಳಿಬೇಕು ಅಂತಿದ್ದೇವೋ ಆ ಬೆಳೆಗಳನ್ನ ನಮೂದು ಮಾಡಿ ನಮ್ಮ ಸಂಪೂರ್ಣ ಮಾಹಿತಿಯನ್ನ ವಿಮಾ ಸಂಸ್ಥೆಗೆ ಬ್ಯಾಂಕ್ಗಳ ಮುಖಾಂತರ, ಹಣಕಾಸು ಸಂಸ್ಥೆಗಳ ಮುಖಾಂತರ ಅಥವಾ ಈ ಇನ್ನಿತರೆ ಕಂಪ್ಯೂಟರ್ ಸೆಂಟರ್ಗಳ ಮುಖಾಂತರ ನಾವು ಅಲ್ಲಿಗೆ ಭರ್ತಿ ಮಾಡಿಕೊಡ್ಬೋದು. ಬಂಧುಗಳೇ, ಈ ಒಂದು ಯೋಜನೆ ನಮ್ಮ ಈ ಭಾಗದಲ್ಲಿ 2026 ಕೆಳಕಡೆ ಮಳೆನೇ ಆಗಿಲ್ಲ, ನಾವು ಬಿತ್ತನೆ ಮಾಡ್ಲಿಕ್ಕೂ ಸಮಸ್ಯೆ ಆಗಿದೆ, ಕೆಲವು ಕಡೆ ಎಲ್ಲ ಅತಿ ಹೆಚ್ಚಾಗಿ ಮಳೆಯಾಗಿ ಅನಾವೃಷ್ಟಿನೂ ಕೂಡ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಈ ಒಂದು ಈ ಮಳೆಯ ಕಣ್ಣ ಮುಚ್ಚಾಲೆ ಒಂದು ಸಮಸ್ಯಾತ್ಮಕವಾಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಏನಿದೆ ಕರ್ನಾಟಕದಲ್ಲಿ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಂಡು ನಮ್ಮ ಬೆಳೆಯಿಂದ ನಮ್ಗೆ ಆಗ್ತಕ್ಕಂಥದ್ದ ನಷ್ಟವನ್ನ ನಾವು ಸರಿದೂಗಿಸ್ಕೋಬೇಕು ಅಂತ ನಾವು ನೀವೆಲ್ಲ ಸರ್ಕಾರದ ಜೊತೆ ಮತ್ತೆ ಇಲಾಖೆ ಜೊತೆ ಸಂಪರ್ಕವನ್ನ ಸಾಧಿಸಬೇಕು. ಸರ್ಕಾರದಿಂದ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಬರಬಹುದು, ಏನೇನು ಆಗ್ತಾ ಇದೆ ಈ ಪರಿಸ್ಥಿತಿಗಳಲ್ಲಿ ಅಂತ ನಾವು ತಿಳ್ಕೊಂಡು ಈ ಒಂದು ಯೋಜನೆಯನ್ನ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಮತ್ತೆ ಸಂಬಂಧಿಸಿದ ಇಲಾಖೆಗಳು ಪ್ರಚಾರನು ಕೂಡ ಮಾಡಬೇಕಾಗಿದೆ. ಇತ್ತೀಚೆಗೆ ಕೆಲವು ಮಾಧ್ಯಮಗಳಲ್ಲೂ ಕೂಡ ಪ್ರಸಾರ ಆಗ್ತದೆ, ಈ ವಿಚಾರವಾಗಿ ಬಹಳ ಉತ್ತಮವಾಗಿ ಪ್ರತಿಕ್ರಿಯೆ ಬರ್ತಾ ಇದೆ. ಈಗಾಗಲೇ ಫಸಲ್ ಭೀಮಾ ಯೋಜನೆ ಮೊದಲು ಕಡಿಮೆ ಇತ್ತು, ಕಟ್ತಕ್ಕಂತ ರೈತರು ಕಡಿಮೆ, ಈಗ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ ಈ ಒಂದು ಯೋಜನೆ ಒಳಗೆ, ಬಹಳ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ. ಇಲಾಖೆಗಳು ಕೂಡ ಇದರ ಬಗ್ಗೆ ಕರಪತ್ರವನ್ನು ಹಂಚೋದಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಿರ್ಬೋದು, ಹಾಗೆ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಆಗ್ಬೇಕು. ಜೊತೆಗೆ ರೈತರು ತಮ್ಮ ತಮ್ಮ ಬೆಳೆಗಳಿಗೆ ಇದನ್ನ ಅಳವಡಿಸ್ಕೊಳ್ಬೇಕು, ತಾವು ಬೆಳೆಯಿಂದ ಆಗುವಂತ ನಷ್ಟವನ್ನ ಇದರಿಂದ ತಪ್ಪಿಸ್ಕೊಳ್ಬಹುದು, ಬೆಳೆಯಿಂದ ಆಗುವಂತ ನಷ್ಟವನ್ನ ನಾವು ಸರಿದೂಗಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ರೈತರು ಭಾಗವಹಿಸಿ ಪಾಲ್ಗೊಳ್ಳುವಿಕೆಯಿಂದ ಬೆಳೆಯಿಂದ ಆಗುವಂತ ನಷ್ಟವನ್ನ ಸರಿದೂಗಿಸ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.
1: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಕೆಪಿ ವೃಷಭೇಂದ್ರ ಸ್ವಾಮಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಈಗ ಜಾಹೀರಾತು, ನಂತರ 1:10 ವಾರ್ತೆಗಳನ್ನು ಕೇಳುವಿರಿ.
1: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
2: Enjoy 200 Mbps high-speed internet, a massive 5,000 GB of data, and save 88 rupees every month.
1: This Independence Day, connect to freedom with BSNL FTTH.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ.

0: ವಾರ್ತೆಗಳ ವಿವರ. ರಾಷ್ಟಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಲತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿಯವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದರು. ಒಂದು ರಾಷ್ಟವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರೆಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಹಾಗೂ ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯು 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಬೋಗಿ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದ ಅವರು, ಇಂಧನ ಭದ್ರತೆ ಇಂದಿನ ಅಗತ್ಯವಾಗಿದೆ. ಅದಕ್ಕಾಗಿಯೇ ನಾವು ಈಗಾಗಲೇ ಈ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 2047 ವೇಳೆಗೆ 100 GW ಪರಿಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ಆಪ್ಕಿ ದುನಿಯಾ ಮೇ ಭಾರತ ಕಾ ಪ್ರದರ್ಶನ ಬೆಹತರ್ ಹೋತಾ ರಹಾ ಹೈ ಔರ್ ಹಮ್ 2036 ಮೇ ಒಲಿಂಪಿಕ್ ಕೆ ಮಜಬೂತ್ ದಾವೇದಾರ್ ಬನ್ ಕರ್ ಕೆ ಆಗೆ ಬಢ್ ರಹೇ ಔರ್ 2030 ಮೇ ಕಾಮನ್ವೆಲ್ತ್ ಗೇಮ್ಸ್ ಕಾ ಕೋ ಭಾರತ ಹೋಸ್ಟ್ ಕರ್ನೆ ವಾಲಾ ಹೈ ಔರ್ ಮೇರೆ ಸಾಥಿಯೋ ದುನಿಯಾ ಮೇ ಜೋ ಒಲಿಂಪಿಕ್ ಕಿ ಖೇಲ್ ಹೋತೆ ಹೈ ಕರೀಬ್ 40 ಪ್ರಕಾರ ಕೆ ಗೇಮ್ ಹೋತೆ.
0: ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047 ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಆ ಪ್ರದೇಶದ ಬಳಕೆಯು ಅಂತಾರಾಷ್ಟೀಯ ಸಮುದಾಯ ಕಳವಳಪಡಬೇಕಾದ ವಿಷಯವಾಗಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಅನೇಕ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಅಭಿವೃದ್ಧಿ, ಸಹಕಾರ, ವ್ಯಾಪಾರ, ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಡೀಸೆಲ್ ಪೂರೈಕೆಗಾಗಿ ಭಾರತ ಬಾಂಗ್ಲಾದೇಶದೊಂದಿಗೆ ನಿರಂತರ ಒಪ್ಪಂದ ಹೊಂದಿದೆ. ಭಾರತದ ಸ್ವಂತ ಅವಶ್ಯಕತೆಗಳು

0: ಸಂಸ್ಕರಣಾ ಸಾಮರ್ಥ್ಯ ಮತ್ತು ದೇಶದಲ್ಲಿನ ಡೀಸೆಲ್ ಲಭ್ಯತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಡೀಸೆಲ್ಗಾಗಿ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ತಿಳಿಸಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ AI ಶಿಕ್ಷಣ ಪರಿಚಯಿಸುವ AI ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು. ಕೃಷಿ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ ಜೋಡಿಸಲು ಮುಖ್ಯಮಂತ್ರಿ ರೈತ ಚೈತನ್ಯ ಹಾಗೂ 3 ಎಕರೆವರೆಗಿನ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ವೆಚ್ಚದಲ್ಲಿ ಶೇಕಡ 50%ರಷ್ಟು ಸಬ್ಸಿಡಿ ನೀಡುವ ರೈತ ಮಿತ್ರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ 800 ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ್ ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಉಪಸ್ಥಿತರಿದ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆ ಸಮಯದಲ್ಲಿ ಹೊಸ ಪುರಾವೆಗಳು ಹೊರಬಂದಿರುವುದರಿಂದ ದೆಹಲಿಯ ವಿಶೇಷ ತ್ವರಿತಗತಿ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಅನುಮತಿ ನೀಡಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಲಾಗಿರುವ 13 ಆರೋಪಿಗಳನ್ನು ಹೊರತುಪಡಿಸಿ ಇತರ ಆರೋಪಿಗಳ ವಿರುದ್ದದ ತನಿಖೆಯನ್ನು ಮುಕ್ತವಾಗಿಡಲು ಸಿಬಿಐ ಅನುಮತಿ ಕೋರಿದೆ. ಸಿಎಫ್ಎಸ್ಎಲ್ ವರದಿಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಡಿಜಿಟಲ್ ಪುರಾವೆಗಳು ಸಿಕ್ಕಿದ್ದು ಇದರಿಂದಾಗಿ ಹೆಚ್ಚಿನ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ಸಿಬಿಐ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ನಷ್ಟಕ್ಕೆ 101 ರನ್ ಮಾಡಿ ಆಡುತ್ತಿದ್ದು ಪ್ರಸ್ತುತ ಮಳೆಯ ಕಾರಣ ಪಂದ್ಯ ಸ್ಥಗಿತಗೊಂಡಿದೆ. ಭಾರತೀಯ ಪುರುಷರ ತಂಡ ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡವಾಗಿದೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್ ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರಕಿಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಪರೀಕ್ಷೆಗಳು ಮತ್ತು ಉತ್ತರಕಿಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ.

0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೂ ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು, ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 1:20. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆ.
2: ಈ ಸ್ವಾತಂತ್ರ್ಯ ದಿನಕ್ಕೆ ಮನೆಗೆ ಕೊಡಿ ಇಂಟರ್ನೆಟ್ ಫ್ರೀಡಂ. ಬಿಎಸ್ಎನ್ಎಲ್ ಎಫ್ಟಿಟಿಎಚ್ ಇಂಡಿಪೆಂಡೆನ್ಸ್ ಡೇ ಆಫರ್ ಕೇವಲ 1100.
3: ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತವೆ.
4: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
5: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
6: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಭಕ್ತಿ ಭಂಡಾರಿ ಬಸವಣ್ಣನವರ ವಚನ.

ಕೇಳಿದ್ರೆ ಸಮಯ 1:22 ಆಗಲಿದೆ. ಇನ್ನು ಮುಂದೆ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಮೊದಲಿಗೆ ಕೇಳಿ, ಜಿ ಎಸ್ ಶಿವರುದ್ರಪ್ಪ ಅವರ ಗೀತೆಯನ್ನು ಹಾಡಿದ್ದಾರೆ ಆರ್ ಮಂಜುಳ ಹಾಗೂ ಸಂಗಡಿಗರು. ಬಿ ಎಂ ಸೀತಾರಾಮರಾಜು ಅವರು ಸಂಗೀತ ನೀಡಿದ್ದಾರೆ.

0: ಶ್ರೋತೃಗಳೇ, ಸಮಯ 1:31 ಆಗಲಿದೆ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಇಂದು ಆಗಸ್ಟ್ 15, ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಪ್ರಮುಖ ನಾಯಕರಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಬಾಯಿ ಪಟೇಲ್, ಜವಾಹರಲಾಲ್ ನೆಹರು ಮತ್ತು ರಾಣಿ ಲಕ್ಷ್ಮೀಬಾಯಿ ಇವರೇ ಮುಂತಾದವರು ಸೇರಿದ್ದಾರೆ. ಅಹಿಂಸಾ ಮಾರ್ಗ ಹಾಗೂ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ಹೋರಾಟ ನಡೆಸಿದರು. ಇದು ಮಾಹಿತಿ. ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

ಶ್ರೋತೃಗಳೇ, 1:33:54 ಸಮಯವಿದು. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿರಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡುವಾಗ, ಇವತ್ತು 15 ಆಗಸ್ಟ್ ಭಾರತದ ಸ್ವಾತಂತ್ರ್ಯ ದಿನಾಚರಣೆ. ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ದಾಸ್ಯ ಸಂಕೋಲೆಯಲ್ಲಿ ಸಿಲುಕಿದ್ದ ನಾವು ಭಾರತೀಯರು ಆ ಸಂಕೋಲೆಯಿಂದ ಬಿಡುಗಡೆಗೊಂಡು ಸ್ವಾತಂತ್ರ್ಯ ಪಡೆದಂತಹ ದಿನ 1947 ಆಗಸ್ಟ್ 15 ನಮ್ಮ ದೇಶ ಸ್ವಾತಂತ್ರ್ಯವಾಯಿತು. ಪ್ರತಿ ವರ್ಷ ಭಾರತದಾದ್ಯಂತ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ. ಈ ಇಡೀ ದಿನ ದೇಶದಲ್ಲಿ ರಾಷ್ಟ್ರೀಯ ರಜಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಜೊತೆಗೆ ಸ್ವಾತಂತ್ರ್ಯ

ದಿನಾಚರಣೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಮ್ಮ ದೇಶದ ಪದ್ಧತಿಯಾಗಿದೆ. ದೇಶದ ಎಲ್ಲೆಡೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಆ ಸಂಭ್ರಮವನ್ನು ಸಿಹಿ ಹಂಚೋದರ ಮೂಲಕ ಹಂಚಿಕೊಳ್ಳಲಾಗುತ್ತೆ. ಈ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಸಮಾರಂಭ ದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಈ ಸಮಾರಂಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ಭಾರತದ ರಾಷ್ಟ್ರಗೀತೆ ಜನಗಣಮನವನ್ನು ಹಾಡಿ ನಂತರ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಅವರ ಭಾಷಣದಲ್ಲಿ ದೇಶದ ಸಾಧನೆ, ದೇಶದ ಮುಂದಿರುವ ಪ್ರಮುಖ ಸವಾಲುಗಳ ಬಗ್ಗೆ ಮಾತನಾಡ್ತಾರೆ. ಕೆಲವು ಪ್ರಗತಿ ಯೋಜನೆಗಳನ್ನು ಪ್ರಕಟಿಸಿರುವಂಥ ಪದ್ಧತಿ ಕೂಡ ನಡೀತದೆ. ಈ ದಿನದಂದು ದೇಶದ ಸ್ವಾತಂತ್ರ್ಯಕ್ಕೆ ಮಡಿದ ನಾಯಕರನ್ನು ಸ್ಮರಿಸಿಕೊಳ್ಳುವಂಥದ್ದು ಕೂಡ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ. ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ತೆತ್ತಿದ್ದಾರೆ, ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ, ತಮ್ಮ ಜೀವನದ ವಿವಿಧ ಮಜಲುಗಳನ್ನು, ವಿವಿಧ ಸಂತೋಷದ ಗಳಿಗೆಗಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಣುಮಕ್ಕಳು ತಮ್ಮ ಜೀವವನ್ನೇ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ್ದಾರೆ. ತಮ್ಮ ಮದುವೆಯ ಆಚರಣೆಯನ್ನು ಕೂಡ ಅವರು ಮಾಡದೆ, ಅದಕ್ಕೆ ಉದಾಹರಣೆ ಹೇಳಬೇಕು ಅಂತಂದರೆ ಕೊಡಗಿನಲ್ಲೇ ಕೆಲವೊಂದು ಹೆಣ್ಣುಮಕ್ಕಳು, ಕೊಡಗಿನ ಕೋಳೆರ ಕಾವೇರಿ ಹಾಗೂ ಮಾಚಿಮಾಡ ಕುಟುಂಬದ ಇಬ್ಬರು ಹೆಣ್ಣುಮಕ್ಕಳು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿರ್ತಾರೆ. ಮನೆಯಲ್ಲಿರ್ತಕ್ಕಂಥ ಪೋಷಕರಿಗೆ ಈ ಮಕ್ಕಳನ್ನು ಹೇಗೆ ಬಿಟ್ಟರೆ ಇವರ ಭವಿಷ್ಯ ಹಾಳಾಗ್ಬಿಡ್ತದೆ, ಇವರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಹೋರಾಟ ಕೇಳಿದರೆ ಇವರಿಗೆ ಭವಿಷ್ಯ ಇರೋದಿಲ್ಲ ಅಂತ ಹೇಳಿಕೊಂಡು ಅವರಿಗೆ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮದುವೆಗೆ ಇರತಕ್ಕಂಥ ಎಲ್ಲ ಏರ್ಪಾಡುಗಳನ್ನು ಮಾಡಿ ಆಗಿದೆ. ಆದರೆ ಇವರಿಗೆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು, ಆ ಹೋರಾಟಕ್ಕೆ ನಾವು ಧುಮುಕಲೇಬೇಕು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಆಗದೇ ಇದ್ದರೆ ನಾವು ಬದುಕಿ ಪ್ರಯೋಜನ ಇಲ್ಲ ಅಂತ ಹೇಳುವಂಥ ಚಿಂತನೆಗೆ ಒಳಗಾಗ್ತಾರೆ. ಗೊತ್ತು ಮಾಡಿದಂತಹ ಮದುವೆ ನಾಳೆ ಬೆಳಿಗ್ಗೆ ನಡೀತದೆ ಅನ್ನುವಾಗ ಇವತ್ತು ರಾತ್ರಿ ಕೋಳೆರ ಕಾವೇರಿ ಅನ್ನೋರು ಹೊಳೆಗೆ ಹರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಲಿಕ್ಕೆ ಆಗದ ನನ್ನ ಜೀವ ಇದ್ದೇನು ಪ್ರಯೋಜನ ಅಂತ ಹೇಳಿಕೊಂಡು, ಅದೇ ರೀತಿ ಇನ್ನೆರಡು ಹೆಣ್ಣುಮಕ್ಕಳು ಕೊಡಗಿನಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದರೆ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಅಷ್ಟೊಂದು ಹತ್ತಿತ್ತು, ಆ ಸ್ವಾತಂತ್ರ್ಯ ಅನ್ನೋಂಥದ್ದು ನಮಗೆ ಬೇಕು ಅಂತ ಹೇಳುವಂಥದ್ದು ಆ ಪುಟ್ಟ ಮನಸ್ಸುಗಳಿಗೆ ಅಷ್ಟೊಂದು ಚೆನ್ನಾಗಿ ನಾಟಿತ್ತು. ಯಾಕೆಂತೇಳಿದ್ರೆ ಬ್ರಿಟಿಷರ ದಾಸ್ಯ ಸಂಕೋಲೆ ಆ ರೀತಿ ಇತ್ತು. ಅಷ್ಟೊಂದು ಹಿಂಸೆ ಮಾಡಿ ನಮ್ಮ ನೆಲಕ್ಕೆ ಬಂದು ವ್ಯಾಪಾರಕ್ಕಾಗಿ ಬಂದವರು ನಮ್ಮನ್ನೇ ಆಳಿ, ನಮ್ಮನ್ನು ಆಳುವುದರ ಜೊತೆಗೆ ನಮಗೆ ಅವರಲ್ಲಿ ಅಂತಹ ಕ್ರೌರ್ಯ ಮನೋಭಾವವನ್ನು ತುಂಬಿ ಅಷ್ಟೊಂದು ಹಿಂಸೆಯನ್ನು ನೀಡ್ತಾರೆ. ಆ ಹಿಂಸೆಯನ್ನು ಸಹಿಸಲಿಕ್ಕಾಗದೆ ನಮ್ಮ ದೇಶದ ಹಲವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿರುವಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಯಾಕೆಂತೇಳಿದ್ರೆ ಭಾರತೀಯರು ನಾವು ರಾಜರ ಹಾಗೆ ಆಳುವವರು ಆಳಿಸಿಕೊಳ್ಳುವವರಲ್ಲ ಅನ್ನುವಂಥದ್ದು ನಮ್ಮ ಭಾರತೀಯರ ರಕ್ತದಲ್ಲೇ ಬಂದಿದೆ. ಆದ್ದರಿಂದ ಇನ್ನೊಬ್ಬರ ದಾಸ್ಯದಲ್ಲಿ ಬದುಕಲಿಕ್ಕೆ ತಯಾರಿಲ್ಲದ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಅದೆಷ್ಟೋ ಮಂದಿ ಜೀವ ಕಳ್ಕೊಂಡಿದ್ದಾರೆ, ಅದೆಷ್ಟೋ ಮಂದಿ ಜೈಲುವಾಸವನ್ನು ಎಷ್ಟೋ ವರ್ಷಗಳ ಕಾಲ ಕತ್ತಲ ಕೋಣೆಯಲ್ಲಿ ಕಳೆದಿದ್ದಾರೆ, ತಮ್ಮ ಅಮೂಲ್ಯವಾದಂತಹ ಭವಿಷ್ಯವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಯೌವನವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಸಂತೋಷವನ್ನು ಕಳ್ಕೊಂಡಿದ್ದಾರೆ. ಇದೆಲ್ಲವನ್ನು ಕಳ್ಕೊಂಡು ಗಳಿಸಿಕೊಟ್ಟಂತಹ ಸ್ವಾತಂತ್ರ್ಯವನ್ನು ನಾವು ಇವತ್ತು ಹೆಮ್ಮೆಯಿಂದ ಆಚರಣೆ ಮಾಡಿಕೊಳ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾತಾಡೋಕ್ಕಿಂತ ಮುಂಚೆ ಧೀರ ಕನ್ನಡಿಗ ಅನ್ನೋಂಥ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಹಾಡಿದರೆ ವೈಶಾಖ್ ಶಶಿಧರನ್, ಬಲರಾಮ್ ಅವರ ಸಾಹಿತ್ಯಕ್ಕೆ ಮನು ರಾವ್ ಸ್ವರ ಸಂಯೋಜನೆ ಮಾಡಿದ್ದಾರೆ.

0: ಇಂದು ಆಗಸ್ಟ್ 15 ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ದೃಢ ಸಂಕಲ್ಪ ಮತ್ತು ತ್ಯಾಗಗಳ ಮೂಲಕ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು.
1: ಶ್ರೋತೃಗಳೇ, ಇವತ್ತು ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಬಂಕಿಮಚಂದ್ರ ಚಟರ್ಜಿಯವರು ರಚಿಸಿದ ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಹಾಡನ್ನು ಸುಮಾರು 150 ವರ್ಷಗಳ ಹಿಂದೆ ಮಾಡಿದಂತಹ ಈ ಒಂದು ರಾಷ್ಟ್ರೀಯ ಗೀತೆ ವಂದೇ ಮಾತರಮನ್ನು ಪ್ರಪ್ರಥಮವಾಗಿ ಇವತ್ತಿನಿಂದ ನಮ್ಮ ದೇಶದ ರಾಷ್ಟ್ರೀಯ ಗೀತೆ ಎಂದು ದೃಢೀಕರಿಸಿ ಅದನ್ನು ಇವತ್ತು ಜನಗಣಮನ

ಹಾಡಿನ ಜೊತೆಗೇ ವಂದೇ ಮಾತರಂ ಕೂಡ ಹಾಡಲಾಗಿದೆ. ಈ ಒಂದು ಗೀತೆಯಲ್ಲಿ ಅದೆಷ್ಟು ಅರ್ಥಪೂರ್ಣವಾಗಿದೆ ಅಂತೇಳಿದರೆ, ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ಈ ವಂದೇ ಮಾತರಂ ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆಯನ್ನು ಪ್ರತಿ ಭಾರತದಾದ್ಯಂತ ಇರತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುವಂಥದ್ದು. ನಮ್ಮ ದೇಶದಲ್ಲಿ ಹಲವು ಜಾತಿಗಳು, ಹಲವು ವರ್ಗಗಳು, ಹಲವು ಧರ್ಮಗಳು, ಬೇರೆ ಬೇರೆ ಧರ್ಮದ ಜನರು ಕೂಡ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಜಾತಿ, ಮತ ಧರ್ಮ ಎಲ್ಲವೂ ಬೇರೆ ಬೇರೆ ಆದರೂ ಕೂಡ ಭಾರತ ಅಂತ ಹೇಳುವಾಗ, ನಮ್ಮ ದೇಶ ಅಂತ ಹೇಳುವಾಗ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರಲ್ಲಿ ಮೂಡಬೇಕು ಅನ್ನುವಂಥ ಉದ್ದೇಶದಿಂದ, ಆ ಒಂದು ಪರಿಕಲ್ಪನೆಯಿಂದ ರಚನೆ ಮಾಡಿರತಕ್ಕಂಥ ಈ ಒಂದು ವಂದೇ ಮಾತರಂ ಸಾಹಿತ್ಯ ನಿಜವಾಗಲೂ ಬಹಳಷ್ಟು ಅರ್ಥಪೂರ್ಣ ಆಗಿರುವಂಥದ್ದು. ಈ ಹಾಡನ್ನು ಕೇಳುವಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಖಂಡಿತ ಮೂಡುತ್ತದೆ. ಎಲ್ಲರೂ ಕೂಡ ಈ ಒಂದು ಭಾವನೆಯೊಂದಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನದೊಂದಿಗೆ ನಮಗೆ ದೊರಕಿಸಿಕೊಟ್ಟ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಬಹಳಷ್ಟು ನಾಯಕರು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರ ಹೆಸರುಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರ್ತೀವಿ. ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ವಲ್ಲಭಭಾಯಿ ಪಟೇಲ್ ಅವರು ಇರ್ಬೋದು, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ. ಆದರೆ ಈ ಹೆಸರೇ ಗೊತ್ತಿಲ್ಲದೆ, ಯಾರ ಕಣ್ಣಿಗೂ ಬೀಳದೆ, ಯಾರ ಗುರುತಿಗೂ ಸಿಗದೆ ತನ್ನ ಹೆಸರನ್ನು ಮುಂಚೂಣಿಯಲ್ಲಿ ತರಬೇಕು ಅನ್ನೋಂಥ ನಾಯಕತ್ವ ಗುಣವನ್ನು ಕೂಡ ತೋರಿಸಿಕೊಳ್ಳದೆ, ನನ್ನ ದೇಶಕ್ಕಾಗಿ, ನನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡ್ತೇನೆ ಅನ್ನುವಂತಹ ದೃಢ ಮನಸ್ಸಿನಿಂದ ಹೋರಾಡಿ ತನ್ನ ಇಡೀ ಭವಿಷ್ಯವನ್ನು, ತನ್ನ ಜೀವವನ್ನೇ ಕಳೆದುಕೊಂಡಿರ್ತಕ್ಕಂಥ ಅದೆಷ್ಟೋ ಜನ ಭಾರತವಾಸಿಗಳು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ತ್ಯಾಗ ಬಲಿದಾನವನ್ನು ಅರ್ಪಣೆ ಮಾಡಿದ್ದಾರೆ. ಇವರಿಗೆ ಇಂದಿನ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಅರ್ಪಣೆ ಮಾಡಬೇಕಾಗಿದೆ. ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು, ಅವರ ಆತ್ಮಕ್ಕೆ ಶ್ರದ್ಧಾಂಜಲಿ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಕೂಡ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳಿಕೊಂಡು ಬರೋಣ. ಜಯದೇವ್ ಕುಮಾರ್ ಅವರ ಸಾಹಿತ್ಯಕ್ಕೆ ಆರ್ ಸುದರ್ಶನಂ ಸಂಗೀತ ಅಳವಡಿಸಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಇದು. ಚಿತ್ರ ಭಾರತದ ರತ್ನ.

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ

0: ಅಪ್ಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಶ್ರೋತೃಗಳೇ, ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಾವು ಮತ್ತೊಂದು ವಿಷಯವನ್ನು ಗಮನಿಸಬೇಕಾಗಿದೆ. ಹರ್ ಘರ್ ತಿರಂಗ, ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರತಿ ಮನೆಯಲ್ಲಿ ರಾಷ್ಟ್ರಧ್ವಜ ಹಾರಿಸುವುದನ್ನು ಪ್ರೋತ್ಸಾಹಿಸುವ ರಾಷ್ಟ್ರವ್ಯಾಪಿ ಅಭಿಯಾನವೇ ಹರ್ ಘರ್ ತಿರಂಗ. ಪ್ರತಿಯೊಬ್ಬ ಭಾರತೀಯನಲ್ಲಿ ದೇಶಭಕ್ತಿ ಮೂಡಿಸಲು ಮತ್ತು ತ್ರಿವರ್ಣ ಧ್ವಜದ ಬಗ್ಗೆ ಗೌರವ ಹೆಚ್ಚಿಸಲು ಕೇಂದ್ರ ಸರ್ಕಾರ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. 2022 ಇಸವಿ ಆಗಸ್ಟ್ 13ನೇ ತಾರೀಕಿನಿಂದ ಆಗಸ್ಟ್ 15ನೇ ತಾರೀಕಿನವರೆಗೆ ಈ ಒಂದು ತ್ರಿವರ್ಣ ಧ್ವಜವನ್ನು ಮನೆ ಮನೆಯಲ್ಲಿ ಹಾರಿಸುವಂತಹ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಲಾಯಿತು. ಪ್ರತಿ ಮನೆಯ ಮೇಲೂ ತ್ರಿವರ್ಣ ಧ್ವಜ ಹಾರಿಸಬೇಕು, ಜನರಲ್ಲಿ ದೇಶಪ್ರೇಮ ಮತ್ತು ರಾಷ್ಟ್ರಧ್ವಜದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಅಭಿಯಾನ ಇಂದು ಕೂಡ ಬಹಳಷ್ಟು ಎಲ್ಲರ ಮನೆಯಲ್ಲೂ ಕೂಡ, ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ, ವಾಹನಗಳಲ್ಲೂ ಕೂಡ ನಮ್ಮ ದೇಶದ ಹೆಮ್ಮೆಯ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ಹಾರ್ತಾ ಇರೋದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಹರ್ ಘರ್ ತಿರಂಗದಲ್ಲಿ ಭಾಗವಹಿಸಲಿಕ್ಕೆ ತಾವು ಕೂಡ ಇನ್ನೂ ನಿಮ್ಮ ಮನೆಯಲ್ಲಿ ಬಾವುಟವನ್ನು ನೆಟ್ಟಿಲ್ಲ ಅಂತಾದರೆ ಈಗಲಾದರೂ ಬಾವುಟವನ್ನು ನೆಟ್ಟು ಹಾರಿಸಬೇಕು ಅಂತ ಕೇಳ್ಕೊಳ್ತಾ ತಾಯಿ ತಂದೆ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಇದು ಕಾರ್ಯಕ್ರಮದ ಕೊನೆಯ ಗೀತೆ ಕೂಡ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಸಂಗಡಿಗರೊಂದಿಗೆ ಹಾಡಿದ್ದಾರೆ. ಟಿ ಚಲಪತಿರಾವ್ ಸಂಗೀತ ನೀಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಕೇಳುವರೆ, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

0: SIM. 1 GB data every day. 24 days validity.
1: Wait, all this for just 1 rupee?
0: Yes, 1 rupee. Connect to freedom with BSNL. Offer till 12 September 2026. Terms and conditions apply.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ. ಬೇಟೆಗಾರರೆನ್ನಲಾದ ಮೂವರ ಸಾವು. ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳಗ್ಗೆ ಪ್ರಭಾತ್ ಫೇರಿ ನಡೆಸಲಾಯಿತು. ದೇಶಭಕ್ತಿ ಗೀತ ಗಾಯನ ಹಾಗೂ ವಾದ್ಯವೃಂದ ಆಯೋಜಿಸಲಾಗಿತ್ತು. ರಾಷ್ಟದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅರ್ಪಿಸಿದವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ದೇಶಪ್ರೇಮವನ್ನು ಸಾರುವ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆದಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಜ್ಞಾನ, ಪರಂಪರೆ, ನಾವೀನ್ಯತೆ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೀರತೆ ಮತ್ತು ರಾಷ್ಟಭಕ್ತಿಯ ಮಹಾನ್ ಪರಂಪರೆಗೆ ಕರ್ನಾಟಕದ ನೆಲ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕರ್ನಾಟಕದ ವೀರಭೂಮಿ ಅಪ್ರತಿಮ ಕೊಡುಗೆ ನೀಡಿದೆ ಎಂದು ಹೇಳಿದರು. ಭಾರತ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಶಕ್ತಿಯಾಗಿ ಮುನ್ನಡೆಯುತ್ತಿದೆ. ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ಗಳು ಹಾಗೂ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ದೇಶವು ಹೊಸ ಎತ್ತರಗಳನ್ನು ಸಾಧಿಸಿದೆ. ಈ ಪರಿವರ್ತನಾತ್ಮಕ ಪಯಣದಲ್ಲಿ ಕರ್ನಾಟಕವು ಮುಂಚೂಣಿ ಪಾತ್ರ ವಹಿಸುತ್ತಿದೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ. ಕರ್ನಾಟಕದ ಯುವ ಪ್ರತಿಭೆಗಳು, ವಿಜ್ಞಾನಿಗಳು, ಉದ್ಯಮಿಗಳು, ರೈತರು, ಕಾರ್ಮಿಕರು, ಶಿಕ್ಷಕರು ಮತ್ತು ಮಹಿಳೆಯರು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ರಾಷ್ಟ ನಿರ್ಮಾಣದಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿಯೇ ರಾಷ್ಟದ ಅಭಿವೃದ್ಧಿಗೆ ಬಲ ನೀಡುತ್ತದೆ ಎಂದು ಹೇಳಿದರು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ಕರ್ನಾಟಕದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಏಕ ಭಾರತ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಮತ್ತು ವಿಕಸಿತ ಕರ್ನಾಟಕದ ನಿರ್ಮಾಣಕ್ಕೆ ಎಲ್ಲರೂ ಕೊಡುಗೆ ನೀಡಬೇಕೆಂದು ರಾಜ್ಯಪಾಲರು ಕರೆ ನೀಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇ.7.5% ಒಳಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
3: ಇಡೀ ನಮ್ಮ ಭಾರತ ಯುವಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ

0: ಜ್ಞಾನದಲ್ಲಿ ನಾವಿದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ.
1: ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿಗಳು ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ, ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವ ಪ್ರದರ್ಶನ, ಅಕ್ಕಪಡೆಯಿಂದ ಆತ್ಮರಕ್ಷಣೆ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಕುರಿತ ಕಾರ್ಯಕ್ರಮ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಎಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದು 2027 ಡಿಸೆಂಬರ್ ಅಂತ್ಯದೊಳಗೆ ತುಮಕೂರು ರಾಯದುರ್ಗ ರೈಲ್ವೆ ಕಾರ್ಯಾಚರಣೆ ನಡೆಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4731 ಎಕರೆ ಭೂ ಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ 75,480 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ 7 ಬೃಹತ್ ಮತ್ತು ಭಾರೀ ಕೈಗಾರಿಕೆಗಳು ಮುಂದೆ ಬಂದಿದ್ದು ಇದರಿಂದ 29,200 ನೇರ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹಾಗೂ ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾವಿರಾರು ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ದೊರೆತಿದೆ. ಅಂತಹ ಮಹನೀಯರನ್ನು ಸದಾ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ವಂದನೆ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಏಕತೆಗಾಗಿ ಎಲ್ಲರೂ ಬದ್ಧರಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮ್ ಸಿಂಗ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಎಸ್ ಸುರೇಶ್ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣೆ ನೆರವೇರಿಸಿದರು. ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ಧ ವಿದುರಾಶ್ವತ್ಥ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಷ್ಟಭಕ್ತಿ, ರಾಷ್ಟಪ್ರೇಮ ಬಿಂಬಿಸುವ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಬೇಟೆಗಾರರೆನ್ನಲಾದ ಮೂವರು ಮೃತಪಟ್ಟ ಘಟನೆ ವರದಿಯಾಗಿದೆ. ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಕಾವೇರಿ ವನ್ಯಜೀವಿಧಾಮದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತನಾಡಲಾಗಿದೆ. ಕಳ್ಳಬೇಟೆಗೆ ತೆರಳಿದ್ದವರು ಸಿಬ್ಬಂದಿ ಮೇಲೆ ನಾಡಬಂದುಕುಗಳಿಂದ ದಾಳಿ ಮಾಡಿದ್ದು ಪ್ರತಿ ದಾಳಿ ನಡೆಸಿದಾಗ ಮೂವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ, ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಶಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯ

0: ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, ಬೇಟೆಗಾರರಿಂದಲಾದ ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರೂಪಿ ಕೊಡಿ, ಫ್ರೀಡಂ ಪಡೆಯಿರಿ. BSNL 1 ರೂಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026 ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 2:41. ಈಗ ಕಾರ್ಯಕ್ರಮ ಹಕ್ಕಿಯ ಬಳಗ.

ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ವಾತಂತ್ರ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಜೊತೆ ಭಾಗಿಯಾಗಿದ್ದೇವೆ.

ಸನ್ಮಂಗಳವನ್ನುಂಟು ಮಾಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಭಾರತಾಂಬೆಗೆ ನಮಿಸುತ್ತಾ

0: ಭಾರತಾಂಬೆಯ ಚರಣಾರವಿಂದಕ್ಕೆ ನಮಿಸುತ್ತಾ ಈ ನಮ್ಮ ಕಥೆಯನ್ನ ಪ್ರಾರಂಭಿಸೋಣ.
1: ಗುರುಗಳೇ ಗುರುಗಳೇ, ಈ ದಿನ ಯಾವ ಕತೆ ಹೇಳ್ತೀರಿ?
0: ಈ ಸ್ವಾತಂತ್ರ್ಯೋತ್ಸವದ ಸಡಗರದಲ್ಲಿ ನಾವು ಈ ದಿನ ಹರಿಕತೆ ಅಲ್ಲಲ್ಲ ನಾರಿ ಕಥೆಯನ್ನ ಹೇಳ್ತೇನೆ.
1: ಗುರುಗಳೇ, ನೀವು ಮಾರ್ಕಂಡೇಯ ಪುರಾಣ, ನಾರದ ಪುರಾಣ, ಬೇಡರ ಕಣ್ಣಪ್ಪ, ಶಿವಪುರಾಣ ಅಂತೀರಲ್ಲ,
0: ಆದ್ರೆ ಈಗ ನೋಡಪ್ಪ ಶಿಷ್ಯ, ಈ ದಿನ ನಾವು ಈ ಭರತಖಂಡದ ಸ್ತ್ರೀ ಶಕ್ತಿಯ ಕುರಿತು ಹೇಳೋಣ. ಎಲ್ಲಿ ನೋಡಿದ್ರು ಅವರದೇ ಸುದ್ದಿ. ಈ ದಿನ ನಾವು ನಮ್ಮ ದೇಶದ ಸ್ತ್ರೀ ಶಕ್ತಿಯನ್ನೇ ಕುರಿತು ಹೇಳೋಣ.
1: ಇಲ್ಲಿ ಸೇರಿರುವ ಪುರುಷರೇ ಪುರುಷಿಯರೇ, ನಿಮಗೆಲ್ಲ ಈ ದಿನ ನರಿ ಕಥೆಗೆ ಸ್ವಾಗತ, ಸುಸ್ವಾಗತ.
0: ಅಸಂಬದ್ಧ ಪ್ರಲಾಪಿ, ಅದು ನರಿ ಕಥೆಯಲ್ವೋ ಪುಣ್ಯಾತ್ಮ, ನಾರಿ ಕಥೆ.
1: ಹಾ ಹೌದು, ನಾವು ಈ ನಾರಿ ಕಥೆ

0: ಸಮಯದಲ್ಲಿ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಜನಿಸಿದ ಎಷ್ಟೋ ವೀರ ಮಾತೆಯರು ನಾವು ಅಬಲೆಯರಲ್ಲ ಸಬಲೆಯರು ಎಂಬುದನ್ನ ತೋರಿಸಿ ಹೋಗಿದ್ದಾರೆ. ಹೌದು ಗುರುಗಳೇ, ಅವರ ಕೈ ರುಚಿಯನ್ನು ತೋರಿಸಿದ್ದಾರೆ. ಕೈ ರುಚಿ ಅಂದ್ರೆ ಕೇವಲ ಅಡುಗೆ ಮಾಡುವುದಲ್ಲ, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಿದ್ದಾರೆ.
1: ಹೌದೌದು, ಈ ಜಂಬೂ ದ್ವೀಪದ ದಕ್ಷಿಣ ಭಾರತ ಕ್ಷೇತ್ರದಲ್ಲಿ ಕರ್ನಾಟಕ ಎಂಬ ನಾಡು, ಆ ನಾಡಿನಲ್ಲಿ ಒಂದು ಗೇರು ಸೊಪ್ಪೆ ಎಂಬುದೊಂದು ಊರು, ಅಲ್ಲಿ ಮೆರೆದ ವೀರನಾರಿಯೇ ನಮ್ಮ ಚೆನ್ನ ಭೈರಾದೇವಿ.
2: ಕರಿಮೆಣಸು ಬೇಕಾ ಕರಿಮೆಣಸು?
0: ಗುರುಗಳೇ ಗುರುಗಳೇ, ಮೆಣಸಿನ ಕಾಳು ನಿಮಗೆ ನಿಮ್ಮ ಸ್ವರಕ್ಕೆ ಹೊಂದುತ್ತದೆ, ಅದು ನಮ್ಮ ಕಥೆಯಲ್ಲಿ ಬರೋ ಮೆಣಸಿನ ಕಾಳು. ಹಾಗಾದರೆ ಕಥೆಯ ಪಾತ್ರಧಾರಿಗಳೆಲ್ಲ ಮಾತಾಡ್ತಾರಾ?
1: ಗುರುಗಳೇ ಹಾಗಾದರೆ ನಾವು?
3: ಏಯ್, ನೀವು ಇದ್ದೀರಾ? ಅತಿಯಾಯಿತು ಉದ್ದಟತನ! ನಮ್ಮ ನೆಲದ ರೋಜಾರಿಯನ್ನನ್ನು ಅವರಿಗೊಪ್ಪಿಸಲು ನಾವೇನು ಹೆಂಬೇಡಿಗಳಲ್ಲ. ಇನ್ನು ಕಪ್ಪ ಕಪ್ಪ ಕೊಡಲು ಈ ನೆಲ ಅವರಪ್ಪನದ್ದಲ್ಲ. ಮಂತ್ರಿಗಳೇ, ಯುದ್ಧಕ್ಕೆ ಸಿದ್ಧವಾಗಲಿ. ಮೊಸಳೆಯನ್ನು ನೀರಿನಲ್ಲಿ ಸೋಲಿಸುವುದು ಕಷ್ಟ, ನೀರಿನಿಂದ ಹೊರಗೆಳೆದು ಸದೆ ಬಡಿಯೋಣ.
1: ಹೀಗೆ ಚೆನ್ನಭೈರಾದೇವಿ ಕತ್ತಿ ಹಿಡಿದು
2: ಟಕ ಟಕ

0: ಚೆನ್ನಭೈರಾದೇವಿ ಪೋರ್ಚುಗೀಸರ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿ ಅವರಿಗೆ ಸಿಂಹ ಸ್ವಪ್ನವಾಗಿದ್ದಳು.
1: ಗುರುಗಳೇ, ಭೈರಾದೇವಿ ಒಬ್ಬರು ನೋಡಿ, ನಮ್ಮ ಮೈಯೆಲ್ಲ ಗಡಗಡ ನಡುಕ್ತಾ ಇದೆ.
0: ನನ್ನ ಕಾಲು ಅಲ್ಲಾಡ್ತಾ ಇದೆ ಗುರುಗಳೇ. ಗುರುಗಳೇ, ಓಡಿ ಓಡಿ ಬೆಂಕಿ ಬೆಂಕಿ.
2: ಏಯ್, ಅದು ಬೆಂಕಿ ಅಲ್ರೋ, ನಮ್ಮ ಅಬ್ಬಕ್ಕನ ಸೈನಿಕರು.
0: ಹೌದಾ ಗುರುಗಳೇ? ನೋಡು ನೋಡು, ಅಬ್ಬಕ್ಕನ ರಣಚಂಡಿ ರೂಪ.
1: ಹೇ ಬೀಯ ಪೋರ್ಚುಗೀಸರೇ, ನೀವೆಂದಿಗೂ ನಮ್ಮ ದೇಶದ ಸಂಪತ್ತನ್ನು ಮತ್ತು ನಮ್ಮನ್ನು ಆಳಲಾರಿರಿ. ಆಳಲು ನಾನು ಬಿಡುವುದಿಲ್ಲ. ನಿಮ್ಮ ರುಂಡಗಳನ್ನು ಚಂಡಾಡಿ ಅದನ್ನು ನನ್ನ ಮಾಲೆಯಾಗಿ ಧರಿಸುತ್ತೇನೆ. ಹುಷಾರ್, ಈ ಕನ್ನಡ ತಾಯ ವೀರ ಕಟಾರಿಯು ಆ ಪೋರ್ಚುಗೀಸರ ನೆತ್ತರದಿಂದ ರಣದೇವತೆಗೆ ಅಭಿಷೇಕ ಮಾಡುವೆ. ಇದು ಈ ಕನ್ನಡಾಂಬೆ ಮೇಲಾಣೆ, ಉಲ್ಲಾಳದ ಮಣ್ಣಿನಾಣೆ. ಸೈನಿಕರೇ, ಇದು ಉಲ್ಲಾಳದ ಮಾನದ ಪ್ರಶ್ನೆ, ಸ್ವಾತಂತ್ರ್ಯದ ಪ್ರಶ್ನೆ. ನಮ್ಮ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರುವವರೆಗೂ ಹೋರಾಡೋಣ. ಪರಕೀಯರ ದಬ್ಬಾಳಿಕೆಯಿಂದ ಉಲ್ಲಾಳವನ್ನು ರಕ್ಷಿಸೋಣ. ಜೈ ಸೋಮೇಶ್ವರ, ಜೈ ಉಲ್ಲಾಳ.
0: ರಣಚಂಡಿಯಾದ ಬಕ್ಕ ಪೋರ್ಚುಗೀಸ ಮೇಲೆ ರಣಭೇರಿಯನ್ನ ಬಾರಿಸಿದಳು.

0: ಅಬ್ಬಬ್ಬ ಗುರುಗಳೇ, ಅಬ್ಬಕ್ಕನ ಹೋರಾಟ ಅಂದ್ರೆ ಇಂದು ಒಬ್ಬಟ್ಟು ತೊಟ್ಟು ಜನರಿಗೆಲ್ಲ ಆದರ್ಶ ಆಗಿದ್ದಾಳೆ. ಲೋ, ಇಂದು ಒಬ್ಬಟ್ಟು ತೊಟ್ಟಲ್ವೋ ಎಲ್ಲ ಅಂಗಡಿಯಿಂದಾನೇ ತರ್ತಾರೆ. ಇನ್ನು ಯುದ್ಧ ಮಾಡೋ ಮಾತೆಲ್ಲಿಂದ ಬಂತು?
1: ಶಿಷ್ಯ, ಇವಳು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮೊದಲ ಮಹಿಳೆ. ಇವಳಿಗೆ ನಮ್ಮ ನಮಸ್ಕಾರಗಳು.
0: ಗುರುಗಳೇ, ನಿಮ್ಮ ಮನೆಯಲ್ಲಿ ಭತ್ತ ಕುಟ್ಟೋದೇನಾದ್ರೂ ಇದೆಯಾ?
1: ಅದಕ್ಕೆ ನೀವಿದ್ದೀರಲ್ಲ,
0: ಅಲ್ಲಿ ನೋಡಿ ಗುರುಗಳೇ.
1: ಓ, ಅವಳೇ ನಮ್ಮ ಓಬವ್.

0: ಚಿತ್ರದುರ್ಗದ ಕೋಟೆಯನ್ನ ನುಸುಳಲು ಬಂದ ಹೈದರಾಲಿಯ ಸೈನಿಕರನ್ನ ಹಿಡಿದ ಒನಕೆಯಿಂದಲೇ ಸಂಹಾರ ಮಾಡಿದ ವೀರನಾರಿ ನಮ್ಮ ಓಬವ್ವ. ಆದರೆ ಪಾಪ, ಮೋಸವನ್ನೇ ತಮ್ಮ ಯುದ್ಧ ನೀತಿಯನ್ನಾಗಿಸಿ ಹೈದರಾಲಿಯ ಕಡೆಯವರು ಮೋಸದಿಂದಲೇ ಓಬವ್ವನನ್ನು ಇರಿದು ಕೊಂದರು. ಪಾಪ ಓಬವ್ವ ಕೋಟೆಯನ್ನ ರಕ್ಷಿಸಿ ತಾನು ವೀರಮರಣವನ್ನು ಹೊಂದಿದಳು. ಅಂತಹ ವೀರ ರಾಣಿಗೆ ನಮನಗಳು.
1: ಗುರುಗಳೇ, ಓಬವ್ವ ನನಗೆ ಶಬ್ದ, ನನ್ನ ಎದೆಯಲ್ಲಿ ಭತ್ತ ಕೊಟ್ಟಿದ ಹಾಗಿದೆ,
0: ನನಗೆ ಮೆಣಸು ಕೊಟ್ಟಿದ ಹಾಗಿದೆ. ಗುರುಗಳೇ, ನನಗೆ ಈಗ ನಿಮ್ಮಿಬ್ಬರ ತಲೆ ಕೊಟ್ಟಬೇಕು ಅನಿಸಿದೆ.
2: ಅಯ್ಯೋ ಗುರುಗಳೇ, ಬೇಡ ಬೇಡ ಬೇಡ.
3: ಗುರುಗಳೇ, ಯಾರೋ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ,
0: ಅವಳೇ ನಮ್ಮ ಕೆಳದಿಯ ಚೆನ್ನಮ್ಮ.
4: ಮಂತ್ರಿಗಳೇ, ಶಿವಾಜಿಯ ಮಗ ರಾಜರಾಮರು ನಮ್ಮ ಆಶ್ರಯ ಬಯಸಿ ಬಂದಿದ್ದಾರೆ. ರಕ್ಷಣೆ ಬಯಸಿ ಬಂದವರಿಗೆ ರಕ್ಷಣೆ ನೀಡುವುದು ಕನ್ನಡಿಗರ ಧರ್ಮ. ಔರಂಗಜೇಬನ

0: ಅವಳೇ ನಮ್ಮ ಕೆಳದಿಯ ಚೆನ್ನಮ್ಮ.
1: ಮಂತ್ರಿಗಳೇ, ಶಿವಾಜಿಯ ಮಗ ರಾಜರಾಮರು ನಮ್ಮ ಆಶ್ರಯ ಬಯಸಿ ಬಂದಿದ್ದಾರೆ. ರಕ್ಷಣೆ ಬಯಸಿ ಬಂದವರಿಗೆ ರಕ್ಷಣೆ ನೀಡುವುದು ಕನ್ನಡಿಗರ ಧರ್ಮ. ಔರಂಗಜೇಬನ ದಾಳಿಯನ್ನ ಎದುರಿಸೋಣ, ಯುದ್ಧಕ್ಕೆ ಸಿದ್ಧರಾಗಿ ಕೆಳದಿಯ ವೀರತ್ವವನ್ನ ತೋರಿಸೋಣ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ.
0: ಹೀಗೆ ರಾಜರಾಮರಿಗೆ ಆಶ್ರಯ ನೀಡಿದ ಈ ಕೆಳದಿಯ ರಾಣಿ ದಾಳಿಕೋರ ಔರಂಗಜೇಬನ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು.

0: ಗುರುಗಳೇ, ಈಗಲೂ ಹುಲಿ ಕೂಗಿದ ಹಾಗೆ ಶಬ್ದ ಕಿವಿಯೊಳಗೆ. ಅದು ಬರೀ ಹುಲಿ ಅಲ್ಲ, ಕನ್ನಡದ ಹೆಣ್ಣು ಹುಲಿ. ಗುರುಗಳೇ ಗುರುಗಳೇ, ಹೆಣ್ಮಕ್ಕಳೆಲ್ಲ ಎಲ್ಲೋ ಒಟ್ಟಾಗಿ ಪ್ರಯಾಣ ಹೊರಟಿದ್ದಾರೆ.
1: ಏಯ್ ಪೆದ್ದ, ಅದು ನಮ್ಮ ಬೆಳವಾಡಿ ಮಲ್ಲಮ್ಮ, ಅವರೆಲ್ಲ ಮಹಿಳಾ ಸೇನೆಯವರು.
2: ಈಶ ಪ್ರಭುಗಳೇ ಚಿಂತೆ ಬೇಡ, ಆ ಶಿವಾಜಿಯ ಸೈನಿಕರು ನಮ್ಮ ಹಸುಗಳನ್ನು ಕದ್ದಿರಬಹುದು, ಆದರೆ ಇದು ಈ ನಮ್ಮ ಈ ಕನ್ನಡ ನಾಡಿನ ಸಮಸ್ತ ಹಿಂದೂಗಳ ಅಪಮಾನದ ವಿಷಯ. ಕರುನಾಡಿನ ಮಹಿಳೆಯರು ಕೇವಲ ಹಾಲನ್ನು ಕರೆಯುವುದು ಮಾತ್ರವಲ್ಲ, ಕತ್ತಿ ಹಿಡಿದರೆ ಸಮರವನ್ನು ಮಾಡಬಲ್ಲರು ಎಂಬುದನ್ನು ತೋರಿಸುತ್ತೇವೆ. ನಮ್ಮ ಹಸುಗಳನ್ನು ನಾವು ಬಿಡಿಸಿಕೊಂಡು ಬರುತ್ತೇವೆ. ಜೈ ಗೋಮಾತೆ, ಜೈ ಭುವನೇಶ್ವರಿ.
0: ತನ್ನ ಗೋವುಗಳ ಅಪಹರಿಸಿದ ಶಿವಾಜಿಯ ಮೇಲೆ ತನ್ನ ಮಹಿಳಾ ಸೇನೆಯ ಆರ್ಭಟವನ್ನು ತೋರಿಸಿದಳು.

0: ನಮ್ಮ ಮಲ್ಲಮ್ಮ ಸೇನೆ ಕಟ್ಟಿದ್ರು ಅಂದಿದ್ರಲ್ಲ, ಅದು ಈಗ್ಲೂ ಇದೆಯಾ?
1: ನೋಡಪ್ಪ, ಬೆಳವಾಡಿ ಮಲ್ಲಮ್ಮ ಮಹಿಳಾ ಸೇನೆ ಕಟ್ಟಿ ಶಿವಾಜಿಯ ಸೇನೆಯನ್ನ ಹೊಡೆದೋಡಿಸಿದಳು. ನಮ್ಮ ವಿಶ್ವದಲ್ಲೇ ಪ್ರಥಮ ಮಹಿಳಾ ಸೇನೆ ಕಟ್ಟಿದ ಛಲಗಾತಿ ಮಲ್ಲಮ್ಮ. ಅವಳು ಅಂದು ಕಟ್ಟಿದ ಸೇನೆಯ ಪ್ರಭಾವವೇ ಇಂದು ಸೇನೆಯಲ್ಲಿ ನಮ್ಮ ಮಹಿಳಾ ಮಣಿಗಳು ಧೈರ್ಯದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ.
0: ಗುರುಗಳೇ, ಇಂದು ಗೋಗಳ್ಳರಿಗೆ ಬೆಳವಾಡಿ ಮಲ್ಲಮ್ಮನಂತವರು ಮತ್ತೆ ಬರಬೇಕು ಅಲ್ವೇ?
1: ಏಯ್, ನೀವಿದ್ದೀರಲ್ಲ ನಿಷ್ಪ್ರಯೋಜಕರು, ಹೋಗಿ ಆ ಕೆಲಸವನ್ನಾದ್ರೂ ಮಾಡಿ, ಪುಣ್ಯ ಬರುತ್ತದೆ.
0: ಗುರುಗಳೇ, ನೀವು ಬರ್ತೀರಾ ಪುಣ್ಯದ ಕೆಲಸಕ್ಕೆ?
2: ಗುರುಗಳೇ ಗುರುಗಳೇ, ಒಂದು ಹುಲಿ ಬರ್ತಾ ಇದೆ.
1: ಅವಳೇ ನಮ್ಮ ಚೆನ್ನಮ್ಮ.
3: ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಒಡ ಹುಟ್ಟಿದವರೇ? ಬಂಧುಗಳೇ, ಕಿತ್ತೂರು ನಿಮ್ಮ ಅಪ್ಪ ತಾತ ಮುತ್ತಾತ ಕಟ್ಟಿ ಬೆಳೆಸಿದ ನಾಡಲ್ಲ, ಇದು ಕನ್ನಡಿಗರ ಆಸ್ತಿ, ನಿಮಗೇಕೆ ಕೊಡಬೇಕು? ನೀವೇನು ಕಿತ್ತೂರನ್ನು ಕಟ್ಟಿ ಬೆಳೆಸಿದವರೇ? ವ್ಯಾಪಾರದ ನೆಪವಡ್ಡಿ ಬಂದ ನೆಲೆ ಇಲ್ಲದ ನಿಮಗೆ ಇರಲು ಆಶ್ರಯ ಕೊಟ್ಟವರು ನಾವು. ಜಾಗ ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತಶತಮಾನಗಳಿಂದ ಸ್ವತಂತ್ರವಾಗಿ ನಿಂತಿರುವ ನಾಡು ಈ ಕಿತ್ತೂರು, ನಿಮಗೇಕೆ ಕೊಡಬೇಕು ಕಪ್ಪ? ಅದು ಎಂದಿಗೂ ಸಾಧ್ಯವಿಲ್ಲ. ಪ್ರಾಣವನ್ನಾದರೂ ಕೊಟ್ಟೆವು ಕಪ್ಪ ಕೊಡವು. ಜೈ ಉಚ್ಚಂಗಿ, ಜೈ ಭುವನೇಶ್ವರಿ.
1: ಹೀಗೆ ಕಪ್ಪ ಕೊಡಲು ನಿರಾಕರಿಸಿದ ಕಿತ್ತೂರಿನ ಮೇಲೆ ಥ್ಯಾಕರೆ ದಾಳಿ ಮಾಡಿದ. ಅವರ ದಾಳಿಯನ್ನ ನಮ್ಮ ಕಿತ್ತೂರ ಹುಲಿ ಎದುರಿಸಿದ ಬಗೆ.

0: ಹೌದು ಗುರುಗಳೇ, ಈ ಕತೆ ಕೇಳಿದ್ದ ನಮ್ಮ ಮನಸ್ಸು ಭಾರವಾಯಿತು.
1: ಹೌದು ಶಿಷ್ಯರೇ, ಕಿತ್ತೂರಿನ ಚೆನ್ನಮ್ಮ, ಅಬ್ಬಕ್ಕ, ಓಬವ್ವ, ಕೆಳದಿಯ ಚೆನ್ನಮ್ಮ, ಬೆಳವಾಡಿ ಮಲ್ಲಮ್ಮ, ಚೆನ್ನಭೈರಾದೇವಿ ಇವರೆಲ್ಲ ಕೇವಲ ಇತಿಹಾಸದ ಪುಟಗಳಲ್ಲ, ಇವರು ನಮ್ಮ ಸ್ವಾತಂತ್ರ್ಯದ ಅಡಿಪಾಯ ಹಾಕಿದ ಮಹಾನ್ ವೀರನಾರಿಯರು.
0: ಗುರುಗಳೇ, ನಾವು ಶಾಲೆಯಲ್ಲಿ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೇಳಿದ್ದೇವೆ, ಆದರೆ ಈ ವೀರ ಮಹಿಳೆಯರ ತ್ಯಾಗವು ಅಷ್ಟೇ ದೊಡ್ಡದಲ್ಲವೇ?
1: ಖಂಡಿತ ಶಿಷ್ಯ, ಭಾರತ ಮಾತೆಯ ಸ್ವಾತಂತ್ರ್ಯದ ಹೋರಾಟ ಪುರುಷರೊಬ್ಬರ ಸಾಧನೆಯಲ್ಲ, ಅದರ ಹಿಂದೆ ಸಾವಿರಾರು ವೀರ ಮಹಿಳೆಯರ ತ್ಯಾಗ, ಬಲಿದಾನ, ಧೈರ್ಯ ಹಾಗೂ ದೇಶಪ್ರೇಮ ಅಡಗಿದೆ.
0: ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯದ ಕತೆ ಎಂದರೆ ಅದು ಪುರುಷರೊಬ್ಬರ ಕತೆ ಮಾತ್ರವಲ್ಲ, ನಾರಿ ಶಕ್ತಿಯ ಕಥೆಯೂ ಹೌದಾ?
1: ಹೌದು, ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮಹಿಳೆಯರು ಕೇವಲ ಮನೆಯ ದೀಪಗಳಾಗಿರಲಿಲ್ಲ, ಅವರು ದೇಶದ ಜ್ಯೋತಿಗಳಾಗಿದ್ದವರು, ಕತ್ತಿ ಹಿಡಿದವರು, ಸೇನೆ ಕಟ್ಟಿದವರು, ಶತ್ರುಗಳನ್ನು ಎದುರಿಸಿದವರು, ಪ್ರಾಣತ್ಯಾಗ ಮಾಡಿದವರು.
0: ಅಂತಹ ಎಲ್ಲ ವೀರ ನಾರಿಯರಿಗೆ ನಮ್ಮ ನಮನಗಳು.
1: ಬನ್ನಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಕೃತಜ್ಞತೆಯ ನಮನಗಳನ್ನು ಸಲ್ಲಿಸೋಣ.

ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲ ವೀರ ಮಹಿಳೆಯರಿಗೆ ನಮ್ಮ ಅನಂತ ಪ್ರಣಾಮಗಳು. ಅವರ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಲಿ. ವಂದೇ ಮಾತರಂ. ಜೈ ಜೈ. ಇಷ್ಟು ಹೊತ್ತು ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಮಕ್ಕಳು, ಪದ್ಮನಾಭನಗರ, ಬೆಂಗಳೂರು. ಶಾಲಾ ಶೈಕ್ಷಣಿಕ ನಿರ್ದೇಶಕಿ ಶ್ರೀಮತಿ ಲಕ್ಷ್ಮೀಮೂರ್ತಿ, ಶಾಲಾ ಪ್ರಾಂಶುಪಾಲರು ಶ್ರೀರಾಮನಾಥ್, ನಿರ್ದೇಶಕರು ವಾಸುದೇವ್ ಕೆಎಸ್, ಸಹ ನಿರ್ದೇಶಕಿಯರು ಅಶ್ವಿನಿ ಕೆಎಸ್, ರೇಷ್ಮಾ ಲೋಕೇಶ್, ಚಿತ್ರಾ ಸಿ. ಪಾತ್ರಗಳ ಪರಿಚಯ: ಹಾಡುಗಾರರು ಪ್ರಣವಿ ಭಟ್, ಮನನ್ಯಸ್ವಿ, ಗುರು ಸಂಕಲ್ಪ್ ಪ್ರಭು, ಶಿಷ್ಯ ಶ್ರೀಶಾ, ಚೆನ್ನಭೈರಾದೇವಿ, ಶಾರ್ವಿ, ರಾಣಿ ಅಬ್ಬಕ್ಕ, ಸೌಪರ್ಣಿ, ಕೆಳದಿಯ ಚೆನ್ನಮ್ಮ, ಸಾಯಿ ಶಾನ್ವಿ, ಬೆಳವಾಡಿ ಮಲ್ಲಮ್ಮ, ಅಧಿಶ್ರೀ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಪ್ರಣತಿರಾಜ್.

0: ಇದುವರೆಗೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ವೀರ ವನಿತೆಯರ ಕರ್ನಾಟಕ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಜ್ಞಾನ ವಿಜ್ಞಾನ ವಿದ್ಯಾಪೀಠ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತಿದ್ದೀರಿ. ನಿರ್ಮಾಣ ಆಶಾ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಂಜೆ ಇಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಈಗ ರೇಡಿಯೋ ಸಮಯ 3:01:39. ಇನ್ನು ಮುಂದೆ ಕೇಳೋಣ ರೂಪಕ.
2: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ. ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
3: ಆಕಾಶವಾಣಿ ಕಾರ್ಯಕ್ರಮ ಸಂಘರ್ಷದ ಸೋಪಾನಗಳು.
4: ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ.
0: ಭಾರತದ ಸ್ವಾತಂತ್ರ್ಯ ಆಂದೋಲನದ ವಿಶೇಷವೆಂದರೆ, ಒಂದು ಕಡೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಅಹಿಂಸಾತ್ಮಕ ಚಳುವಳಿಯಲ್ಲಿ ಜನಸಾಮಾನ್ಯರು ಅನೇಕರು ಭಾಗವಹಿಸಿದರು. ಇನ್ನೊಂದೆಡೆ ವೀರ ಸಾವರ್ಕರರ ಪ್ರೇರಣೆಯಿಂದ ಸಶಸ್ತ್ರ ಹೋರಾಟದ ಕ್ರಾಂತಿಕಾರಿಗಳ ದಂಡೆ ಸಿದ್ಧವಾಗಿತ್ತು. ಅಂತೆಯೇ ನೇತಾಜಿ ಸುಭಾಷ್ ಚಂದ್ರ ಬೋಸರ ನೇತೃತ್ವದಲ್ಲಿ ಆಜಾದ್ ಹಿಂದ್ ಸೈನ್ಯ ಬ್ರಿಟಿಷರ ಪಡೆಗಳನ್ನು ಸದೆಬಿಡಿದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಸ್ವತಂತ್ರ ಸರ್ಕಾರವನ್ನೇ ರಚಿಸಿತ್ತು. ಆಜಾದ್ ಹಿಂದ್ ಫೌಜ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಂಪೂರ್ಣವಾಗಿ ವಿದೇಶದಲ್ಲಿಯೇ ಸಿದ್ಧವಾದ ಸೈನ್ಯ.
5: ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿಯಲ್ಲಿ ಕ್ರಾಂತಿಕಾರಿಗಳ ಪಾತ್ರವು ಮಹತ್ವದ್ದೇ. 1905-1910 ಭಾರತದ ಸ್ವಾತಂತ್ರ್ಯಕ್ಕಾಗಿ, ಬ್ರಿಟಿಷ್ ಸತ್ತೆಯ ಮುಕ್ತಾಯಕ್ಕಾಗಿ ಇಂಗ್ಲೆಂಡಿನಲ್ಲಿ ನಡೆದ ಕ್ರಾಂತಿಕಾರಿ ಚಟುವಟಿಕೆಗಳ ಕೇಂದ್ರವಾಗಿತ್ತು ಉತ್ತರ ಲಂಡನ್ನ ಹೈಗೇಟ್ ಹತ್ತಿರದ ಇಂಡಿಯಾ ಹೌಸ್. ವಕೀಲರಾಗಿದ್ದ ಶ್ಯಾಮ್ಜಿ ಕೃಷ್ಣವರ್ಮ ಅವರು ಸ್ಥಾಪಿಸಿದ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಭಾರತ ಜಾಗೃತಿಯ ಸಂಸ್ಥೆಯಾಯಿತು. 1906 ವಿನಾಯಕ ದಾಮೋದರ ಸಾವರ್ಕರ್ ಇಂಗ್ಲೆಂಡಿಗೆ ಹೋದ ಮೇಲೆ ಇಂಡಿಯನ್ ಹೋಮ್ ರೂಲ್ ಸೊಸೈಟಿಗೆ ಭೀಮ ಬಲ ಬಂತು. ಇಂಡಿಯಾ ಹೌಸ್ ಭಾರತ ಸ್ವಾತಂತ್ರ್ಯ ಹೋರಾಟದ ಗುಪ್ತ ನೆಲೆಯಾಯಿತು. ಕ್ರಾಂತಿಕಾರಿಗಳ ಮಾನಸಿಕ ಬದ್ಧತೆಯ ಬೌದ್ಧಿಕ ಸಿದ್ಧತೆಯ ಕೇಂದ್ರವಾಯಿತು, ತರಬೇತಿಗೂ ನೆಲೆಯಾಯಿತು. ಕರ್ಜನ್ ವೈಲಿಯ ಬಲಿ ತೆಗೆದುಕೊಂಡ ಮದನ್ಲಾಲ್ ಧಿಂಗ್ರಾ ಸಾವರ್ಕರರ ಮಾರ್ಗದರ್ಶನದಲ್ಲಿ ಬೆಳೆದ ಕ್ರಾಂತಿಕಾರಿ. ಸಿಂಹದ ಗುಹೆಯನ್ನು ಹೊಕ್ಕು ಅದರ ಹಲ್ಲುಗಳನ್ನೆಣಿಸಿದ ಸಾಹಸ ಅದಾಗಿತ್ತು.
0: ಲಂಡನ್ನಿನ ಗ್ರಂಥಾಲಯಗಳಲ್ಲಿ ಲಭ್ಯವಿದ್ದ ಅಧಿಕೃತ ದಾಖಲೆಗಳನ್ನು ಆಧರಿಸಿ ಸಾವರ್ಕರ್ ಬರೆದ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಈ ಪುಸ್ತಕ ಭಾರತೀಯರ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿತು. 1909 ಪ್ರಕಟವಾದ ಈ ಪುಸ್ತಕಕ್ಕೆ ಬ್ರಿಟಿಷ್ ಸತ್ತೆ ನಿಷೇಧ ಹೇರಿತು. 1857 ಹೋರಾಟವನ್ನು ಸಿಪಾಯಿ ದಂಗೆ ಎಂದು ಬ್ರಿಟಿಷರು ಕರೆದಿದ್ದರು. ಆದರದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಸಾವರ್ಕರ ಸಿದ್ಧ ಮಾಡಿದ್ದರು. ಆ ಪುಸ್ತಕ ಕ್ರಾಂತಿಕಾರಿಗಳಿಗೆ ಇನ್ನಷ್ಟು ಉತ್ಸಾಹ ತುಂಬಿತು. ಮೇಡಂ ಭಿಕಾಜಿ ಕಾಮಾ ಅವರ ನೇತೃತ್ವದಲ್ಲಿ ಫ್ರೀ ಇಂಡಿಯಾ ಸೊಸೈಟಿಯ ಚಟುವಟಿಕೆಗಳು ತೀವ್ರವಾದವು.
5: ಮೊದಲ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಅಂದರೆ 1914 ಜರ್ಮನಿಯಲ್ಲಿ ಬರ್ಲಿನ್ ಕಮಿಟಿ ಸ್ಥಾಪನೆಯಾಯಿತು. ಭಾರತದ ಸ್ವಾತಂತ್ರ್ಯಕ್ಕಾಗಿ ವಿಶ್ವ ಜಾಗೃತಿ ಅದರ ಉದ್ದೇಶ. ವೀರೇಂದ್ರನಾಥ ಚಟ್ಟೋಪಾಧ್ಯಾಯ, ಚಂಪಕರಾಮನ್ ಪಿಳ್ಳೆ, ಡಾಕ್ಟರ್ ಜ್ಞಾನೇಂದ್ರ ದಾಸ್ ಗುಪ್ತ, ಅವಿನಾಶ್ ಭಟ್ಟಾಚಾರ್ಯ ಅದರ ನೇತೃತ್ವ ವಹಿಸಿದ್ದರು. ಮುಂದೆ ಅಂದರೆ 1915 ನಂತರ ಬರ್ಲಿನ್ ಕಮಿಟಿಯನ್ನು ಇಂಡಿಯನ್ ಇಂಡಿಪೆಂಡೆನ್ಸ್ ಕಮಿಟಿ ಎಂದು ಬದಲಾಯಿಸಲಾಯಿತು. ಹೀಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೊರದೇಶಗಳಲ್ಲಿದ್ದ ಭಾರತೀಯರು ಸತತ ಪ್ರಯತ್ನ ಮಾಡುತ್ತಲೇ ಇದ್ದರು. ಭಾರತಕ್ಕೆ ಬೇಕಾದ ಸಾಹಿತ್ಯ ರಚನೆ, ವಿಶ್ವದ ವೇದಿಕೆಗಳಲ್ಲಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಪ್ರತಿಪಾದನೆ, ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಬೇಕಾದ ತರಬೇತಿ ಮತ್ತು ಶಸ್ತ್ರಾಸ್ತ್ರ ಸಂಗ್ರಹ, ಹೀಗೆ ಹಲವು ತೆರನ ಚಟುವಟಿಕೆಗಳು ನಡೆಯುತ್ತಿದ್ದವು.

0: ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಸ್ವರಾಜ್ಯದ ಕನಸು ಎಲ್ಲರನ್ನೂ ನಿದ್ದೆಗೆಡಿಸುತ್ತಿತ್ತು.
1: ಬ್ರಿಟಿಷ್ ಆಡಳಿತ ವಿರೋಧಿ ಎನ್ನುವ ತಲೆಬರಹದಡಿಯಲ್ಲಿ ಬರೆಯುತ್ತಿದ್ದ ಗದರ್ ಎನ್ನುವ ವಾರಪತ್ರಿಕೆ ಅಮೆರಿಕದಲ್ಲಿ ಪ್ರಕಟವಾಗುತ್ತಿತ್ತು. ಭಾರತದಲ್ಲಿ ಸ್ವಾತಂತ್ರ್ಯ ಕ್ರಾಂತಿಯನ್ನು ಝಲಿಸಲು ವೀರಯೋಧರು ಬೇಕಾಗಿದ್ದಾರೆ. ಸಾವೇ ಸಂಬಳ, ತ್ಯಾಗವೇ ಬೆಲೆ, ಸ್ವಾತಂತ್ರ್ಯವೇ ಪಿಂಚಣಿ, ಹೋರಾಟದ ನೆಲ ಭಾರತ, ಹೀಗೆ ಆ ಪತ್ರಿಕೆಯಲ್ಲಿ ತೆರೆದ ಆಹ್ವಾನವಿರುತ್ತಿತ್ತು. ಈ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದುದು ಗದರ್ ಪಾರ್ಟಿ. ಅದರ ಮೊದಲ ಹೆಸರು ಪೆಸಿಫಿಕ್ ಕೋಸ್ಟ್ ಹಿಂದೂಸ್ತಾನ್ ಅಸೋಸಿಯೇಷನ್ಸ್.
0: 20ನೇ ಶತಮಾನದ ಆರಂಭದ ದಿನಗಳವು. ಬಂಗಾಳದ ವಿಭಜನೆಯ ನಂತರ ಭಾರತದಾದ್ಯಂತ ಸ್ವಾಭಿಮಾನದ ಸ್ವಾತಂತ್ರ್ಯದ ಜ್ವಾಲೆ ಉರಿಯುತ್ತಿತ್ತು. ಭಾರತದಿಂದ ಹೊರಗೆ ಬದುಕುತ್ತಿದ್ದ ಭಾರತೀಯರಿಗೂ ತಾಯ್ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಹಂಬಲ ಬಲವಾಗಿತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಹೋದವರು, ಉದ್ಯೋಗಕ್ಕಾಗಿ ವಿದೇಶಗಳಲ್ಲಿ ನೆಲೆಸಿದವರು, ವ್ಯಾಪಾರಕ್ಕಾಗಿ ಆಗಾಗ ವಿದೇಶಗಳಿಗೆ ಭೇಟಿ ನೀಡುತ್ತಿದ್ದವರು, ಎಲ್ಲರಲ್ಲೂ ಭಾರತ ಪ್ರಜ್ಞೆ ಜಾಗೃತವಾಗಿತ್ತು. ಅವರೆಲ್ಲರ ಚಿಂತನೆಯ ಮೊತ್ತವಾಗಿ ಅಮೆರಿಕದಲ್ಲಿ ರೂಪುಗೊಂಡಿದ್ದು ಗದರ್ ಪಾರ್ಟಿ. ಪ್ರಖರ ದೇಶಭಕ್ತಿಯ ಭಾವದಿಂದ ತುಂಬಿದ್ದರೂ ವೈಚಾರಿಕವಾಗಿ ಎಡಪಂಥದ ವಿಚಾರಗಳಿಂದ ಪ್ರಭಾವಿತವಾಗಿತ್ತು.
1: ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 1913 ಜುಲೈ 15ರಂದು ಸೋಹನ್ ಸಿಂಗ್ ಭಾಕ್ನಾ ಅವರ ಅಧ್ಯಕ್ಷತೆಯಲ್ಲಿ ಗದರ್ ಪಾರ್ಟಿ ಆರಂಭವಾಯಿತು. ಲಾಲಾ ಹರದಯಾಳ್ ಸಂಚಾಲಕರಾಗಿದ್ದರು. ವಿಶೇಷವಾಗಿ ಪಂಜಾಬದಿಂದ ಬಂದಿರುವವರು ಹೆಚ್ಚು ಸಂಖ್ಯೆಯಲ್ಲಿದ್ದರು. 1914ರಿಂದ 1917ರವರೆಗೆ ಬ್ರಿಟಿಷ್ ವಸಾಹತುಶಾಹಿ ವಿರುದ್ಧ ನಿರಂತರ ಹೋರಾಟ ಮಾಡಿತು ಭಗತ್ ಸಿಂಗ್. ಈ ಹೋರಾಟದ ಫಲ, ಭಾರತೀಯರನ್ನು ಹೊತ್ತು ಬಂದಿದ್ದ ಕೋಮಟಗಮಾರು ಎಂಬ ಹಡಗು ಕೆನಡಾದಿಂದ ಭಾರತಕ್ಕೆ ಬರುತ್ತಿತ್ತು. ಆ ಹಡಗಿನಲ್ಲಿ ಬಂದವರನ್ನು ಬ್ರಿಟಿಷ್ ಬಲ ಸದೆಬಡೆಯಲು ಯತ್ನಿಸಿತು. ಅದೇ ಗದರ್ ಹೋರಾಟಕ್ಕೆ ಮೂಲವಾಯಿತು.
0: ಸಂಘಟನೆ, ಪತ್ರಿಕೆ, ವೈಚಾರಿಕ ಕ್ರಾಂತಿಗಳ ಮೂಲಕ ಭಾರತದ ಕುರಿತು ವಿಶ್ವದಲ್ಲಿ ಜಾಗೃತಿ ಮೂಡಿಸುವಲ್ಲಿ ಗದರ್ ಪಾರ್ಟಿಯ ಶ್ರಮ ದೊಡ್ಡದು. ಆಗಿನ ಜರ್ಮನಿ ಮತ್ತು ಒಟ್ಟೋಮನ್ ಸಾಮ್ರಾಜ್ಯಗಳ ಸಹಾಯವೂ ಗದರ್ ಪಾರ್ಟಿಗೆ ದೊರಕಿತ್ತು. ಮೊದಲ ವಿಶ್ವಯುದ್ಧದ ನಂತರ ಬ್ರಿಟಿಷ್ ಆಡಳಿತ ಈ ಹೋರಾಟವನ್ನು ಹತ್ತಿಕ್ಕುವಲ್ಲಿ ಬಹಳ ಪ್ರಯತ್ನಿಸಿತು. ಬಹುಮಟ್ಟಿಗೆ ಯಶಸ್ವಿಯೂ ಆಯಿತು. ದೇಶಭಕ್ತಿ ಮತ್ತು ಸಮಾಜವಾದಿ ಚಿಂತನೆಗಳ ಅಪರೂಪದ ಸಂಯೋಗವಾಗಿದ್ದ ಗದರ್ ಪಾರ್ಟಿ ದೇಶದ ಎಲ್ಲರ ನೆನಪಿನಲ್ಲಿ ಉಳಿದಿರುವುದು ಕ್ರಾಂತಿಕಾರಿ ಭಗತ್ ಸಿಂಗ್ನಿಂದಾಗಿ. ಭಾರತದ ಬಿಡುಗಡೆಗಾಗಿ ನಗುನಗುತ್ತಾ ನೇಣಿಗೇರಿದ ಈ ಹುತಾತ್ಮನ ಬದುಕು ಇಂದಿಗೂ ಭಾರತೀಯ ಯುವಕರಿಗೆ ತ್ಯಾಗದ ಸ್ಫೂರ್ತಿಯಾಗಿದೆ. ಭಗತ್ ಸಿಂಗ್ ಎಂದ ತಕ್ಷಣ ಭಾರತ ಭಕ್ತಿ ಜಾಗೃತ.

0: ಭಾರತ ಒಂದು ರಾಷ್ಟ್ರವೇ ಅಲ್ಲ, ಅದಕ್ಕೊಂದು ಏಕತೆಯ ಸೂತ್ರವೇ ಇಲ್ಲ, ಹಲವು ಭಿನ್ನ ಸಂಸ್ಕೃತಿಗಳ ಒಂದು ವಿಲಕ್ಷಣ ಭೂಪ್ರದೇಶ ಎಂದು ಬ್ರಿಟಿಷ್ ಇತಿಹಾಸಕಾರರು ತಮ್ಮ ಬರಹಗಳ ಮೂಲಕ ಮತ್ತು ಮಿಷನರಿಗಳ ಶಾಲೆಗಳ ಮೂಲಕ ಕಲಿಸುತ್ತಿದ್ದಾಗಲೇ ಅವೇ ಶಾಲೆಗಳಲ್ಲಿ ಕಲಿತು ಬಂದ ಪ್ರಬುದ್ಧರು ಭಾರತವೆಂದರೆ ಒಂದೇ ಎಂಬುದನ್ನು ಸಿದ್ಧ ಮಾಡಿ ತೋರಿಸಿದರು. ಭಾರತದ ರಾಷ್ಟ್ರೀಯತೆ ರಾಜಕೀಯ ಏಕತೆಯಲ್ಲ, ಸಾಂಸ್ಕೃತಿಕ ಏಕಾತ್ಮತೆ ಎಂಬುದನ್ನು ತೋರಿಸಿದರು. ಅದರ ಮೊದಲ ಅನುಭವವಾದದ್ದೇ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿ. 1905 ಬಂಗಾಳ ವಿಭಜನೆಯ ವಿರುದ್ಧ ಇಡೀ ಭಾರತ ಸಿಡಿದೆದ್ದಿತು. ಎಲ್ಲೆಲ್ಲೂ ವಂದೇ ಮಾತರಂ ಘೋಷ ಮೊಳಗತೊಡಗಿತು.
1: ಆ ಕಾಲದಲ್ಲಿ ಮೂಡಿಬಂದ ಲಾಲ್ ಬಾಲ್ ಪಾಲ್ ಎಂಬ ತ್ರಿಮೂರ್ತಿ ನಾಯಕತ್ವ ಸ್ವದೇಶಿ ಮತ್ತು ಸ್ವಾವಲಂಬಿ ಭಾರತದ ಪರಿಕಲ್ಪನೆಯನ್ನು ಮುಂದಿಟ್ಟಿತು. 1905 ಈ ಮೂರು ನಾಯಕರ ನೇತೃತ್ವ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ದೊರಕಿತು. ಲಾಲಾ ಲಜಪತ್ ರಾಯ್ ಪಂಜಾಬಿನವರು, ಪಂಜಾಬ್ ಕೇಸರಿ ಎನ್ನುವ ಬಿರುದಿಗೆ ಪಾತ್ರರಾದವರು. ಲಾಹೋರಿನಲ್ಲಿ ಓದಿ ವಿದೇಶಗಳಲ್ಲೂ ಓಡಾಡಿ ಭಾರತದ ಬಿಡುಗಡೆಗೆ ಉಗ್ರವಾದ ಹೋರಾಟವನ್ನು ಸಂಘಟಿಸುವಲ್ಲಿ ನಿರಂತರ ಹೋರಾಡಿದವರು. ಲಾಲಾ ಲಜಪತ್ ರಾಯ್ ನಿಶಸ್ತ್ರ ಹೋರಾಟದ ಮುಂಚೂಣಿಯಲ್ಲಿದ್ದಾಗಲೇ

0: ಪೊಲೀಸರ ಲಾಠಿ ಹೊಡೆತಕ್ಕೆ ತುತ್ತಾದರು. ಅದರ ಪರಿಣಾಮದಿಂದ ಅಸು ನೀಗಿದರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವರು ಸ್ಥಾಪಿಸಿದ ಬ್ಯಾಂಕ್, ದೇಶವನ್ನು ಎಲ್ಲ ರೀತಿಯಿಂದಲೂ ಸ್ವಾವಲಂಬಿಯಾಗಿಸುವ ದೂರದೃಷ್ಟಿ ಅವರದಾಗಿತ್ತು.
1: ಭಾರತದ ಅಸಂತೋಷದ ಜನಕ ಎಂದೇ ಕರೆಸಿಕೊಂಡಿದ್ದ ಲೋಕಮಾನ್ಯ ಬಾಲಗಂಗಾಧರ ತಿಲಕರದು ಲೋಕೋತ್ತರ ವ್ಯಕ್ತಿತ್ವ, ಗಣಿತದ ಮಹಾವಿದ್ವಾಂಸ, ತತ್ವಶಾಸ್ತ್ರದ ಪಂಡಿತ, ಪ್ರಭಾವಿ ಶಿಕ್ಷಕ, ಜಾಗೃತ ಪತ್ರಕರ್ತ, ಪ್ರಖರ ರಾಷ್ಟ್ರಭಕ್ತ, ಭಗವದ್ಗೀತೆಗೆ ಭಾಷ್ಯ ಬರೆದ ಆಧ್ಯಾತ್ಮಜೀವಿ. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ಪಡೆಯುತ್ತೇನೆ ಎಂದು ಗುಡುಗಿದ ನೇತಾರ. 20ನೇ ಶತಮಾನದ ಆರಂಭದ ದಶಕದಲ್ಲಿ ಸ್ವಾತಂತ್ರ್ಯ ಚಳುವಳಿಗೆ ಇಡೀ ಭಾರತಕ್ಕೆ ಮಾರ್ಗದರ್ಶನ ನೀಡಿದವರು. ಸಂಪೂರ್ಣ ಸ್ವರಾಜ್ಯ ಕಲ್ಪನೆಯನ್ನು ಮಂಡಿಸಿದ ಮೇಧಾವಿ. ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರಕ್ಕೆ ಕರೆಕೊಟ್ಟು ಎಲ್ಲ ಕ್ಷೇತ್ರಗಳಲ್ಲೂ ಅಸಹಕಾರವನ್ನು ಹುಟ್ಟುಹಾಕಿದ ಮೊದಲಿಗರು. ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಭಾರತೀಯ ಶ್ರದ್ಧೆಯನ್ನೇ ಚಳುವಳಿಯ ವೇದಿಕೆಯಾಗಿ ಪರಿವರ್ತಿಸಿದ ಜನನಾಯಕ. ಅನೇಕ ಬಾರಿ ಜೈಲು ಶಿಕ್ಷೆ ಅನುಭವಿಸಿದರು. ಮಂಡಾಲೆ ಸೆರೆಮನೆಯಲ್ಲಿ ಕರಿ ನೀರಿನ ಶಿಕ್ಷೆಯು ಅವರ ಪಾಲಿಗೆ ಬಂತು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದ ಕೀರ್ತಿ ಬಾಲಗಂಗಾಧರ ತಿಲಕರದ್ದು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಗೆ ತಾತ್ವಿಕ ಅಡಿಪಾಯ ಹಾಕಿದ್ದು, ಅಖಿಲ ಭಾರತ ವ್ಯಾಪ್ತಿಯನ್ನು ನೀಡಿದ್ದು ತಿಲಕರೇ.
0: ತ್ರಿಮೂರ್ತಿಗಳಲ್ಲಿ ಮೂರನೆಯವರು ಬಿಪಿನ್ ಚಂದ್ರ ಪಾಲ್. ಬಂಗಾಳದಲ್ಲಿ ಹುಟ್ಟಿ ಬೆಳೆದವರು. ಓದು, ಚರ್ಚೆ, ಸಂಘಟನೆ ಮತ್ತು ಹೋರಾಟಗಳ ಮೂಲಕ ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ಮೆರುಗು ಕೊಟ್ಟವರು. ಕಂತು ಕಂತಿನ ಸ್ವಯಂ ಆಡಳಿತಕ್ಕೆ ಅರ್ಜಿ ಹಾಕುತ್ತಿದ್ದ ಕಾಂಗ್ರೆಸ್ಸಿನ ಜಾಯಮಾನವನ್ನು ಬದಿಗೊತ್ತಿ ಸಂಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿಯಾಗಬೇಕೆಂದು ಬಲವಾಗಿ ಪ್ರತಿಪಾದಿಸಿ 1887 ಹೊತ್ತಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿ ಮೂಡಿಬಂದವರು. ಕ್ರಾಂತಿಕಾರಿ ಹೋರಾಟದಲ್ಲಿ ಆಸ್ಥೆಯುಳ್ಳ ಬಿಪಿನ್ ಚಂದ್ರ ಪಾಲ್ ಉತ್ತಮ ಲೇಖಕರು, ಪ್ರಖರ ವಾಗ್ಮಿಗಳು, ಸಮಾಜ ಸುಧಾರಕರೂ ಆಗಿದ್ದರು. ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಿದ್ದರು. ವಿಧವಾ ವಿವಾಹಕ್ಕೆ ಒತ್ತು ನೀಡಿದರು. ಆರ್ಥಿಕ ಸುಧಾರಣೆ ಮೂಲಕ ಸಮಾನತೆಯ ಸಮಾಜದ ಕನಸು ಕಂಡಿದ್ದರು. ಗಾಂಧೀಜಿಯವರ ಹೋರಾಟದ ಕ್ರಮವನ್ನು ತರ್ಕರಹಿತ, ಪವಾಡಮುಖಿಯಾದ ಪ್ರಯತ್ನ ಎಂದು ಹೇಳುವ ಧೈರ್ಯ ಅವರಿಗಿತ್ತು. 1920 ಹೊತ್ತಿಗೆ ಬದಲಾದ ಕಾಂಗ್ರೆಸ್ಸಿನ ಧೋರಣೆಯಿಂದ ರಾಜಕೀಯದಿಂದಲೇ ಹಿಂದೆ ಸರಿದ ಬಿಪಿನ್ ಚಂದ್ರ ಪಾಲ್ 3 ಕಾಲ ರಾಷ್ಟ್ರೀಯ ಹೋರಾಟದ ಮುಂಚೂಣಿಯಲ್ಲಿದ್ದವರು. ಅರವಿಂದ ಘೋಷರು ಅವರ ಸಂಗಡ ಇದ್ದರು.
1: ಮಹಾರಾಷ್ಟ್ರದ ಬಾಲಗಂಗಾಧರ ತಿಲಕರು, ಪಂಜಾಬಿನ ಲಾಲಾ ಲಜಪತ ರಾಯ್, ಬಂಗಾಳದ ಬಿಪಿನ್ ಚಂದ್ರ ಪಾಲ್, ಈ ಮೂವರು ಏಕಕಾಲದಲ್ಲಿ ನೀಡಿದ ನೇತೃತ್ವದಿಂದಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಖಿಲ ಭಾರತ ವ್ಯಾಪ್ತಿ ಮತ್ತು ಕ್ಷಾತ್ರೀಯ ಕೆಚ್ಚು ಒದಗಿತ್ತು.
2: ಮೈಸೂರು ಪ್ರಾಂತದಲ್ಲಿ ಆರಂಭವಾದ ಸ್ವಾತಂತ್ರ್ಯ ಚಳವಳಿ ಕುರಿತು ಮಾತನಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಪ್ರೊಫೆಸರ್ ಬಿಆರ್ ಪ್ರಾಣೇಶ್ವರರಾವ್.
3: ಈ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮೈಸೂರು ನಗರ ಒಂದು ಅಪ್ರತಿಮವಾದಂತಹ ಸ್ಥಾನವನ್ನು ಹೊಂದಿದೆ. 1919 ಆದಮೇಲೆ 1920 ಲೋಕಮಾನ್ಯ ತಿಲಕರು ತೇರಿಕೊಂಡರು. ಗಾಂಧೀಜಿಯವರು ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದ ನೇತಾರರಾಗಿ ಸರ್ವ ರೀತಿಯಲ್ಲೂ ಮಾರ್ಗದರ್ಶನ ಕೊಡೋದಕ್ಕೆ ಆರಂಭಿಸಿದರು. ಆದ್ದರಿಂದ 1920 ನಮ್ಮ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಗಾಂಧಿ ಶಕೆ ಅಥವಾ ಗಾಂಧಿ ಯುಗ ಆರಂಭವಾಯಿತು ಅಂತಂದ್ಬಿಟ್ಟು ನಾವು ಭಾವಿಸಬಹುದು. ಗಾಂಧೀಜಿಯವರು ಮಾಡಿದ ಮೊದಲ ಕೆಲಸ ಅಂತಂದರೆ ಈ ಸ್ವಾತಂತ್ರ್ಯ ಹೋರಾಟದ ಸಂಸ್ಥೆಯಾಗಿದ್ದಂಥ ಕಾಂಗ್ರೆಸ್ಸನ್ನು ಒಂದು ನಿರಂತರವಾಗಿ ಕಾರ್ಯಶೀಲವಾದಂಥ ಸಂಸ್ಥೆಯನ್ನಾಗಿ ಮಾಡಿದರು. ಅದಕ್ಕೋಸ್ಕರ ಆಮೂಲಾಗ್ರವಾಗಿ ಕಾಂಗ್ರೆಸ್ಸಿನ ಅಂಗರಚನೆ ಅಥವಾ ಸಂವಿಧಾನವನ್ನು ಬದಲಾಯಿಸಿದರು. ಕೇವಲ ವರ್ಷಕ್ಕೆ ಒಂದ್ಸಲಿ ಸಮ್ಮೇಳನ ಸೇರಿ ಮುಕ್ತಾಯವಾಗ್ತಿದ್ದಂಥ ಕಾಂಗ್ರೆಸ್ಸಿನ ಚಟುವಟಿಕೆ ವರ್ಷವಿಡೀ ಆಗೋ ಹಾಗೆ ಮಾಡಿದರು. ಅದರಿಂದಾಗಿ ಕಾಂಗ್ರೆಸ್ ಸಂಸ್ಥೆಯ ಚಟುವಟಿಕೆಗಳು, ಕೆಲಸಗಳು ಎಲ್ಲ ಪ್ರಾಂತ್ಯಗಳಲ್ಲಿ, ಎಲ್ಲ ಸಂಸ್ಥಾನಗಳಲ್ಲಿ ಆರಂಭವಾದವು, ಜೋರಾಗಿ ಆರಂಭವಾಯಿತು. ಆದರೆ ಮೈಸೂರು ನಗರ ಬಹಳ ಜನ ಸಮಾಜ ಸುಧಾರಕರು ಮತ್ತು ಸ್ವಾತಂತ್ರ್ಯ ಪ್ರಿಯರು ಮತ್ತು ಸಾರ್ವಜನಿಕ ಕಾರ್ಯಕರ್ತರನ್ನ ಹೊಂದಿದ್ದಂಥ ನಗರ. ಆದ್ದರಿಂದ ಮೈಸೂರು ನಗರ ಇದರಲ್ಲಿ

ಹಳೆ ಮೈಸೂರು ಸಂಸ್ಥಾನದಲ್ಲೇನೆ ಪ್ರಥಮವಾಗಿ ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ಒಂದು ನಾಂದಿಯನ್ನು ಹಾಡಿತು. ಅದರಲ್ಲಿ ಮುಖ್ಯರಾದವರು ಅಂತಂತಂದರೆ ವೆಂಕಟಕೃಷ್ಣಯ್ಯನವರು. ಅವ್ರನ್ನ ವೃದ್ಧ ಪಿತಾಮಹರು ಅಂತಂದ್ಬಿಟ್ಟು ಕರೆಯಬಹುದು. ಅವರು ಬರೀ ಸ್ವಾತಂತ್ರ್ಯ ಹೋರಾಟದಷ್ಟೇ ಅಲ್ಲ, ಪತ್ರಿಕಾ ಸ್ವಾತಂತ್ರ್ಯ, ಸಮಾಜ ಸುಧಾರಣೆ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೆಲಸ ಮಾಡಿದಂಥವ್ರು. ಬಂಗಾಳದಲ್ಲಿ ರಾಜಾರಾಮನ್ ರಾಯ್ ಏನು ಕೆಲಸ ಮಾಡಿದರೋ ಅದೇ ಪ್ರಮಾಣದಲ್ಲಿ ನಮ್ಮ ವೃದ್ಧ ಪಿತಾಮಹ ವೆಂಕಟಕೃಷ್ಣಯ್ಯನವರು ಮಾಡಿದರು. ಒಂದು ತಲೆಮಾರಿನ ಜನವನ್ನು ಅವರು ಸಜ್ಜುಗೊಳಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ತಯಾರು ಮಾಡಿದಂಥವ್ರು. ಅವರಿಂದ ಸ್ಫೂರ್ತಿ ಪಡೆದವರು ಅನೇಕ ಜನ, ತಗಳೂರು ರಾಮಚಂದ್ರಯ್ಯರು, ಅಗರಂ ರಂಗಯ್ಯನವರು, ಎಮ್ ಎನ್ ಜೋಯಿಸರು, ಹೀಗೆ ಒಂದು ತಲೆಮಾರನ್ನೇ ಅವರು ಈ ಕಾರ್ಯಕ್ಕೆ ತೊಡಗಿಸಿದರು. ಹಾಗಾಗಿ ಸ್ವಾತಂತ್ರ್ಯ ಹೋರಾಟದ ಚಟುವಟಿಕೆಗಳು 1920 ಮೈಸೂರಿನಲ್ಲಿ ಚುಡುಕಾಗಿ ಶುರುವಾಯಿತು. 1928 ವೆಂಕಟಕೃಷ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಪ್ರಥಮವಾಗಿ ಮೈಸೂರು ಸ್ಟೇಟ್ ಕಾಂಗ್ರೆಸ್ ಅಂತ ಸೇರಿತ್ತು. ಅದರ ಅಧಿವೇಶನ ಮೈಸೂರಲ್ಲೇ ಆಯಿತು. ಪ್ರಪ್ರಥಮವಾಗಿ ಮೈಸೂರು ಸಂಸ್ಥಾನಕ್ಕೆ ಈ ಜವಾಬ್ದಾರಿ ಸರ್ಕಾರ ಬರಬೇಕು ಅಂತ ಘೋಷಣೆ ಮಾಡಿದಂಥವರು ವೆಂಕಟಕೃಷ್ಣಯ್ಯನವರು. ಒಂದು ಮೈಸೂರು ಸಂಸ್ಥಾನದಲ್ಲಿ ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀಬೇಕಾಯಿತು. ಹಾಗೆ ಎಲ್ಲ ದೇಶೀಯ ಸಂಸ್ಥಾನಗಳಲ್ಲೂ ವಿಶಿಷ್ಟವಾಗಿ ಹೋರಾಟ ನಡೀಬೇಕಾಯಿತು. ಕಾರಣ ಏನಂತಂದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ತನ್ನ ಸ್ವಾತಂತ್ರ್ಯ ಹೋರಾಟದ ಎಲ್ಲ ಪ್ರಕ್ರಿಯೆಗಳನ್ನು ಬ್ರಿಟಿಷ್ ಇಂಡಿಯಾ ಅಂತ ಏನು ಕರೀತಿದ್ರು, ಅಥವಾ ನೇರವಾಗಿ ಬ್ರಿಟಿಷರ ಆಡಳಿತ ನಡೆಸ್ತಾ ಇದ್ದಂಥ ಪ್ರಾಂತ್ಯಗಳಲ್ಲಿ ಮಾತ್ರ ನೇರವಾಗಿ ಹೋರಾಟ ಮಾಡ್ತಾಯಿದ್ರು, ಕಾಂಗ್ರೆಸ್ಸಿನ ಆಶ್ರಯದಲ್ಲಿ ಹೆಸರುಗಳು ಮಾಡ್ತಿದ್ರು. ಆದರೆ 565 ಸಂಸ್ಥಾನಗಳು ಇದ್ವಲ್ಲ, ಒಂದೊಂದು ಸಂಸ್ಥಾನದ ಪರಿಸ್ಥಿತಿ ಬೇರೆ ಇತ್ತು. ಕೆಲವು ಮುಂದುವರೆದ ಸಂಸ್ಥಾನಗಳು, ಕೆಲವು ಹಿಂದುಳಿದ ಸಂಸ್ಥಾನಗಳು, ಒಂದೊಂದು ವಿಶಿಷ್ಟವಾಗಿದ್ದರಿಂದ ಗಾಂಧೀಜಿಯವರು ಹೇಳಿದ್ರು, ಕಾಂಗ್ರೆಸ್ ಸಮಿತಿಯವರು ಹೇಳಿದ್ರು, ನೇರವಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ಸಂಸ್ಥಾನಗಳಲ್ಲಿ ಹೋರಾಟಕ್ಕೆ ಇಳಿಬಾರದು, ಈ ಸಂಸ್ಥಾನಗಳ ಜನ ಅವರ ಜನಶಕ್ತಿಯನ್ನು ಬೆಳೆಸ್ಕೊಂಡು ಅವರು ನೇರವಾಗಿ ಹೋರಾಟ ಮಾಡಲಿ, ಆದರೆ ಕಾಂಗ್ರೆಸ್ ಹೆಸರಿಟ್ಕೊಂಡು ಅಖಿಲ ಭಾರತ ಕಾಂಗ್ರೆಸ್ ಹೆಸರಿನಲ್ಲಿ ಏನೂ ಚಟುವಟಿಕೆಗಳು ಮಾಡಿಕೊಡೋದು ಅಂತಕ್ಕಂಥ ಒಂದು ನಿರ್ಬಂಧ ಇತ್ತು. ಆದ್ದರಿಂದ ನಮ್ಮ ಮೈಸೂರು ಸಂಸ್ಥಾನದ ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ದ್ವಿಮುಖವಾದಂಥ ಹೋರಾಟ ಮಾಡಬೇಕಾಯಿತು. ಒಂದು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನವರು ಹೋರಾಟ ಶುರು ಮಾಡಿದಾಗೆಲ್ಲ ಬಿಡುಬಿಡಿಯಾಗಿ ಕಾಂಗ್ರೆಸ್ಸಿನ ಒಂದು ದೇಹಕ್ಕೆ ಅವರು ಅಂಟಿಕೊಂಡು ಆ ಹೋರಾಟದಲ್ಲಿ ಬಿಡುಬಿಡಿಯಾಗಿ ಅವರು ಹೋರಾಟಕ್ಕೆ ಸೇರಬೇಕಾಗಿತ್ತು. ಆ ರೀತಿ ಸಂಪಿಗೆ ವೆಂಕಟಪತಯ್ಯನವರು, ಜೋಯಿಸ್ರವರು, ಅಗರಂ ರಂಗಯ್ಯನವರು, ತಗಳು ರಾಮಚಂದ್ರಂತೂ ಅನೇಕ ಜನ ಬಿಡುಬಿಡಿಯಾಗಿ ಹೋರಾಟ ಮಾಡ್ತಿದ್ರು. ಆದರೆ ಸಂಸ್ಥಾನದಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇಲ್ದಿರೋದ್ರಿಂದ ಮೈಸೂರು ಸ್ಟೇಟ್ ಕಾಂಗ್ರೆಸ್ ಅಂತಂದು ಶುರು ಮಾಡಿದ್ರು 1928. ಅದಾದ್ಮೇಲೆ ಜೊತೆ ಜೊತೆಯಲ್ಲಿ ಏನಾಯಿತು ಅಂತಂದರೆ ಈ ಹಿಂದುಳಿದ ವರ್ಗಗಳ ಹೋರಾಟ ಇಲ್ಲಿ ನಡೀತಾ ಇತ್ತು. ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗಬೇಕು, ಆಮೇಲಿಂದ ಅವರಿಗೆ ಸರ್ಕಾರದಲ್ಲಿ ಸ್ಥಾನಮಾನ ದೊರಕಬೇಕು, ರಿಸರ್ವೇಷನ್ ಸಿಗಬೇಕು ಅಂತಕ್ಕಂಥ, ಅದು ರಾಜಕೀಯಕ್ಕಿಂತ ಹೆಚ್ಚಾಗಿ ಈ ಸ್ಥಾನಮಾನಗಳನ್ನು ಏರಿಸೋ ದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಚಳವಳಿ ನಡೀತಿತ್ತು. ಅದರಲ್ಲಿ ಪ್ರಜಾ ಮಿತ್ರ ಮಂಡಳಿ, ಪ್ರಜಾಪಕ್ಷ ಅಂತ ಎರಡು ಪಂಗಡಗಳಿತ್ತು. ಅವು ಕಾಂಗ್ರೆಸ್ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಿತ್ತು. ಆದರೆ 1937 ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ 35ನೇ ಇಸವಿಯ ಕಾನೂನು ಪ್ರಕಾರ ಪ್ರಜಾ ಮಂತ್ರಿಮಂಡಲಿಗಳು ಬಂದಾಗ ಅದರ ಪ್ರಭಾವ ಮೈಸೂರು ಸಂಸ್ಥಾನದ ಮೇಲೂ ಆಯಿತು. ಆಗ ಏನು ಮಾಡಿದ್ರು, ಹೀಗೆ ನಾವು ಪ್ರತ್ಯೇಕವಾಗಿರೋದು ಬೇಡ, ಕಾಂಗ್ರೆಸ್ಸು ಮತ್ತು ಈ ಪ್ರಜಾಪಕ್ಷ ಪ್ರಜಾ ಸಂಯುಕ್ತ ಮಂಡಳಿ ಅಂತ ಆಗ ಸೇರಿತ್ತು, ಸೇರಿ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್ಗಳಿದ್ರು, ಅವರೆಲ್ಲ ಈ ಕಾಂಗ್ರೆಸ್ ಸೇರಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದರು. ಅದರಿಂದ ಏನಾಯಿತು, ಅದು ಯಥಾ ಪ್ರಕಾರ ಆ ನಿರ್ಣಯ ಅದನ್ನು ಮೈಸೂರು ನಗರದಲ್ಲಿ ಲಕ್ಷ್ಮೀನಾರಾಯಣ ರಾಯರು ಅಂತ ದೊಡ್ಡ ವಕೀಲರು ಅವರ ಮನೆಯಲ್ಲಾಗಿ ಕಡೆಗೆ ಯಲಕಪ್ಪಾಚಾರಿ ಛತ್ರದಲ್ಲಿ ಆ ಒಂದು ದೊಡ್ಡ ಸಭೆ ಸೇರಿ ಈ ಮೈಸೂರು ಕಾಂಗ್ರೆಸ್ ಆಗ್ತಕ್ಕಂಥದ್ದು, ಅದರಲ್ಲಿ ಈ ಪ್ರಜಾ ಸಂಯುಕ್ತ ಪಕ್ಷ ಏನಿದೆ ಅದರ ಸದಸ್ಯರು ನಾಯಕರೆಲ್ಲ ಸೇರ್ತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿದ್ದಂಥ ಒಂದು ಹೆಚ್ ಸಿ ದಾಸಪ್ಪನವರು, ಚೆನ್ನೈನವರು, ಚೆಂಗಲರಾಜರೆಡ್ಡಿಯವರು, ಇವರೆಲ್ಲ ರಾಜ್ಯ ಸಂಸ್ಥಾನದ ಎಲ್ಲ ಕಡೆ ದೊಡ್ಡ ನಾಯಕರಾಗಿದ್ದವರು, ಅವರೆಲ್ಲ ಬಂದಾಗ ಏನಾಯ್ತು, ಈ ಹೋರಾಟಕ್ಕೆ, ಈ ಹೋರಾಟದ ಸಂಘಟನೆಗೆ ಮತ್ತು ಪಕ್ಷಕ್ಕೆ ಒಂದು ಮಾಸ್ ಬೇಸ್ ಸಮೂಹದ ತಳೆ ಸಿಕ್ತು. ಅದು ದೊಡ್ಡ ಚರಿತ್ರಾರ್ಹವಾದಂತಹ ಘಟನೆ. ಅದಾದ್ರಿಂದ 1938 ಶಿವಪುರದಲ್ಲಿ ಪ್ರಥಮವಾಗಿ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆಯಿತು. ಆಗ ಮಿರ್ಜಾ ಅವರು ದಿವಾನರಾಗಿದ್ದರು, ನಾಲ್ಮಡಿ ಕೃಷ್ಣರಾಜ ಒಡೆಯರು ನಮ್ಮ ಮಹಾರಾಜರಾಗಿದ್ದರು. ಆಗ ಕಾಂಗ್ರೆಸ್ಸಿನ ಸಂಸ್ಥೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದು ಇವೆಲ್ಲ ಜನ ಸೇರಿ ಒಂದು ದೊಡ್ಡ ಬೃಹತ್ ಸಮಾವೇಶ ಅಲ್ಲಿ ಏರ್ಪಾಟಾದಾಗ ಅದನ್ನು ಹೆಗಾರ ಶತಾಯ ಗತಾಯ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪ

0: ಸರ್ಕಾರದ ತೆಗೆದುಕೊಂಡ್ರು. ಆಗ ಒಂದು 50-60 ಸಾವಿರ ಜನ ಇರ್ಬೋದು. ಅಲ್ಲಿ ಶಿವಪುರದಲ್ಲಿ ಇದ್ದಾಗ ಸಿದ್ದಲಿಂಗಯ್ಯನವರು ಬಾವುಟ ಹಾರಿಸೇ ಬಿಟ್ಟರು. ಅದಾದ್ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ರು, ಜೋಯಿಸ್ನ ಅರೆಸ್ಟ್ ಮಾಡಿದ್ರು, ದಾಸಪ್ಪನವರು ಹೀಗೆಲ್ಲ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ಮೇಲೆ ದೇಶ ನಮ್ಮ ಸಂಸ್ಥಾನದಾದ್ಯಂತ ಈ ಚಳವಳಿಗೆ ಒಂದು ಹೊಸ ಹುರುಪು ಬಂತು. ಅದು ಎಲ್ಲ ಕಡೆ ಹರಡಿತು.
1: ಸ್ವಾತಂತ್ರ್ಯ ಹೋರಾಟಗಾರ ಪ್ರೊಫೆಸರ್ ಬಿಆರ್ ಪ್ರಾಣೇಶರಾವ್ ಅವರ ಮಾತುಗಳನ್ನು ಕೇಳಿದಿರಿ. ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದುಕೊಳ್ಳಲಾಗಿತ್ತು.

0: ಈಗ ಕೇಳಿ, ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಕುರಿತು ಮಾತನಾಡುತ್ತಾರೆ ರಾಜ್ಯಶಾಸ್ತ್ರ ಹಾಗೂ ಇತಿಹಾಸ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿಕ್ಕ ಚೆನ್ನಯ್ಯ.
1: ದ್ವಿತೀಯ ಮಹಾಯುದ್ಧವು ಮುಗಿದ ಮೇಲೆ ಬ್ರಿಟಿಷ್ ಸರ್ಕಾರವು ಕ್ಯಾಬಿನೆಟ್ ಮಿಷನ್ ಅಥವಾ ಮಂತ್ರಿಮಂಡಲ ಆಯೋಗ ಒಂದನ್ನು ರಚಿಸಿ ಭಾರತಕ್ಕೆ ಕಳುಹಿಸಿಕೊಟ್ಟಿತು. ಈ ಮಂಡಳಿಯಲ್ಲಿ ಲಾರ್ಡ್ ಫೆಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಫ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್ ಇದ್ದು ಭಾರತ ಮತ್ತು ಬ್ರಿಟನ್ನಿನ ನಡುವೆ ಸೌಹಾರ್ದ ವಾತಾವರಣವನ್ನು ನಿರ್ಮಿಸುವ ಪರಸ್ಪರಲ್ಲಿ ಅರಿವು ಮೂಡಿಸುವುದೇ ಈ ಆಯೋಗದ ಉದ್ದೇಶವಾಗಿತ್ತು. 7 ವಾರಗಳ ಕಾಲ ಭಾರತಾದ್ಯಂತ ಸಂಚರಿಸಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರನ್ನು ಭೇಟಿ ಮಾಡಿ ಚರ್ಚಿಸಿ ವರದಿಯೊಂದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಇದು ಸಲ್ಲಿಸಿತು. ಇದರ ಪ್ರಕಾರ ಭಾರತವನ್ನು ವಿಭಜಿಸಿ ಪಾಕಿಸ್ತಾನದ ರಚನೆಯ ಪ್ರಸ್ತಾವನೆಯನ್ನು ಪರಿಶೀಲಿಸುವುದು, ಮಧ್ಯಂತರ ಸರ್ಕಾರದ ರಚನೆ ಸಾಧ್ಯತೆಯನ್ನು ಕುರಿತು ಚರ್ಚಿಸುವುದು, ದೀರ್ಘಾವಧಿ ಒಪ್ಪಂದದ ಯೋಜನೆಯನ್ನು ರೂಪಿಸುವುದು, ಭವಿಷ್ಯದ ಸರ್ಕಾರದ ಬಗ್ಗೆ ವ್ಯಾಪಕವಾದ ರೂಪುರೇಷೆಗಳನ್ನು ಮತ್ತು ವಿವರಣಾತ್ಮಕವಾದಂಥ ಸಂವಿಧಾನವನ್ನು ರಚಿಸಲು ಸಮ್ಮತಿ ಸೂಚಿಸುವುದು. ಇದು ಫೆಡರಲ್ ಮಾದರಿ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತು. ಸಂವಿಧಾನ ರಚನಾ ಸಮಿತಿಯನ್ನು ಪರೋಕ್ಷ ಚುನಾವಣೆ ಮೂಲಕ ರಚಿಸತಕ್ಕದ್ದೆಂದು ತಿಳಿಸಿತು. ಒಕ್ಕೂಟ ಸಂವಿಧಾನವನ್ನು 389 ಸದಸ್ಯರಿಂದ ರೂಪಿಸಿ ಇವರನ್ನು ಪ್ರಾಂತಿ ಹಾಗೂ ಒಕ್ಕೂಟ ಸೇರಿರುವ ರಾಜ್ಯಗಳ ಪ್ರತಿನಿಧಿಗಳಿಂದ ಕೋಮುವಾರು ಆಧಾರದ ಮೇಲೆ ಆಯ್ಕೆ ಮಾಡಬೇಕೆಂದು ತಿಳಿಸಿತು. ಹೊಸ ಸಂವಿಧಾನ ರಚನೆಯಾಗುವವರೆಗೆ ಎಲ್ಲ ರಾಜಕೀಯ ಪಕ್ಷಗಳ ಬೆಂಬಲದ ಮಧ್ಯಂತರ ಸರ್ಕಾರ ರಚಿಸುವುದು, ಯುದ್ಧ ಮಂತ್ರಿಯಾಗುವ ಉಳಿದೆಲ್ಲ ಖಾತೆಗಳಿಗೂ ಭಾರತೀಯರನ್ನೇ ನೇಮಿಸುವುದೆಂದು ಇದು ತಿಳಿಸಿತು. ಈ ಆಯೋಗವು ಭಾರತದ ಏಕತೆಗೆ ಪುರಸ್ಕಾರ ನೀಡಿತು. ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಮಿತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಆದರೆ ಮುಸ್ಲಿಂ ಲೀಗ್ ಪಾಕಿಸ್ತಾನದ ನಿರ್ಮಾಣಕ್ಕಿಂತ ಬೇರೆ ಯಾವುದರಿಂದಲೂ ತೃಪ್ತರಾಗುವುದಿಲ್ಲ ಎಂದು ಹೇಳಿ ಪಾಕಿಸ್ತಾನದ ನಿರ್ಮಾಣಕ್ಕೆ ನಾಂದಿ ಆಡಿತು. ಈ ಮಧ್ಯೆ 1946 ಸೆಪ್ಟೆಂಬರ್ ತಿಂಗಳಲ್ಲಿ ಜವಾಹರಲಾಲ್ ನೆಹರು ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರವನ್ನು ರಚಿಸಿತು. ನಂತರ ಮುಸ್ಲಿಂ ಲೀಗ್ ಸರ್ಕಾರದ ಭಾಗವಾಗಿರಲು ಒಪ್ಪಿಕೊಂಡಿತು. ಇದರ ಉದ್ದೇಶ ಸರ್ಕಾರಕ್ಕೆ ಅಸಹಕಾರ ತೋರುವುದೇ ಆಗಿತ್ತು. 1947 ಫೆಬ್ರವರಿ 20 ಬ್ರಿಟನ್ನ ಪ್ರಧಾನಿ ಜನರಲ್ ಅಟ್ಲಿ ಒಂದು ಘೋಷಣೆಯೊಂದನ್ನು ಹೊರಡಿಸಿದನು. 1948 ಜೂನ್ ತಿಂಗಳೊಳಗೆ ಬ್ರಿಟಿಷರು ಭಾರತವನ್ನು ತ್ಯಜಿಸುವುದಾಗಿ ಹೇಳಿಕೆ ಕೊಟ್ಟನು. ಭಾರತೀಯರಿಗೆ ಅಧಿಕಾರ ಹಸ್ತಾಂತರಿಸುವ ಉಸ್ತುವಾರಿಯನ್ನು ಲಾರ್ಡ್ ಮೌಂಟ್ ಬ್ಯಾಟನ್ಗೆ ವಹಿಸಿಕೊಟ್ಟನು. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ಆಗಮಿಸಿ ತನ್ನದೇ ಯೋಜನೆಯೊಂದನ್ನು ಭಾರತೀಯರ ಮುಂದಿಟ್ಟನು. ಇದರ ಪ್ರಕಾರ ಜೂನ್ 3 1947 ಭಾರತವನ್ನು ವಿಭಜಿಸುವ ಯೋಜನೆಯನ್ನು ಸಂಸತ್ತಿನಲ್ಲಿ ಘೋಷಿಸಿದನು. ಮೌಂಟ್ ಬ್ಯಾಟನ್ನ ಯೋಜನೆ ಆಧಾರದ ಮೇಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಭಾರತದ

0: ಸ್ವಾತಂತ್ರ್ಯ ಮಸೂದೆಯನ್ನು ಪಾಸ್ ಮಾಡಿತು. ಇದನ್ನು 1947 ಭಾರತ ಸ್ವಾತಂತ್ರ್ಯ ಅಧಿನಿಯಮ ಎಂದೇ ಕರೆಯಲಾಗಿದೆ. ಈ ಕಾಯ್ದೆ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಹೊಸ ರಾಷ್ಟ್ರಗಳ ಸೃಷ್ಟಿ ಮಾಡಿ ಆಗಸ್ಟ್ 15ರಂದು ಸ್ವಾತಂತ್ರ್ಯ ಘೋಷಿಸುವುದು, ಆಗಸ್ಟ್ 15ರ ನಂತರ ಬ್ರಿಟಿಷ್ ಸಾರ್ವಭೌಮಾಧಿಕಾರ ಭಾರತದ ಮೇಲೆ ಕೊನೆಗಾಣುವುದು, ಎರಡೂ ದೇಶಗಳ ಸಂವಿಧಾನ ರಚಿಸುವವರೆಗೂ 1935ರ ಕಾಯ್ದೆಗಳ ಆಧಾರದ ಮೇಲೆ ಆಡಳಿತ ನಡೆಸುವುದು ಇತ್ಯಾದಿ ಅಂಶಗಳನ್ನು ಇದು ಒಳಗೊಂಡಿತ್ತು. ಹೊಸ ಸಂವಿಧಾನ ರಚಿಸಲು ಸಂವಿಧಾನ ರಚನಾ ಸಮಿತಿಗಳನ್ನು ನೇಮಿಸುವುದು ಕೂಡ ಈ ಕಾಯ್ದೆಯ ಪ್ರಮುಖ ಅಂಶಗಳಲ್ಲಿ ಒಂದಾಗಿತ್ತು. ಈ ಕಾಯ್ದೆಯ ಅನುಗುಣವಾಗಿ ಭಾರತವು ಸ್ವಾತಂತ್ರ್ಯವನ್ನು 1947ರಂದು ಪಡೆದುಕೊಂಡಿತು. ಹೀಗೆ ಭಾರತವು 1935ರಿಂದ 1947ರ ಕಾಲಘಟ್ಟದಲ್ಲಿ ಸಾಂವಿಧಾನಿಕವಾದಂಥ ಒಂದು ಇತಿಹಾಸವನ್ನು ಅದು ಹೊಂದಿರತಕ್ಕಂಥ ಹೆಜ್ಜೆ ಗುರುತುಗಳನ್ನು ನಾವು ಗುರುತಿಸಬಹುದು.
1: ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಕುರಿತು ಮಾತನಾಡಿದವರು ಡಾಕ್ಟರ್ ಚಿಕ್ಕ ಚೆನ್ನಯ್ಯ.

ಸಂಘರ್ಷದ ಸೋಪಾನಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಮೂಡಿಬಂದ ಧ್ವನಿಗಳು ಎಸ್ ಲಕ್ಷ್ಮೀನಾರಾಯಣ ಹಾಗೂ ಕೆಬಿ ಮೀನಾ. ಮನೆ ಮನ ತುಂಬಲಿ ಭಾವೋತ್ಸವ. ಪ್ರಸ್ತುತಿ ದಿವಾಕರ ಹೆಗಡೆ.

0: ಕೇಳುಗರೇ, ಗಮನಿಸಿ, ಇಂದು ಸಂಜೆ 6:51 ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಇರುವುದರಿಂದ ರೈತ ಧ್ವನಿ ಕಿಸಾನ್ ವಾಣಿಯನ್ನು ಇಂದು ಸಂಜೆ 5:00 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮೊದಲಿಗೆ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಪಿ ರಂಜಿನಿ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 5:30 ಮಡಿಕೇರಿ ಕೋಟೆ ಆವರಣದಲ್ಲಿ ಇಂದು ಜರುಗಿದ ಸ್ವಾತಂತ್ರ್ಯ ದಿನದ ಆಚರಣೆಯ ಬಾನುಲಿ ವರದಿ, ಪ್ರಸ್ತುತಿ ಎಂ ಶಕುಂತಲಾ.
1: ಇಂದು August 15 ರಾಷ್ಟ್ರೀಯ ಹಬ್ಬ, ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ದೃಢ ಸಂಕಲ್ಪ

0: ಸಂಕಲ್ಪ ಮತ್ತು ತ್ಯಾಗಗಳ ಮೂಲಕ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು.
1: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
2: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
3: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 3:31:39. ನಾಟಕ ಸಮರ ಸಿಂಹಿಣಿ ಕೇಳದಿ ರಾಣಿ, ಬನ್ನಿ ಕೇಳೋಣ ನಾಟಕ.
4: ಆಕಾಶವಾಣಿ ನಾಟಕ ಸಮರ ಸಿಂಹಿಣಿ ಕೆಳದಿ ರಾಣಿ, ರಚನೆ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಾಡ್. ಕೇಳಿ ನಾಟಕ ಸಮರ ಸಿಂಹಿಣಿ ಕೆಳದಿ ರಾಣಿ.
5: ಮೈಸೂರರಸರ ಮದವನ್ನಿಳಿಸಿದ ವಿಜಾಪುರ್ ಆದಿಲ್ ಶಾಹಿಗಳ ದರ್ಪವನ್ನು ದಮನಗೊಳಿಸಿದ ವೀರಾಗ್ರಣಿ ಸಮರ ಸಿಂಹಿಣಿ ಕೆಳದಿ ಚೆನ್ನಮ್ಮ ರಾಣಿಯವರು ಸಭೆಗೆ ಆಗಮಿಸಲಿದ್ದಾರೆ. ಸಭಿಕರೇ, ಜಾಗೃತರಾಗಿರಿ.
6: ಕೆಳದಿ ರಾಣಿ ಚೆನ್ನಮ್ಮನವರಿಗೆ
7: ಜಯವಾಗಲಿ.
6: ಕೆಳದಿ ರಾಣಿ ಚೆನ್ನಮ್ಮನವರಿಗೆ
7: ಶುಭವಾಗಲಿ.
6: ಕೆಳದಿ ರಾಣಿ ಚೆನ್ನಮ್ಮನವರಿಗೆ
7: ಜಯವಾಗಲಿ.
6: ಕೆಳದಿ ರಾಣಿ ಚೆನ್ನಮ್ಮನವರಿಗೆ
7: ಶುಭವಾಗಲಿ.
8: ಪ್ರಧಾನಿ ತಿಮ್ಮಣ್ಣ ನಾಯಕರೇ, ಇಂದಿನ ಸಭೆಯಲ್ಲಿ ರಾಜ್ಯದ ಗಣ್ಯರೊಡನೆಯೂ ಮತ್ತು ಅಧಿಕಾರಿ ವರ್ಗದವರೊಡನೆಯೂ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಮಹತ್ವದ ವಿಷಯಗಳಾವುವು? ಅವುಗಳನ್ನು ಅನುಕ್ರಮವಾಗಿ ಓದಿ ಹೇಳಿರಿ.
9: ಮಹಾರಾಣಿ ತಾಯಿಯವರೇ, ಇಂದಿನ ಸಭೆಯಲ್ಲಿ ತುರ್ತಾಗಿ ಒಂದು ಮಹತ್ವದ ಸಂಗತಿಯನ್ನು ಸಭೆಯಲ್ಲಿ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರುವುದು ಅನಿವಾರ್ಯವಾಗಿದೆ.
8: ಹೇಳಿ, ಆ ಸಮಸ್ಯೆ ಯಾವುದು? ಸಭೆಯ ಮುಂದೆ ವಿವರವಾಗಿ ತಿಳಿಸಿ.
9: ನಮ್ಮ ರಾಜ್ಯದ ಉತ್ತರ ಗಡಿಯಿಂದ ಒಳನುಗ್ಗಿ ಬಂದ 5 ಜನ ಸನ್ಯಾಸಿ ವೇಷಧಾರಿಗಳು ಭುವನಗಿರಿಯ ದಟ್ಟಕಾಡಿನಲ್ಲಿ ಅನುಮಾನಾಸ್ಪದವಾಗಿ ಅಲೆದಾಡುತ್ತಿದ್ದರು. ಅವರ ಚಲನವಲನಗಳನ್ನು ಗಮನಿಸಿದ ನಮ್ಮ ಗೂಢಚಾರರು ಬಂಧಿಸಿ ತಂದಿದ್ದಾರೆ. ಅವರ್ಯಾರು, ಎಲ್ಲಿಂದ ಬಂದರು, ಏಕೆ ಬಂದರು ಎಂಬುದನ್ನೆಲ್ಲ ಇಂದಿನ ಸಭೆಯಲ್ಲಿ ಇತ್ಯರ್ಥವಾಗಬೇಕು ಮಹಾರಾಣಿ.
8: ಶಾಂತಂ ಪಾಪಂ, ಶಾಂತಂ ಪಾಪಂ. ಸನ್ಯಾಸಿಗಳನ್ನು ಶಂಕಿಸುವುದೇ? ಲಾಂಛನಕ್ಕೆ ಶರಣೆಂಬುದು ಕನ್ನಡಿಗರ ಕುಲಧರ್ಮವಲ್ಲವೇ ಪ್ರಧಾನಿಗಳೇ? ಕೆಳದಿ ರಾಜ್ಯ ಮನೆತನವು ಸನ್ಯಾಸಿಗಳನ್ನು ಸಾಕ್ಷಾತ್ ಶಿವನ ರೂಪವೆಂದು ನಂಬಿರುತ್ತದೆ. ನಮ್ಮ ರಾಜ್ಯದಲ್ಲಿ ಸನ್ಯಾಸಿಗಳ ಬಂಧನವೇ? ಶಾಂತಂ ಪಾಪಂ. ಶಿವಶಿವ, ದೊಡ್ಡ ಪ್ರಮಾದವಿದು.
9: ಅಪ್ಪಾಜಿ ಸಿದ್ದಪ್ಪ ಶೆಟ್ಟರೊಡನೆ ಸುದೀರ್ಘ ಕಾಲ ಚರ್ಚಿಸಿಯಾದ ಮೇಲೆ ಆ ಸನ್ಯಾಸಿಗಳನ್ನು ಬಂಧಿಸಿ ತಮ್ಮ ಹಿರಿತನದಲ್ಲಿ ನಡೆಯುವ ಈ ಸಭೆಯಲ್ಲಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಗಡಿ ಕಾವಲುದಳದ ನಾಯಕರು, ಗೂಢಚಾರರ ಮುಖ್ಯಸ್ಥರು ಮತ್ತು ಸೇನಾ ನಾಯಕರು ಸೇರಿ ಈ ತೀರ್ಮಾನಕ್ಕೆ ಬಂದೆವು ಮಹಾರಾಣಿ.
8: ಹೌದೇ ಅಪ್ಪಾಜಿ?
10: ಹೌದು ಮಹಾರಾಣಿಯವರೇ, ಸನ್ಯಾಸಿ ವೇಷ ಧರಿಸಿದ ಇವರು ನಮ್ಮ ನೆರೆಹೊರೆ ರಾಜ್ಯದ ಬೇಹುಗಾರರಿರಬೇಕೆಂಬುದು ನಮ್ಮ ಶಂಕೆ.
8: ತಾವು ಊಹಿಸಿದ್ದಕ್ಕೆ ಏನಾದರೂ ಆಧಾರಗಳಿವೆಯೇ ಅಪ್ಪಾಜಿ?
10: ಹಾ, ಸುಸ್ಪಷ್ಟ, ನಿಚ್ಚಳವಾದ ಮತ್ತು ಪಾರದರ್ಶಕವಾದ ಆಧಾರಗಳಿವೆ. ಆ ಸನ್ಯಾಸಿಗಳು ಆಷಾಢಭೂತಿಗಳೆಂಬುದರಲ್ಲಿ ಯಾವ ಅನುಮಾನವೇ ಇಲ್ಲ ತಾಯಿ.
8: ಅಹುದೇ ಪ್ರಧಾನಿ ತಿಮ್ಮಣ್ಣ ನಾಯಕರೇ,
9: ಅಪ್ಪಾಜಿ ತಳದ ನಿಲುವಿನಲ್ಲಿ ಸಂದೇಹವೇ ಮಹಾರಾಣಿ. ನಮ್ಮ ಗುಪ್ತದಳದವರು ಆ ಸನ್ಯಾಸಿಗಳು ಧರಿಸಿದ ಕೊರಳಲಿಂಗಗಳು ಕಪ್ಪು ಮಸಿಯಲ್ಲಿ ಅದ್ದಿ ತೆಗೆದ ಗೋಟಡಿಕೆ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದಾರೆ. ಇದಲ್ಲದೆ ಈ ಸನ್ಯಾಸಿಗಳು ಕಾಡಿನಲ್ಲಿ ಕಟ್ಟಿಗೆ ಕಡೆಯುವರ ಎಂಜಲು ಬುತ್ತಿಯನ್ನು ಕೃಸಿದುಕೊಂಡು ಉಣ್ಣುವರಂತೆ. ಇವು ಬಲವಾದ ಆಧಾರಗಳು. ಅವರು ಜಂಗಮ ಸನ್ಯಾಸಿಗಳಲ್ಲ ಎಂಬುದಕ್ಕೆ ಸೂಕ್ತ ಪ್ರಮಾಣಗಳು ಅಲ್ಲವೇ ಮಹಾರಾಣಿ?
8: ಈ ಪ್ರಮಾಣಗಳೆಲ್ಲವೂ ನಿಜ ಸಂಗತಿಗಳೇ ಅಪ್ಪಾಜಿ?
10: ನಿಸ್ಸಂದೇಹವಾಗಿ. ಲಾಂಛನಕ್ಕೆ ಶರಣೆಂಬುದು ಕೇವಲ ಭಾವನೆ. ಆದರೆ ಕೋಟಿ ಕೋಟಿ ಜನ ಪ್ರಜಾಹಿತಕ್ಕಾಗಿ ಭಾವನೆಗಳಿಗಿಂತಲೂ ರಾಜ್ಯಭಾರದ ಕರ್ತವ್ಯ ಮೇಲಲ್ಲವೇ ಮಹಾರಾಣಿ?
8: ಆಗಲಿ, ಹಾಗಾದರೆ ಆ ಯತಿವರ್ಯರನ್ನು ಈಗಲೇ ಸಭಾಭವನಕ್ಕೆ ಬರಮಾಡಿಕೊಳ್ಳಿರಿ, ವಿಚಾರಣೆ ನಡೆಯಲಿ.
9: ಆಗಲಿ ಮಹಾರಾಣಿ, ತಮ್ಮ ಆಜ್ಞೆಯನ್ನು ಈ ಕ್ಷಣವೇ ಪಾಲಿಸಲಾಗುವುದು.
11: ಅಯ್ಯೋ, ಯುವ ಸನ್ಯಾಸಿಗಳಿವರು,
12: ಈ ಕಿರುಪ್ರಾಯದಲ್ಲೇ ವೈರಾಗ್ಯವೇ?
13: ಓ, ಇವರು ಕಪಟ ವೇಷಧಾರಿಗಳೇ ಸೈ.
9: ಶಾಂತರಾಗಿರಿ ಸಭಿಕ ಮಹೋದಯರೇ, ಶಾಂತರಾಗಿರಿ. ಈಗ ಸನ್ಯಾಸಿಗಳ ವಿಚಾರಣೆ ಪ್ರಾರಂಭವಾಗುತ್ತದೆ.

0: ಆಗ್ತದೆ.
1: ಮಹಾರಾಣಿಯವರೇ, ಇವರೇ ನಾವು ಶಂಕಿಸಿದ ಸನ್ಯಾಸಿಗಳು.
2: ಎಳೆವಯದ ಯುವ ಸನ್ಯಾಸಿಗಳಿವರು. ಈ ಯೌವನದಲ್ಲಿ ಈ ವೈರಾಗ್ಯವೇ?
3: ಆದುದರಿಂದಲೇ ನಮ್ಮ ಗೂಢಚಾರರು ಸಂಶಯ ವ್ಯಕ್ತಪಡಿಸಿದ್ದು.
4: ವೈರಾಗ್ಯಕ್ಕೆ ವಯಸ್ಸೆಂಬುದುಂಟೆ? ಪ್ರಹ್ಲಾದ, ಧ್ರುವ, ಮಾರ್ಕಂಡೇಯ ಇವರೆಲ್ಲ ಬಾಲ್ಯದಲ್ಲಿಯೇ ವೈರಾಗ್ಯ ತಾಳಲಿಲ್ಲವೇ ಯಜಮಾನರೇ?
2: ತಿಮ್ಮಣ್ಣ ನಾಯಕರೇ, ಈ ಯತಿಶ್ರೇಷ್ಠರನ್ನು ಅಪರಾಧಿಗಳ ಸ್ಥಾನದಲ್ಲೇಕೆ ನಿಲ್ಲಿಸಿದ್ದೀರಿ? ಇವರನ್ನು ಉಚ್ಚಾಸನಗಳಲ್ಲಿ ಕೂಡಿಸುವ ವ್ಯವಸ್ಥೆ ಮಾಡಿರಿ, ನಂತರ ವಿಚಾರಣೆ ಮುಂದೆ ಸಾಗಲಿ.
1: ಸನ್ಯಾಸಿ ಮಹೋದಯರೇ, ತಾವು ಈ ಉಚ್ಚಾಸನಗಳನ್ನು ಗ್ರಹಣ ಮಾಡಿ.
2: ಯತಿವರೇಣ್ಯರೇ, ಈಗ ಹೇಳಿರಿ, ತಾವು ನಮ್ಮ ಅರಣ್ಯದಲ್ಲಿ ಸಂಶಯಾಸ್ಪದವಾಗಿ ಅಲೆದಾಡುತ್ತಿದ್ದುದೇ ನಮ್ಮ ಗಡಿ ಕಾವಲುಗಾರರಿಗೂ ಗೂಢಚಾರ್ಯರಿಗೂ ಅನುಮಾನದಲ್ಲಿ ಸಿಲುಕಿಸಿ ನಿಮ್ಮವರನ್ನು ಬಂಧಿಸಿದ್ದಾರೆ.
4: ತಾಯಿ ಮಹಾರಾಣಿ, ಅಗಸ್ತ್ಯ, ಕಣ್ವ, ವಾಲ್ಮೀಕಿ ಋಷಿಗಳೆಲ್ಲ ಜನನಿಬಿಡ ನಗರ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದರೆ ಘೋರಾರಣ್ಯಗಳಲ್ಲಿಯೇ ಅವರ ಆಶ್ರಮಗಳು ನೆಲೆಸಿದ್ದವು. ಭುವನಗಿರಿಯ ಆಸುಪಾಸಿನ ದಟ್ಟಕಾನನದಲ್ಲಿ ನಮ್ಮ ಆಶ್ರಮಕ್ಕೆ ಯೋಗ್ಯವಾದ ಸ್ಥಳವನ್ನು ಹುಡುಕುತ್ತಲಿದ್ದೆವು. ಅಷ್ಟರಲ್ಲಿ ತಮ್ಮ ಗುಪ್ತದಳದವರು ಸೇನಾನಾಯಕರೆಲ್ಲ ಒಟ್ಟುಗೂಡಿ ನಮ್ಮನ್ನು ಕರೆತಂದು ಮಲ್ಲಿಕಾರ್ಜುನ ದೇವಾಲಯದ ಮಂಟಪದಲ್ಲಿ ಬಂಧನದಲ್ಲಿರಿಸಿ ಈಗ ಈ ಸಭಾಭವನಕ್ಕೆ ಕರೆದು ತಂದಿದ್ದಾರೆ.
3: ಆ ಮಾತಿರಲಿ, ನೀವು ಸೌದೆ ಕಡಿಯುವವರ ಬುತ್ತಿಯನ್ನು ಕಸಿದುಕೊಂಡು ಉಂಡಿರಂತೆ?
4: ನಾವು ಅವರ ಬುತ್ತಿಯನ್ನು ಕಸಿದುಕೊಂಡು ಉಣ್ಣಲಿಲ್ಲ, ಬೇಡಿ ಇಸಿದುಕೊಂಡು ಉಂಡಿದ್ದೇವೆ.
3: ಬುತ್ತಿ ಎಂಜಲಾಗಿದೆ ಎಂದು ಹೇಳಿದರು, ನೀವು ಅದೇನನ್ನೂ ಲೆಕ್ಕಿಸದೆ ಹಾಗೇ ಉಂಡು ಬಿಟ್ಟಿರಂತೆ. ಯತಿವರ್ಯರಿಗಿದು ಉಚಿತವೇ?
4: ಇದು ಕೇಳುವ ಮಾತೆ? ಶಿವಶಿವ ಶಿವಶಿವ, ಇದೆಂತಹ ಪ್ರಶ್ನೆ! ಯಜಮಾನರೇ, ಪ್ರಸಾದದಲ್ಲಿ ಎಂಜಲವನ್ನರಿಸಬೇಕೆ?
3: ಏನದು, ಕಟ್ಟಿಗೆ ಕಡಿದು ಹೊತ್ತು ಮಾರುವವರ ಎಂಜಲು ಪ್ರಸಾದವೇ?
4: ಕಾಡಿನಲ್ಲಿ ಕಟ್ಟಿಗೆ ಕಡಿದು ತಲೆಯ ಮೇಲೆ ಹೊತ್ತು ಮಾರುವ ಕಾಯಕ ಯೋಗಿಗಳ ಎಂಜಲು ಪ್ರಸಾದವಲ್ಲದೆ ಮತ್ತೇನು? ಯಜಮಾನರೇ, ಹಸುವಿನ ಹಾಲು ಕರುವಿನ ಎಂಜಲಲ್ಲವೇ? ಜೇನು ನೊಣದ ಎಂಜಲಲ್ಲವೇ? ಇವುಗಳು ಶಿವನ ಅಭಿಷೇಕಕ್ಕೆ ಸಲ್ಲುತ್ತವೆ ಎಂದ ಮೇಲೆ ಕಟ್ಟಿಗೆ ಮಾರುವ ಕಾಯಕ ಯೋಗಿಗಳ ಎಂಜಲನ್ನ ನಮ್ಮ ಉದರಕ್ಕೆ ಸಲ್ಲದೆ?
3: ಈ ಮಾತಂತಿರಲಿ, ಆದರೆ ನೀವುಗಳು ಕೊರಳಲ್ಲಿ ಧರಿಸಿದ ಲಿಂಗವು ಗೋಟು ಅಡಕೆಯಂತೆ, ನಿಜವೇ?
4: ಶಿವ ಓಂ ಶಿವ ಓಂ, ನೀವು ಮತ್ತದೇ ತಪ್ಪನ್ನು ಮಾಡುತ್ತಿದ್ದೀರಿ. ಪ್ರಸಾದದಲ್ಲಿ ಎಂಜಲನ್ನು ಕಂಡಂತೆ ಲಿಂಗದಲ್ಲಿ ಶಿಲೆಯನ್ನು ಕಾಣುತ್ತಿದ್ದೀರಿ. ಯಜಮಾನರೇ, ಶಿವಯೋಗಿಗಳು ಒಲಿದು ಪೂಜಿಸಿದ್ದೇ ಶಿವಲಿಂಗವಲ್ಲವೇ? ಅದು ಶಿಲೆಯಾಗಿರಲಿ ಇಲ್ಲವೇ ಗೋಟಡಿಕೆಯಾಗಿರಲಿ.
2: ಅಪ್ಪಾಜಿ, ಸಾಕಿನ್ನು. ಹೆಚ್ಚಿನ ಚೌಕಾಶಿಯಾಗಲಿ ಕೂಲಂಕಷವಾದ ವಿಚಾರಣೆಯಾಗಲಿ ಬೇಡ. ಇವರು ಯುವ ಸನ್ಯಾಸಿಗಳಾದರೂ ಶಿವಾನುಭವದಲ್ಲಿ ಹಿರಿಯರು. ಬೆನ್ನು ಬಾಗಿದ ವೃದ್ಧ ಜ್ಞಾನಿಗಳೇನು ಮಾಡಬೇಕು ಇವರ ಮುಂದೆ? ಯತಿವರರೇ, ಅರಿವಿಲ್ಲದೆಯೇ ಮರುವಿನಲ್ಲಿ ನಮ್ಮ ಅಧಿಕಾರಿಗಳು ತಮ್ಮನ್ನು ಬಂಧಿಸಿ ವಿಚಾರಣೆಗೆ ಗುರಿ ಮಾಡಿ ನಾನಾ ರೀತಿಯ ಮಾನಸಿಕ ಹಿಂಸೆಯನ್ನು ನೀಡಿ ಘೋರ ಅಪರಾಧವೆಸಗಿದ್ದಾರೆ. ಈ ರಾಜ್ಯದ ರಾಣಿಯಾದ ನಾನು ನಿಮ್ಮ ಶ್ರೀಚರಣಗಳಿಗೆರಗಿ ಕ್ಷಮೆ ಯಾಚಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ.
4: ಹಾಗನ್ನದಿರಿ, ಹಾಗನ್ನದಿರಿ ರಾಣಿ ಮಾತೆ. ಹಾಗೆ ನುಡಿದು ನಮ್ಮನ್ನು ನರಕ ಕೂಪಕ್ಕೆ ತಳ್ಳದಿರುತ್ತಾಯೆ. ಅಯ್ಯೋ ಅಯ್ಯೋ ದೇವರೇ, ನಾವೇನು ಮಾಡಬಯಸಿದ್ದೆವು, ಇದೇನಾಯಿತು ಪ್ರಭು? ಎಂಥ ದ್ವಂದ್ವಕ್ಕೊಳಗಾದವಲ್ಲ. ಮಹಾರಾಣಿ ತಾಯಿಯವರೇ, ಮಂತ್ರಿಗಣವೇ, ಗೌರವಾನ್ವಿತ ಸಭಿಕ ಮಹಾಶಯರೇ, ನಾವು ಸನ್ಯಾಸಿಗಳಲ್ಲ, ಇತ್ತ ಮೋಸಗಾರರೂ ಅಲ್ಲ. ನಮಗೆ ಕೆಳದಿ ರಾಜ್ಯದ ದಟ್ಟ ಕಾಡಿನ ಮಾರ್ಗದಿಂದ ಹಾಯ್ದು ಅತಿ ಶೀಘ್ರವಾಗಿ ಜಿಂಜಿ ಕೋಟೆಗೆ ತಲುಪಬೇಕಾಗಿತ್ತು. ಆದರೆ ನಮ್ಮ ದುರ್ದೈವ, ನಿಮ್ಮ ರಾಜ್ಯದ ದಕ್ಷ ಗಡಿ ಕಾವಲುಗಾರರು, ಗುಪ್ತದಳದವರು ಸನ್ಯಾಸಿ ವೇಷ ಧರಿಸಿದ ನಮ್ಮನ್ನು ವೈರಿ ಬೇಹುಗಾರಿರಬೇಕೆಂದು ಶಂಕಿಸಿ ತಮ್ಮ ಸಮ್ಮುಖದಲ್ಲಿ ವಿಚಾರಣೆಗಾಗಿ ತಂದು ನಿಲ್ಲಿಸಿದ್ದಾರೆ. ಹುಸಿವೇಷ ಧರಿಸಿದ್ದು ಅಪರಾಧವೆಂದು ತಾವುಗಳು ಪರಿಗಣಿಸಿದ್ದರೆ ನಮ್ಮನ್ನು ಕ್ಷಮಿಸಿ ನಮ್ಮ ಪಾಡಿಗೆ ನಮ್ಮನ್ನು ಹೋಗಲು ಬಿಟ್ಟು ಬಿಡಿ. ಒಂದು ಕ್ಷಣಕಾಲವೂ ನಾವು ಕೆಳದಿಯಲ್ಲಿ ನಿಲ್ಲಲಾರೆವು.
2: ಅತಿ ಶೀಘ್ರವಾಗಿ ಜಿಂಜಿಕೋಟೆ ತಲುಪಬೇಕಾಗಿತ್ತೆ. ಅಂಥ ಅವಸರದಿಂದ ನಮ್ಮ ಕಾಡಿನಿಂದ

0: ಪಾರಾಗಿ ಜಿಂಜಿಕೋಟೆ ಸೇರಿಕೊಳ್ಳುವಂಥ ಪ್ರಸಂಗವೇನು ಒದಗಿ ಬಂತು ನಿಮಗೆ? ನಿರ್ಭಿಡೆಯಿಂದ ಯಾವ ಮುಚ್ಚು ಮರೆ ಇಲ್ಲದಂತೆ ನೀವು ಯಾರು, ಎಲ್ಲಿಂದ ಬಂದಿರಿ ಎಂಬುದನ್ನೆಲ್ಲ ವಿವರವಾಗಿ ಹೇಳಿರಿ.
1: ಮಹಾತಾಯಿ, ರಾಣಿಯವರೇ, ನಾನು ಶಿವಾಜಿ ಮಹಾರಾಜರ ಮಗ ರಾಜಾರಾಮ್. ಉಳಿದ ಈ ನಾಲ್ವರು ನನ್ನ ಅಂಗರಕ್ಷಕರು.
0: ಏನು ಸೂಚಿಕವಿದು, ಏನು ಕೇಳುತ್ತಲಿದ್ದೇವೆ ನಾವು. ನೀವು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರರೇ. ದಕ್ಷಿಣ ಭಾರತದ ಉಳಿವಿಗಾಗಿ ಮೊಘಲ್ ಸಾಮ್ರಾಟ್ ಔರಂಗಜೇಬನ ನೆತ್ತಿಯ ಮೇಲೆ ಕತ್ತಿಯನ್ನು ಮಸೆದು ಮಾರ್ಮಲೆತು ನಿಂತ ರಣವಿಕ್ರಾಂತ ಶೂರ ಶಿರೋಮಣಿ ಶಿವಾಜಿ ಮಹಾರಾಜರ ಕುವರರೇ. ಹೇಳಿ ರಾಜಾರಾಮರೇ, ಈ ದುರ್ತರ ಪ್ರಸಂಗಕ್ಕೆ ಕಾರಣವೇನು?
1: ರಾಣಿ ಮಾತೆ, ಆ ಕ್ರೂರ ಔರಂಗಜೇಬನ ಆಜ್ಞೆಯ ಮೇರೆಗೆ ಜುಲ್ಫಕೀರ್ ಖಾನನು ನಮ್ಮ ಪರಿವಾರವನ್ನೆಲ್ಲ ಬಂಧಿಸಿ ನನ್ನ ಅಣ್ಣ ಸಂಭಾಜಿಯನ್ನು ನಾನಾ ಬಗೆಯ ಚಿತ್ರಹಿಂಸೆ ನೀಡಿ ಕೊಂದು ಹಾಕಿದ. ಈ ಸಂಗತಿಯನ್ನು ಕೇಳಿ ಸುರಪುರದ ದೊರೆ ಗಡ್ಡಿ ಪಿಡ್ಡನಾಯಕರು ನಮ್ಮ ರಕ್ಷಣೆಗಾಗಿ ವಾಗಣಗೆರೆ ಕೋಟೆಯಿಂದ ಬೇಡ ಯೋಧರನ್ನು ಕಳುಹಿಸಿದರು. ಬೇಡ ಯೋಧರ ಕಡಿತಕ್ಕೆ ಹೊಡಿತಕ್ಕೆ ತತ್ತರಿಸಿ ಹೋದ ಮೊಘಲ್ ಸೈನ್ಯ ಚದುರಿ ಹೋಯಿತು. ಜುಲ್ಫಕೀರ್ ಖಾನನನ್ನು ಸದೆಬಡಿದು ನಮ್ಮ ಪರಿವಾರವನ್ನು ಸುರಕ್ಷಿತವಾಗಿ ವಾಗಣಗೆರೆಯ ಕೋಟೆಗೆ ಕರೆದು ತಂದರು. ಆ ಮೊಘಲ ಅರಸು ಔರಂಗಜೇಬನು ಈ ಸಮಾಚಾರವನ್ನು ಕೇಳಿ ಕನಲಿ ಕೆಂಡವಾಗಿ ತನ್ನ ಪುತ್ರರಾದ ಕಾಂಬಾಖಶ್ ಮತ್ತು ಅಜೀಮನನ್ನು ವಾಗಣಗೆರೆ ಕೋಟೆಗೆ ಮುತ್ತಿಗೆ ಹಾಕಲು ಕೊಟ್ಟು ಕಳುಹಿಸಿದನು. ವಾಗಣಗೆರೆಯ ಬೇಡ ಯೋಧರು ಆ ಮುತ್ತಿಗೆ ಹಾಕಲು ಬಂದ ಮೊಘಲ್ ಸೈನಿಕರನ್ನು ಬೆನ್ನಟ್ಟಿ ಓಡಿಸಿ ದಿಕ್ಕಾಪಾಲು ಮಾಡಿದರು. ಅಷ್ಟೇ ಅಲ್ಲ ತಾಯಿ, ಕೈಗೆ ಸಿಕ್ಕ ಮೊಘಲ್ ಸೈನಿಕರನ್ನು ಕಡಿಕಡಿದು ಬಣವೆ ಒಟ್ಟಿದರು.
0: ಅಹುದಹುದು, ನಾನು ಕೇಳಿದ್ದೇನೆ. ಉಡುವಿನ ಹಿಡಿತ, ಒಂಟಿಯ ಕಡಿತ, ಬೇಡರ ಜಡಿತ, ಇವು ಮೂರು ಜಗತ್ಪ್ರಖ್ಯಾತವಂತೆ. ಆಮೇಲೆ ಮುಂದೇನಾಯ್ತು? ಔರಂಗಜೇಬ್ ಮೆತ್ತಗಾದನೆ?
1: ಇಲ್ಲ ತಾಯಿ, ಮೆತ್ತಗಾಗಲಿಲ್ಲ. ಪ್ರತಿಯಾಗಿ ಬಾಲ ತುಳಿದ ಉರಗದಂತೆ ಸಿಡಿಮಿಡಿಗೊಂಡು ತಾನೇ ಸ್ವತಃ ಮಿಡಿತಿಯ ದಂಡಿನೋಪಾದಿಯಲ್ಲಿ ಅಪಾರವಾದ ಸೈನ್ಯದೊಡನೆ ಸುರಪುರದೊರೆಗಳ ವಾಗಣಗೆರೆ ಕೋಟೆಯ ಎರಡು ಹರಿದಾರಿಗಳ ಅಂತರದಲ್ಲಿರುವ ದೇವಪುರದಲ್ಲಿ ಬೀಡು ಬಿಟ್ಟಿದ್ದಾನೆ.
0: ವಾಗಣಗೆರೆಯ ಪಿಡ್ಡನಾಯಕ ದೊರೆಗಳು ನಿಮ್ಮ ಕೈ ಬಿಟ್ಟರೆ?
1: ಕೈ ಬಿಡಲಿಲ್ಲ ತಾಯಿ. ಯುದ್ಧವೆಂದ ಮೇಲೆ ಸೋಲು ಗೆಲುವುಗಳು ಯಾರ ಕೈಯೊಳಗಿನ ಮಾತು ರಾಜಾರಾಮರೇ? ಅನಾಹುತವೇನಾದರೂ ಸಂಭವಿಸಿದರೆ ಅದಕ್ಕಾರು ಹೊಣೆ. ನಾವು ನೀಡಿದ ಸಂರಕ್ಷಣೆ ವ್ಯರ್ಥವಾದೀತು. ನಮ್ಮ ಯೋಧರು ಔರಂಗಜೇಬನ ಮೇಲೆ ಅರಗುವ ಮುನ್ನವೇ ನೀವು ಇಲ್ಲಿಂದ ವೇಷಮರಿಸಿಕೊಂಡು ಜಿಂಜಿಕೋಟೆಗೆ ತೆರಳುವುದು ಕ್ಷೇಮಕರವೆಂದು ಸಲಹೆಯನ್ನಿತ್ತರಲ್ಲದೆ ಈ ನಾಲ್ಕು ಜನ ಯೋಧರನ್ನು ನನ್ನ ರಕ್ಷಣೆಗಾಗಿ ಕಳುಹಿಸಿ ಉಪಕರಿಸಿದರು. ಸ್ವತಃ ಪಿಡ್ಡನಾಯಕ ದೊರೆಗಳ ಸಹೋದರ ಸೋಮನಾಯಕರು ಸುರಪುರ ಸಂಸ್ಥಾನದ ಸೀಮೆಯನ್ನು ದಾಟುವವರೆಗೂ ಬಂದು ಕಳುಹಿದರು. ವಾಗಣಗೆರೆ ಕೋಟೆಯಿಂದ ಇಲ್ಲಿಯವರೆಗೂ ನಾವು ನಾನಾ ವೇಷ ಧರಿಸಿಕೊಂಡು ವೈರಿಗಳ ಕಣ್ಣು ತಪ್ಪಿಸಿ ಬಂದೆವು. ಕೆಳದಿ ರಾಜ್ಯದಲ್ಲಿ ಜಂಗಮರಿಗೆ ಹೆಚ್ಚಿನ ಗೌರವ ಆದರಗಳಿವೆ ಎಂದರಿತು ಈ ಸನ್ಯಾಸಿ ಜಂಗಮರ ವೇಷ ಧರಿಸಿ ಕೆಳದಿಯ ದಟ್ಟ ಕಾಡನ್ನು ದಾಟಿ ಜಿಂಜಿಕೋಟೆಗೆ ತೆರಳುವುದರಲ್ಲಿದ್ದೆವು. ಜಾಗರೂಕರಾದ ನಿಮ್ಮ ಗಡಿಕಾವಲುಗಾರರು ಗುಪ್ತದಳದವರು ನಮ್ಮನ್ನು ಬಂಧಿಸಿದರು.
0: ಅದೇನೇ ಇರಲಿ ರಾಜಾರಾಮರೇ, ನೀವು ಅನಿರೀಕ್ಷಿತವಾಗಿ ನಮ್ಮ ಸಂಸ್ಥಾನಕ್ಕೆ ಬಂದುದು ನಮ್ಮ ಸೌಭಾಗ್ಯವೇ ಸರಿ. ನೀವು ಅಹೋರಾತ್ರಿ ಕಾಡು ಮೇಡು ನದಿ ಬೆಟ್ಟಗಳನ್ನು ದಾಟಿ ಗಾವುದ ಗಾವುದ ನಡೆದುಕೊಂಡು ಬಳಲಿ ಬೆಂಡಾಗಿದ್ದೀರಿ. ನಿಶ್ಚಿಂತೆಯಿಂದ ನಾಲ್ಕು ದಿನ ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ದಣಿವಾರಿದ ಮೇಲೆ ನಮ್ಮ ಸೇನೆಯು ನಿಮಗೆ ಜಿಂಜಿಕೋಟೆಯವರೆಗೆ ಮುಟ್ಟಿಸುತ್ತದೆ.
1: ತಾಯಿ, ಮಹಾರಾಣಿಯವರೇ, ನಿಮ್ಮ ಮಾತೃ ಹೃದಯ ದೊಡ್ಡದು. ಆದರೆ ಈಗಾಗಲೇ ಆ ಕ್ರೂರ ಔರಂಗಜೇಬನ ಕಡೆಯವರು ನನ್ನ ಶೋಧನೆಯಲ್ಲಿ ನೆರಳಿನಂತೆ ಹಿಂಬಾಲಿಸುತ್ತಿದ್ದಾರೆ. ಅವರಿಗೇನಾದರೂ ನಾನಿಲ್ಲಿರುವ ಸುಳಿವು ಸಿಕ್ಕರೆ ಆ ಮದಾಂಧ ತಮ್ಮ ಮೇಲೂ ದಂಡೇರಿ ಬರಲೆಂದೆಂದೂ ಹಿಂದೆ ಮುಂದೆ ತುಳಿಯಲಾರ. ನನ್ನಿಂದಾಗಿ ಕೆಳದಿ ರಾಜ್ಯದ ನೆಮ್ಮದಿ ಕದಡುವುದು ಬೇಡ ತಾಯಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ರಾಣಿ ಮಾತೆ.
0: ಆ ಕರಾಳ ರಕ್ಕಸ ಹಿಂದೆ ಬರಲಿ. ಸಿಡಿಲಾರ್ಭಟವನ್ನು ಮೀರಿಸುವ ಕನ್ನಡಿಗರ ಖಡ್ಗಗಳ ಸುಯಿಗರಿತದ ಸವಿ ತೋರಿಸುತ್ತೇವೆ ರಾಜಾರಾಮ. ಕೆಳದಿ ಮನೆತನ ಕೊಟ್ಟ ಭಾಷೆಗೆ ತಪ್ಪಲಾರದು. ಯುದ್ಧಾಹ್ವಾನಕ್ಕೆ ನಾವೆಂದೆಂದೂ ಹಿಂಜರಿಯಲಾರೆವು. ನಿಮ್ಮನ್ನು ಕಾಪಾಡುವ ಭಾರವೇನೆಲ್ಲ ನಮ್ಮದು.

0: ನಿಮ್ಮನ್ನು ಜಿಂಜಿ ಕೋಟೆಗೆ ತಲುಪಿಸುವ ಹೊಣೆ ಈ ಕೆಳದಿ ರಾಣಿಯದು.
1: ಮಹಾರಾಣಿ ಮಾತೆ, ಈ ಹಿರಿಯ ಸಾಹಸಕ್ಕೆ ಕೈ ಹಾಕಿದ್ದನ್ನು ನೆನೆದು ನನಗೆ ಆಶ್ಚರ್ಯ ಮತ್ತು ಆನಂದಗಳು ಒಟ್ಟಿಗೆ ಉಕ್ಕಿ ಬರುತ್ತಿವೆ. ನೀವು ಆ ಭುವನೇಶ್ವರಿಯ ವರಪುತ್ರಿಯೇ ಸೈ, ರಣರಂಗದಲ್ಲಿ ವಜ್ರಕ್ಕಿಂತಲೂ ಕಠೋರ, ತಾಯಿಯಾಗಿ ಕರುಣಾಧಾರಿಯನ್ನು ಹರಿಸುವಲ್ಲಿ ಪುಷ್ಪಕ್ಕಿಂತಲೂ ಮೃದು. ಕೆಳದಿ ಮನೆತನದ ಈ ಔದಾರ್ಯವನ್ನು ನಾನೆಂದೆಂದೂ ಮರೆಯಲಾರೆ ತಾಯೇ.
0: ನೀವು ಬಹಳ ದಣಿದು ಹೋಗಿದ್ದೀರಿ ರಾಜಾರಾಮ, ಇನ್ನು ವಿಳಂಬ ಬೇಡ, ಅತಿಥಿ ಗೃಹಕ್ಕೆ ತೆರಳಿ ವಿಶ್ರಾಂತಿ ತೆಗೆದುಕೊಳ್ಳಿರಿ.
1: ಆಗಲಿ ತಾಯೇ.
2: ಕೆಳದಿ ರಾಣಿ ಚನ್ನಮ್ಮನವರಿಗೆ
3: ಜಯವಾಗಲಿ.
2: ಕೆಳದಿ ರಾಣಿ ಚನ್ನಮ್ಮನವರಿಗೆ
3: ಶುಭವಾಗಲಿ.
2: ಕೆಳದಿ ರಾಣಿ ಚನ್ನಮ್ಮನವರಿಗೆ
3: ಜಯವಾಗಲಿ.
2: ಕೆಳದಿ ರಾಣಿ ಚನ್ನಮ್ಮನವರಿಗೆ
3: ಶುಭವಾಗಲಿ. ಮೈಸೂರರಸರ ಮದವನ್ನಿಳಿಸಿದ, ವಿಜಾಪುರ್ ಆದಿಲ್ ಶಾಹಿಗಳ ದರ್ಪವನ್ನು ದಮನಗೊಳಿಸಿದ ವೀರಾಗ್ರಣಿ ಸಮರ ಸಿಂಹಿಣಿ ಕೆಳದಿ ಚನ್ನಮ್ಮ ರಾಣಿಯವರು ಸಭೆಗೆ ಆಗಮಿಸಲಿದ್ದಾರೆ. ಸಭಿಕರೆ, ಜಾಗೃತರಾಗಿರಿ.
4: ಮಹಾರಾಣಿ ತಾಯಿಯವರೇ, ಶಿವಾಜಿ ಮಹಾರಾಜರ ಕುವರ ರಾಜಾರಾಮರು ಸುರಕ್ಷಿತವಾಗಿ ಜಿಂಜಿ ಕೋಟೆ ತಲುಪಿದ ಅಭಿನಂದನಾ ಪತ್ರದ ಬೆನ್ನಲ್ಲೇ ಮೊಘಲ್ ದೊರೆ ಔರಂಗಜೇಬನು ಕೆಳದಿಯನ್ನು ಮುತ್ತಿಗೆ ಹಾಕಲು ಅಪಾರವಾದ ಸೇನೆಯೊಡನೆ ತನ್ನ ಮಗ ಅಜಂತಾರಣನ್ನು ಕೊಟ್ಟು ಕಳುಹಿಸಿದ್ದಾನೆ. ಅದಕ್ಕೂ ಮುಂಚಿತವಾಗಿ ಒಬ್ಬ ರಾಜದೂತನ ಕೈಯಲ್ಲಿ ಅರಗಿನ ಮುದ್ರೆಯ ಪತ್ರವೊಂದನ್ನು ಕೊಟ್ಟು ಕಳುಹಿಸಿದ್ದಾನೆ ಮಹಾರಾಣಿಯವರೇ.
0: ಮುದ್ರೆಯನ್ನೊಡೆದು ಆ ಪತ್ರದ ಸಾರವೇನೆಂಬುದನ್ನು ಸಭೆಯ ಮುಂದೆ ಓದಿ ಹೇಳಿ ಪ್ರಧಾನಿಗಳೇ.
4: ಕೆಳದಿಯ ಸಂಸ್ಥಾನದ ಮಹಾರಾಣಿಯವರಾದ ಚನ್ನಮ್ಮಾಜಿಯವರಿಗೆ ತಮ್ಮತ್ತ ಸ್ನೇಹಹಸ್ತ ನೀಡುತ್ತಾ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಕಡುವೈರಿಯಾದ ಮರಾಠ ರಾಜಾರಾಮನು ನಿಮ್ಮ ಆಶ್ರಯದಲ್ಲಿದ್ದಾನೆಂದು ಖಾತ್ರಿಪಡಿಸಿಕೊಂಡಿದ್ದೇವೆ. ತಕ್ಷಣವೇ ನೀವು ಆತನನ್ನು ನಮಗೆ ಒಪ್ಪಿಸಬೇಕು. ತಪ್ಪಿದಲ್ಲಿ ಯುದ್ಧವು ಅನಿವಾರ್ಯವೆಂದು ನಿಮಗೆ ಸೂಚಿಸಲಾಗಿದೆ. ಇಂತಿ ಮೊಘಲ್ ಸಾಮ್ರಾಟ ಔರಂಗಜೇಬ.
0: ಇದನ್ನೆಂದೋ ನಾವು ಹಾದಿ ಕಾಯುತ್ತಿದ್ದೆವು. ನಮ್ಮ ಸೇನಾ ನಾಯಕರು ಯೋಧರು ಸಿದ್ಧತೆಯಲ್ಲಿದ್ದಾರೆ. ತಿಮ್ಮಣ್ಣ ನಾಯಕರೇ, ಆ ಮೊಘಲ್ ದೊರೆ ಔರಂಗಜೇಬನಿಗೆ ಮರು ಉತ್ತರದಲ್ಲಿ ಈ ರೀತಿಯಾಗಿ ತಿಳಿಸಿ, ನೀವು ಬಯಸಿದ ರಾಜಾರಾಮನು ನಮ್ಮ ಆಶ್ರಯದಲ್ಲಿಲ್ಲ. ಆತನು ಕೆಳದಿಯ ಅರಣ್ಯ ಮಾರ್ಗವಾಗಿ ಹಾದು ಹೋದನೆಂದು ವದಂತಿ. ಅದಕ್ಕೂ ಮೀರಿ ನೀವು ಯುದ್ಧಕ್ಕೆ ಬಂದರೆ ಕೆಳದಿ ಸೈನಿಕರ ಮಿಂಚುವ ಖಡ್ಗಗಳು ಹೊಂಚು ಹಾಕಿಕೊಳ್ಳುತ್ತಿವೆ ಎಂದು ಉತ್ತರಿಸಿ.
5: ಮಹಾರಾಣಿಯವರೇ, ಈಗಾಗಲೇ ಮೊಘಲ್ ಸೇನೆ ಉತ್ತರ ಗಡಿ ಪ್ರದೇಶದಲ್ಲಿ ತಮ್ಮ ಬಿಡಾರು ಬಿಟ್ಟಿದ್ದಾರೆ.
4: ಯಾರು ನೀವು? ಸಭೆಯ ಮರ್ಯಾದೆಯನ್ನು ಮೀರಿ ವರ್ತಿಸುತ್ತಿದ್ದೀರಲ್ಲ.
5: ಮಂತ್ರಿಗಳೇ, ಈ ಸಭೆಗೆ ತೀರಾ ಹೊಸಬರು ನಾವು. ಸಭಾ ಗಾಂಭೀರ್ಯಕ್ಕೆ ಚ್ಯುತಿ ಬಂದಿದ್ದರೆ ನಾವು ಕ್ಷಮೆಯಾಚಿಸುತ್ತೇವೆ.
4: ಯಾರು ನೀವು? ಏಕೆ ಬಂದಿರಿ?
6: ನಾವು ಗಡಿಭಾಗದಲ್ಲಿ ವಾಸಿಸುವ ಹಳ್ಳಿಯ ಮುಖಂಡರು ಪ್ರಧಾನಿಗಳೇ.
4: ಏನಾಗಬೇಕಾಗಿತ್ತು?
5: ಮಹಾರಾಣಿಯವರ ಮುಂದೆ ಈಗಲೇ ಮಹತ್ವದ ಅಹವಾಲೊಂದನ್ನ ಸಲ್ಲಿಸಬೇಕಾಗಿತ್ತು ಪ್ರಧಾನರೇ.
4: ಹಾಗಾದರೆ ಮಹಾರಾಣಿಯವರ ಸಮ್ಮುಖದಲ್ಲಿ ಬನ್ನಿ.
7: ಮಹಾರಾಣಿಯವರಿಗೆ ಪ್ರಣಾಮಗಳು.
5: ಮಹಾರಾಣಿಯವರೇ, ಈಗಾಗಲೇ ಮೊಘಲ್ ಸೇನೆ ನಮ್ಮ ಗಡಿಭಾಗದಲ್ಲಿ ಬಿಡಾರ ಬಿಟ್ಟಿದೆ. ಗಡಿಭಾಗದ ಹಳ್ಳಿಗಳ ರೈತರು ಹೆದರಿಕೊಂಡು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ದಾರೆ.
0: ಗಡಿಯಲ್ಲಿ ವಾಸಿಸುವ ಪ್ರಜೆಗಳ ರಕ್ಷಣೆಯ ಭಾರವೇನೆಲ್ಲವೂ ನಮ್ಮದಾಗಿದೆ. ನಿರ್ಭೀತಿಯಿಂದಿರಿ, ಈಗಲೇ ನಾವು ನಿಮ್ಮ ರಕ್ಷಣೆಯಲ್ಲಿ ತೊಡಗುತ್ತೇವೆ. ನಿರಾಶ್ರಯಿಗಳಿಗೆ ಆಶ್ರಯ ನೀಡುವುದು ಕೆಳದಿ ರಾಜಮನೆತನದ ಪರಂಪರೆಯಾಗಿದೆ. ಅಲ್ಲದೆ ಅದು ಕನ್ನಡಿಗರ ಕರ್ತವ್ಯವೂ ಹೌದು. ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ರಾಜಾರಾಮನಿಗೆ ಆಶ್ರಯವನ್ನು ನೀಡಿದ್ದು ಔಚಿತ್ಯಪೂರ್ಣವಾಗಿದೆ. ಇದನ್ನು ಕೇಳಿ ಸಹಿಸದ ಆ ಮೊಘಲ್ ದೊರೆ ಔರಂಗಜೇಬ ನಮ್ಮ ಮೇಲೆ ಏರಿ ಬಂದಿದ್ದಾನೆ. ಈ ಕ್ಷಣವೇ ನಾವು ಅವನ ಸೇನೆಯ ಮೇಲೆ ನೆಗೆದು ಬೀಳಬೇಕು. ಮದ್ದಾನೆಗಳ ಮೇಲೆ ಸಿಂಹಗಳೆರಗಿ ಬಿದ್ದು ಕುಂಭವನ್ನು ಸೀಳಿ ರಕ್ತ ದೋಕುಳಿಯಾಡುವಂತೆ ವೈರಿಗಳನ್ನು ಸೀಳಿ ಹಾಕೋಣ ಬನ್ನಿ. ನಾಳೆ ಬೆಳ್ಳಿ ಚಿಕ್ಕಿ ಮೂಡಿದೊಡನೆಯೇ ನಾವು ಇಲ್ಲಿಂದ ವೈರಿಗಳ ಬಿಡಾರದತ್ತ ಸಾಗೋಣ.
8: ತಾವು ಭಾವಾವೇಶಕ್ಕೊಳಗಾಗಿ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದೀರಿ ಮಹಾರಾಣಿಯವರೇ. ಪೂರ್ವ ಸಿದ್ಧತೆ ಯೋಜನೆಗಳೇನೂ ಇಲ್ಲದೆ ಮೊಘಲ್ ಸೇನೆ ಮೇಲೆ ಏರಿ ಹೋಗುವುದು ಉಚಿತವೇ?
0: ನಾವೆಂದು ಮರಾಠ ರಾಜಾರಾಮನಿಗೆ ಆಶ್ರಯ ನೀಡಲು ನಿರ್ಧರಿಸಿದೆವೋ ಅಂದೇ ನಮ್ಮ ತಲೆಯಲ್ಲಿ ಮೊಘಲರಿಂದ ಸಂಭವಿಸಬಹುದಾದ ಅನಾಹುತಗಳನ್ನು ಗಮನಿಸಿ ಯೋಜನೆಗಳೇನೆಲ್ಲ ರೂಪ ತಾಳಿವೆ. ಅಲ್ಲದೆ ಈ ಹಿಂದೆ ಜರುಗಿದ ಮೈಸೂರು ವಿಜಾಪುರ ಆದಿಲ್ ಶಾಗಳ ಯುದ್ಧಗಳು ನಮ್ಮ ಸೇನೆಗೆ ಸಾಕಷ್ಟು ಅನುಭವ ನೀಡಿವೆ. ಆದರೂ ಈ ಸಭೆಯಲ್ಲಿ ಒಂದೆರಡು ಪೂರ್ವ ಯೋಜನೆಯ ಅಂಶಗಳನ್ನು ಪ್ರಸ್ತುತಪಡಿಸುತ್ತೇನೆ. ದಳನಾಯಕ ಭದ್ರಪ್ಪನವರೇ,
9: ಅಪ್ಪಣೆಯಾಗಬೇಕು ಮಹಾರಾಣಿ.

0: ದಳನಾಯಕರೇ, ನಮ್ಮ ಸೇನೆಯನ್ನು 5 ತುಕಡಿಗಳನ್ನಾಗಿ ವಿಂಗಡಿಸಬೇಕು. 3 ಸೇನಾ ತುಕಡಿಗಳು 3 ಬೇರೆ ಬೇರೆ ಮಾರ್ಗವಾಗಿ ವೈರಿಗಳಿದ್ದೆಡೆಗೆ ಸಾಗಬೇಕು. 1 ತುಕಡಿ ನನ್ನ ಜೊತೆಯಲ್ಲಿ, ಇನ್ನೊಂದು ನಿಮ್ಮ ಜೊತೆಯಲ್ಲಿ, ಮತ್ತು 3ನೆಯ ತುಕಡಿ ಮಂತ್ರಿ ನರಸಪ್ಪನವರ ನೇತೃತ್ವದಲ್ಲಿ ಸಾಗುತ್ತದೆ. ಇನ್ನುಳಿದ 2 ತುಕಡಿ ಸೇನಾದಳ ಕೆಳದಿಕೋಟೆಯನ್ನು, ನಗರವನ್ನು ಭದ್ರತೆಯಿಂದ ಕಾಪಾಡಬೇಕು.
1: ಹಾಗಾದರೆ ನಿಮ್ಮ ಜೊತೆಯಲ್ಲಿ ಪ್ರಧಾನಿ ತಿಮ್ಮಣ್ಣ ನಾಯಕರು ಬರುವರೇ?
0: ಇಲ್ಲ ಅಪ್ಪಾಜಿ, ನನ್ನ ಸಂಗಡ ಕುವರ ಬಸವಪ್ಪ ನಾಯಕರು ಇರುತ್ತಾರೆ.
1: ಏನು, ಆ ಎಳೆಯ ಕುವರ ಬಸವಪ್ಪ ನಾಯಕನನ್ನೇ? ಈ ಎಳೆಯ ಬಾಲಕನೇನು ಮಾಡಬಲ್ಲನಲ್ಲಿ?
0: ಈತ ನಾಳೆಯ ಅರಸನಲ್ಲವೇ ಅಪ್ಪಾಜಿ.

0: ಜಾಗ್ರತೆಯಿಂದ ಕಾಪಾಡಬೇಕು.
1: ಹಾಗಾದರೆ ನಿಮ್ಮ ಜೊತೆಯಲ್ಲಿ ಪ್ರಧಾನಿ ತಿಮ್ಮಣ್ಣ ನಾಯಕರು ಬರುವರೆ?
0: ಇಲ್ಲ ಅಪ್ಪಾಜಿ, ನನ್ನ ಸಂಗಡ ಕುವರ ಬಸವಪ್ಪ ನಾಯಕರು ಇರುತ್ತಾರೆ.
1: ಏನು, ಆ ಎಳೆಯ ಕುವರ ಬಸವಪ್ಪ ನಾಯಕನನ್ನೇ? ಈ ಎಳೆಯ ಬಾಲಕನೇನು ಮಾಡಬಲ್ಲನಲ್ಲಿ?
0: ಈತ ನಾಳೆಯ ಅರಸನಲ್ಲವೇ ಅಪ್ಪಾಜಿ. ಈ ಕಿರಿಯ ವಯದಲ್ಲಿಯೇ ತನ್ನ ರಾಜ್ಯದ ಗಡಿಗಳ ಸಮಸ್ಯೆಗಳನ್ನು ಅರಿತುಕೊಳ್ಳುವುದು ವಾಸಿಯಲ್ಲವೇ? ಇಂಥ ದುರ್ದರ ಪ್ರಸಂಗದಲ್ಲಿಯೇ ವೈರಿಗಳ ಮನೋಧರ್ಮವನ್ನು ಅರಿತುಕೊಳ್ಳುವ ಸೂಕ್ತ ಅವಕಾಶವಲ್ಲವೇ? ಯುವರಾಜನ ಚಿಂತೆ ಬೇಡ ಅಪ್ಪಾಜಿ, ಆತನ ಜೊತೆಯಲ್ಲಿ ನಾನಿರುತ್ತೇನಲ್ಲ. ನೀವು ಪ್ರಧಾನಿ ತಿಮ್ಮಣ್ಣ ನಾಯಕರು ಅರಮನೆಯಲ್ಲಿದ್ದು ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಿರಿ. ನಾವು ನಾಳಿನ ಬೆಳಜಾವದಲ್ಲಿ ಬೆಳ್ಳಿ ಚಿಕ್ಕಿ ಮೂಡಿದಾಕ್ಷಣವೇ ಗಡಿಯತ್ತ ಸಾಗುತ್ತೇವೆ.
2: ನಾಡಿನ ಶೂರ ಸೈನಿಕರೇ, ಮೊಳಗಲಿ ರಣದುಂದುವಿ!
3: ಹರ ಹರ ಮಹಾದೇವ್! ಹರ ಹರ ಮಹಾದೇವ್! ಹರ ಹರ

0: ಈ ಕಾರ್ಯಕ್ರಮನ ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.
1: ಇಂದು ಆಗಸ್ಟ್ 15 ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ. ಭಾರತಕ್ಕೆ ಸ್ವಾತಂತ್ರ್ಯ ತರಲು ಹೋರಾಡಿದ ಪ್ರಮುಖ ನಾಯಕರಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಬಾಯಿ ಪಟೇಲ್, ಜವಾಹರಲಾಲ್ ನೆಹರು ಮತ್ತು ರಾಣಿ ಲಕ್ಷ್ಮೀಬಾಯಿ ಇವರೇ ಮುಂತಾದವರು ಸೇರಿದ್ದಾರೆ. ಅಹಿಂಸಾ ಮಾರ್ಗ ಹಾಗೂ ಕ್ರಾಂತಿಕಾರಿ ಹೋರಾಟಗಳ ಮೂಲಕ ಬ್ರಿಟಿಷರ ವಿರುದ್ಧ ನಿರ್ಣಾಯಕ ಹೋರಾಟ ನಡೆಸಿದರು. ಇದು ಮಾಹಿತಿ.

0: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಇವ್ರಿನ್ ರಕ್ತ ತರ ಇವ್ರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
1: ದಿಸ್ ಇನ್ಫಾರ್ಮೇಷನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ರೈತ ಬಾಂಧವರೇ, ಪೊನ್ನಿಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
3: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ಉರ್ಚಿಪರ್ ಮಷಿನ್,
2: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
3: ಸಂಪರ್ಕಿಸಿ
2: ಪೊನ್ನಿಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-door ವಾರ್ಡ್ರೋಬ್ 6,900 ರೂಪಾಯಿಗೆ, 3-door ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
7: ಕೋಣಿಯೂಪದ ಕರಂಬಯ್ಯಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಅಂಡ್ ಸ್ಪೋರ್ಟ್ಸ್, ಕಾಲ್ಸ್, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ NEB ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇವರ ಮುಖ್ಯ ಪ್ರಾಯೋಜಕತ್ವದಲ್ಲಿ ಹಾಗೂ ಫೆಡರಲ್ ಬ್ಯಾಂಕ್ ಮತ್ತು ಟಾಟಾ ಕಾಫಿ ಲಿಮಿಟೆಡ್ ಸಹ ಪ್ರಾಯೋಜಕತ್ವದಲ್ಲಿ ಇದೇ 2026 ಸೆಪ್ಟೆಂಬರ್ 6 ಕೊಡಗಿನ ಸುಂದರ ಕಾಫಿ ತೋಟಗಳ ನಡುವೆ ಮುಂಗಾರು ಮಳೆ ಮತ್ತು ಮುಸುಕಿದ ಮಂಜಿನ ವಾತಾವರಣದಲ್ಲಿ ವಿಶಿಷ್ಟವಾದ ಓಟವನ್ನು ಏರ್ಪಡಿಸಲಾಗಿದೆ. ಕಾಲ್ಸ್ ಆವರಣದಿಂದ ಆರಂಭವಾಗುವ ಈ ಓಟದಲ್ಲಿ ಹಿರಿಯರಿಂದ ಮಕ್ಕಳವರೆಗೆ 21 km, 10 km ಮತ್ತು 5 km ಈ 3 ವಿಭಾಗಗಳಲ್ಲಿ ಭಾಗವಹಿಸಬಹುದಾಗಿದೆ. ಆಸಕ್ತರು ಕಾಲ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿ. ಮಾಹಿತಿಗಾಗಿ ಕಾಲ್ ಮಾಡಿ 9011990786 ಅಥವಾ 9011990708.
8: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
11: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
12: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿ ತನ್ನಿ.
11: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
13: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
12: ರೈತ ಬಾಂಧವರೇ, ಪೊನ್ನಿ ಮಾನಿಸ್ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್,
14: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷಿನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷಿನ್,
12: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
14: ಸಂಪರ್ಕಿಸಿ

0: ಪೊನ್ನಿಮಾನಿ ಸ್ಕೈಕೇರಿ ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು ಮೇಕೇರಿ. ಕಾಲ್ 8722044039. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800420.
6: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿ ಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ. ಅಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
1: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ August 20 ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಒಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್, ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆ ಅನ್ನೋದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತಾ?
9: ಅನ್ಫಾರ್ಚುನೇಟ್ಲಿ ಕಿಡ್ನಿ ಡಸಂಟ್ ಡಿಸ್ಕ್ರಿಮಿನೇಟ್ ಏಜ್. ಸೊ ಕಿಡ್ನಿ ತೊಂದರೆ ಕಮ್ಮಿ ವಯಸ್ಸವರಿಗೂ ಬರಬಹುದು, ಎಲ್ಡರ್ಲಿ ಪೀಪಲ್ಗೂ ಬರಬಹುದು. ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯಂಗ್ ಕಿಡ್ಸ್, ಲೆಸ್ ದೆನ್ 1 year ಇನ್ಫ್ಯಾಕ್ಟ್, ಇನ್ಫೆಂಟ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಕೂಡ ಕಿಡ್ನಿ ತೊಂದರೆ ಇರುತ್ತೆ. ಲೆಸ್ ದೆನ್ 5 years ಅಂತೂ ತುಂಬಾ ಜನರಿಗೂ ಕಿಡ್ನಿ ತೊಂದರೆ ಇರುತ್ತೆ. ಎಲ್ಡರ್ಲಿ ಆಸ್ ಯೂಶುವಲ್ ಕಿಡ್ನಿ ತೊಂದರೆ ಬಂದೇ ಬರುತ್ತೆ. ಬಟ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಕಿಡ್ನಿ ತೊಂದರೆ ಬೇರೆ ತರ ಇರುತ್ತೆ, ಅಂಡ್ ಅಡಲ್ಟ್ಸ್ ಬರುವಂತಹ ಕಿಡ್ನಿ ತೊಂದರೆ ಜನರಲಿ ಬೇರೆ ತರ ಇರುತ್ತೆ.
10: This information is brought to you by Manipal Hospital. Lives on. For any health emergencies, call 0821-255-000. Save the number, save lives.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800420.
0: ಇದೇ 20th ಗುರುವಾರ ವಿರಾಜಪೇಟೆ ಹೋಗಿ ಬರೋಣವಾ?
1: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
0: ಹಾ, ಒಂಥರ ಫಂಕ್ಷನ್. August 20 ವಿರಾಜಪೇಟೆಯಲ್ಲಿ ಇದೇ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ. ISO 9001:2015 ಪ್ರಮಾಣಿತ ಬಿಟ್ಟಂಗರದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಓಣಂ ಆಫರ್.
11: ಕಾರ್ನರ್ ಸೋಫಾ 15,900 ರುಪೀಸ್.
1: ಡೈನಿಂಗ್ ಟೇಬಲ್ 6 ಚೇರ್ ಸೆಟ್ 16,900 ರುಪೀಸ್.
11: 3 ಡೋರ್ ವಾರ್ಡ್ರೋಬ್ 9,500 ರುಪೀಸ್.
1: ಕ್ವೀನ್ ಸೈಜ್ ಕಾಟ್ 14,900 ರುಪೀಸ್.
11: ನಾರ್ತ್ ಕೇರಳಾಸ್ ಬಿಗ್ಗೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್, ಗ್ರೀನ್ಸ್ ಫರ್ನಿಚರ್, ಪಾಲುಗೋಡು ಜಂಕ್ಷನ್, ಬಿಟ್ಟಂಗಾಲ.
0: ಅಲ್ಲ, ಮಂಗಲ ಅಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದಂಗ ನಿಂಗಕ್ಕ 5 pair ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ.
1: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
0: ಇಲ್ಲೇ ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 pair ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 pair ಸ್ಟಿಚಿಂಗ್ ಚಾರ್ಜ್ ಕೊಡ್ತ ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
1: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 gram ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ಮಾತ್ರ. ಲಕ್ಕಿ ಡ್ರಾ September 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ.

0: ಸೋಮಾರುಪೇಟೆ ಶನಿವಾರ ಸಂತೆ ನಾಪೋಕ್ಲು.
1: The number you've dialed is currently busy. Kindly try again.
0: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
4: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
5: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
0: ಕೊಡಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊಡಗರಹಳ್ಳಿ.
6: ಕೂರ್ಗ್ ಪ್ಲೈಗೆ ಸ್ವಾಗತ. ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ವಾಟರ್ ಪ್ರೂಫ್ ಅಂಡ್ ಕಮರ್ಷಿಯಲ್ ಪ್ಲೈವುಡ್, 25 ವರ್ಷ ಗ್ಯಾರಂಟಿಯೊಂದಿಗೆ ಎಲ್ಲಾ ವಿಧದ ಮರಗಳನ್ನು ಉತ್ತಮ ಬೆಲೆಗೆ ಖರೀದಿ ಮಾಡಲಾಗುವುದು. ಕೂರ್ಗ್ ಪ್ಲೈ, ವಿರಾಜಪೇಟೆ. ಕಾಲ್ 9448057309.
0: ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ಗೆ ನೀವು ಖರೀದಿಸುವ ಫರ್ನಿಚರ್ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
0: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
6: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
7: CJ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಆಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
0: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
0: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
3: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
11: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
9: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
10: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
9: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
10: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
9: ಟೋಲ್ ಫ್ರೀ 1-800-420-2233.
12: ಶ್ರೋತೃಗಳೇ, ಈಗ ರೇಡಿಯೋ ಸಮಯ 4:11:19. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
13: ಆಕಾಶವಾಣಿ ಮಡಿಕೇರಿ.

0: ಚಿನ್ನರ ಲೋಕ.
1: ಪುಟಾಣಿಗಳೇ, ನಿಮ್ಗೆಲ್ಲರಿಗೂ 80th ಸ್ವಾತಂತ್ರ್ಯ ಆಚರಣೆಯ ಶುಭಾಶಯಗಳನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗಾಗಿ ದೇಶಭಕ್ತಿ ಗೀತೆಗಳನ್ನು ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳ್ತೀರಾಲ? ಮೊದಲನೆಯದಾಗಿ KS ನಿಸಾರ್ ಅಹಮದ್ ಅವರ ರಚನೆ ಇಂದು ವಿಶ್ವನಾಥ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಮತ್ತೊಮ್ಮೆ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಚಿಣ್ಣರ್ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಪುಟಾಣಿಗಳಿಗೆಲ್ಲರಿಗೂ ನಮಸ್ಕಾರ. ಚಿಣ್ಣರ ಲೋಕ ಪ್ರಸಾರವಾಯಿತು.

ಪುಟಾಣಿಗಳೇ, 80ನೇ ಸ್ವಾತಂತ್ರ್ಯ ಉತ್ಸವದ ಆಚರಣೆಯ ಶುಭಾಶಯಗಳೊಂದಿಗೆ ನಿಮಗೆ ದೇಶಭಕ್ತಿ ಗೀತೆಗಳನ್ನು ಆಕಾಶವಾಣಿ ಮಡಿಕೇರಿ ಪ್ರಸಾರ ಮಾಡ್ತು ನೀವೆಲ್ಲ ಕೇಳಿದ್ದೀರಾ ಅಂತ ಅನ್ಕೊಳ್ತೀವಿ. ಎಲ್ಲರೂ ಕೇಳಿದ್ದೀರಾ ಅಲ್ವಾ?

0: ಮುತ್ತಾಗಿತ್ತು, ಎರಡು ವರ್ಣದ ಮುತ್ತು ಎಡಬಾಲದಲ್ಲಿತ್ತು, ಮುತ್ತು ಕಂಡೆ ನವ್ವ ತಂಗಿ ನಾನೊಂದ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆಯಿಂದ
2: ಗೀತಾ ಮಾಧುರ್ಯ
0: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ.
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ನೀವು ಹಾಡ್ತೀರ?
0: ಶರಣು ಶರಣು ವಯ ಗಣನಾಯ್ಕ ನಮ್ಮ ಕರುಣದಿಂದಲೇ ಕಾಯು ಗಣನಾಯ್ಕ.
3: ಗೀತಾ ಮಾಧುರ್ಯ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ದೂರವಾಣಿ ಸಂಖ್ಯೆಗಳು 0827222288 ಮತ್ತೊಂದು ದೂರವಾಣಿ ಸಂಖ್ಯೆ 0827222289
0: ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ.
2: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಾ ಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆ ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು.
3: ಹಾಗಾದ್ರೆ ಭಾಗವಹಿಸ್ತೀರಲ್ವಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ?
4: ಹಾಲು ಜೇನು ಒಂದಾದ ಹಾಗೆ.
5: ರೀ ಏನ್ರಿ, ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತಲ್ಲ, ನಾವು ಎಲ್ಲಾದ್ರೂ ಒಂದು ಖುಷಿಗೆ ಟೂರ್ ಹೋಗಿ ಬರೋಣವಾ? ಆ ಕಡೆ ಮನೆಯವ್ರನ್ನ ನೋಡಿ ಯಾವತ್ತೂ ಕಚ್ಚಾಡ್ಕೊಳ್ತಾ ಇರ್ತಾರೆ. ಅಬ್ಬಾ ದೇವ್ರ ದಯೆ, ನಾವಂತೂ ಯಾವತ್ತೂ ಈ ರೀತಿ ಇರಲಿಲ್ಲ. ನಮ್ಮಿಬ್ಬರ ಮಧ್ಯದಲ್ಲಿ ಎಷ್ಟು ಖುಷಿ ಎಷ್ಟು ಪ್ರೀತಿ ಇದೆ ಅಲ್ವಾ? ಸೊ ಖುಷಿಗೆ ಒಂದಿನ ಹೊರಗಡೆ ಎಲ್ಲ ಸುತ್ತಾಕೊಂಡು ಬರೋಣವಾ?
1: ಬಾಳ ಬಂಧನದ ಬಾಂಧವ್ಯದೊಡಲ ಕುಸುಮ, ಸದಾ ಕಾಡುವ ನೆನಪುಗಳ ಉಗಮ. ಹೃದಯದಲ್ಲಿ ಹಸಿರಾಗಿ ಉಸಿರಾಗಿಸುವ ಸಿಹಿ ಕಹಿ ಕ್ಷಣಗಳು ಕಲಿಸಿದ ಪಾಠದಲ್ಲಿ ನೀತಿಗಳೇ ಸಂಗಮ. ಅದೇ ಚಿನ್ನದುಂಗುರ. ಶ್ರೋತೃಗಳಿಗಾಗಿ ಪತ್ರಾಧಾರಿತ ಕಾರ್ಯಕ್ರಮ.

0: ನಿರೀಕ್ಷಿಸಿ.
1: ಬಾಳು ಬೆಳಕಾಯಿತು.
0: ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ. ಇಂದು ಸಂಜೆ 6:51 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನ ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರವಾಗಲಿರುವುದರಿಂದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಯನ್ನು ಇಂದು ಸಂಜೆ 5:00 ಪ್ರಸಾರ ಮಾಡ್ತಾ ಇದ್ದೀವಿ. ಸಮಯವನ್ನು ಗಮನಿಸಿ 5:30 ಮಡಿಕೇರಿ ಕೋಟೆ ಆವರಣದಲ್ಲಿ ಇಂದು ಬೆಳಿಗ್ಗೆ ಜರುಗಿದ ಸ್ವಾತಂತ್ರ್ಯ ದಿನದ ಆಚರಣೆಯ ಬಾನುಲಿ ವರದಿ ಪ್ರಸ್ತುತಿ ಎಂ ಶಕುಂತಲಾ. ಶ್ರೋತೃಗಳ ಈಗ ರೇಡಿಯೋ ಸಮಯ 4:35.
2: ಆಕಾಶವಾಣಿ ಮಡಿಕೇರಿ.
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.

ಶ್ರೋತೃಗಳೇ, ಇದು ನಿಮ್ಮ ಗಮನಕ್ಕೆ ಇಂದು ಸಂಜೆ 6:15 ಸುದ್ದಿ ಜೊಂಪೆ, 6:25 ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆಯಿಂದ
1: ಗೀತ ಮಾಧುರ್ಯ
2: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ.
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
0: ನಾಳೆ ಮಧ್ಯಾಹ್ನ 3 ಗಂಟೆಗೆ.
1: ನೀವು ಹಾಡ್ತೀರಾ?
2: ಶರಣು ಶರಣು ವಯ ಗಣನಾಯ್ಕ ನಮ್ಮ ಕರುಣದಿಂದಲಿ ಕಾಯು ಗಣನಾಯ್ಕ.
3: ಗೀತ ಮಾಧುರ್ಯ
0: ನಾಳೆ ಮಧ್ಯಾಹ್ನ 3 ಗಂಟೆಗೆ.
1: ದೂರವಾಣಿ ಸಂಖ್ಯೆಗಳು 0827222288 ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
2: ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ.
1: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತ ಮಾಧುರ್ಯ,
0: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು.
3: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ?
4: ನೆನಪು ನಿನ್ನದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇನ್ನು ಮುಂದೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಮುಗಿಯದ ಕಥೆ ಚಿತ್ರದ ಗೀತೆ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಭಾರತರತ್ನ ಚಿತ್ರದ ಗೀತೆ, ಸಾಹಿತ್ಯ ಜಯದೇವ್ ಕುಮಾರ್, ಸಂಗೀತ ಆರ್ ಸುದರ್ಶನಂ.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆ, ಗಾಯಕರು ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರು.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿತಾಗಲಿ ಮುಂದೆ ಹೋಗಲಿ ದೂರ ತೀರವತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
4: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
1: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:10. ನಮ್ಮ ಮುಂದಿನ ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಸಫಲತೆ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಪಿ ರಂಜಿನಿ ಅವರು. ನಮಸ್ಕಾರ ಡಾಕ್ಟರ್ ರಂಜಿನಿ ಅವರೇ.
4: ನಮಸ್ತೆ ಸರ್.
3: ಈ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವಂತಹ ಪ್ರಮುಖ ರೋಗಗಳು ಯಾವ್ಯಾವು ಅಂತೀರಿ?
4: ಮಳೆಗಾಲದಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಕಾಯಿ ತೊಟ್ಟು ಕೊಳೆಯುವ ರೋಗ ಇವೆರಡು ಸಾಮಾನ್ಯವಾಗಿ ಬಾಧಿಸುತ್ತೆ ಸರ್ ಕಾಫಿ ಗಿಡಗಳನ್ನ.
3: ಅಂದ್ರೆ ಈಗ ಕಪ್ಪು ಕೊಳೆ ರೋಗ ಅಂತ ತಾವ್ ಹೇಳಿದ್ರಿ, ಈ ಕಪ್ಪು ಕೊಳೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
4: ಈ ಕಪ್ಪು ಕೊಳೆ ರೋಗ ಒಂದು ಶಿಲೀಂಧ್ರದಿಂದ ಬರುವಂತ ರೋಗ ಸರ್. ಅದು ಕೊಳೆ ರೋಗ ನಾಕ್ಸಿಯಾ ಅಂತ ಹೇಳ್ತೀವಿ ಆ ರೋಗಾಣುನ. ಇದರ ಲಕ್ಷಣ ಹೇಗಂದ್ರೆ, ಇದು ಹೆಸರೇ ಸೂಚಿಸುವಂತೆ ರೋಗ ಪೀಡಿತ ಭಾಗಗಳು ಕಪ್ಪಾಗ್ತದೆ ಮತ್ತೆ ಕೊಳಿತಾ ಬರುತ್ತೆ. ಈ ರೋಗಾಣು ಸಾಮಾನ್ಯವಾಗಿ ಕಾಫಿ ಕಾಯಿಗಳು, ಎಲೆಗಳು ಮತ್ತು ಎಳೆಯ ಕೊಂಬೆಗಳನ್ನ ಬಾಧಿಸುತ್ತೆ. ಹಾಗೆ ಹತ್ತಿರದಿಂದ ಇದನ್ನ ನೋಡಿದಾಗ ದಾರದ ರೂಪದ ಶಿಲೀಂಧ್ರನ ನಾವು ನೋಡ್ಬೋದು. ಮತ್ತೆ ರೋಗ ಪೀಡಿತ ಎಲೆಗಳು ಕಾಂಡದಿಂದ ಬೇರ್ಪಡುತ್ತೆ. ಹಾಗೆ ಕಾಂಡದಿಂದ ಬೇರ್ಪಟ್ಟು ಶಿಲೀಂಧ್ರದ ದಾರದಿಂದ ನೇತಾಡೋದನ್ನ ಬಾಧಿತ ತೋಟಗಳಲ್ಲಿ ನೋಡ್ಬೋದು ಸರ್. ಹಾಗೆ ಮತ್ತೆ ಇದು ಬಾಧಿತ ಭಾಗಗಳು ಕಾಯಿಗಳಾಗ್ಲಿ ಎಲೆಗಳಾಗ್ಲಿ ಸ್ವಲ್ಪ ಸಮಯ ಆದ್ಮೇಲೆ ಉದುರು ಹೋಗಿ ಕೆಳಗಡೆ ಬೀಳುತ್ತೆ.
3: ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಏನು ಅನುಕೂಲಕರವಾದ ಅಂಶಗಳು ಬೇಕಾಗುತ್ತೆ ಅಂತೀರಿ?
4: ಸಾಮಾನ್ಯವಾಗಿ ಕಪ್ಪು ಕೊಳೆ ರೋಗ ಅಥವಾ ಕಾಯಿ ತೊಟ್ಟು ಕೊಳೆ ರೋಗ ಬರೋದಕ್ಕೆ ಅನುಕೂಲವಾದ ವಾತಾವರಣ ಏನಂದ್ರೆ, ಮಳೆಗಾಲದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ. ಮಳೆ ಸುರಿಯೋದ್ರಿಂದ 90% to 100% ತೇವಾಂಶ ಜಾಸ್ತಿ ಆಗೋದ್ರಿಂದ ಈ ರೋಗ ಜಾಸ್ತಿ ಆಗುತ್ತೆ. ಹಾಗೆ ಈ ರೋಗ ಕಣಿವೆ ಪ್ರದೇಶದಲ್ಲಿ ಜಾಸ್ತಿ ನೋಡ್ಬೋದು, ಯಾಕೆಂದ್ರೆ ಸೂರ್ಯನ ಬೆಳಕು ಅಲ್ಲಿ ಕಡಿಮೆ ಬೀಳೋದ್ರಿಂದ ಇಂತಹ ಪ್ರದೇಶದಲ್ಲಿ ಸಹ ನೋಡ್ಬೋದು. ಹಾಗೆ ಹೆಚ್ಚಿನ ಪ್ರಮಾಣದ ನೆರಳು, ಕೆಲವರು ಕಸಿ ಮಾಡದೆ ಇರೋದ್ರಿಂದ ಅಲ್ಲಿ ನೆರಳು ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಈ ರೋಗನ ಜಾಸ್ತಿ ನೋಡ್ಬೋದು. ಹಾಗೆ ದಟ್ಟವಾಗಿ ಬೆಳೆದಿರುವ ಕಾಫಿ ಗಿಡಗಳು ಇದ್ದಾಗ ಈ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್.
3: ಇನ್ನ ಬುಡದಲ್ಲಿ ಹೆಚ್ಚು ತೇವಾಂಶ ಇರೋದು ಏನಾದ್ರೂ ಕಾರಣ ಆಗುತ್ತಾ?
4: ಹೌದು ಸರ್, ಹೌದು. ಅದರಿಂದಾನೇ ತೇವಾಂಶ ಜಾಸ್ತಿ ಆಗತ್ತಲ್ಲ, ಈಗ ಮಳೆ ಸುರಿಯೋದ್ರಿಂದ ಮಣ್ಣಿನ ತೇವಾಂಶನೂ ಕೂಡ ಜಾಸ್ತಿ ಆಗಿರುತ್ತೆ. ಅದರಿಂದಾನು ಸಹ ಈ ರೋಗಕ್ಕೆ ಅನುಕೂಲಕರ ವಾತಾವರಣ ಒದಗಿಸ್ಕೊಡುತ್ತೆ ಸರ್. ಅದು
3: ಅಂದ್ರೆ ಸರಿಯಾಗಿ ಗಿಡ ಕಸಿ ಮಾಡಲಿಲ್ಲ ಅಂದ್ರೆ ಗಿಡದಲ್ಲಿ ತೇವಾಂಶದ ಪ್ರಮಾಣ ಹೆಚ್ಚಾಗುತ್ತೆ.
4: ಹೌದು ಹೌದು.
3: ಮರಕಸಿ ಮಾಡಲಿಲ್ಲ ಅಂದ್ರೆ ತೋಟದಲ್ಲೂ ಕೂಡ ತೇವಾಂಶ ಜಾಸ್ತಿ ಅನ್ಸುತ್ತೆ.
4: ಹೌದು,
3: ವಾತಾವರಣದಲ್ಲಿ ಗಾಳಿನಲ್ಲಿ ತೇವಾಂಶ ಹೆಚ್ಚು ಅನ್ಸುತ್ತೆ. ಅದು ಕೂಡ ಈ ಕಪ್ಪು ಕೊಳೆ ರೋಗಕ್ಕೆ ಕಾರಣ ಆಗ್ಬೋದಲ್ವಾ?
4: ಹೌದು ಸರ್, ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಇವೆರಡಕ್ಕೂ ಅನುಕೂಲವಾದ ವಾತಾವರಣ ನಾನು ನಿಮ್ಗೆ ಈಗ ತಿಳಿಸ್ಕೊಟ್ಟೆ ಸರ್.
3: ಇನ್ನ ಈ ತೊಟ್ಟು ಕೊಳೆಯುವ ರೋಗ ಅಂತ ತಾವ್ ಹೇಳಿದ್ರಿ, ಅದು ಬಹಳ ಪ್ರಮುಖವಾದಂತ ರೋಗ ಅಂತ. ಇದು ಯಾವ ರೀತಿ ಭಿನ್ನವಾಗಿರುತ್ತೆ ಈ ಕಪ್ಪು ಕೊಳೆ ರೋಗ ಹೋಲಿಸಿದ್ರೆ?
4: ಈ ರೋಗ ಏನಂದ್ರೆ, ಎಳೆಯ ಕಾಯಿಗಳು ಹಾಗೂ ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್. ಇದು ಕೂಡ ಒಂದು ಶಿಲೀಂಧ್ರದಿಂದಲೇ ಬರುತ್ತೆ, ಅದನ್ನ ಕೊಲೆಟೋಟ್ರೈಕಮ್ ಗ್ಲೋಯೋಸ್ಪೋರಿಯಡ್ಸ್ ಅಂತ ಹೇಳ್ತೀವಿ. ಹಾಗೆ ಇದ್ರಲ್ಲಿ ಕಾಯಿಗಳ ತೊಟ್ಟು ಹಾಗೂ ಎಲೆಗಳ ತೊಟ್ಟು ಎರಡೂ ಸಹ ಕೊಳತು ಬೀಳ್ತವೆ. ಹಾಗೆ ಎಳೆಯ ಕಾಯಿಗಳದ್ದು ತೊಟ್ಟು ಕೊಳತು ಆ ಕಾಯಿಗಳು ಉದುರು ಹೋಗುತ್ತೆ, ಮತ್ತೆ ಬಾಧಿತ ಎಲೆಗಳು ಸಹ ಉದುರು ಹೋಗುತ್ತೆ. ಆಮೇಲೆ ಈ ಕಾಯಿ ಉದುರೋಗಿರುತ್ತಲ್ಲ, ಅಲ್ಲಿ ಗೆಣ್ಣು ಇರುತ್ತಲ್ಲ, ಆ ಗೆಣ್ಣು ನೋಡಲ್ ರೀಜನ್ ಅಲ್ಲಿ ಆ ತೊಟ್ಟುಗಳನ್ನ ನೀವು ಹಾಗೆ ನೋಡ್ಬೋದು. ಕಾಯಿಗಳು ಉದುರೋಗಿರುತ್ತೆ, ಬಟ್ ಆ ತೊಟ್ಟುಗಳು ಮಾತ್ರ ಅಲ್ಲೇ ಇರುತ್ತೆ. ಅದೊಂದು ಮುಖ್ಯವಾದ ಡಿಫ್ರೆನ್ಸ್ ಅಂತ ಹೇಳ್ಬೋದು ನಾನು. ಕೊಳೆ ರೋಗ

0: ಎಲೆಗಳಿಗೂ ಬರುತ್ತೆ, ಕಾಯಿಗಳಿಗೂ ಬರುತ್ತೆ, ಎಳೆಯ ರಂಬೆಗಳಿಗೂ ಬರುತ್ತೆ, ರೆಕ್ಕೆಗಳಿಗೂ ಬರುತ್ತೆ. ಬಟ್ ಕಾಯಿ ತೊಟ್ಟು ಮಾತ್ರ ಉದುರುತ್ತೆ, ಕಾಯಿ ಕೊಳತು ಹೋಗಲ್ಲ. ಕಾಯಿ ತೊಟ್ಟು ಮಾತ್ರ ಕೊಳತು, ಕಾಯಿ ಉದುರೋಗುತ್ತೆ. ಕಾಯಿ ಹಾಗೆ ಹಸಿರು ಬಣ್ಣನೇ ಇರುತ್ತೆ, ಅದು ಉದುರೋಗುತ್ತೆ. ಮಳೆಗಾಲದಲ್ಲಿ ಎರಡೂ ಸಹ ಒಟ್ಟಿಗೆ ಬರ್ತವೆ ಸರ್, ರೋಬಸ್ಟಾ ಮತ್ತೆ ಅರೇಬಿಕಾ ಕಾಫಿಗೂ ಎರಡಕ್ಕೂ ಸಹ ಬರ್ತದೆ. ಎರಡೂ ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸುತ್ತೆ.
1: ಅಂದ್ರೆ ಮುಖ್ಯವಾಗಿ ಈ ಶಿಲೀಂಧ್ರ ಎಲ್ಲಿರುತ್ತೆ ಅಂತೀರಿ? ಮಳೆಗಾಲ ಪ್ರಾರಂಭವಾದ್ಮೇಲೆ ಇದು ಬರುತ್ತೆ ರೋಗ ಅಂತ ಹೇಳಿದ್ರಿ, ಎಲ್ಲಿ ಈ ಶಿಲೀಂಧ್ರ ಆಶ್ರಯ ಪಡೆದಿರುತ್ತೆ ಮೊದಲು?
0: ಶಿಲೀಂಧ್ರ ಸಾಮಾನ್ಯವಾಗಿ ತೋಟಗಳೆಲ್ಲ ಇರುತ್ತೆ ಸರ್, ಮಣ್ಣಿನಲ್ಲಿ ಇರುತ್ತೆ. ಹಾಗೆ ಈಗ ರೋಗ ಬಂದಿರೋಂತ ಎಲೆಗಳನ್ನ ನಾವು ಅಲ್ಲೇ ಬಿಟ್ಟಾಗ ಅದ್ರ ಡೆಬ್ರಿಸ್ ಅಂತ ಹೇಳ್ತೀವಿ, ಎಲೆಗಳ ಒಳಗೊಳಿಕೆಗಳು ಅಲ್ಲೂ ಸಹ ಇರ್ತದೆ, ಹಾಗೆ ಸ್ಪ್ರೆಡ್ ಆಗ್ತದೆ. ಅದು ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇರುತ್ತೆ, ಅದಕ್ಕೆ ಅನುಕೂಲಕರ ವಾತಾವರಣಗಳನ್ನ ನಾನು ಹೇಳಿದೆ ಈಗ. ಅದು ರೆಸ್ಟಿಂಗ್ ಸ್ಟೇಜ್ಗೆ ಹೋಗುತ್ತೆ, ರೆಸ್ಟಿಂಗ್ ಸ್ಟೇಜ್ಗೆ ಹೋಗಿ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗೋ ಮುಂಚೆ ಅದು ಆಕ್ಟಿವ್ ಆಗಿ ಮತ್ತೆ ಕಾಫಿ ಗಿಡಗಳಿಗೆ ರೋಗ ತರುತ್ತದೆ ಸರ್.
1: ಅಂದ್ರೆ ಇಳುವರಿ ಎಷ್ಟು ಮಟ್ಟಿಗೆ ಕಡಿಮೆ ಆಗ್ಬೋದು ಅಂತೀರಿ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗ ಬಂದ್ರೆ?
0: ಸಾಮಾನ್ಯವಾಗಿ ಒಂದು ಎಕರೆಗೆ 30% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಹಾಗೆ ಒಂದು ಬುಷ್ ನ ನಾವು ತಗೊಂಡಾಗ, ಒಂದು ಕಾಫಿ ಗಿಡನ ತಗೊಂಡಾಗ 70% ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಈ ರೋಗ ಬರೋದ್ರಿಂದ
1: ಮಟ್ಟಿಗೆ ಮುಕ್ಕಾಲ್ ಭಾಗ ಇಳುವರಿ ಕಡಿಮೆ ಆಗೋಗುತ್ತೆ.
0: ಅಂದ್ರೆ ಗಿಡ ತಕೊಂಡಾಗ ಎಕರೆಗೆ 20-30% ಅಂತ ನಾವು ಹೇಳ್ಬೋದು.
1: ಮೂರನೇ ಒಂದು ಭಾಗ ಕಡಿಮೆ ಆಗುತ್ತೆ ದೊಡ್ಡ ಪ್ರದೇಶದಲ್ಲಿ ತಗೊಂಡಾಗ, ಶೇಕಡ 30% ಕಡಿಮೆ ಆಗಬಹುದು. ಅಷ್ಟರ ಮಟ್ಟಿಗೆ ಇದು ಆರ್ಥಿಕವಾಗಿ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈಗ ಮಳೆಗಾಲ ಪ್ರಾರಂಭವಾದಾಗ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬಹುದಾ ಈ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ವಿರುದ್ಧ?
0: ಖಂಡಿತ ಸರ್, ಖಂಡಿತ. ಅದರಲ್ಲಿ ನಮ್ಮ ಸಂಸ್ಥೆಯಿಂದ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳಕ್ಕೆ ರೈತರಿಗೆ ನಾವು ಸೂಚಿಸ್ತೀವಿ. ಏನಂದ್ರೆ ಮಳೆಗಾಲದ ಮುಂಚೆ ಹೆಚ್ಚಿನ ನೆರಳಿನ ಕಡಿಮೆ ಮಾಡಲು ಮರಗಸಿಯನ್ನ ಮಾಡಬೇಕಾಗತ್ತೆ. ಹಾಗೆ ಕಾಫಿ ಗಿಡಗಳ ಸುತ್ತಲೂ ನೀರ್ ನಿಲ್ಲೋದನ್ನ ಕಡಿಮೆ ಮಾಡ್ಲಿಕ್ಕೆ ಬಸಿ ಕಾಲುವೆಗಳನ್ನ ಮತ್ತೆ ತೊಟ್ಟಲು ಗುಂಡಿಗಳನ್ನ ನವೀಕರಿಸ್ಕೋಬೇಕಾಗತ್ತೆ. ಹಾಗೆ ಮತ್ತೆ ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡಗಳ ಕೆಳಗೆ ಸಾಮಾನ್ಯ ತುಂಬಾ ದರ್ಗ ಬಿದ್ದಿರೋದನ್ನ ನಾವು ನೋಡ್ತೀವಿ ಕಾಫಿ ತೋಟಗಳಲ್ಲಿ. ಆ ದರ್ಗಗಳನ್ನೆಲ್ಲ 4 ಗಿಡಗಳ ಮಧ್ಯೆ ರಾಶಿ ಮಾಡೋದ್ರಿಂದ ಬೇರುಗಳ ಉಸಿರಾಟ ಚೆನ್ನಾಗಿ ಆಗ್ತದೆ. ಹಾಗೆ ಮಳೆಗಾಲದ ಮುಂಚೆ ಗಿಡಗಳ ನೆತ್ತಿ ಬಿಡಿಸುವುದು, ಚಿಗುರು ತೆಗೆಯೋದು, ಒಣಗಿದ ರೆಕ್ಕೆನ ತೆಗೆಯೋದು, ಹಾಗೆ ಬೇಡವಾದ ಕಂಬ ಚಿಗುರುಗಳನ್ನ ತೆಗೆದು, ಸಾಮಾನ್ಯವಾಗಿ ನೆರಳಿನ ಮರಗಳದ್ದು ಎಲೆಗಳು ಕಾಫಿ ಗಿಡಗಳ ಮೇಲೆ ಬಿದ್ದಿರತ್ತೆ ಅದನ್ನ ತೆಗಿಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಗಾಳಿ ಆಡತ್ತೆ. ಹಾಗೆ ಗಾಳಿ ಆಡೋದ್ರಿಂದ ಈ ರೋಗಾಣುವಿನ ತೀವ್ರತೆ ಕಡಿಮೆ ಆಗ್ತಾ ಬರುತ್ತೆ.
1: ಈಗ ಶಾಶ್ವತ ನೆರಳಿನ ಮರಗಳ ನೆರಳನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಅಂದ್ರೆ ಈ ಗಿಡಗಳಿಂದ ಎಷ್ಟು ಎತ್ತರದವರೆಗೆ ನೆರಳು ಇರಬಾರದು ಅಂತೀರಿ?
0: ಗಿಡದಿಂದ ಒಂದು 10 ಅಡಿ ತನಕ ನೆರಳು ಇಲ್ದಿದ್ರೆ ಬಹಳ ಒಳ್ಳೇದು ಸರ್.
1: ಅಷ್ಟರ ಮಟ್ಟಿಗೆ ಒಂದು ಗಾಳಿ ಆಡೋದಕ್ಕೆ ಅವಕಾಶ ಇರಬೇಕು.
0: ಹೌದೌದು,
1: ನೆರಳು ಗಿಡಕ್ಕೆ ಸ್ವಲ್ಪ ಹತ್ರವಾಗೇ ಇದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ.
0: ಹೌದು,
1: ಅಂದ್ರೆ ಈ ಮರಗಳ ರೆಂಬೆ ಕೊಂಬೆಗಳಿದ್ರೆ ಗಾಳಿ ಆಡೋದಕ್ಕೆ ಕಷ್ಟ ಆಗುತ್ತೆ. ಅದು ಒಂದು ಅಂಶವನ್ನ ನಮ್ಮ ರೈತ ಬಾಂಧವರು ಗಮನದಲ್ಲಿ ಇಟ್ಕೋಬೇಕು.
0: ಸರ್, ಮಳೆಗಾಲದ ಮುಂಚೆ ಇದೆಲ್ಲ ಮಾಡಾದ್ಮೇಲೆ 1% ಆಲ್ಕಲೈನ್ ಬೋರ್ಡ ದ್ರವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಹಿಂದಿನ ವರ್ಷ ಬಂದಿರೋ ಗಿಡಗಳನ್ನ ಗಮನದಲ್ಲಿ ಇಟ್ಟುಕೊಂಡು 1% ಬೋರ್ಡ ದ್ರವಣನ ಸ್ಪ್ರೇ ಮಾಡ್ಬೇಕಾಗತ್ತೆ. ಇದು ಹೇಗಂದ್ರೆ ಎಲೆಗಳ ಎರಡೂ ಭಾಗಕ್ಕೆ, ಮೇಲ್ಮೈ ಕೆಳಮೈ ಎರಡೂ ಭಾಗದಲ್ಲೂ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಕಾಯಿಗಳಿಗೂ ಸಹ ಮಾಡ್ಕೊಂಡ್ರೆ ಬೋರ್ಡ ದ್ರವಣನ ಈ ರೋಗನ ನಾವು ತುಂಬಾ ತಡೆಗಟ್ಟಬಹುದು ಮಳೆಗಾಲದ ಮುಂಚೆ.
1: ಅಂದ್ರೆ ಎಲೆಗಳು ಕಾಯಿಗಳು ಎಲ್ಲಾದ್ರೂ ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪರಣೆ ಮಾಡ್ಬೇಕು.
0: ಸಿಂಪರಣೆ ಮಾಡ್ಬೇಕು
1: ಅಂದ್ರೆ ಕ್ಷಾರೀಯ pH ಇರಬೇಕು ಅಂತೀರಿ ಬೋರ್ಡ ದ್ರಾವಣ?
0: ಹೌದು ಹೌದು.
1: ಆ ರೀತಿಯಾಗಿ ನಾವು ರಸಸಾರ ಅಥವಾ pH ಅನ್ನು ಹೊಂದಿಸಬೇಕಾಗತ್ತೆ.
0: ಹೌದು,
1: ನಾವು ಸುಣ್ಣದ ದ್ರಾವಣವನ್ನು ಬಳಸ್ಕೊಂಡು ಆಮ್ಲೀಯತೆಯನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಆಮ್ಲೀಯತೆ ಕಡಿಮೆ ಮಾಡಿ ಸ್ವಲ್ಪ ಕ್ಷಾರೀಯ pH ಕಡೆ ಇರಬೇಕಾಗತ್ತೆ. ಅದು
0: ಹೌದು,
1: ಅದರಿಂದ ಪರಿಣಾಮಕಾರಿ ಕೆಲಸ ಚೆನ್ನಾಗುತ್ತೆ ಅಂತೀರಾ?
0: ಹೌದು ಸರ್, ಅದರಲ್ಲಿ ಬೋರ್ಡೋ ದ್ರವಣದಲ್ಲಿ ಕಾಪರ್ನ ಅಂಶ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಾಗತ್ತೆ. ಹಾಗೇನೆ ಅದು ಕ್ಷೀಣಿಸ್ತಾ ಬರೋದು ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ನ್ಯೂಟ್ರಲ್ pH ಅಲ್ಲಿ ನಾವು 60 days ವ್ಯಾಲಿಡಿಟಿ ಅಂತ ಹೇಳ್ತೀವಿ, ಬಟ್ ಇದರಲ್ಲಿ ಆಲ್ಕಲೈನ್ pH 90 days ತನಕ ಅದು ಎಫೆಕ್ಟಿವ್ ಇರುತ್ತೆ ಅಂತ ಹೇಳ್ಬೋದು ಸರ್.
1: ಅಂದ್ರೆ ಒಂದು ಸರಿ ಸಿಂಪರಣೆ ಮಾಡಿದ್ರೆ ಅಲ್ಲಿವರೆಗೂ ಪರಿಣಾಮ ಇರುತ್ತೆ. ಆದ್ರೆ ಅದು ಕ್ಷಾರೀಯವಾಗಿರ್ಬೇಕು. ಕ್ಷಾರೀಯವಾಗಿರೋದು ಬಹಳ ಮುಖ್ಯ.
0: 45-90 days ತನಕ ಅದು ಎಫೆಕ್ಟಿವ್ ಆಗಿರುತ್ತೆ.
1: ಈ ರೋಗ ಬರೋದನ್ನ ತಡೆಗಟ್ಟೋದಕ್ಕೆ ಅದು ಯಶಸ್ವಿ ಆಗುತ್ತೆ. ತಾವು ಹೇಳಿದ್ದು ಮುಂಜಾಗ್ರತಾ ಕ್ರಮಗಳು ರೋಗ ಬರೋದಕ್ಕಿಂತ ಮುಂಚೆ ನಮ್ಮ ಕಾಫಿ ಬೆಳೆ

0: ಕೈಗೊಳ್ಬೇಕಾದಂಥ ಮುಂಜಾಗ್ರತಾ ಕ್ರಮಗಳು. ಇನ್ನು ಒಂದ್ಸರಿ ರೋಗ ಬಂದ ಮೇಲೆ ಏನೇನು ಕ್ರಮ ಕೈಗೊಳ್ಬೇಕಾಗತ್ತೆ ಅಂತೀರಿ?
1: ಬಂದ್ಮೇಲೆ ಸರ್, ಇದನ್ನೆಲ್ಲ ಮಾಡಿದ್ಮೇಲೆ ಈ ಮರಗಸಿ ಮತ್ತೆ ಗಿಡದ ಬುಷ್ ಮ್ಯಾನೇಜ್ಮೆಂಟ್, ಈ ನೆತ್ತಿ ಬಿಡಿಸೋದು ಅಥವಾ ಚಿಗುರು ತೆಗಿಯೋದನ್ನೆಲ್ಲ ಮಾಡಾದ್ಮೇಲೂ ಕೂಡ ಬಂದ್ರೆ ಈ ರೋಗ ಪೀಡಿತ ಎಲೆಗಳು ಮತ್ತೆ ಹಣ್ಣುಗಳನ್ನ ಸಂಗ್ರಹಿಸಿ ಮಣ್ಣಿನಲ್ಲಿ ಹೂತಾಕ್ಬೇಕು. ಯಾಕೆಂದ್ರೆ ರೋಗ ಅನ್ನೋದು ಪಾಪ್ಯುಲೇಷನ್, ಅದರದ್ದು ಸಂಖ್ಯೆ ಜಾಸ್ತಿ ಆಗೋದನ್ನ ನಾವು ಫಸ್ಟ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಒಂದು ಕೂಡ ಸಹಾಯ ಆಗುತ್ತೆ, ಯಾಕೆಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಈ ರೋಗಾಣುವಿನ ಪ್ರಮಾಣ ಕಡಿಮೆ ಆಗ್ತದೆ, ಹಾಗೆ ಹರಡುವಿಕೆನೂ ಕೂಡ ಕಡಿಮೆ ಆಗ್ತದೆ. ಹಾಗೆ ಮಳೆ ಬಿಡುವು ನೀಡಿದಾಗ ರೋಗದ ಹರಡುವಿಕೆನ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆನ ಕಡಿಮೆ ಮಾಡಲು ರೋಗ ಪೀಡಿತ ಎಲೆಗಳು ಮತ್ತು ಹಣ್ಣುಗಳ ತೆಗೆದ್ಮೇಲೆ ಶಿಲೀಂದ್ರನಾಶಕ, ಇದು ಶರೀರ ವ್ಯಾಪಿ ಶಿಲೀಂದ್ರನಾಶಕವಾದ ಟುಬುಕುನೋಝೋಲ್ನ ಅಥವಾ ಬುನೋಸ್ ಅಂತ ಹೇಳ್ತೀವಿ ಇದನ್ನ, ಟುಬುಕುನೋಝೋಲ್, ಅದನ್ನ 200 ಮಿಲಿಲೀಟರ್ ಒಂದು ಬ್ಯಾರಲ್ಗೆ, ಮತ್ತೆ 50 ml ಪ್ಲಾನೋಫಿಕ್ಸ್, ಮತ್ತೆ ಹಾಗೇನೆ ಅದ್ರ ಜೊತೆ 100 ml ಅಂಟನ್ನ ಸೇರಿಸಿ ಈ ಮಿಶ್ರಣನ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಇದನ್ನ ಎಲ್ಲ ಬೆಳೆಯುತ್ತಿರೋ ಕಾಯಿಗಳು ಮತ್ತೆ ಎಲೆಗಳ ಮೇಲೆ ಹಾಗೂ ಕೆಳಗೆ ಮತ್ತೆ ಎಳೆ ಕೊಂಬೆಗಳು ಇದಕ್ಕೆಲ್ಲಾನು ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್.
0: ಡಾಕ್ಟರ್ ರಂಜಿನಿ ಅವರೇ, ಈ ಒಂದು ಪ್ರೀತ ಮಳೆ ಇರೋ ಸಂದರ್ಭದಲ್ಲಿ ಕಾಫಿ ಬೆಳೆಗೆ ಪೋಷಕಾಂಶಗಳೇನಾದ್ರೂ ಕೊಡ್ಬೇಕಾಗತ್ತ?
1: ಹೌದು ಸರ್, ಮಳೆಗಾಲ ವಿರಾಮ ಕೊಟ್ಟಾಗ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟ್ ಮತ್ತೆ 25 kg MOP ಹಾಕೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಗಿಡಗಳಿಗೆ ಸಾರಜನಕವನ್ನ ಒದಗಿಸುತ್ತೆ, ಹಾಗೆ ಎಲೆ ಮತ್ತೆ ಹಣ್ಣುಗಳ ಉದುರೋದನ್ನ ಕಡಿಮೆ ಮಾಡುತ್ತೆ, ಮತ್ತೆ ಹಾಗೆ ಇದು ಸಸ್ಯಗಳ ಬೆಳವಣಿಗೆಗೂ ಕೂಡ ಪ್ರಯೋಜನಕಾರಿಯಾಗುತ್ತೆ ಸರ್. ಇದು ಮಳೆ ವಿರಾಮ ಕೊಟ್ಟಾಗ ಈ ಪೋಷಕಾಂಶಗಳನ್ನ ನಾವು ಒದಗಿಸ್ಬೇಕಾಗುತ್ತೆ.
0: ಯಾಕೆಂದ್ರೆ ಮಳೆ ಬರ್ತಾ ಇದ್ದ ನಾವು ಕೊಟ್ರೆ ಮತ್ತೆ ಕೊಚ್ಚೋಗುತ್ತೆ ಅದು.
1: ಹೌದೌದು,
0: ಏನು ಪ್ರಯೋಜನ ಆಗಲ್ಲ. ಶಿಲೀಂದ್ರನಾಶಕಗಳ ಸಿಂಪರಣೆಯನ್ನು ಕೂಡ ಮಳೆ ಬಿಡು ಕೊಟ್ಟಾಗಲೇ ಮಾಡಬೇಕಾಗತ್ತಲ್ವಾ?
1: ಹೌದು ಸರ್.
0: ಮತ್ತೆ ಪೋಷಕಾಂಶಗಳ ಪೂರೈಕೆಯನ್ನು ಕೂಡ ಅದೇ ಸಂದರ್ಭದಲ್ಲೇ ಮಾಡ್ಕೋಬೇಕಾಗುತ್ತೆ. ಇವು ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತೆ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣಾ ಕ್ರಮಗಳು.
1: ಹೌದು.
0: ಇನ್ಯಾವ್ಯಾವ ರೋಗಗಳು ಬರ್ತವೆ ಅಂತೀರಿ ಕಾಫಿ ಬೆಳೆಗೆ?
1: ಕಪ್ಪು ಕೊಳೆ ರೋಗ ಹಾಗೂ ಕಾಯಿ ತೊಟ್ಟು ಕೊಳೆ ರೋಗ ಎರಡು ಪ್ರಮುಖ ರೋಗ. ಆದ್ರೆ ಇನ್ನೊಂದು ರೋಗ ಕೂಡ ಕಾಫಿ ತೋಟಗಳಲ್ಲಿ ನೋಡಬಹುದು ಸರ್, ಅದು ಏನ್ ಹೇಳ್ತೀವಿ, ಮೈರೋತೀಷಿಯಂ ಎಲೆ ಚುಕ್ಕೆ ಹಾಗೂ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ ಸರ್. ಇದೇನಂದ್ರೆ ಇದು ಜಾಸ್ತಿ ಮೊದಲು ಇರ್ಲಿಲ್ಲ ಕಾಫಿ ತೋಟಗಳಲ್ಲಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರೋಗನ ನೋಡ್ತಾ ಇದೀವಿ.
0: ಅಂದ್ರೆ ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
1: ಇದು ಹೇಗೆ ಅಂದ್ರೆ, ಬಾಧಿತ ಕಾಫಿ ಗಿಡಗಳ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು, ಕಾನ್ಸೆಂಟ್ರಿಕ್ ರಿಂಗ್ಸ್ ಇರುವಂತ ಚುಕ್ಕೆಗಳನ್ನ ನೋಡಬಹುದು. ಈ ತರದ ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಳ್ತವೆ ಹಾಗೂ ಎಲೆ ಭಾಗ ಎಲ್ಲಾನು ಆವರಿಸ್ಕೊಂಡು ಎಲೆ ಕಪ್ಪಾಗಿ ಉದುರು ಹೋಗ್ಬಿಡತ್ತೆ. ಹಾಗೆ ಈ ಚುಕ್ಕೆಗಳ ಮೇಲೆ ಶಿಲೀಂಧ್ರದ ಬೀಜಾಣುಗಳು ಬೆಳೆಯೋದನ್ನ ಸಹ ನೋಡ್ಬೋದು. ಒಂಥರ ಕಪ್ಪು ಕಪ್ಪು ಪುಡಿಯಾಗಿ ವೃತ್ತಾಕಾರದ ಚುಕ್ಕೆಗಳ ಮೇಲೆ ಅದು ಬೆಳವಣಿಗೆನ ನೋಡ್ಬೋದು, ಆ ಬೀಜಾಣುಗಳ ಬೆಳವಣಿಗೆಯನ್ನು. ಹಾಗೆ ಕಾಯಲ್ಲೂ ಸಹ ಬರುತ್ತೆ, ಸೇಮ್ ಲಕ್ಷಣಗಳೇ ಇರುತ್ತೆ. ಕಾಯಿಗಳ ಮೇಲೂ ಸಹ ವೃತ್ತಾಕಾರದ ಚುಕ್ಕೆಗಳು ಸಣ್ಣದಾಗಿ ನೋಡ್ಬೋದು, ಹಾಗೆ ಅದರದ ಬೀಜಾಣುಗಳನ್ನ ಸಹ ನಾವು ಕಾಯಿಗಳ ಮೇಲೆ ಬರಿಗಣ್ಣಿನಿಂದ ಅದನ್ನ ನೋಡ್ಬೋದು ಸರ್. ಹಾಗೆ ಇಲ್ಲಿ ಬಾಧಿತ ಎಲೆಗಳು ಮತ್ತೆ ಕಾಯಿಗಳು ಎರಡು ಸಹ ಉದುರು ಹೋಗುತ್ತೆ.
0: ಅಂದ್ರೆ ಇದು ಕೂಡ ಮಳೆಗಾಲದಲ್ಲೇ ಬರುವಂತ ರೋಗ ಅಂತ ಅನ್ಬೋದು.
1: ಹೌದು, ಮಳೆಗಾಲದಲ್ಲೇ ಬರುವಂತ ರೋಗ. ಹಾಗೆ ಮತ್ತೆ ಇದು ಜಾಸ್ತಿ ನಾವು ನೋಡೋದು ತೋಟಗಳಲ್ಲಿ, ಹೊಸದಾಗಿ ನೆಟ್ಟ ಕಾಫಿ ಗಿಡಗಳಲ್ಲಿ, ಚಿಕ್ಕ ಗಿಡಗಳಲ್ಲಿ ಜಾಸ್ತಿ ನೋಡ್ಬೋದು ಇದನ್ನ.
0: ಅಂದ್ರೆ ಎಳೆ ಗಿಡಗಳಲ್ಲೇ ಹೆಚ್ಚಾಗಿ ಕಾಣಬಹುದು ಇದನ್ನ.
1: ಹೌದು, ಹೊಸ ತೋಟಗಳಲ್ಲಿ ಜಾಸ್ತಿ ನೋಡ್ಬೋದು.
0: ಅಂದ್ರೆ ಅರೇಬಿಕಾ ಮತ್ತೆ ರೋಬಸ್ಟ್ ಎರಡರಲ್ಲೂ ಕಂಡು ಬರುತ್ತೆ?
1: ಎರಡರಲ್ಲೂ ಬರುತ್ತೆ, ಆದ್ರೆ ಅರೇಬಿಕಾದಲ್ಲಿ ಇದರದ ತೀವ್ರತೆ ಜಾಸ್ತಿ ಇರುತ್ತೆ ಸರ್, ಕಂಪೇರ್ ಟು ರೋಬಸ್ಟ.
0: ಅಂದ್ರೆ ರೋಗ ನಿರೋಧಕ ಶಕ್ತಿ ಅಷ್ಟರ ಮಟ್ಟಿಗೆ ಇಲ್ಲ ಅಂತೀರಿ?
1: ಹೌದು.
0: ಇನ್ನ ಮುಂಜಾಗ್ರತೆ ಏನಾದ್ರೂ ವಹಿಸಬಹುದಾ ಇದಕ್ಕೆ, ಮೈರೋತೀಷಿಯಂ ಎಲೆ ಚುಕ್ಕೆ ರೋಗಕ್ಕೆ?
1: ಹೌದು ಸರ್, ಈ ಮೈರೋತೀಷಿಯಂ ಅನ್ನೋ ರೋಗಾಣು ಕಳೆಗಳಿಗೂ ಸಹ ಬಾಧಿಸುತ್ತೆ, ಕಳೆಗಳಲ್ಲೂ ಸಹ ಸೇಮ್ ಲಕ್ಷಣಗಳನ್ನ ನಾವು ನೋಡ್ಬೋದು. ಹಾಗಾಗಿ ಈ ಕಾಫಿ ತೋಟಗಳಲ್ಲಿ ಕಳೆಗಳನ್ನ ಇರದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸರ್. ಹಾಗೆ ಈ ಮಳೆಗಾಲದ ಸಮಯದಲ್ಲಿ ಕಳೆ ತೆಗೆಯಕ್ಕೆ ಬ್ರಷ್ ಕಟರ್ನ ಉಪಯೋಗಿಸಬಾರ್ದು, ಉಪಯೋಗಿಸೋಕೆ ನಾವು ಹೇಳಲ್ಲ. ಯಾಕೆಂದ್ರೆ ಈ ರೋಗಾಣು ಆ ಕಳೆ ಗಿಡಗಳಲ್ಲಿ ಇರೋದ್ರಿಂದ ಆ ಬ್ರಷ್ ಕಟರ್ ಉಪಯೋಗಿಸಿದ್ರೆ ಈ ರೋಗಾಣು ಹರಡುವಿಕೆ ತುಂಬಾ ಜಾಸ್ತಿ ಆಗತ್ತೆ ಹಾಗೂ ತುಂಬಾ ದೂರದವರೆಗೂ ಸಹ ಇದು ತಲುಪತ್ತೆ.
0: ಅಂದ್ರೆ ಅದು ಚೂರುಗಳು ಸಿಡಿದು ಎಲ್ಲ ಹಬ್ಬೋದು.
1: ಹೌದು ಸರ್, ಅದರ ಬೀಜಾಣುಗಳು ತುಂಬಾ ದೂರಕ್ಕೆ ಸಿಡಿದು ಗಾಳಿಯಲ್ಲಿ ಸಹ ಹೋಗಿ

0: ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಆದಷ್ಟು ಡಬ್ಬೆ ಯೂಸ್ ಮಾಡಿಕೊಂಡು ವೀಡಿಂಗ್ ಮಾಡೋದ್ರಿಂದ, ಕಳೆ ತೆಗೆಯೋದ್ರಿಂದ ಉಪಯೋಗ ಆಗುತ್ತೆ. ಹಾಗೆ ಆದಷ್ಟು ನಾವು ಬ್ರಷ್ ಕಟರ್ನ ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೇದು.
1: ಡಬ್ಬೆ ಕಳೆ ಅಂತಾರಲ್ಲ, ಅದು ಮಾಡಬೇಕಾಗುತ್ತೆ.
0: ಹಾ, ಡಬ್ಬೆ ಕಳೆನ ಮಾಡಬೇಕಾಗುತ್ತೆ,
1: ಅಂದ್ರೆ ಕತ್ತಿಗಳನ್ನು ಬಳಸಿ ಕೊಚ್ಚಬೇಕಾಗುತ್ತೆ.
0: ಕೊಚ್ಚಬೇಕಾಗುತ್ತೆ.
1: ಅದೇ ಒಂದು ಮುಖ್ಯವಾದ ಕ್ರಮ ಅಂತ ಅನ್ಬೋದು.
0: ಹೌದು.
1: ಇನ್ನ ನಾವು ಸಿಂಪರಣೆಯನ್ನು ಕೂಡ ಏನಾದ್ರೂ ಮಾಡಬಹುದಾ ಬರದಂಗ ತಡೆಯೋದಕ್ಕೆ?
0: ಬಗ್ಗೆ ಹೇಳ್ತೇನೆ ಸರ್. ರೋಗ ತೀವ್ರತೆ ಜಾಸ್ತಿ ಆದ್ರೆ ಶಿಲೀಂಧ್ರ ನಾಶಕ ಒಂದಿದೆ, ಪ್ರೋಪಿಕೊನಿಜೋಲ್ ಅಂತ ಹೇಳ್ತೀವಿ, ಟ್ರೇಡ್ ನೇಮ್ ಟಿಲ್ಟ್ ಅಂತ ಹೇಳ್ತೀವಿ. ಪ್ರೋಪಿಕೊನಜೋಲ್ 25 EC, ಇದನ್ನ 1 ಮಿಲಿ 1 ಲೀಟರ್ಗೆ ಸೇರಿಸಿ ಸ್ಪ್ರೇ ಮಾಡೋದ್ರಿಂದ ಈ ರೋಗನ ತಡೆಗಟ್ಟಬಹುದು ಸರ್.
1: ಮೈರೋತೇಶಿಯಂ ಎಲೆ ಚುಕ್ಕೆ ರೋಗ.
0: ಹೌದು ಸರ್.
1: ಕಾಯಿಕೊಳೆ ರೋಗ ಅಂತಾನು ಕೂಡ ಕರೀತಾರೆ ಇದನ್ನ.
0: ಅಂದ್ರೆ ಇದು ಎಲೆಗೂ ಬರುತ್ತೆ, ಹಾಗೆ ಕಾಯಿಗಳಿಗೂ ಸಹ ಬರುತ್ತೆ. ಹಾಗೆ ಇದನ್ನ ಮೈರೋತೇಶಿಯಂ ಎಲೆ ಚುಕ್ಕೆ ಹಾಗೂ ಕಾಫಿ ಕಾಯಿ ಕೊಳೆ ರೋಗ ಅಂತ ಹೇಳ್ತೀವಿ.
1: ಅಂದ್ರೆ ಮೈರೋತೇಶಿಯಂ ಶಿಲೀಂಧ್ರದಿಂದ ಬರುತ್ತೆ ಇದು.
0: ಹೌದು.
1: ಕಾಫಿ ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಅಲ್ಲಿ ನರ್ಸರಿನಲ್ಲಿ ಅಥವಾ ಸಸ್ಯಾಗಾರದಲ್ಲೂ ಏನಾದರೂ ರೋಗಗಳು ಕಂಡುಬರ್ತಾವ ಮಳೆಗಾಲದಲ್ಲಿ?
0: ಹಾ ಸರ್, ಇಲ್ಲೂ ಸಹ ಅದೇ ರೋಗಾಣು ಮೈರೋತೇಶಿಯಂ ಅನ್ನೋ ರೋಗಾಣು ಇಂದಲೇ ಕಾಂಡಕ್ಷಯ ಮತ್ತು ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ ಸರ್. ಈ ರೋಗ ಕಾಫಿ ನರ್ಸರಿಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ತೀವ್ರವಾಗಿ ನೋಡಬಹುದು.
1: ಅಂದ್ರೆ ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ ಇದು.
0: ಹೌದು, ಇದು ಮಳೆಗಾಲದಲ್ಲೇ ಹೆಚ್ಚಾಗಿ ಕಂಡು ಬರುತ್ತೆ.
1: ಏನು ಲಕ್ಷಣಗಳು ಅಂತೀರಿ?
0: ಲಕ್ಷಣಗಳು ಹೇಗೆ ಅಂದ್ರೆ, ಇದು ಕಾಂಡದ ಮೇಲೆ ಕಂದು ಕಪ್ಪು ಬಣ್ಣದ ಮಚ್ಚೆಗಳು ಕಾಣ್ತವೆ. ಹಾಗೆ ರೋಗದ ತೀವ್ರತೆ ಹೆಚ್ಚಾದಾಗ ಒಂದೇ ಕಾಂಡದಲ್ಲಿ 2-3 ಮಚ್ಚೆಗಳನ್ನ ಸಹ ನೋಡಬಹುದು. ಹಾಗೆ ಕಾಂಡಕ್ಕೆ ರೋಗ ತಗುಲಿದ್ರೆ ಈ ಸಸ್ಯಗಳನ್ನ ನಾವು ಕಳೆದುಕೊಳ್ಬೇಕಾಗ್ತದೆ, ಅಂದ್ರೆ ಇದನ್ನ ನಿರ್ವಹಣೆ ಮಾಡಕ್ ಆಗಲ್ಲ, ನಾವು ಆ ಸಸ್ಯಗಳು ಸಿಗಲ್ಲ. ಹಾಗೆ ಎಲೆಗಳ ಮೇಲೆ ಕಂದು ಬಣ್ಣದ ವೃತ್ತಾಕಾರದ ಮಚ್ಚೆಗಳು, ಸೇಮ್ ನಾವು ಫೀಲ್ಡ್ ಅಲ್ಲಿ ಹೇಗೆ ಹೇಳಿದ್ವ, ಹೊಸ ತೋಟಗಳಲ್ಲಿ ಹೇಗೆ ರೋಗದ ಲಕ್ಷಣಗಳನ್ನ ಹೇಳಿದ್ವ, ಹಾಗೆ ಇದರಲ್ಲೂ ಸಹ ವೃತ್ತಾಕಾರದ ಮಚ್ಚೆಗಳನ್ನ ಕಾಣಬಹುದು. ಹಾಗೆ ಮಚ್ಚೆಗಳ ಮೇಲೆ ರೋಗಾಣುವಿನ ಬೀಜಾಣುಗಳು ಸಹ ಪುಡಿ ಪುಡಿಯಾಗಿ ಬೆಳೆದಿರೋದನ್ನ ನೋಡಬಹುದು.
1: ಅಂದ್ರೆ ಈ ಕಾಫಿ ಸಸಿಗಳಲ್ಲಿ ಕಂಡುಬರುವಂತ ಈ ರೋಗಗಳನ್ನ ಹೇಗೆ ನಿರ್ವಹಣೆ ಮಾಡಬಹುದು?
0: ಮಳೆಗಾಲ ಪ್ರಾರಂಭವಾದಾಗ ನರ್ಸರಿಯ ಪಾತಿಯಲ್ಲಿರುವ ಕಾಫಿ ಗಿಡಗಳಿಗೆ ಮಳೆಯಿಂದ ರಕ್ಷಿಸಬೇಕಾಗತ್ತೆ. ಈ ಮಳೆಯಿಂದ ರಕ್ಷಿಸಲು ಪಾಲಿ ಹಾಳೆಯ ಮೇಲ್ಛಾವಣಿಯನ್ನು ನಿರ್ಮಿಸಬೇಕಾಗತ್ತೆ. ಅಂದ್ರೆ ಇದಕ್ಕೆ ರೈನ್ ಔಟ್ ಶೆಲ್ಟರ್ಸ್ ಅಂತ ಹೇಳ್ತೀವಿ. ಪ್ಲಾಸ್ಟಿಕ್ ನ ಉಪಯೋಗಿಸ್ಕೊಂಡು ಒಂದು ಮೇಲ್ಛಾವಣಿ ತರ ಮಾಡಿದ್ರೆ ಇದರಿಂದ ಒದ್ದೆ ಆಗೋದನ್ನ ತಡೆಗಟ್ಟಬಹುದು. ಹಾಗೆ ಇದು ರೋಗಾಣುವಿನ ಹರಡುವಿಕೆಯನ್ನು ಸಹ ತುಂಬಾನೇ ತಡೆಗಟ್ಟಬಹುದು. ಈ ಮೇಲ್ಛಾವಣಿಯನ್ನ ಹಾಕೋದ್ರಿಂದ 50% ರೋಗನ ಹಾಗೇನೆ ಕಡಿಮೆ ಮಾಡಬಹುದು.
1: ಅಂದ್ರೆ ಈ ಮೇಲ್ಛಾವಣಿಯನ್ನ ಬಳಸೋದು ಬಹಳ ಮುಖ್ಯ ಅಂತೀರಿ?
0: ಬಹಳ ಮುಖ್ಯ ಆಗುತ್ತೆ ಪಾತಿಗಳಲ್ಲಿ, ಅದು ನರ್ಸರಿಗಳಲ್ಲಿ ಈ ಮೇಲ್ಛಾವಣಿ ಬಳಸೋದ್ರಿಂದ ನಾವು ಈ ರೋಗಾಣುವನ್ನ ತುಂಬಾನೇ
1: ಬರದಂತೆ ತಡೆಯಬಹುದು ಅಂತೀರಿ?
0: ಬರದಂತೆ ತಡೆಯಬಹುದು ಸರ್.
1: ಒಂದ್ಸರಿ ರೋಗ ಬಂದ ಮೇಲೆ ಏನಾದ್ರೂ ನಿಯಂತ್ರಣ ಕ್ರಮ ಕೈಗೊಳ್ಬೇಕಾಗತ್ತಾ?
0: ಹೌದು ಸರ್, ಇಲ್ಲಿ ಕಾಂಡಕ್ಕೆ ತಗುಲಿದ್ರೆ ಅದನ್ನ ಪಾತಿಯಿಂದ ಕಿತ್ತು ಬಿಸಾಡ್ಬೇಕಾಗತ್ತೆ, ನರ್ಸರಿಯಿಂದ ಹೊರಗೆ ತಗೊಂಡು ಹೋಗಿ ಅದನ್ನ ನಾಶ ಮಾಡ್ಬೇಕಾಗತ್ತೆ. ಹಾಗೆ ಎಲೆಗಳು ತುಂಬಾ ಬಾಧೆ ಒಳಗಾಗಿದ್ರೆ, ತುಂಬಾ ಪ್ರಮಾಣದಲ್ಲಿ ಎಲೆ ಕೊಳೆತು ಹೋಗಿದ್ರೆ ಆ ಎಲೆಗಳನ್ನ ಸಹ ಕೀಳ್ಬೇಕಾಗತ್ತೆ. ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಆ ಎಲೆಗಳನ್ನ ಅಲ್ಲೇ ಉಳಿಸ್ಕೊಂಡು ಶಿಲೀಂಧ್ರ ನಾಶಕಗಳಾದ ಈ ಪ್ರೋಪಿಕೊನಜೋಲ್ 25 EC, ಇದನ್ನ 1 ಲೀಟರ್ಗೆ 1 ml ಬಳಸಿ ಅದನ್ನ ಸಿಂಪರಣೆ ಮಾಡಬಹುದು. ಹಾಗೆ ಇದ್ರ ನಂತರ ಒಂದು 20 ದಿವಸ ಕಳೆದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಮ್ಯಾಂಕೋಜೆಬ್ ಅಂತ, ಅದನ್ನ 2 ಗ್ರಾಂ ಪ್ರತಿ ಲೀಟರ್ಗೆ ಬಳಸಿ ಸಿಂಪರಣೆ ಮಾಡಬೇಕು. ಹಾಗೆ ಇಲ್ಲಿ ಒಂದು ಗಮನ ಇಟ್ಕೊಳ್ಬೇಕಾಗತ್ತೆ ಸರ್, ನಾವು ಈ ಶಿಲೀಂಧ್ರ ನಾಶಕಗಳನ್ನ ಒಂದ್ಸತಿ ಪ್ರೋಪಿಕೊನಜೋಲ್ ಯೂಸ್ ಮಾಡಿದ್ರೆ ಇನ್ನೊಂದ್ಸತಿ ಮ್ಯಾಂಕೋಜೆಬ್ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ.
1: ಒಂದೇ ಶಿಲೀಂಧ್ರ ನಾಶಕವನ್ನು ಬಳಸಬಾರದು.
0: ಹಾ, ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೋಪಿಕೊನಜೋಲ್ ಶಿಲೀಂಧ್ರ ನಾಶಕವನ್ನ ನಿರಂತರವಾಗಿ ಬಳಸೋದ್ರಿಂದ ಇಲ್ಲಿ ಸಸ್ಯಗಳಿಗೆ ಟಾಕ್ಸಿಸಿಟಿ ಆಗುತ್ತೆ, ಅಂದ್ರೆ ಅದು ಕಪ್ಪಿಂಗ್ ಆಗ್ತಾ ಹೋಗುತ್ತೆ, ಅದರಿಂದ ಬೆಳವಣಿಗೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರೋಪಿಕೊನಜೋಲ್ ನ ನಿರಂತರವಾಗಿ ಬಳಸದೆ ಇದ್ರ ಬದಲಿಗೆ ಮ್ಯಾಂಕೋಜೆಬ್ ಮತ್ತೆ ಪ್ರೋಪಿಕೊನಜೋಲ್ ಎರಡನ್ನೂ ಆಲ್ಟರ್ನೇಟ್ ಆಗಿ ಬಳಸೋದ್ರಿಂದ ನಾವು ಈ ರೋಗನ ಪರಿಣಾಮಕಾರಿಯಾಗಿ
1: ನಿರ್ವಹಣೆ
0: ಮಾಡಬಹುದು.
1: ಅಂದ್ರೆ ಕಾಫಿ ಬೆಳೆನಲ್ಲಿ ಮಳೆಗಾಲದಲ್ಲಿ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬೇಕು. ಅಂದ್ರೆ ತಾವು ತಿಳಿಸಿದಾಗೆ ಮರಕಸಿ ಗಿಡಕಸಿ ಇದೆಲ್ಲ ಮಾಡ್ಕೋಬೇಕಾಗತ್ತೆ, ತೋಟದಲ್ಲಿ ಬಸಿಗಾಲುವೆ ವ್ಯವಸ್ಥೆ ಮಾಡ್ಕೋಬೇಕು, ಒಟ್ಟಿಗೆ ಗಿಡದ ಬುಡದಲ್ಲಿ ನೀರು ನಿಲ್ದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಅಂತೀರಿ.
0: ಹೌದು ಸರ್, ಇದೆಲ್ಲ ಮಾಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ಪ್ರಮುಖವಾದ ರೋಗಗಳನ್ನ ನಾವು ಆದಷ್ಟು ತಡೆಗಟ್ಟಬಹುದು, ಹಾಗೆ ನಮ್ಮ ಇಳುವರಿಯನ್ನು ಸಹ ಹೆಚ್ಚಿಸ್ಕೊಳ್ಬಹುದು.
1: ಆತ್ಮೀಯ ರೈತ ಬಾಂಧವರೇ, ಕಾಫಿ ಬೆಳೆಯನ್ನ ಬಾ

0: ಸ್ವಂತ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎ ಪಿ ರಂಜನಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9663750040. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663750040. ತುಂಬ ಸಂತೋಷ ಡಾಕ್ಟರ್ ರಂಜನಿಯವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರ್, ತಮಗೂ ಕೂಡ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ಮಾಹಿತಿ.
0: ಮಳೆಗಾಲದಲ್ಲಿ ಕಾಫಿ ಬೆಳೆಗೆ ಕಪ್ಪು ಕೊಳೆಯ ರೋಗ ಮತ್ತು ಕಾಫಿ ಕಾಯಿಯ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಕಂಡುಬರ್ತವೆ. ಕಾಫಿ ಬೆಳೆಯುವಂಥ ಹೆಚ್ಚಿನ ಪ್ರದೇಶದಲ್ಲಿ ಈ ವರ್ಷ ಸಾಕಷ್ಟು ಮಳೆಯಾಗಿದೆ. ಹೀಗೆ ನಿರಂತರ ಮಳೆಯಿಂದಾಗಿ ಕಾಫಿ ಗಿಡದಲ್ಲಿ ಕಾಯಿಯ ಬೆಳವಣಿಗೆಯ ವೇಗ ಹೆಚ್ಚಾಗಿದೆ. ಇದಲ್ಲದೆ ವಾತಾವರಣದಲ್ಲಿ ನಿರಂತರವಾಗಿ ತೇವಾಂಶ ಇರೋದರಿಂದ ಕಾಫಿನಲ್ಲಿ ಕೊಳೆ ರೋಗ ಹೆಚ್ಚಾಗಿದೆ. ಮುಖ್ಯವಾಗಿ ಈ ಕಾಫಿ ಕಪ್ಪು ಕೊಳೆಯ ರೋಗ ಮತ್ತು ಕಾಫಿ ಕಾಯಿ ತೊಟ್ಟು ಕೊಳೆಯ ರೋಗಗಳು ಸಾಮಾನ್ಯವಾಗಿ ಹಿಂದಿನ ವರ್ಷ ರೋಗ ತಗಲದಂಥ ಕಾಫಿ ಗಿಡದಲ್ಲಿ ಕಾಣಿಸ್ಕೊಳ್ತವೆ. ಈ ರೋಗಗಳು ಎಲೆಯಿಂದ ಎಲೆಗೆ ಮತ್ತು ಗಿಡದಿಂದ ಗಿಡಕ್ಕೆ, ಹಾಗೆಯೇ ಗಾಳಿ ಅಥವಾ ಮಳೆ ಮೂಲಕವೂ ಕೂಡ ಹರಡ್ತವೆ. ಆದ್ದರಿಂದ ನಾವು ಕೊಳೆ ರೋಗದ ಒಂದು ಹರಡುವಿಕೆಯನ್ನು ಕಡಿಮೆ ಮಾಡೋದಕ್ಕೆ, ಅದರ ಬೆಳವಣಿಗೆಯನ್ನು ತಡೆಗಟ್ಟೋದಕ್ಕೆ ಮತ್ತು ಇದರಿಂದ ಆಗುವಂಥ ಬೆಳೆ ನಷ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಕಾಫಿ ಗಿಡದ ಸುತ್ತಲೂ ನೀರು ನಿಲ್ಲದನ್ನು ಕಡಿಮೆ ಮಾಡಬೇಕು. ಇದನ್ನ ಕಡಿಮೆ ಮಾಡೋದಕ್ಕೆ ಮುಖ್ಯವಾಗಿ ಬಸಿ ಗಾಲುವೆಗಳನ್ನು ತೆಗಿಬೇಕಾಗತ್ತೆ, ಅಥವಾ ಈಗಾಗಲೇ ಇದ್ದರೆ ಅವುಗಳನ್ನು ನವೀಕರಿಸಬೇಕಾಗತ್ತೆ. ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡದ ಕೆಳಗಡೆ ಇರುವಂಥ ದರ್ಗನ್ನು ಅಥವಾ ತರ್ಗನ್ನು 4 ಗಿಡಗಳ ಮಧ್ಯೆ ರಾಶಿ ಮಾಡಬೇಕಾಗತ್ತೆ. ಇದರಿಂದ ಬೇರಿನ ಉಸಿರಾಟಕ್ಕೆ ಅನುಕೂಲವಾಗುತ್ತೆ. ಗಿಡಗಳ ನೆತ್ತಿ ಬಿಡಿಸೋದು, ಚಿಗುರು ತೆಗೆಯೋದು ಮತ್ತು ಒಣಗಿದ ರೆಕ್ಕೆಗಳನ್ನು ತೆಗೆಯೋದು, ಇವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಇದರ ಜೊತೆಗೆ ಬೇಡವಾದ ಕಂಬ ಚಿಗುರನ್ನು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಕಾಫಿ ಗಿಡಗಳ ಮೇಲೆ ಉದುರಿದಂಥ ನೆರಳಿನ ಮರಗಳ ಎಲೆಗಳನ್ನು ನಾವು ತೆಗೆದುಹಾಕೋದು ಬಹಳ ಮುಖ್ಯ. ಇದರಿಂದ ಕಾಫಿ ಗಿಡದಲ್ಲಿ ಸರಿಯಾಗಿ ಗಾಳಿ ಆಡೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗೆಯೇ ನೆರಳು ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಈ ಶಾಶ್ವತ ನೆರಳಿನ ಮರಗಳ ನೆರಳಿನ ಎತ್ತರ ಸಾಧಾರಣವಾಗಿ ಈ ಕಾಫಿ ಗಿಡಗಳ ಮೇಲಿಂದ ಸುಮಾರು 30-40 ಎತ್ತರದವರೆಗೆ ಇರಬೇಕಾಗತ್ತೆ. ಇದರಿಂದ ಈ ಕಾಫಿ ತೋಟದಲ್ಲಿ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ. ಮಳೆ ಬಿಡುವು ಕೊಟ್ಟಾಗ ಎಕರೆಗೆ 1 ಚೀಲ ಯೂರಿಯಾ ಅಥವಾ 2 ಚೀಲ ಅಮೋನಿಯಂ ಸಲ್ಫೇಟು, ಇದರ ಜೊತೆಗೆ 25 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷನ್ನು ಹಾಕೋದು ಪ್ರಯೋಜನಕಾರಿ. ಮುಖ್ಯವಾಗಿ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟನ್ನು ಗಿಡಗಳಿಗೆ ಕೊಡೋದ್ರಿಂದ ಸಾರಜನಕವನ್ನು ನಾವು ಗಿಡಗಳಿಗೆ ಪೂರೈಸಬಹುದು. ಎಲೆ ಮತ್ತು ಹಣ್ಣುಗಳ ಉದುರುವಿಕೆಯನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆಯೇ ಸಸ್ಯದ ಬೆಳವಣಿಗೆಯನ್ನು ಕೂಡ ಇದು ಉತ್ತೇಜಿಸುತ್ತೆ. ಇನ್ನು ಮ್ಯೂರಿಟ್ ಆಫ್ ಪೊಟ್ಯಾಷನ್ನ ಕೊಡೋದ್ರಿಂದ ಪೊಟ್ಯಾಷ್ ಅಂಶ ಗಿಡಗಳಿಗೆ ಲಭ್ಯವಾಗುತ್ತೆ. ಇದು ಈ ಬೆಳೆಗಳಿಗೆ ರೋಗ ನಿರೋಧಕ ಶಕ್ತಿ ಕೊಡೋದಕ್ಕೆ ಅನುಕೂಲವಾಗುತ್ತೆ. ಹಾಗೆಯೇ ಈ ಕಾಫಿ ಬೀಜಗಳ ಒಂದು ಬಲಿಯುವಿಕೆಗೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಒಳ್ಳೆಯ ಗುಣಮಟ್ಟದ ಕಾಫಿ ಬೀಜಗಳನ್ನು ನಾವು ಪಡಿಬೋದು. ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಯಾಕೆಂದರೆ ಇವು ಬರುವಂಥ ವರ್ಷದಲ್ಲಿ ರೋಗಾಣುಗಳ ಒಂದು ಆಶ್ರಯಕ್ಕೆ ಕಾರಣ ಆಗ್ತವೆ. ಆದ್ದರಿಂದ ಮುಂದಿನ ವರ್ಷದಲ್ಲಿ ಈ ರೋಗಾಣು ಹರಡೋದಕ್ಕೆ ಅವಕಾಶವನ್ನು ನಾವು ಕೊಡಬಾರದು ಅಂದರೆ ಅವುಗಳನ್ನು ಸಂಗ್ರಹಿಸಿ ಮಣ್ಣಲ್ಲಿ ಹೂತಾಕಬೇಕಾಗತ್ತೆ. ಮಳೆ ಬಿಡುವು ನೀಡಿದಾಗ ನಾವು ರೋಗ ಹರಡುವಿಕೆ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆಯನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡೋದಕ್ಕೆ ನಾವು ಮುಖ್ಯವಾಗಿ ಮೊದಲಿಗೆ ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ತೆಗೆದು ನಾಶ ಮಾಡಬೇಕಾಗತ್ತೆ. ಆಮೇಲೆ ನಾವು ಶಿಲೀಂದ್ರನಾಶಕದ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. 200 ಲೀಟ್ರ್ ನೀರಿಗೆ 200 ಮಿಲಿಲೀಟ್ರ್ನಷ್ಟು ಟೆಬೆಕೋನೋಝೋಲ್, 38.39% SC, ಇದಕ್ಕೆ 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸ್, ಜೊತೆಗೆ 100 ಮಿಲಿಲೀಟ್ರ್ನಷ್ಟು ಯಾವುದೇ ಅಂಟನ್ನು ಅಥವಾ ರಾಳವನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣಾ ಮಿಶ್ರಣ ಬೆಳೀತಾ ಇರುವಂಥ ಕಾಯಿಗಳು, ಎಲೆಗಳ ಕೆಳಗೆ ಮತ್ತು ಮೇಲಿನ ಮೇಲ್ಮೈ ಮತ್ತು ಎಳೆಯ ಕೊಂಬೆಗಳನ್ನು ತಲುಪೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ

0: ಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,500 ರೂಪಾಯಿಯಿಂದ 25,300 ರೂಪಾಯಿಗಳು, ಅರೇಬಿಕಾ ಚೆರಿ 13,800 ರೂಪಾಯಿಯಿಂದ 15,500 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,700 ರೂಪಾಯಿಗಳು, ರೊಬಸ್ಟಾ ಚೆರಿ 10,200 ರೂಪಾಯಿಗಳಿಂದ 11,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
1: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ, ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂದರ್ಭ ಇಂದು ಕೋಟೆ ಆವರಣದಲ್ಲಿ ಜರುಗಿದ ಸಮಾರಂಭದ ಬಾನುಲಿ ವರದಿ.
6: ಮೋಡದ ಮನೆಯಲ್ಲಿ ರವಿಯ ಕಳೆ, ವರುಣನ ಕೃಪೆಯಿಂದ ತಂಪಾಗಿರುವ ಇಳೆ, ಸ್ವರ್ಣ ಬಣ್ಣದ ವಸ್ತ್ರ ಧರಿಸಿರುವಳೇನೋ ಎಂಬಂತೆ ಕಾಣುತ್ತಿರುವಂತಹ ಸುಂದರ ಪ್ರಕೃತಿ, ತ್ರಿವರ್ಣ ಧ್ವಜದ ಹಾರಾಟ ಸ್ವಾತಂತ್ರ್ಯೋತ್ಸವದ ಸಂಸ್ಕೃತಿ, ಪ್ರತಿದಿನದ ಸ್ಮರಣೆ ಕಾವೇರಿ ಮಾತೆಯ ಹೆಸರು, ಜನರಲ್ KS ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ ಅಚ್ಚಳಿಯದ ಸಾಧನೆಯೇ ಕೊಡಗಿನ ಮಣ್ಣಿನ ಉಸಿರು, ದಕ್ಷಿಣ ಕಾಶ್ಮೀರ ಎಂಬ ಖ್ಯಾತಿ, ಸೇನಾನಿಗಳ ನಾಡು ಎಂಬ ಪ್ರಖ್ಯಾತಿ, ಮಂಜಿನ ನಗರಿಗೆ ಮತ್ತೊಂದು ಹೆಸರೇ ಇಬ್ಬನಿಗಳ ನಗರಿ, ಅದೇ ಕೊಡಗಿನ ಮಡಿಕೇರಿ.

ಕೊಡಗು ಜಿಲ್ಲಾಡಳಿತದ ವತಿಯಿಂದ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಸ್ಥಳ ಕೋಟೆ ಆವರಣದಲ್ಲಿ ಇಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಹೆಮ್ಮೆಯ ರಾಷ್ಟೀಯ ಹಬ್ಬಗಳಲ್ಲಿ ಒಂದಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಭಕ್ತಿಯೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಕೋಟೆ ಮತ್ತು ರಾಜನಕೇರಿ ಮಡಿಕೇರಿ ಎಂಬ ಮಾಹಿತಿಯ ಫಲಕದೊಂದಿಗೆ ಇರುವಂತಹ ಪ್ರವೇಶ ದ್ವಾರದಲ್ಲಿ ಕೇಸರಿ ಬಿಳಿ ಹಸಿರು ಬಾವುಟದ ವರ್ಣನೆ ಹೋಲುವಂತಹ ಬೆಲೂನ್ಗಳು ಸ್ವಾಗತ ಕೋರುತ್ತಿದ್ದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೇ ಮುಂತಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿದಂತಹ ಮಕ್ಕಳೊಂದಿಗೆ ಪೋಷಕರ ಉತ್ಸಾಹ ಎದ್ದು ಕಾಣುತ್ತಿತ್ತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಮವಸ್ತ್ರದೊಂದಿಗೆ ತಮ್ಮ ಸಹಪಾಠಿ

ಗಳನ್ನು ಹುಡುಕುತ್ತಾ ತಮ್ಮ ಸ್ಥಳವನ್ನು ಹುಡುಕುತ್ತಾ ಇದ್ದಂತಹ ದೃಶ್ಯ. ಒಂದೆಡೆ ಖಾಕಿ ಸಮವಸ್ತ್ರಧಾರಿಗಳಾದ ಆರಕ್ಷಕರು ಲಾಠಿ ಹಿಡಿದು ಸರ್ಪಗಾವಲಿನಂತೆ ಹದ್ದಿನ ಕಣ್ಣಿಟ್ಟು ಕಾಯುತ್ತಿದ್ದಂತಹ ದೃಶ್ಯ. ಮತ್ತೊಂದೆಡೆ ಜಿಟಿ ಜಿಟಿ ಮಳೆ ತುಂತುರು ಹನಿಗಳಾಗಿ ಭೂಮಿಯನ್ನು ಅಪ್ಪುತ್ತಿದ್ದಂತೆ ಶ್ವೇತ ವರ್ಣದಲ್ಲಿ ನಿರ್ಮಾಣವಾಗಿದ್ದಂತಹ ಸುಂದರ ವೇದಿಕೆಯ ಆಸನಗಳು ಕೂಡ ಸ್ವಾತಂತ್ರ್ಯೋತ್ಸವದಲ್ಲಿ ಮಿನುಗುವ ವಸ್ತ್ರ ಧರಿಸಿ ಗಣ್ಯರನ್ನು ವೇದಿಕೆಗೆ ಸ್ವಾಗತಿಸುವಂತಿತ್ತು. ಅರಮನೆಯ ಮಂಟಪದ ಸುಂದರ ಶೈಲಿಯು ಪರದೆ ಸರಿಸಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ವೀಕ್ಷಿಸಲು ಸಿದ್ಧವಾಗಿರುವಂತೆ ಕಾಣುತ್ತಿದ್ದರೆ, ತ್ರಿವರ್ಣ ಸಾರುವ ಬಲೂನ್ಗಳು ವೇದಿಕೆಯ ನಿರ್ಮಾಣದ ಕಂಬಗಳನ್ನೇರಿ ಹಸಿರು ಬೆಟ್ಟ ಗುಡ್ಡೆಗಳನ್ನ ಬಳಸಿ ಕಾಡು ಹೂಗಳ ಸುವಾಸನೆಯ ಹೊತ್ತು ತರುತ್ತಿದ್ದ ತಣ್ಣನೆಯ ಗಾಳಿಗೆ ಮೈಸೋಕಿ ಮನಸೂರೆಗೊಳಿಸುವಂತಿತ್ತು. ಇಂದು ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಕೊಡಗು ಜಿಲ್ಲಾಡಳಿತ, ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ರಾಜ್ಯದ ಮಾನ್ಯ ಕೃಷಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಪಿಎಂ ನರೇಂದ್ರ ಸ್ವಾಮಿಯವರನ್ನು ಬೆಂಗಾವಲು ಪಡೆಯೊಂದಿಗೆ ಸ್ವಾಗತಿಸಿ ಸುಂದರ ವೇದಿಕೆಯ ಮುಂಭಾಗ ಇರಿಸಿದ್ದಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದಂತಹ ಸಚಿವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸನ್ಮಾನ್ಯ ಮಡಿಕೇರಿ ಶಾಸಕರಾದ ಡಾ ಮಂತರ್ಗೌಡ, ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಆರ್ಎನ್ ಹಾಗೂ ಜಿಲ್ಲಾಧಿಕಾರಿಗಳಾದ ಸೋಮಶೇಖರ್ ಎಸ್ಜೆ, ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಅವರು ಸ್ವಾಗತವನ್ನ ಕೋರಿ ಸಚಿವರೊಂದಿಗೆ ವೇದಿಕೆಯನ್ನೇರಿದರು. ಜನರಲ್ ತಿಮ್ಮಯ್ಯ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರ ಪ್ರೇಮ ಸಾರುವ ಬಂಕಿಂಚಂದ್ರ ಚಟರ್ಜಿ ವಿರಚಿತ

ವಂದೇ ಮಾತರಂ ಗೀತೆಯನ್ನ ಶ್ರದ್ಧೆಯಿಂದ ಹಾಡಿದ ನಂತರ ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸಿದರು. ರವೀಂದ್ರನಾಥ್ ಟ್ಯಾಗೋರ್ ವಿರಚಿತ ಜನಗಣಮನ ರಾಷ್ಟ್ರಗೀತೆ ಮೊಳಗಿತು. ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆಯೇ ರಾಷ್ಟ್ರಕವಿ ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹಾಡಿದರು.

0: ಹಾಗೂ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕೃಷಿಕರನ್ನು ಸ್ಮರಿಸುವ ನೇಗಿಲ ಯೋಗಿ ಹಾಡನ್ನು ಹಾಡಿದರು. ಆನಂತರ ಪರೇಡ್ ಕಮಾಂಡರ್ ಶಿಸ್ತಿನಿಂದ ಹಾಜರಿದ್ದಂತಹ ಕವಾಯತು ತಂಡಗಳ ಪರಿವೀಕ್ಷಣೆಗೆ ಅನುಮತಿಯನ್ನು ಕೋರಿ ಭೋಲೋ ಭಾರತ್ ಮಾತಾ ಕಿ ಎಂಬ ಘೋಷಣೆ ಮೊಳಗುತ್ತಿದ್ದಂತೆ ಸಮವಸ್ತ್ರ ಧರಿಸಿದಂತಹ ವಿದ್ಯಾರ್ಥಿಗಳು ಪೊಲೀಸ್ ವಾದ್ಯಗೋಷ್ಠಿಯ ಹಿಮ್ಮೇಳದೊಂದಿಗೆ ವೇದಿಕೆಯಲ್ಲಿ ಪರಿವೀಕ್ಷಣೆ ಮಾಡುತ್ತಿದ್ದಂತಹ ಗಣ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಕೋಟೆ ಆವರಣದಲ್ಲಿ ಹಾರಾಡುತ್ತಿದ್ದಂತಹ ತ್ರಿವರ್ಣ ಧ್ವಜದ ಕಂಬದ ಸಮೀಪ ವಿವಿಧ ತಂಡಗಳು ಶಿಸ್ತಿನ ಸಿಪಾಯಿಯಂತೆ ನಿಲ್ಲುತ್ತಿದ್ದವು. ತದನಂತರ ಮಾನ್ಯ ಕೃಷಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಪಿಎಂ ನರೇಂದ್ರ ಸ್ವಾಮಿ ಅವರು ಕೊಡಗಿನ ನೆಲದ ಸೇನಾನಿಗಳನ್ನು ಸ್ಮರಿಸುತ್ತಾ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಗೆ ಸಂದೇಶವನ್ನು ಸಾರುತ್ತಾ
1: ಕರ್ನಾಟಕದ ಕೋಟ್ಯಾಂತರ ಜನರ ಬದುಕಿನ ಜೀವನಾಡಿ, ಕಾವೇರಿಯ ನೀರು ನಮ್ಮ ಜೀವಜಲ, ಕುಡಿಯುವ ನೀರಿನ ಜಲಮೂಲವೂ ಆಗಿದೆ. ಭಾಗಮಂಡಲ, ತಲಕಾವೇರಿ, ಓಂಕಾರೇಶ್ವರ ದೇವಸ್ಥಾನ, ಪಾಡಿ, ಇಗ್ಗುತಪ್ಪ, ನಾಪೋಕ್ಲು ಮತ್ತು ಇತರ ಪವಿತ್ರ ಕ್ಷೇತ್ರಗಳು ಕೊಡಗಿನ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯ ಆಳವನ್ನು ಸಾರುತ್ತದೆ. ಕೊಡಗು ಜಿಲ್ಲೆ ಪ್ರಕೃತಿ ಮತ್ತು ಆಧ್ಯಾತ್ಮ ಪರಸ್ಪರ ಬೆಸೆದುಕೊಂಡಿವೆ. ಅರಣ್ಯವನ್ನು ದೇವರಂತೆ ಕಾಣುವ ಸಂಸ್ಕೃತಿ, ನದಿಯನ್ನು ತಾಯಿಯಂತೆ ಪೂಜಿಸುವ ಮನೋಭಾವ ಮತ್ತು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಜೀವನ ಪದ್ಧತಿ ಕೊಡಗಿನ ವಿಶಿಷ್ಟ ಪರಂಪರೆ. ಆದ್ದರಿಂದ ಕೊಡಗಿನ ಪ್ರಕೃತಿಯನ್ನು ಸಂರಕ್ಷಿಸುತ್ತಲೇ ಪ್ರವಾಸೋದ್ಯಮ, ಕೃಷಿ, ಕಾಫಿ, ತೋಟಗಾರಿಕೆ ಮತ್ತು ಸ್ಥಳೀಯ ಉದ್ಯೋಗಗಳನ್ನು ಬೆಳೆಸುವುದು ನಮ್ಮ ಆದ್ಯತೆಯಾಗಿದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳು ರಾಜ್ಯದ ಮತ್ತು ಜಿಲ್ಲೆಯ

0: ಜನತೆಗೆ ಹೊಸ ಚೈತನ್ಯವನ್ನು ನಾನು ನೀಡಿದೆ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಾಗೂ ಯುವನಿಧಿ ಯೋಜನೆಗಳನ್ನು ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ. ನಮ್ಮ ಜನಪರ ಯೋಜನೆಗಳ ಯಶಸ್ಸಿನ ಪ್ರತಿಫಲವನ್ನು ಸಂತೃಪ್ತ ಜನತೆಯ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ನಮ್ಮ ಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಮ್ಮ ಕಿರೀಟ, ಕರ್ನಾಟಕ ನಮ್ಮ ಹೃದಯ ಎಂಬ ಮಾತನ್ನು ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳ ದೂರದೃಷ್ಟಿಯ ಅಭಿವೃದ್ಧಿಯ ದೃಷ್ಟಿಕೋನ. ಕರ್ನಾಟಕದ ಅಭಿವೃದ್ಧಿಯನ್ನು ಬೆಂಗಳೂರು ಕೇಂದ್ರಿತವಾಗಿರಿಸದೆ ರಾಜ್ಯದ ಪ್ರತಿಯೊಂದು ಪ್ರದೇಶಕ್ಕೂ ಅಭಿವೃದ್ಧಿಯ ಅವಕಾಶಗಳನ್ನು ವಿಸ್ತರಿಸಬೇಕು ಎಂದು ನಮ್ಮ ಸರ್ಕಾರ ನಾಡಿನ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ.
1: ಸರ್ಕಾರದ ಸಾಧನೆಯಲ್ಲಿ ವಿವಿಧ ಯೋಜನೆಗಳನ್ನ ಕುರಿತು ಮಾಹಿತಿ ನೀಡುತ್ತಾ,
0: ಪರಿಸರ ಮತ್ತು ಆಧ್ಯಾತ್ಮಿಕ ಪ್ರವಾಸೋದ್ಯಮದಲ್ಲಿ ಕೊಡಗು ಕನ್ನಡ ನಾಡಿನ ಕಿರೀಟ ಎನ್ನುವ ಹೆಮ್ಮೆ ನಮಗಿದೆ. ಜೊತೆಗೆ ಕೃಷಿಗೆ ಬಲ, ಕಾಫಿಗೆ ಮೌಲ್ಯವರ್ಧನೆ, ಯುವಕರಿಗೆ ಉದ್ಯೋಗ, ಪ್ರವಾಸೋದ್ಯಮಕ್ಕೆ ಹೊಸ ಅವಕಾಶ, ಮಹಿಳೆಯರಿಗೆ ಆರ್ಥಿಕ ಶಕ್ತಿ, ಗ್ರಾಮಗಳಿಗೆ ಉತ್ತಮ ಮೂಲ ಸೌಕರ್ಯ ಮತ್ತು ಪ್ರಕೃತಿಯ ಸಂಪೂರ್ಣ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದೆ. ಕೊಡಗಿನ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕಾಫಿ ಬೆಳೆಗಾರರು ಮತ್ತು ಕೃಷಿಕರ ಬದುಕು ಬಲವಾಗಬೇಕು. ಕೊಡಗು ಜಿಲ್ಲೆಗೆ 5.88 ಲಕ್ಷ ಮಾನವ ದಿನಗಳ ಗುರಿ ಇದ್ದು ಸಮುದಾಯ ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ಉಂಟಾಗಿದೆ. ವಸತಿ, ಕ್ರೀಡೆ ಮತ್ತು ಶಿಕ್ಷಣ ಮೂಲಸೌಕರ್ಯದ ಅಡಿಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಸತಿ ರೈತರಿಗೆ ಮನೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ವಿ ಬಾಡಗದಲ್ಲಿ ಇಲಾಖೆ ಅಡಿಯಲ್ಲಿ 2025-26 ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ನ 255 ಕಾಮಗಾರಿಗಳಿಗೆ 1,385.32 ಲಕ್ಷ ವೆಚ್ಚ ಮಾಡಿ 100% ಪ್ರಗತಿ ಸಾಧಿಸಲಾಗಿದೆ. 2026-27 ಕ್ರಿಯಾ ಯೋಜನೆಗಳು ರೂಪುಗೊಳ್ಳುತ್ತಿದ್ದು ಇಂತಹ 10 ಹರವು ಕಾರ್ಯಕ್ರಮಗಳಲ್ಲಿ ನಮ್ಮ ಯೋಜನೆಗಳ ಮೂಲಕ ಸ್ವಾತಂತ್ರ್ಯದ ಅಮೃತ ಕಾಲವನ್ನ ಸಮಾನತೆ, ಸೌಹಾರ್ದತೆ, ಅಭಿವೃದ್ಧಿ ಮತ್ತು ಮಾನವೀಯತೆಯ ಹೊಸ ಯುಗವನ್ನಾಗಿ ಪರಿವರ್ತಿಸೋಣ. ತೇಗದ ಸಿರಿ, ನೂತನವಾಗಿ ನಮ್ಮ ಸರ್ಕಾರ ವಾಣಿಜ್ಯ ಮೌಲ್ಯವುಳ್ಳ ತೇಗದ ಮರ ಸೇರಿದಂತೆ ಇತರ ಮರಗಳನ್ನು ಜಮೀನು ಮಾಲೀಕರು ಅವರ ಜಮೀನಿನ ಪಕ್ಕದಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಬೆಳೆಸಲು ಪ್ರೋತ್ಸಾಹ ನೀಡುತ್ತಾ ಸದರಿ ಮರಗಳ ಮಾರಾಟದಿಂದ ಬರತಕ್ಕಂತ ರಾಜಸ್ವದ 70%ನ ಭೂ ಮಾಲೀಕರಿಗೆ ನೀಡಲು ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ಇದರಿಂದ ರಾಜ್ಯಾದ್ಯಂತ ಯುವ ನಾಯಕತ್ವದ ಹೊಸ ಪಡೆ ನಿರ್ಮಾಣವಾಗಲಿದೆ. ಇಂತಹ 10 ಹರವು ಕಾರ್ಯಕ್ರಮಗಳಲ್ಲಿ ನಮ್ಮ ಯೋಜನೆಗಳ ಮೂಲಕ ಸ್ವಾತಂತ್ರ್ಯದ ಅಮೃತ ಕಾಲವನ್ನ ಸಮಾನತೆ, ಸೌಹಾರ್ದತೆ, ಅಭಿವೃದ್ಧಿ ಮತ್ತು ಮಾನವೀಯತೆಯ ಹೊಸ ಯುಗವನ್ನಾಗಿ ಪರಿವರ್ತಿಸೋಣ. ಸ್ವಚ್ಛ ಭಾರತ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳಿಗೆ 102 ಗ್ರಾಮ ಪಂಚಾಯಿತಿಗಳಿಗೆ ಮಂಜೂರಾತಿ ನೀಡಿದ್ದು 97 ಪಂಚಾಯಿತಿಗಳಲ್ಲಿ ಘಟಕ ನಿರ್ಮಾಣ ಪೂರ್ಣಗೊಂಡಿದೆ. ಭಾಗಮಂಡಲ ಮತ್ತು ಸುಂಟಿಕೊಪ್ಪದಲ್ಲಿ FSTP ಘಟಕಗಳು ನಿರ್ಮಾಣಗೊಂಡು ಕಾರ್ಯಾಚರಣೆಯಲ್ಲಿ ಇದ್ದೇವೆ ಎಂದು ತಿಳಿಸಲಿಕ್ಕೆ ಬಯಸುತ್ತೇನೆ. ಸ್ವಚ್ಛ ಭಾರತ ಅಭಿಯಾನದಡಿ 6 ಕಾಮಗಾರಿಗಳನ್ನು ಕೈಗೊಂಡಿದ್ದು ರಾಜ್ಯದಲ್ಲಿ ಪ್ರಥಮ ಬಾರಿಗೆ 3 ಗ್ರಾಮ ಪಂಚಾಯಿತಿಗಳಿಗೆ ಸಂಚಾರಿ ಮಲತ್ಯಾಜ್ಯ ಸಂಸ್ಕರಣಾ ಮತ್ತು ವಿಲೇವಾರಿ ಘಟಕ ಖರೀದಿ ಮಾಡಲಾಗಿದ್ದು ಈ ಕ್ರಮ ಇತರೆ ಜಿಲ್ಲೆಗಳಿಗೆ ಮಾದರಿಯಾಗಿದೆ.
1: ಆನಂತರ ಕೊಡಗಿನ ನೆಲಕ್ಕೆ ಸೇವೆ ಸಲ್ಲಿಸಿದಂತಹ ಸೇನಾನಿಗಳನ್ನು ಸ್ಮರಿಸುತ್ತಾ ನೆರೆದಿದ್ದ ಜನತೆಗೆ ಶುಭಾಶಯವನ್ನು ಕೋರಿದರು.
0: ಗುಡ್ಡೆಮನೆ ಅಪ್ಪಯ್ಯಗೌಡರ ಧೈರ್ಯ, ಪಂದ್ಯಣ್ಣ ಬೆಳ್ಳಪ್ಪನವರ ಗಾಂಧಿ ಚಿಂತನೆ, ಸಿಎಂ ಪೂಣಚ್ಚನವರ ರಾಷ್ಟ್ರೀಯ ಬದ್ಧತೆ, ಕೆಎಂ ಕಾರ್ಯಪ್ಪ ಮತ್ತು ಕೆಎಸ್ ತಿಮ್ಮಯ್ಯ ಅವರ ದೇಶ ಸೇವೆ ನಮ್ಮ ಮುಂದಿನ ಪಯಣಕ್ಕೆ ಇಡೀ ನಾಡಿನ ಸೌಹಾರ್ದ ಪರಂಪರೆ ಮತ್ತು ಪ್ರಗತಿಗೆ ದಾರಿದೀಪವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು, ಎಲ್ರಿಗೂ ನಮಸ್ಕಾರ.
1: ಆನಂತರ ಕೊಡಗಿನ ವಿವಿಧ ಶಾಲೆಗಳು ವೇದಿಕೆ ಎದುರು ಸ್ವಾತಂತ್ರ್ಯದ ಸಂಭ್ರಮವನ್ನು ಸಾರುವಂತಹ ದೇಶಭಕ್ತಿ ಗೀತೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟದ್ದು ಅಲ್ಲಿ ನೆರೆದಿದ್ದಂತಹವರ ಮನ ಸೂರೆಗೊಂಡಿತು ಎಂಬುದಕ್ಕೆ ಅಲಂಕಾರದಿಂದ ನಲಿಯುವಂತೆ ಕಾಣುತ್ತಿದ್ದಂತಹ ಅರಮನೆ ಕೋಟೆ ಆವರಣ ಸಾಕ್ಷಿ.

0: ವರದಿ ನಾನು ಎಂ ಶಕುಂತಲಾ, ತಾಂತ್ರಿಕ ಸಹಕಾರ ಬಿಕೆ ಲೋಕೇಶ್ ಹಾಗೂ ಕೆಎಸ್ ಉದಯ್ಕುಮಾರ್, ನೆರವು ರಕ್ಷಣಾ ಸಿಬ್ಬಂದಿ ಸುರೇಶ್, ಸಹಕಾರ ಪಂಕಜ್ ಪಿ ಕುರ್ತರ್ಕರ್, ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದುವರೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂದರ್ಭ ಇಂದು ಕೋಟೆ ಆವರಣದಲ್ಲಿ ನಡೆದ ಸಮಾರಂಭದ ಬಾನುಲಿ ವರದಿ ಆಲಿಸಿದಿರಿ. ಪ್ರಸ್ತುತಿ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಇತ್ತು, ಎರಡು ವರ್ಣದ ಮುತ್ತು ಎಡಬಾಲದಲ್ಲಿತ್ತು, ಮುತ್ತು ಕಂಡೇ ನವ್ವ ತಂಗಿ ನಾನೊಂದ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆಯಿಂದ
2: ಗೀತಮಾಧುರ್ಯ
0: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ.
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ನೀವು ಹಾಡ್ತೀರಾ?
0: ಶರಣು ಶರಣು ವಯ ಗಣನಾಯ್ಕ ನಮ್ಮ ಕರುಣದಿಂದಲೇ ಕಾಯು ಗಣನಾಯ್ಕ.
3: ಗೀತ ಮಾಧುರ್ಯ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ದೂರವಾಣಿ ಸಂಖ್ಯೆಗಳು 0827222588 ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
0: ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ.
2: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತ ಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ, ಅಲ್ಲದೆ ತತ್ವಪದ ಕೂಡ ಹಾಡಬಹುದು.
3: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ?
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
1: ಶ್ರೋತೃಗಳು, ಈಗ ರೇಡಿಯೋ ಸಮಯ 5:46:57. ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಈಗ KS ನಿಸಾರ್ ಅಹಮದ್ ಅವರ ರಚನೆ ವೃಂದಗಾನದಲ್ಲಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಸಂಜೆ, ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಇಂದು ಸಂಜೆ 6:51 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಇಂದು ರಾತ್ರಿ 9:30 ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತದ ಘನವೇತತ್ತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ. ಅನುವಾದ ಪ್ರಭು ಉಪಾಸೆ, ಪ್ರಸ್ತುತಿ ಜಾಂಪಣ್ಣ ಆಶಿಹಾಲ್, ನಿರ್ಮಾಣ ಜ್ಯೋತಿ ದಾಸ್. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇನ್ನುಳಿದಂತೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಸಂಜೆ 6:15 ಸುದ್ದಿ ಜಂಪೆ, ರಾಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 6:25 ಸುದ್ದಿ ಸಮಾಚಾರ, ರಾಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 6:51 ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನದಂದು ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಭಾರತದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತದ ಘನತೆ ವೇತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಭಾಷಣದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ. ಕೇಳುಗರಿ ಗಮನಿಸಿ, ಇಂದು ರಾತ್ರಿ 8:00 ಬೆಂಗಳೂರು ಕೇಂದ್ರದಿಂದ ರಾಜ್ಯದಲ್ಲಿ ವಿವಿಧೆಡೆ ಇಂದು ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಬಾನುಲಿ ವರದಿ ಬೆಂಗಳೂರು ಕೇಂದ್ರದಿಂದ.

ಇವು ನಮ್ಮ ನಿಲಯದಿಂದ ಈ ಸಂಜೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಭಕ್ತಿಗೀತೆಗಳ ಕಾರ್ಯಕ್ರಮ 6:10 ಉದಯರಾಗ, 6:30 ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ, ರೈತರಿಗೆ ಸಲಹೆ 6:35, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರ ನಾರಾಯಣ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:05 ಕೊಡವ ಸಿರಿ, ಹಾಕಿ ವಿಶ್ವಕಪ್ ಕುರಿತು ವೀಕ್ಷಕ ವಿವರಣೆಗಾರರಾದ ಚಪ್ಪುಡಿರ ಕಾರ್ಯಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂತೋಷ್ ಕೆ ಎನ್. 9:45 ಯುವವಾಣಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ.

0: ಸ್ತುತಿ ಸಂತೋಷ್ ಕೆಎನ್ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ನಿರ್ವಹಣೆ ಶಕುಂತಲಾ ಎಂ ಗಾನ ಭಜನ 10:30 11 ಗಂಟೆಗೆ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರ, ಮನೆಯಳಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, 1:20 ಅಮರ ಧ್ವನಿ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಗಾಂಧಿವಾದಿ ಮಲ್ಲೆಂಗಡ ಚಂಗಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಿಎಸ್ ನಾಗಭೂಷಣ್. ಪ್ರಚಲಿತ 1:40, 3 ಗಂಟೆಗೆ ಗೀತಾ ಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ, ಜನಪದ ಗೀತೆ ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಸಂಜೆ 4 ಗಂಟೆಗೆ ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಬಾಚನಹಳ್ಳಿ ಸಾಗರ ಕಾಲೇಜಿನ ಕನ್ನಡ ಉಪನ್ಯಾಸಕ ಸಂದೇಶ್ ಕುಮಾರ್ ಅವರೊಂದಿಗೆ ಸಂದರ್ಶನದ ಮುಂದುವರೆದ ಭಾಗ ಪ್ರಸ್ತುತಿ ಎಂ ಶಕುಂತಲಾ. 6:51 ಕೃಷಿರಂಗದಲ್ಲಿ ಮೊದಲಿಗೆ ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವರಾಜ ಲಿಂಗಯ್ಯ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
1: This is Akashvani, the news read by Valsa Williams. The nation is celebrating the 80th Independence Day today. Prime Minister Narendra Modi led the celebrations at the iconic Red Fort in Delhi. The national flag was hoisted in synchronization with a 21-gun salute. For the first time, the national song Vande Mataram was rendered during the Independence Day celebrations at the Red Fort. The celebrations this year also commemorate Yuva Shakti, acknowledging the contribution of young India in building a Vikasit Bharat by 2047. Addressing the nation from the ramparts of the Red Fort, Prime Minister Modi said that for the first time since independence, Vande Mataram is echoing from the Red Fort.
2: Azadi ke baad 15 August, Lal Kile par pehli baar Vande Mataram goonj raha hai. आज जब हम देश के लोग वंदे मातरम के 150 वर्ष मना रहे हैं इससे बड़ा उत्तम अवसर क्या हो सकता है.
1: The Prime Minister said over the past 12 years, the determination and dedication of crores of citizens have helped take the country to new heights. He said 25 crore people have come out of poverty during this period. Mr. Modi said India, once counted among the fragile 5 economies, has now emerged as a major and the fastest growing economy in the world. He said India has set an ambitious goal of becoming a developed nation by 2047. On the occasion, the Prime Minister announced free online coaching for poor and middle class families, preparing for provide AI skilling training to 1 crore youth over the next 1 year.
2: हमने पिछले दिनों एआई इंपैक्ट समिट किया था. एआई का विस्तार बहुत तेजी से बढ़ रहा है. लाल किले से मैं देश के नौजवानों के लिए घोषणा करना चाहता हूं, हमने तय किया है कि आने वाले 1 वर्ष में 1 करोड़ युवाओं को एआई स्किल के लिए ट्रेनिंग देने का हम काम करेंगे ताकि हमारा देश का नौजवान एआई की दुनिया में भी नेतृत्व करने का सामर्थ्य.
1: Highlighting the government's focus on critical minerals, Mr. Modi said modern technology depends entirely on these minerals and India is actively working to secure its position in the sector. The Prime Minister said energy security is one of the major requirements of the present times and the government has taken several significant steps in this direction. He said nuclear energy is an important means of ensuring a country's energy security.

0: security. Mr. Modi said the government is moving forward with the aim of 100 gigawatts of nuclear power capacity by 2047. In his address, the Prime Minister called upon the nation to harness the seven streams of strength called the Saptadhara. He said in the next 5 to 7 years, the country will achieve all that could not be achieved in the past 5 to 7 decades. World leaders and foreign missions have extended Independence Day greetings to India, praising its democratic journey, civilizational heritage, and expanding role in regional and global cooperation. U.S. Secretary of State Marco Rubio highlighted states, while Singaporean President Tharman Shanmugaratnam underscored growing cooperation in skill development, digitalization, sustainability, and advanced manufacturing. French President Emmanuel Macron also conveyed his warm wishes to India on its 80th Independence Day. Israeli President Isaac Herzog congratulated President Draupadi Murmu, Prime Minister Narendra Modi, and the people of India, sharing his message in Hindi as well. The Prime Minister has thanked world leaders who extended their greetings on the occasion of Independence Day. In Indonesia, 38 people have died after a 7.7 magnitude earthquake struck off the coast of Flores today. The powerful quake was followed by dozens of aftershocks as rescue teams continued efforts to reach the worst hit areas. In men's cricket, India were 288 for 2 in their first innings at stumps on day one of the first test against Sri Lanka at Galle International Cricket Stadium. Earlier, India won the toss and opted to bat first. And with that, we end this news bulletin.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:10:14.
2: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
3: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTD ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
8: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844-8199.
9: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
15: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
16: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
17: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1.

0: ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
4: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
5: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
4: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
10: ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್, ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17 ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: The number you've dialed is currently busy. Kindly try again. ಇಷ್ಟೊತ್ತಿನಿಂದ
12: ಕಾಲ್ ಮಾಡ್ತಾ ಇದೀನಿ, ಇಷ್ಟೊಂದು ಬಿಜಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
14: ನಮ್ಮ ಹೊಸ ಮನೆಗೆ ಹೊಸ ಫರ್ನಿಚರ್ಸ್ ಬೇಕಲ್ವಾ? ಎಲ್ಲಿಂದ ತಗೊಳ್ಳೋದ್ರಿ?
15: ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಫಸ್ಟ್ ಟೈಮ್ ಕೂರ್ಗ್ ಹೈಲೈಟ್ ಫರ್ನಿಚರ್ಸ್ ಅವರ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಇದೆ. August 20 ಗುರುವಾರ ಓಪನ್ ಆಗ್ತಾ ಇದೆ. ತರೋ ತರ್ತೀವಿ, ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಫರ್ನಿಚರ್ ತಂದ್ಬಿಡೋಣ
14: ನಿಮ್ಮ ಮನೆಗೆ. ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಲುಕ್, ಇನ್ನು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ.
16: ನಿಧನ ಸುದ್ದಿ. ಕದನೂರು ಗ್ರಾಮತರ ಪಾಲೆಕಂಡ ನಾಣಿ ನಾಣಯ್ಯ ಇಂದು ಭಜನೆ ಮರಣಪಟ್ಟಿತು. 68 ಬೈತರ ಪಾಲೆಕಂಡ ನಾಣಿ ನಾಣಯ್ಯ ಇಂಗಡ ಆಕಿರಿ ಕಾರ್ಯ ನಾಳೆ ಪುಲಕ 11 ಒಕ್ಕ ತೂಟಂಗಳತ್ತ ನಡಪ. ಕೊಡಗು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಕೊಲ್ಲದ ಗಿರೀಶ್ ರವರ ತಾಯಿ, ಕೊಲ್ಲದ ಪಟ್ಟೆದಾರರಾದ ರಾಮಪ್ಪನವರ ಪತ್ನಿ ಕೊಲ್ಲದ ಭವಾನಿ ರಾಮಪ್ಪ ಅವರು ಇಂದು ಮಧ್ಯಾಹ್ನ ನಿಧನರಾದರು. 84 ಕೊಲ್ಲದ ಭವಾನಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
17: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
18: ಸ್ವಾತಂತ್ರ್ಯ ನಮ್ಮ ಹೆಮ್ಮೆ, ಭಾರತ ನಮ್ಮ ಗೌರವ. ನಮ್ಮ ಪೂರ್ವಜರ ತ್ಯಾಗ ಬಲಿದಾನಗಳನ್ನು ಸ್ಮರಿಸುತ್ತಾ ಉತ್ತಮ ಭಾರತದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ. ನಾಡಿನ ಸಮಸ್ತರಿಗೂ 80th ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ ಉದ್ಯಮಿಗಳು, ಸಮಾಜ ಸೇವಕರೂ ಆದ ಶ್ರೀ ಎಡಿಕೇರಿ ಪ್ರಸನ್ನ.
19: ಎಲ್ಲವಕ್ಕೂ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹೇಳ್ತಾ ಓದ್ತಾ ಇರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಇಡೀ ದೇಶದಲ್ಲಿ ಇಂದು ಬಹಳ ಸಂಭ್ರಮದ 80th ಸ್ವಾತಂತ್ರ್ಯೋತ್ಸವ ಹಬ್ಬ ನಡೆದು. ದೆಹಲಿನ ಕೆಂಪುಕೋಟೆಯಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ನಾವು ಸತತ 13 ಧ್ವಜಾರೋಹಣ ಮಾಡಿ ರಾಷ್ಟ್ರನ ಉದ್ದೇಶಿಸಿ ಭಾಷಣ ಮಾಡಿದವು. ಹಾಗೆ ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾವು ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇದೇ ಸುರುಣ ಸಲ ಮುಖ್ಯಮಂತ್ರಿಯಾಗಿ ಧ್ವಜಾರೋಹಣ ಮಾಡಿ ಸ್ವಾತಂತ್ರ್ಯದ ಸಂದೇಶ ಹಂಚಿಕೊಂಡು. ಹಾಗೆ ಕೊಡಗು ಜಿಲ್ಲಾಡಳಿತದ 80th ಸ್ವಾತಂತ್ರ್ಯ ದಿನಾಚರಣೆನ ಮಡಿಕೇರಿನ ಕೋಟೆ ಆವರಣದಲ್ಲಿ ಅರ್ಥಪೂರ್ಣ ಆಗಿ ಆಚರಣೆ ಮಾಡಿದ್ರು. ಕರ್ನಾಟಕದ ಕೃಷಿ ಸಚಿವರು ಹಾಗೆ ಜಿಲ್ಲೆನ ಉಸ್ತುವಾರಿ ಸಚಿವರಾದ PM ನರೇಂದ್ರ ಸ್ವಾಮಿ ನಾವು ಧ್ವಜಾರೋಹಣ ಮಾಡಿ ಮಾತನಾಡಿದರು.

0: ಶಾಸಕ ಡಾಕ್ಟರ್ ಮಂತರಗೌಡನವು ಅಧ್ಯಕ್ಷತೆ ವಹಿಸಿದ್ದ ಜಂವರಲ್ಲಿ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ ಸೇರಿದಂತೆ ಮಾಜಿ ಸೈನಿಕರು, ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗ, ಶಾಲಾ ವಿದ್ಯಾರ್ಥಿಗ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದು ಅಲ್ಲದೆ ಜಿಲ್ಲೆನ ಎಲ್ಲಾ ತಾಲೂಕುಗ ಸೇರಿದಂತೆ ಎಲ್ಲಾ ಕಚೇರಿಗಳಲ್ಲಿ, ಗ್ರಾಮಗಳಲ್ಲಿ 80ನೇ ಸ್ವಾತಂತ್ರ್ಯೋತ್ಸವನ ಬಹಳ ದೇಶಭಕ್ತಿ ಅಭಿಮಾನದ ಆಚರಿಸಿ ಸಂಭ್ರಮಪಟ್ಟು ಜಿಲ್ಲೆನ ಜನರ ಪ್ರೀತಿಯ ಆಕಾಶವಾಣಿಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ಹಬ್ಬನ ಶ್ರದ್ಧೆ ಸಡಗರ ಮತ್ತೆ ಉತ್ಸಾಹದಲ್ಲಿ ಆಚರಣೆ ಮಾಡಿದ್ದು ಧ್ವಜಾರೋಹಣ ಮಾಡಿ ಮಾತನಾಡಿದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶ್ರೀ ಪಿಎಂ ಜಗದೀಶ್ ನಾವು, ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷಗ ಆದರೂ ನಮ್ಮಲ್ಲಿ ಇನ್ನೂ ಸಾಮಾಜಿಕ, ಆರ್ಥಿಕ ಮತ್ತೆ ಶೈಕ್ಷಣಿಕ ಅಸಮಾನತೆಗಿದ್ದು ಇದನ್ನ ಅಳಿಸಿ ಹಾಕಿಕೆ ನಾವು ಕ್ರಮ ತಗೊಳಕು, 2047ರ ಹೊತ್ತಿಗೆ ವಿಕಸಿತ ಭಾರತದ ಗುರಿ ಸಾಧಿಸಿಕೆ ಎಲ್ಲವೂ ದುಡಿಯಕೂತ ಹೇಳ್ದು. ಕಾರ್ಯಕ್ರಮ ನಿರ್ವಾಹಕರಾದ ಶ್ರೀಮತಿ ಎಂ ಶಕುಂತಲನವು ಮಡಿಕೇರಿ ಆಕಾಶವಾಣಿನ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆಲಿ ಪರಿಚಯ ಮಾಡಿಕೊಡ್ತಾ ಜನ ಇದರ ಪ್ರಯೋಜನ ಪಡ್ಕೊಂತಾವಳು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ತಾಂತ್ರಿಕ ವಿಭಾಗದ ಕೆಪಿ ಶಿವಾನಂದನವು ಸೇರಿದಂತೆ ಸಿಬ್ಬಂದಿ ವರ್ಗದವು ಭಾಗವಹಿಸಿದ್ದು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಡೆಯಿಂದ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ ಆವರಣದಲ್ಲಿ ಸ್ವಾತಂತ್ರ್ಯೋತ್ಸವದ ಆಚರಣೆ ಹಮ್ಮಿಕೊಂಡಿದ್ದು ಹೊತ್ತಾರೆ 8 ಗಂಟೆಗೆ ಮುಖ್ಯ ನೆಂಟರಾಗಿ ಭಾಗವಹಿಸಿದ ಕೊಡಗು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ನವು ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣ ಆದ ಮೇಲೆ ಮಹಿಳಾ ಒಕ್ಕೂಟದ ಸದಸ್ಯರಿಗ ದೇಶಭಕ್ತಿ ಗೀತೆ ಹಾಡಿದು ಕಾರ್ಯಕ್ರಮದಲ್ಲಿ ಗೌಡ ಯುವ ವೇದಿಕೆ ಮತ್ತು ಸಂಘ ಸಂಸ್ಥೆಗಳ ಗಣ್ಯರು ಹಾಜರಿದ್ದರು. ಜಿಲ್ಲೆನ ಸೋಮವಾರಪೇಟೆ ತಾಲೂಕಿನ ಶಿರಂಗಾಲ ಗ್ರಾಮದ ಪೊಲೀಸ್ ಸಿಬ್ಬಂದಿ ಎಸ್ ಎ ಮನೋಹರ್ ನೌಕೆ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕ ಸಿಕ್ಕಿತು. ಇವು ದಿವಂಗತ ಎಸ್ಪಿ ಅಪ್ಪಣ್ಣ ಮತ್ತು ರತ್ನಮ್ಮ ದಂಪತಿಗಳ ಮಂಗ. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ನವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಳೆ ಹೊತ್ತಾರೆ 11:45 ಭಾಗಮಂಡಲದ ಶ್ರೀ ಬಗಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟವೆ, ಮತ್ತೆ ಮಧ್ಯಾಹ್ನ 12:45 ಮಡಿಕೇರಿಗೆ ಬಂದವೆ ಅಂತ ಗೊತ್ತಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ನವು ಕೊಡಗು ಜಿಲ್ಲೆಗೆ ಬಾವ ಕಾರ್ಯಕ್ರಮದ ಬಗ್ಗೆಲಿ ಸುಂಟಿಕೊಪ್ಪಲಿ ಆಯ್ತಾರ ಸಂತೆ ಇರಲೆ ಅಂತ ಹೇಳಿದ್ದು, ಆದರೆ ಸಾರ್ವಜನಿಕರು ಇದರ ಬಗ್ಗೆಲಿ ಪ್ರಶ್ನೆ ಮಾಡಿದ್ದರಿಂದ ಸುಂಟಿಕೊಪ್ಪಲಿ ಆಯ್ತಾರದ ಸಂತೆ ಎಂದನಂಗೆ ನಡೆದದೆ, ಈ ಬಗ್ಗೆಲಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟವೆ ಅಂತ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡನವು ತಿಳಿಸಿಯಳು. ಸುಂಟಿಕೊಪ್ಪ ಹತ್ತಿರದ ಗದ್ದೆಹಳ್ಳಲಿ ಗದ್ದೆ ಆಟ ಸಂಸ್ಥೆನ ಕಡೆಯಿಂದ ನಾಳೆ 2ನೇ ವರ್ಷದ ಜಿಲ್ಲಾ ಮಟ್ಟದ ಮುಕ್ತ ಕೆಸರು ಗದ್ದೆ ಕ್ರೀಡಾಕೂಟ ಏರ್ಪಾಡಾಗಿದ್ದು ಪಟ್ಟೆಮನೆ ಉದಯಕುಮಾರ್ ಅವರ ಗದ್ದೆಯಲ್ಲಿ ಕೆಸರು ಗದ್ದೆ ಕ್ರೀಡಾಕೂಟ ನಡೆಯಕಿದ್ದು ಗಂಡು ಜನಕ್ಕೆ ವಾಲಿಬಾಲ್, ಹೆಣ್ಣು ಜನಕ್ಕೆ ಥ್ರೋಬಾಲ್ ಮತ್ತೆ ಎರಡು ಕಡೆಯವಕ್ಕೂ ಹಗ್ಗ ಎಳೆಯುವ ಪೈಪೋಟಿ ಉಂಟು ಅಂತ ಗೊತ್ತಾಯ್ತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು ಎಸ್ಬಿಐ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
3: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮುಳಿಯಾದಲ್ಲಿ ಹಿಂದೆಂದು ಕಂಡು ಕೇಳರಿಯದ ಮಾನ್ಸೂನ್ ಸೇಲ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ August 17ರವರೆಗೆ ಮುಂದುವರಿಸಲಾಗಿದೆ. ಚಿನ್ನಾಭರಣಗಳ ವಿಎ ಮೇಲೆ 100% ಆಫ್, ಆಯ್ದ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ನಲ್ಲಿ 50% ನಿಂದ 100% ಆಫ್. ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅತಿ ಅಮೋಘ ಕಲೆಕ್ಷನ್ಸ್, ಅತ್ಯಧಿಕ ಸೇವಿಂಗ್ಸ್. ಬನ್ನಿ, ಈ ಮುಂಗಾರು ಮಳೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಿ ಮುಳಿಯಾದೊಂದಿಗೆ. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: The number you've dialed is currently busy.
7: Visit Gagi Kalmadi, 9900901282.
8: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
9: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
10: ಇದೆ 20ನೇ ತಾರೀಕು ಗುರುವಾರ ವಿರಾಜಪೇಟೆ ಹೋಗಿ ಬರೋಣ.
11: ಅದೇನು, ಅವತ್ತು ವಿರಾಜಪೇಟೆಯಲ್ಲಿ ಏನಾದ್ರೂ ಫಂಕ್ಷನ್ ಇದೆಯಾ?
10: ಹಾ, ಒಂಥರ ಫಂಕ್ಷನ್. August 20ಕ್ಕೆ ವಿರಾಜಪೇಟೆಯಲ್ಲಿ ಇದೆ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಹೈ ಸ್ಟ್ಯಾಂಡರ್ಡ್ ಅಂಡ್ ಪ್ರೀಮಿಯಂ ಫರ್ನಿಚರ್ ಗಳ ಶೋರೂಮ್ ಹೈಲೈಟ್ ಗ್ಯಾಲರಿಯಾ ಓಪನ್ ಆಗ್ತಾ ಇದೆ. ಹೋಗಿ ನೋಡಿ, ನಮ್ ಮನೆಗೂ ಫರ್ನಿಚರ್ ತಗೊಂಡ್ ಬರೋಣ.
11: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
12: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
13: ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ

0: ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ನಮ್ಮ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ಸ್ ನ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಪಿನ್ ಕಾವೇರಪ್ಪ ಅವರು. ಡಾಕ್ಟರ್, ಈ ಕಿಡ್ನಿ ಸಮಸ್ಯೆಯ ಅರ್ಲಿ ಸೈನ್ಸ್ ಏನು?
5: ಯೂಶಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡುವಂತದ್ದು ಪೀಡಲ್ ಎಡಿಮಾ, ಕಾಲಲ್ಲಿ ಸ್ವೆಲ್ಲಿಂಗ್ ಬರುದು, ಊತ ಅಂತ ಹೇಳ್ತೇವೆ. ಸ್ವಲ್ಪ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಸ್ವೆಲ್ಲಿಂಗ್ ಎಲ್ಲಾ ಕಡೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಜನರಿಗೆ ಮೂತ್ರ ಮಾಡಿದಾಗ ಕಲರ್ ಚೇಂಜಸ್ ಆಗುತ್ತೆ, ಕೆಲವು ಜನರಿಗೆ ನೊರೆ ಬರಬಹುದು, ಇನ್ನು ಕೆಲವು ಜನರಿಗೆ ಸ್ವಲ್ಪ ಡಾರ್ಕ್ ಕಲರ್ ಯೂರಿನ್, ರಕ್ತ ತರ ಯೂರಿನ್ ಬರಬಹುದು. ಒನ್ ಮೋರ್ ಸ್ಪೆಕ್ಟ್ರಮ್ ನಾವ್ ಏನ್ ನೋಡ್ತೀವಿ ಅಂತ ಹೇಳಿದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಗೆ. ಕಮ್ಮಿ ವಯಸ್ಸಿನವರಿಗೆ ಬಿಪಿ ಜಾಸ್ತಿ ಬಂದಾಗ ನಾವು ಯಾವಾಗಲೂ ಕಿಡ್ನಿನ ಚೆಕ್ ಮಾಡಿ ನೋಡಬೇಕು, ಬಿಕಾಸ್ ದ ಪ್ರಾಬ್ಲಮ್ ಮೈಟ್ ಲೈ ದೇರ್.
6: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್, ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸೀಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
9: ನಾನು ಇದುವರೆಗೆ ಈ ಟೇಸ್ಟ್ ನಲ್ಲಿ ನಾಟಿ ಸ್ಟೈಲ್ ಫುಡ್ ತಿಂದೇ ಇಲ್ಲ. ವಾವ್, ಸೂಪರ್ ಸೂಪರ್ ಟೇಸ್ಟ್ ರೀ.
10: ಹೌದು, ಈ ರಾಗಿ ಮುದ್ದೆ, ಈ ನಾಟಿ ಕೋಳಿ ಸಾರಂತೂ ಸೂಪರ್.
11: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನ ನಾಟಿ ಕೋಳಿ, ನಾಟಿ ಮಟನ್ ಎಲ್ಲಾ ಐಟಮ್ಸ್, ಮಟನ್ ಸೂಪ್, ಬೋಟಿ, ಮಟನ್ ಚಾಪ್ಸ್, ಮಟನ್ ಅಂಡ್ ಚಿಕನ್ ಬಿರಿಯಾನಿ ಟೇಸ್ಟ್ ಅಂತೂ ಹೇಳೋಕೆ ಆಗಲ್ಲ, ಬಾಯಲ್ಲಿ ನೀರ್ ಬರುತ್ತೆ.
9: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕು ಕಚೇರಿ ಸಮೀಪ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
12: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
13: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
14: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸೈನ್ಸ್ ಸಿಟಿ ಅರ್ಪಿಸುತ್ತಿದೆ ಸೈನ್ಸ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ, ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
15: ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಡಿಕೇರಿ ಆಕಾಶವಾಣಿಯಲ್ಲಿ ಇಂದು 9th ಸ್ವಾತಂತ್ರ್ಯ ನಾಳು ಅಂದೋಡೆ ನಡೆದಿತ್ತು. ಓಜಪಾರ್ ಸಿಟಿತು ತಕ್ಕ ಬಂದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ PM ಜಗದೀಶ್ ಹೆಂಗ ಸ್ವಾತಂತ್ರ್ಯ ಬಂದಿತ್ತು 9 ಕಾಲ ಕೈಂಜಕ್ಕೂ ನಂಗಡಲ್ಲಿ ಸಾಮಾಜಿಕ ಆರ್ಥಿಕ ಪಿಣ್ಯ ಶೈಕ್ಷಣಿಕ ಅಸಮಾನತೆ ಇನ್ನೂ ಉಂಡು. ಇದನ್ನು ಪೋಪ್ ಚುಡೋಕು ನಂಗ ನೈಕೊಂಡು 2047 ಅಂಗತನ ವಿಕಸಿತ ಭಾರತ ಗುರಿನ ಸಾಧ್ ಚುಡೋಕು ಎಲ್ಲರೂ ಕೆಲಸ ಮಾಡೋಣ ಎಂದು ಅಣ್ಣಿಚಿ. ಕಾರ್ಯಕ್ರಮ ನಿರ್ವಾಹಕಗಳಾದ ಎಂ ಶಕುಂತಲಾಯಂಗ ಮಡಿಕೇರಿ ಆಕಾಶವಾಣಿರ ಬೋರೆ ಬೋರೆ ಸಮಾಜಮುಖಿ ಕಾರ್ಯಕ್ರಮತ್ರ ಮೀದ ಪರಿಚಯ ಮಾಡಿಕೊಡ್ತತ್ತು. ಕಾರ್ಯಕ್ರಮತ್ಲು ತಾಂತ್ರಿಕ ವಿಭಾಗತ್ರ KP ಶಿವಾನಂದನ್ ಪಿಣ್ಯ ಸಿಬ್ಬಂದಿ ವರ್ಗಕಾರ ಕೂಡಿಯಾಡಿ ತಿಂಜತ್ತು. ಮಕ್ಕ ಬಾಲ್ಯತಿಂಜಲೆ ಲೈಬ್ರರಿಯಲ್ಲಿ ಓದೋ ಅಭ್ಯಾಸತ್ನ ಬೋಳ್ತಿ ಉಂಡು ಸೋಮವಾರಪೇಟೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಅಭಿಪ್ರಾಯಪಟ್ಟತ್ತು. ದುಂಡಳ್ಳಿ ಗ್ರಾಮ ಪಂಚಾಯಿತಿರ ಡಿಜಿಟಲ್ ಗ್ರಂಥಾಲಯತ್ರ ಅರಿವು ಕೇಂದ್ರದಲ್ಲಿ ನಡೆದ ರಾಷ್ಟ್ರೀಯ ಗ್ರಂಥಾಲಯ ನಾಳೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿತವು ತಕ್ಕ ಬರ್ದತ್ತು. ಇಕ್ಕತ್ತರ ದಿನದಲ್ಲಿ ಓದುವಂಗಡ ಸಂಖ್ಯೆ ಕಮ್ಮಿ ಆಯಿತು. ಬೋರ ಚಟುವಟಿಕೆರ ಆಕರ್ಷಣೆಕಾಯ್ತು ಗ್ರಂಥಾಲಯಕ್ಕೆ ಬಪ್ಪ. PDO ಸಹ ಗ್ರಂಥಾಲಯತ್ರ ಎಚ್ಚರ ವಹಿಸೊಂಡು ಸ್ಕೂಲ್ಗೂ ಭೇಟಿ ಕೊಡ್ಕೊಂಡು ಗ್ರಂಥಾಲಯ ಪಿಣ್ಯ ಸ್ಕೂಲು ಸರ್ಕಾರ ಹತ್ರ ಆಸ್ತಿ ಎಂದು ಅಣ್ಣಿಚಿ. ಮುಖ್ಯ ಬಿಂದು ಆಯಿತು ಪತ್ರಕರ್ತೆ ನಯನತಾರ ತಕ್ಕ ಬಂದಿತ್ತು. ಭಾರತದ ಗ್ರಂಥಾಲಯ ಪಿತಾಮಹ ಡಾಕ್ಟರ್ SR ರಂಗನಾಥನ್ ಅಂಗಡ ಪುಟ್ಟನ ನಾಳು ದಿನತ್ರ ಮಾರಿಪತ್ತು. ರಾಷ್ಟ್ರೀಯ ಗ್ರಂಥಾಲಯ ನಾಳು ಪಿಣ್ಯ ಗ್ರಂಥಪಾಲಕಂಗಡ ನಾಳಿನ ಆಚರಣೆ ಮಾಡುವ ಗ್ರಂಥಾಲಯ ಬರೀ ಗ್ರಂಥತ್ರ ಸಂಗ್ರಹ ಅಲ್ಲತೆ ಜ್ಞಾನತ್ರ ಕೇಂದ್ರ ಜ್ಞಾನ ತುಂಡು ವ್ಯಕ್ತಿತ್ವ ವಿಕಸನ ಅಪ್ಪ ಪುಸ್ತಕ ಓದುವಂಡ ಕೂಟಕ್ಕೆ ದಿನಪತ್ರಿಕೆಯನ್ನು ಓದೋ ಆದ್ಯತೆ ಕೊಡ್ಕೊಂಡು ಅವು ಅಣ್ಣಿಚಿ. ಹುಣಸೂರು ವನ್ಯಜೀವಿ ವಿಭಾಗತ್ರ ನಾಗರಹೊಳೆ ನರಿ ಸಂರಕ್ಷಿತ ಪ್ರದೇಶ ಪಿಣ್ಯ

0: ವಿರಾಜಪೇಟೆ ಅರಣ್ಯ ವಿಭಾಗದ ಆದನೆಂಜ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯತ್ ವಿಶ್ವ ಆನೆ ನಾಳು ಆಯೋಜನೆ ಮಾಡಿಸಿ ನಾಗರಹೊಳೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿ ಎ ಸೀಮಾ ಎಂಗಡ ಕೊರವು ಕಾರಿಕೆಯಲ್ಲಿ ನಡೆದ ಸಭೆಯಲ್ಲಿ ಮುಖ್ಯ ಬಿಂದು ಆಯ್ತು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾ ಜಿ ಎಂ ದೇವಗಿರಿ ಕೂಡಿಯಾಡತಿಂಜತ್ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಪ್ರೊಫೆಸರ್ ಸಿ ಜೆ ಕುಶಾಲಪ್ಪ ತಕ್ಕ ಬಂದಿತ್ತು ಇದಕ್ಕ ಮಾನವ ವನ್ಯಜೀವಿ ಸಂಘರ್ಷದ ಪರಿಸ್ಥಿತಿಗೆ ಏದು ತರತರ ಚಿಂತನೆ ಮಾಡಲು ಒಂದು ಅಣ್ಣ ನಿಟ್ಟಲು ಈ ಕಾರ್ಯಕ್ರಮ ಮಹತ್ವ ಆಯ್ತಿಪ್ಪ. ದಕ್ಷಿಣ ಕೊಡಗರ ಸುಳುಗೋಡುಂಜ ತಿತಿಮತಿರ ಹೆಬ್ಬಾಲೆ ಕತನೆ ಆನೆ ಚೌಕೂರು ರೇಂಜ್ ಪಿಂಜ ಬಫರ್ ಝೋನ್ ವ್ಯಾಪ್ತಿಲು ಸುಮಾರು 13 ಕಿಲೋಮೀಟರ್ ಕತನೆ ಕಾಡ್ರ ಪಕ್ಕದ ಉಳ್ಳ ನಿವಾಸಿಯಡ ಕೂಡ ಅರಣ್ಯ ಇಲಾಖೆ ಕೂಡಿತು ವೈಜ್ಞಾನಿಕ ಆಯ್ತು ರೈಲ್ವೆ ಬ್ಯಾರಿಕೇಡ್ನ ಉಡೋ ನಿಟ್ಟಲು ಪ್ರಯತ್ನ ನಡೆದನುಂಡು ಉನ್ನತ ಮಟ್ಟದ ಅಧಿಕಾರಿಯಡ ಕೂಡ ಸಂಪರ್ಕತ್ಲು ಉಂಡು ಎಂದು ಅವು ಅಣ್ಣುಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ರಾಜನೆಂಜ 17ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಅರಮೇರಿರ ಎಸ್ಎಂಎಸ್ ವಿದ್ಯಾಪೀಠದಲ್ಲಿ ಇದೇ 14 ಗಂಟೆಗೆ ನಡಪ. ಅಕಾಡೆಮಿರ ಅಧ್ಯಕ್ಷಗಳಾದ ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯಂಗ ಕಾರ್ಯಕ್ರಮ ಕೊರವು ಕಾರಿಕೆ ವಹಿಸುವ ಅರಮೇರಿ ಕಳಂಚೇರಿ ಮಠತ್ರ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯಂಗ ಪುಸ್ತಕ ಪತ್ತಾಯ ಬೋಳಿ ಬರ್ತುವ. ತರುವಾಯ ಅಕಾಡೆಮಿ ರಾಜನೆಂಜ ಆಂಜ ಒಕ್ಕಕಾರಕ್ಕೆ ದುಡಿ ಕೊಡಪದುಂಡು. ಅಕಾಡೆಮಿರ ಸದಸ್ಯಂಗ ಎಸ್ಎಂಎಸ್ ಸ್ಕೂಲ್ ವಿದ್ಯಾರ್ಥಿಯ ಕೂಡಿಯಾಡುವ ಅಂದು ಅಕಾಡೆಮಿರ ರಿಜಿಸ್ಟ್ರರ್ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ರಾಜನೆಂಜ ಇದೇ 18ನೇ ತಾಲೂಕು ಪಂಚಾಯಿತಿ ಪೊನ್ನಂಪೇಟೆಯಲ್ಲಿ ಪೊಲಕ 10 ಗಂಟೆಯಿಂದ ಮಜಾನ 1 ಗಂಟೆ ಕತನೆ ಮಿನಿ ಚಾಕರಿ ಮೇಳ ನಡಪ ಅಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿ ಮಂಜುನಾಥ್ ಎಂಗ ಅರಿಚಿಟ್ಟಿತ್ತು. ಈ ಚಾಕರಿ ಮೇಳತ್ತು ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಿಂಜ ಸ್ನಾತಕೋತ್ತರ ಪದವಿ ಪಡೆದಿತ್ತುಳ್ಳ ಅಭ್ಯರ್ಥಿಯ ಕೂಡಿಯಾಡಲು ತಂಗಡ ಒತ್ತ ದಾಖಲೆಯೊಡೆ ಹಾಜರಪ್ಪನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಸಿಬಿ ಮಂಜುನಾಥ್ ಅರಿಚಿಟ್ಟಿತ್ತು. ಇವರ ಮಾಹಿತಿಗೆ 8 2 9 6 0 2 0 8 2 6 ನಂಬರ್ನ ಸಂಪರ್ಕ ಮಾಡಲು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂಗ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಬೆಚ್ಚಂಡಿತ್ತು. ಮಾನ್ಯ ಮುಖ್ಯಮಂತ್ರಿ ನಾಳೆ ಪೊಲಕ 11:30 ಗಂಟೆಗೆ ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡುಪ. ಮಡಿಕೇರಿ ಕೊಡವ ಸಮಾಜ ಹತ್ರ ದಂಡರ್ತಿ 25-26ನೇ ಕಾಲತ್ರ ಮಹಾಸಭೆ ನಾಳೆ ಪೊಲಕ 10:30 ಗಂಟೆಗೆ ಸಮಾಜ ಹತ್ರ ಕಲ್ಯಾಣ ಮಂಟಪ ಸಭಾಬಾಡಿಲು ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಎಂಗಡ ಕೊರವು ಕಾರಿಕೆಯಲ್ಲಿ ನಡಪ. ಕನ್ನಡ ಸಿರಿ ಸ್ನೇಹ ಬಳಗತ್ರ ಆದನೆಂಜ ಪಾಠಕರ್ತಿ ಗಾನಕೋಗಿಲೆ ಎಂದು ಕೇಳಿ ಪಡೆದ ಎಸ್ ಜಾನಕಿ ಎಂಗಳ ಐಂಗಳೆ ಪಾಡಿತುಳ್ಳ ಪಾಠನ ಪಾಡುವಣ ಮೂಲಕ ಭಾವ ನಮನ ಉಪ್ಪುಚಿಟತ್ತು. ಮಡಿಕೇರಿಯ ಗಾಂಧಿ ಭವನದ ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 32 ಜನ ಪಾಠಕಾರ ಎಸ್ ಜಾನಕಿ ಎಂಗಡ ಪಾಠನ ಪಾಡಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿತು. ವಿಧಾನಸಭೆಯ ಮಾಜಿ ಸಭಾಧ್ಯಕ್ಷ ಕೆಜಿ ಬೋಪಯ್ಯ ಎಂಗ ತಕ್ಕ ಬರೆದಿತ್ತು. ಎಸ್ ಜಾನಕಿ ಎಂಗ ಬೋರೆ ರಾಜ್ಯದಲ್ಲಿ ಪುಟ್ಟನಕ್ಕೂ ನಂಗಡ ರಾಜ್ಯದಲ್ಲಿ ಬಂದಿತ್ತು ನೆಲೆ ನಿಂತಿತ್ತು ಕನ್ನಡದಲ್ಲಿ ಪಾಡಿಸಿ ಎಂಗಡ ಕಲೆ ಬದ್ಧತೆ ನಂಗೆಲ್ಲರಿಗೂ ಸ್ಫೂರ್ತಿ ಆಂಡುವುದು ಅಣಚಿ. ಕೊಡಗು ಜಿಲ್ಲಾ ಪಂಚಾಯತ್ ಮಡಿಕೇರಿ ಜಿಲ್ಲಾಡಳಿತ ಕೊಡಗು ಜಿಲ್ಲಾ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಮಡಿಕೇರಿ ಶ್ರೀ ಕೃಷ್ಣ ಯುವಕ ಸಂಘ ಅಯ್ಯಂಗೇರಿ ಇಂಗಡ ಕೂಡಿಕೊಟ್ಟದ್ದು 2026-27ನೇ ಸಾಲರ 34ನೇ ಕಾಲತ್ರ ರಾಜ್ಯ ಮಟ್ಟತ್ರ ಮುಕ್ತ ಕೆತ್ತೆವೇಲು ಕಳಿಕೂಟ ಇದೇ 20 ದಂಡಂಗ ಆಯೋಜನೆ ಮಾಡಿತ್ತು. ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ. ಕೊಡಗು ಎಜುಕೇಶನ್ ಅಂಡ್ ಸೋಶಿಯಲ್ ಸರ್ವಿಸ್ ಟ್ರಸ್ಟ್ ಇಂಗಡ ವತಿಯಿಂದ ಕಾಲೋದಿ ಕೊಡುಪು ಪಣಕಾಸು ತೊಂದರೆ ಉಳ್ಳ ಓದಿಯನುಳ್ಳ ಕೊಡವ ಮಕ್ಕಕ್ಕೆ ಚೆಕ್ ಕೊಡುಪ ಸಭೆ ಇದೇ ಆಗಸ್ಟ್ 16ನೇ ನಾರಾಚೆ 10ಗಂಟೆಗೆ ವಿರಾಜಪೇಟೆ ತ್ರಿವೇಣಿ ಸ್ಕೂಲ್ ನಡಪ. ಟ್ರಸ್ಟ್ ಅಧ್ಯಕ್ಷಗಳಾದ ಶ್ರೀ ಮಂದಪಂಡ ಸದಾಚಂಗಪ್ಪ ಎಂಡ ಕೊಡೋ ಕಾರಿಕೆಯಲ್ಲಿ ನಡಪ ಸಭೆಗೆ ಕನಪಟ್ಟ ಬಿಂದು ಆಯ್ತು. ಕರ್ನಲ್ ಪುಟ್ಟಚಂದ ಗಣಪತಿ ಮಹಾವೀರ ಚಕ್ರ ಯುವಬಪ್ಪ ಅರ್ಜಿ ಇಟ್ಟಿತುಳ್ಳ ವಿದ್ಯಾರ್ಥಿಯ ಸಭೆಗೆ ನಾರಕ ಸರಿ ಆಯ್ತು ಬಂತೆತ್ಯ ಒಂದೊಂದು ಗೌರವ ಕಾರ್ಯದರ್ಶಿ ಮಾಚಂಡ ಗಣೇಶ್ ಅಯ್ಯಂಗ ಕಡಿತು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಅಲ್ಲ, ನಾವ್ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಸೂಪರ್ ಆಗಾಯ್ತು ನಮ್ ಮನೆ. ಆದ್ರೆ ಈ ಮನೆಗೆ ಅಷ್ಟೇ ಚಂದದ ಫರ್ನಿಚರ್ ಬೇಕಲ್ವಾ?
3: ಹಾ, ಫರ್ನಿಚರ್ ಅಂದಾಗ ನೆನಪಾಯ್ತು ನೋಡು. ಇದೇ ಆಗಸ್ಟ್ 20ರಂದು ವಿರಾಜಪೇಟೆಯಲ್ಲಿ ಶುಭಾರಂಭಗೊಳ್ಳಲಿದೆ ಕೊಡಗಿನ ಪ್ರಪ್ರಥಮ ಪ್ರೀಮಿಯಂ ಮತ್ತು ಲಕ್ಸುರಿ ಫರ್ನಿಚರ್ ಶೋರೂಮ್ ಹೈಲೈಟ್ ಗ್ಯಾಲರಿಯಾ. ಅಲ್ಲಿಂದ ತಗೊಳ್ಳೋಣ, ಸೂಪರ್ ಕಲೆಕ್ಷನ್ಸ್ ಇದೆಯಂತೆ.
2: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
6: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.

0: is currently busy. Kindly
1: try after some time. Call Martha Idini. Ishtondu busy. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 1282.
3: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
8: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 11 ಗಂಟೆಗೆ ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 1:40ಕ್ಕೆ ಪ್ರಚಲಿತ, 3 ಗಂಟೆಗೆ ಗೀತಾ ಮಾಧುರ್ಯ ನೇರ ಫೋನಿನ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ, ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಗಂಟೆ 6:51ಕ್ಕೆ ನಾಳೆ ಕೃಷಿರಂಗ, ಡ್ರಮ್ ಸೀಡರ್ ಬಳಸಿ ಭತ್ತದ ಬಿತ್ತನೆ ಕುರಿತು ಡಾ ಬಸವರಾಜ ಲಿಂಗಯ್ಯ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:37ವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: पीएम फसल बीमा योजना से करीब 2,00,000 करोड़ रुपए क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರೀ, ಮನೆ ಖರ್ಚಿಗೆ ಹಣ ಕೊಡಿ.
5: ಇದು ರೇಷನ್ಗೆ 15,000, ತರಕಾರಿಗೆ 2,000,
4: ಮತ್ತೆ ವಿದ್ಯುತ್ ಬಿಲ್ಲಿಗೆ
5: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
4: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿ

0: ಮಾಡಿದ್ದೇವೆ ಅಲ್ವಾ? 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: This Independence Day, celebrate internet freedom. Get the BSNL FTTH Independence Day offer for just 1,111 rupees per month.
3: Enjoy 200 Mbps high-speed internet, a massive 5,000 GB of data, and save 88 rupees every month.
2: This Independence Day, connect to freedom with BSNL FTTH.
3: BSNL, connecting India.
2: Terms and conditions apply.
4: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ .com

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ.

ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬೆಳಿಗ್ಗೆ ಪ್ರಭಾತ್ ಪೇರಿ ಹಾಗೂ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಗಿದೆ. ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಇಂದು ಬೆಳಿಗ್ಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. 80ನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತ್ರಿವರ್ಣ ಧ್ವಜ ಹಾರಿಸಿ ಗೌರವ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರವು ವಿಶೇಷವಾದದ್ದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಕಿತ್ತೂರು ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗೆ ದುಸ್ವಪ್ನವಾಗಿ ಕಾಡಿದರು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಿಕ್ಷಣ, ಕ್ರೀಡೆ, ಸಮಾಜ ಸೇವೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು. ಇದೇ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಕೌಟ್ಸ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಹಾವೇರಿಯ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನು ಸಚಿವ ರುದ್ರಪ್ಪ ಲಮಾಣಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ 2 ಶತಮಾನಗಳ ಕಾಲ ಅಸಂಖ್ಯಾತ ಭಾರತೀಯ

0: ನಡೆಸಿದ ನಿರಂತರ ಹೋರಾಟ ಹೋರಾಟಗಾರರ ತ್ಯಾಗ ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲವಾಗಿದೆ ಎಂದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮುಖ್ಯ ಸಮಾರಂಭದಲ್ಲಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸರ್ವಶ್ರೇಷ್ಠ ಸಂವಿಧಾನ ಹಾಗೂ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಹಲವು ಮಹನೀಯರ ದೂರದೃಷ್ಟಿಯ ಆಡಳಿತದಿಂದ ಭಾರತ ಇಂದು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ. ಮೈಸೂರು ಸಂಸ್ಥಾನದ ಅಭಿವೃದ್ದಿಗೆ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರು ಹಾಗೂ ರಾಜಮಾತೆಯರ ಕೊಡುಗೆ ಸ್ಮರಣೀಯ ಎಂದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ನೀಡಿದ ದಕ್ಷ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಗದಗ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರುಗಳನ್ನು ಸ್ಮರಿಸುವುದು ಜನರೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನೈರುತ್ಯ ರೈಲ್ವೆಯ ಬೆಂಗಳೂರು ವಿಭಾಗವು ರೈಲ್ವೆ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮದಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ 15,000 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ಮೂಲಕ 15,000 ತಿಳಿಸಿದರು. ಪಾನ್ ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಹಾಗೂ ಗುಟ್ಕಾ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆದರೆ ಶುದ್ಧ ಪಾನ್ ಮಸಾಲ ಪ್ರತ್ಯೇಕವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಈ ಕ್ರಮದಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2014ರಲ್ಲಿ ಗುಟ್ಕಾ ನಿಷೇಧಿಸಿದಾಗಲೂ ಅಡಿಕೆ ಬೆಲೆ ಇಳಿಕೆಯಾಗಲಿದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಆ ಬಳಿಕ ಅಡಿಕೆ ಧಾರಣೆ ಜಾಸ್ತಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ಈಗಲೂ ಅಡಿಕೆ ಬೆಳೆಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ ಆರಂಭಿಸಲಾಗಿರುವ ಪ್ರಜಾಸೇವಾ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಸಮಯ 8:00 ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಹಿರಿಯ ಶಿಲ್ಪ ಹಾಗೂ ಕಾಷ್ಠ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಸುರಪುರ ಶೈಲಿಯ ಸೂಕ್ಷ್ಮ ಕಲಾ ಕೆತ್ತನೆಯಲ್ಲಿ ಹೆಸರು ಮಾಡಿದ್ದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಜವಳಿ ಸಚಿವಾಲಯ ನೀಡುವ ರಾಷ್ಟೀಯ ಪ್ರಶಸ್ತಿಯನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಕಳೆದ ಡಿಸೆಂಬರ್ನಲ್ಲಿ ಪ್ರದಾನ ಮಾಡಿದ್ದರು. ಅವರು ಶಿಲ್ಪ ಅಕಾಡೆಮಿಯ ಗೌರವಕ್ಕೆ ಭಾಜನರಾಗಿದ್ದರು. ಮುಂದಿನ ತಿಂಗಳ 5-8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಪ್ರತಿ 6 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಬಂಗಾರಪ್ಪ ಮಾಹಿತಿ ನೀಡಿದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋವನ್ನು ಬಿಡುಗಡೆ ಮಾಡಿದರು. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡ್ನ ದಿ ಬೆಲ್ಟ್ರಿನಲ್ಲಿ ನಡೆಯಲಿರುವ ಫಾಲ್ಡೋ ಫ್ಯೂಚರ್ಸ್ ಫೈನಲ್ 2026 ಅಂತಾರಾಷ್ಟೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ. ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ. ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರು ಪ್ರಸಾರ.
3: ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮಸ್ಕಾರ. ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ನಾನು ನಿಮ್ಮೆಲ್ಲರಿಗೂ ಈ ರಾಷ್ಟ್ರೀಯ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಇನ್ನು ಕೆಲವೇ ಗಂಟೆಗಳ ನಂತರ ನಮ್ಮ ದೇಶವು ತನ್ನ 80ನೇ ಸ್ವಾತಂತ್ರ್ಯ ವರ್ಷದ ಶುಭಾರಂಭ ಮಾಡಲಿದೆ. ದೇಶ ಮತ್ತು ವಿದೇಶಗಳಲ್ಲಿರುವ ಎಲ್ಲಾ ಭಾರತೀಯರು ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಸಂಕೇತವಾಗಿದೆ. ನಾವು ಅದನ್ನು ಹೆಮ್ಮೆಯಿಂದ ಹಾರಿಸುತ್ತೇವೆ. ದೇಶ ವಿದೇಶಗಳಲ್ಲಿರುವ ಭಾರತೀಯರೆಲ್ಲರೂ ಬಹಳ ಉತ್ಸಾಹ ಮತ್ತು ಹೆಮ್ಮೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ನಮ್ಮ ತ್ರಿವರ್ಣ ಧ್ವಜವು ನಮ್ಮ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾಗಿದೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹಾರಿಸುತ್ತೇವೆ. 1947 ಆಗಸ್ಟ್ 15 ಭಾರತ ಮಾತೆಯು ಪರಾಧೀನ ಸಂಕೋಲೆಗಳಿಂದ ಮುಕ್ತಳಾದಳು. ದೇಶವಾಸಿಗಳೆಲ್ಲರೂ ಭಾರತದ ಭವಿಷ್ಯದ ಶಿಲ್ಪಿಗಳಾದರು. ಭಾರತೀಯರಾಗಿರುವ ನಾವೆಲ್ಲರೂ ನಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು ಮತ್ತು ಭಾರತವನ್ನು ಸರ್ವಶ್ರೇಷ್ಠ ರಾಷ್ಟ್ರವಾಗಿಸುವ ಮನೋಭಾವದಿಂದ, ಸಂಕಲ್ಪದಿಂದ ಕೆಲಸ ಮಾಡಬಹುದು. ಇದರಲ್ಲಿಯೇ ಸ್ವಾತಂತ್ರ್ಯದ ಸಾರ್ಥಕತೆ ಅಡಗಿದೆ. ಶ್ರದ್ಧಾವಂತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು, ಅಭಿವೃದ್ಧಿಗಾಗಿ ಕಾರ್ಯನಿರತರಾಗಿರುವ ವಿಜ್ಞಾನಿಗಳು ಮತ್ತು ಅಭಿಯಂತರುಗಳು, ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ವೈದ್ಯರು ಮತ್ತು ಆರೋಗ್ಯ ಕಾರ್ಯಕರ್ತರು, ಶ್ರಮಿಕ ವರ್ಗದವರು ಮತ್ತು ದೇಶದ ಅನ್ನದಾತ ರೈತರು ತಮ್ಮ ತಮ್ಮ ಪರಿಶ್ರಮದಿಂದ, ಪ್ರಯತ್ನಗಳಿಂದ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಾವಂತ ಕ್ರೀಡಾಳುಗಳು, ಶಿಲ್ಪಿಗಳು ಮತ್ತು ಕಲಾವಿದರು, ಮಾರ್ಗದರ್ಶಕ ಬುದ್ಧಿಜೀವಿಗಳು, ಖಾಸಗಿ ಮತ್ತು ಸಾರ್ವಜನಿಕ ವಲಯದ ತಂಡಗಳಲ್ಲಿ ಕೆಲಸ ಮಾಡುವ ಸಮಿತಿಯ ಸದಸ್ಯರು, ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನರು, ನ್ಯಾಯಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾರ್ಯನಿಷ್ಠ ಸಿಬ್ಬಂದಿ, ಅರ್ಥವ್ಯವಸ್ಥೆಯಲ್ಲಿ ಕಾರ್ಯನಿರತ ಎಲ್ಲ ಹಿರಿಯ ಕಿರಿಯ ಹೂಡಿಕೆದಾರರು, ಉದ್ಯೋಗಿಗಳು, ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ

ನಿಸ್ವಾರ್ಥ ಸಮಾಜ ಸೇವಕರು, ಸ್ವಚ್ಛತಾ ಸೇವೆಯಲ್ಲಿ ಪ್ರಮುಖ ಸಿಬ್ಬಂದಿ, ಎಲ್ಲ ನೈರ್ಮಲ್ಯ ಕಾರ್ಯಕರ್ತರು ದೇಶದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಇತರ ಕ್ಷೇತ್ರಗಳಲ್ಲಿನ ಕಾರ್ಯನಿರತ ಸಿಬ್ಬಂದಿ ಮತ್ತು ಸಂವಿಧಾನದಲ್ಲಿ ನಿಯೋಜಿತರಾಗಿರುವವರು, ತಮ್ಮ ಕರ್ತವ್ಯಗಳಲ್ಲಿ ನಿರತರಾಗಿರುವ ಎಲ್ಲ ನಾಗರಿಕರು ರಾಷ್ಟ್ರ ನಿರ್ಮಾಣದಲ್ಲಿ ಮಹತ್ವಪೂರ್ಣ ಪಾಲುದಾರರಾಗಿದ್ದಾರೆ. ನಾನು ಅವರೆಲ್ಲರನ್ನೂ ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಮೂರು ಸೇನೆಗಳ ಸೈನಿಕರು, ಎಲ್ಲ ಸಶಸ್ತ್ರ ದಳದ ಪೊಲೀಸರು ಮತ್ತು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ನಿಷ್ಠೆಗಾಗಿ ನಾನು ಅವರನ್ನು ವಿಶೇಷವಾಗಿ ಅಭಿನಂದಿಸುತ್ತೇನೆ ಮತ್ತು ಪ್ರಶಂಸಿಸುತ್ತೇನೆ. ವಿಶ್ವ ಭೂಪಟದಲ್ಲಿ ಭಾರತಕ್ಕೆ ಹೆಮ್ಮೆ ಗೌರವ ತಂದ ಅನಿವಾಸಿ ಭಾರತೀಯರು ಮತ್ತು ರಾಯಭಾರ ಕಚೇರಿಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಾಗರಿಕರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಶ್ಲಾಘಿಸುತ್ತೇನೆ. ಪ್ರೀತಿಯ ದೇಶಬಾಂಧವರೇ, ಸ್ವಾತಂತ್ರ್ಯದ 100 ವರ್ಷಗಳಾಗುವ 2047ರ ವೇಳೆಗೆ ವಿಕಸಿತ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ನಾವು ಮುಂದೆ ಸಾಗುತ್ತಿದ್ದೇವೆ. ಅಂತ್ಯೋದಯದ ಮನೋಭಾವದೊಂದಿಗೆ ಅಭಿವೃದ್ಧಿಯ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ತಲುಪುವಂತೆ ನೋಡಿಕೊಳ್ಳಲು ನಾವು ಬದ್ಧರಾಗಿದ್ದೇವೆ. ನಮ್ಮ ಶ್ರೀಮಂತ ಪರಂಪರೆ ಮತ್ತು ಆದರ್ಶಗಳನ್ನು ಅಳವಡಿಸಿಕೊಳ್ಳುತ್ತಾ ನಾವು ಆಧುನಿಕ ಪ್ರಗತಿಯ ಮಾರ್ಗದಲ್ಲಿ ಮುಂಚೂಣಿಯಲ್ಲಿದ್ದೇವೆ. ವಯಂ ರಾಷ್ಟ್ರೇ ಜಾಗ್ರಯಾಂ ಎನ್ನುವ ಈ ವೇದವಾಕ್ಯ ನಮಗೆ ಸದಾಕಾಲವೂ ರಾಷ್ಟ್ರಕ್ಕಾಗಿ ಜಾಗರೂಕರಾಗಿ ಇರಬೇಕೆನ್ನುವ ಪ್ರೇರಣೆ ನೀಡುತ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡುತ್ತಿದ್ದ ವಿಭಿನ್ನ ಸಿದ್ಧಾಂತಗಳ ಜನರಿಗೆ ಒಂದು ಸಾಮಾನ್ಯ ಗುರಿ ಇತ್ತು, ಅದು ಭಾರತದ ಸ್ವಾತಂತ್ರ್ಯ. ವಿದೇಶಿ ಚಳುವಳಿಯ ಸಮಯದಲ್ಲಿ ವಂದೇ ಮಾತರಂ ಜನರ ಗೀತೆಯಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಂಖ್ಯಾತ ದೇಶವಾಸಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇರಿಕೊಂಡರು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆ ಮತ್ತು ರಾಷ್ಟ್ರೀಯತೆಯ ಉನ್ನತ ಆದರ್ಶಗಳನ್ನು ಪ್ರತಿಪಾದಿಸಿದರು. ಭಾರತದ ಆದರ್ಶಗಳನ್ನು ಅನುಸರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಭಾರತ ಮಾತೆಯ ಎಲ್ಲ ಮಹಾನ್ ಸಂತತಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಆಗಸ್ಟ್ 14ನ್ನು ನಾವು ದೇಶ ವಿಭಜನೆಯ ಭಯಾನಕತೆಯ ಸ್ಮರಣ ದಿನವನ್ನಾಗಿ ಆಚರಿಸುತ್ತೇವೆ. ವಿಭಜನೆಯ ಸಮಯದಲ್ಲಿನ ಹಿಂಸಾಚಾರದಲ್ಲಿ ಮಡಿದ ಅಥವಾ ಸ್ಥಳಾಂತರದ ಕಷ್ಟಗಳನ್ನು ಸಹಿಸಿಕೊಳ್ಳಲು ಒತ್ತಾಯಕ್ಕೊಳಗಾದ ನಮ್ಮ ಲಕ್ಷಾಂತರ ದೇಶವಾಸಿಗಳನ್ನು ಸ್ಮರಿಸುತ್ತೇವೆ. ಕೋಮು ಹಿಂಸಾಚಾರವು ಲಕ್ಷಾಂತರ ಜನರು ಆಶ್ರಯ ಪಡೆಯಲು ಮತ್ತು ವಿಭಜನೆಯ ಭಯಾನಕತೆಯನ್ನು ಸಹಿಸಿಕೊಳ್ಳುವಂತೆಯೂ ಮಾಡಿತು. ಆದರೂ ಅವರು ತಮ್ಮ ಗುರುತನ್ನು ಬಿಟ್ಟುಕೊಡಲಿಲ್ಲ. ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದಾಗ ದೇಶ ವಿಭಜನೆಯ ಗಂಭೀರ ಪರಿಣಾಮಗಳೊಂದಿಗೆ 550ಕ್ಕಿಂತ ಅಧಿಕ ಸಂಸ್ಥಾನಗಳನ್ನು ಹೊಸದಾಗಿ ಸ್ವತಂತ್ರ ಭಾರತಕ್ಕೆ ಸೇರ್ಪಡೆ ಮಾಡುವುದು ದೊಡ್ಡ ಸವಾಲಾಗಿತ್ತು. ಸರ್ದಾರ್ ಪಟೇಲ್ ಅವರು ಸಂಸ್ಥಾನಗಳ ವ್ಯವಸ್ಥೆಗೆ ಮುಕ್ತಾಯ ಹಾಡಿದರು ಮತ್ತು ಆ ಸಂಸ್ಥಾನಗಳನ್ನು ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ವಿಲೀನಗೊಳಿಸಿದರು. ಕೃತಜ್ಞತಾಪೂರ್ವಕವಾಗಿ ದೇಶದ ಪರವಾಗಿ ಆಧುನಿಕ ಭಾರತ ದೇಶದ ಏಕತಾ ಶಿಲ್ಪಿ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಸ್ಮರಿಸುತ್ತಾ ನಾನು ಅವರಿಗೆ ಗೌರವಪೂರ್ಣ ನಮನಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರೀತಿಯ ಭಾರತೀಯರೇ, ಭಾರತದ ಜನರಿಂದ ರೂಪಿತವಾದ ಸಂವಿಧಾನವು ಜನರ ಪಾಲ್ಗೊಳ್ಳುವಿಕೆ ಎನ್ನುವ ತಳಹದಿಯ ಮೇಲೆ ನಿಂತಿದೆ. ಪ್ರಜಾಪ್ರಭುತ್ವದ ತೊಟ್ಟಿಲು ಎನಿಸಿರುವ ನಮ್ಮ ದೇಶದ ಜನರಲ್ಲಿ ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯು ಯಾವಾಗಲೂ ಅಂತರ್ಗತವಾಗಿ ಇರುತ್ತದೆ. ಹೊಸ ಚೈತನ್ಯದೊಂದಿಗೆ ನಮ್ಮ ಸಹ ನಾಗರಿಕರು ಪಾಲ್ಗೊಳ್ಳುವಿಕೆಯ ಅದೇ ಮನೋಭಾವನೆಯನ್ನು ಮುಂದುವರಿಸುತ್ತಿದ್ದಾರೆ. ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ಅನೇಕ ರಾಷ್ಟ್ರೀಯ ಅಭಿಯಾನಗಳನ್ನು ಆರಂಭಿಸಲಾಗುತ್ತಿದೆ. ಇದು ನಮ್ಮ ಪ್ರಜಾಪ್ರಭುತ್ವದ ಒಂದು ಸ್ಫೂರ್ತಿದಾಯಕ ಸಾಧನೆಯಾಗಿದೆ. ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶದೊಂದಿಗೆ ವ್ಯಕ್ತಿಯ ಘನತೆ ಎನ್ನುವುದು ನಮ್ಮ ಸಂವಿಧಾನದಲ್ಲಿ ಪಾಲಿಸಬೇಕಾದ ಆದರ್ಶಗಳಲ್ಲಿ ಸೇರಿವೆ. ಇಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಹಲವರು ಅನೇಕ ಕ್ಷೇತ್ರಗಳಲ್ಲಿ ಅಸಾಧಾರಣ ಕೊಡುಗೆಗಳನ್ನು ನೀಡುತ್ತಿದ್ದಾರೆ.

ಇಂದಿನ ಭಾರತದಲ್ಲಿ ಪ್ರತಿಯೊಬ್ಬರೂ ದೊಡ್ಡ ಕನಸುಗಳನ್ನು ಕಾಣಬಹುದು ಮತ್ತು ಅಂತಹ ಕನಸುಗಳನ್ನು ನನಸಾಗಿಸಿಕೊಳ್ಳಬಹುದು ಎಂಬ ನನ್ನ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ನಮ್ಮ ಸಂವಿಧಾನವು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗದ ಜವಾಬ್ದಾರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಜನರ ಆಕಾಂಕ್ಷೆಗಳಿಗೆ ಧ್ವನಿ ನೀಡುವುದು ಶಾಸಕಾಂಗದಲ್ಲಿ ಅದರ ಪ್ರತಿನಿಧಿಗಳ ಕರ್ತವ್ಯವಾಗಿದೆ. ರಾಷ್ಟ್ರ ಮತ್ತು ಅದರ ಜನರ ಹಿತಾಸಕ್ತಿಗಳನ್ನು ಪೂರೈಸುವ ನೀತಿಗಳನ್ನು ಜಾರಿಗೆ ತರುವ ಜವಾಬ್ದಾರಿ ಕಾರ್ಯಾಂಗದ ಮೇಲಿದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಯಾರೂ ನ್ಯಾಯದಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು ನ್ಯಾಯಾಂಗ ವ್ಯವಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯವಾಗಿದೆ. ನಾಗರಿಕರೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಸಮಾಜದ ವಂಚಿತ ವರ್ಗಗಳಿಗೆ ಸೇರಿದವರು, ಸಕಾಲಿಕ ನ್ಯಾಯವನ್ನು ಘನತೆಯಿಂದ ಸಮಾನವಾಗಿ ಪಡೆಯುವ ಅವಕಾಶವನ್ನು ಹೊಂದಿರಬೇಕು. ನನ್ನ ಪ್ರೀತಿಯ ಸಹ ನಾಗರಿಕರೇ, ಒಂದು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ನಮ್ಮ ದೇಶವು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿ, ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯಕ್ಕೆ ಆದ್ಯತೆ ಮತ್ತು ಅಭಿವೃದ್ಧಿಗೆ ದಶಕಗಳಷ್ಟು ಹಳೆಯದಾದ ಹಲವಾರು ಅಡಚಣೆಗಳನ್ನು ತೆಗೆದುಹಾಕುವುದು ಮೊದಲಾದವನ್ನು ಕಂಡಿದೆ. ನಮ್ಮ ದೇಶ ಮಹಾತ್ಮ ಜ್ಯೋತಿಬಾ ಫುಲೆ ಅವರ 200ನೇ ಜಯಂತಿಯನ್ನು ಆಚರಿಸುತ್ತಿದೆ. ಮಹಾತ್ಮ ಫುಲೆ ಮತ್ತು ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಸಾಮಾಜಿಕ ನ್ಯಾಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸಮಾನತೆಗೆ ಐತಿಹಾಸಿಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಆದರ್ಶಗಳನ್ನು ಅನುಸರಿಸಿ ಕಳೆದ ಕೆಲವು ವರ್ಷಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜದ ವಂಚಿತ ವರ್ಗಗಳ ಉನ್ನತಿಗೆ ಆದ್ಯತೆ ನೀಡಲಾಗಿದೆ. ಮಹಿಳಾ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಹೊರತರಲಾಗಿದೆ. ವಿಶ್ವದ ಅತಿದೊಡ್ಡ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಸುಮಾರು 59 ಕೋಟಿ ಖಾತೆದಾರರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಸೇರಿದ್ದಾರೆ. ಈ ಪೈಕಿ 32 ಕೋಟಿಗೂ ಹೆಚ್ಚು ಖಾತೆದಾರರು ಮಹಿಳೆಯರಾಗಿದ್ದಾರೆ. 80 ಕೋಟಿಗೂ ಅಧಿಕ ಜನರಿಗೆ ಉಚಿತ ಪಡಿತರ ಒದಗಿಸುವ ಮೂಲಕ ಆಹಾರ ಭದ್ರತೆಯನ್ನು ಖಚಿತಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ ಅಡಿಯಲ್ಲಿ 60 ಕೋಟಿ ಜನರಿಗೆ ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೌಲಭ್ಯ ನೀಡಲಾಗುತ್ತಿದೆ. ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಣೆ, ಮೀನುಗಾರಿಕೆ ಮತ್ತು ಜೇನುನೊಣ ಸಾಕಣೆಯಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರೈತರಿಗೆ ನೆರವು ಒದಗಿಸಲಾಗಿದೆ. ಸಾಂಸ್ಕೃತಿಕ ಬಲವನ್ನು ಆಧರಿಸಿದ ಅಭಿವೃದ್ಧಿಯು ಕ್ರಿಯಾತ್ಮಕ ಮತ್ತು ಸುಸ್ಥಿರವಾಗಿದೆ ಎಂಬುದಕ್ಕೆ ವಿಶ್ವದ ಇತಿಹಾಸವೇ ಸಾಕ್ಷಿಯಾಗಿದೆ. ಇಂದು ಸಾಂಸ್ಕೃತಿಕ ಹೆಮ್ಮೆಯ ಪ್ರಜ್ಞೆಯು ರಾಷ್ಟ್ರದ ಸಂಸ್ಕೃತಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ಎಂಬ ಅರಿವು ದೇಶದಲ್ಲಿ ಬಲವಾಗಿ ಬೆಳೆಯುತ್ತಿದೆ. ನಮ್ಮ ಪೂರ್ವಜರು ನಮಗೆ ಜ್ಞಾನ, ಕಲೆ, ಸಂಸ್ಕೃತಿ, ವ್ಯಾಯಾಮ ಮತ್ತು ನೈತಿಕತೆಯ ಅಮೂಲ್ಯ ಪರಂಪರೆಯನ್ನು ನೀಡಿದ್ದಾರೆ. ಪರಂಪರೆ ಮತ್ತು ಅಭಿವೃದ್ಧಿಯ ಸಮನ್ವಯದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಭಾರತವು ವಿಶ್ವದ ಅತಿದೊಡ್ಡ ಮತ್ತು ಅತ್ಯುತ್ತಮ ಡಿಜಿಟಲ್ ಮೂಲಸೌಕರ್ಯ ಅಭಿವೃದ್ಧಿಪಡಿಸಿದೆ. ಡಿಜಿಟಲ್ ಪಾವತಿಗಳು ಈಗ ಸಣ್ಣ ಗ್ರಾಮೀಣ ಅಂಗಡಿಗಳು ಮತ್ತು ಬೀದಿ ವ್ಯಾಪಾರಿಗಳಲ್ಲಿ ಕೂಡ ಸರ್ವೇ ಸಾಮಾನ್ಯವಾಗಿದೆ. ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2ಕ್ಕಿಂತ ಹೆಚ್ಚು ವಹಿವಾಟುಗಳು ಭಾರತದಲ್ಲಿ ನಡೆಯುತ್ತಿವೆ. ಒಟ್ಟಾಗಿ ಭಾರತದ ಜನರು ಮತ್ತು ಸರ್ಕಾರ ಜಾಗತಿಕ ಸಮುದಾಯಕ್ಕೆ ಡಿಜಿಟಲ್ ಕ್ರಾಂತಿಯ ಅತ್ಯುತ್ತಮ ಉದಾಹರಣೆಯನ್ನು ಪ್ರಸ್ತುತಪಡಿಸಿದೆ. ತಂತ್ರಜ್ಞಾನವನ್ನು ಉಪಯೋಗಿಸುತ್ತಾ ಜನರಿಗೆ ಪಾರದರ್ಶಕ ರೀತಿಯಲ್ಲಿ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಕೂಡ ಸರ್ಕಾರ ಒದಗಿಸಿದೆ. ನಮ್ಮ ದೇಶವು ಹೆದ್ದಾರಿಗಳು, ಜಲಮಾರ್ಗಗಳು, ರೈಲ್ವೆ ಮತ್ತು ವಾಯುಮಾರ್ಗಗಳ ರೂಪದಲ್ಲಿ ಆಧುನಿಕ ಮೂಲಸೌಕರ್ಯದ ಅಭೂತಪೂರ್ವ ವಿಸ್ತರಣೆಯನ್ನು ಕಂಡಿದೆ. ಇದು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸೃಷ್ಟಿಸಿದೆ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಮತ್ತು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ನನ್ನ ಪ್ರೀತಿಯ ನಾಗರಿಕರೇ, ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧ ಮತ್ತು ಅಸ್ಥಿರತೆ ಉಂಟಾಗಿದ್ದು ಪ್ರತಿಯೊಂದು ದೇಶದ ಮೇಲೂ ಪರಿಣಾಮ ಬೀರುತ್ತಿದೆ.

ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಆರ್ಥಿಕತೆಯು ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತಿದೆ. ಆರ್ಥಿಕ ಮುನ್ಸೂಚನೆಗಳ ಪ್ರಕಾರ ಭಾರತೀಯ ಆರ್ಥಿಕತೆಯ ಬೆಳವಣಿಗೆಯ ದರವು ಸರಾಸರಿ ಜಾಗತಿಕ ಬೆಳವಣಿಗೆಯ ದರಕ್ಕಿಂತ ಎರಡು ಪಟ್ಟು ಹೆಚ್ಚಾಗುವ ನಿರೀಕ್ಷೆಯಿದೆ. ಆತ್ಮನಿರ್ಭರ ಭಾರತ ಅಭಿಯಾನ ನಮ್ಮ ಆರ್ಥಿಕ ಪ್ರಗತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಅಡಿಪಾಯವನ್ನು ಮತ್ತಷ್ಟು ಬಲಪಡಿಸಿದೆ. ಆಧುನಿಕ ಅಭಿವೃದ್ಧಿಯ ಹಾದಿಯಲ್ಲಿ ಮುನ್ನಡೆಯುತ್ತಿರುವಾಗ ಭಾರತವು ಜಾಗತಿಕ ಮಟ್ಟದಲ್ಲಿ ಪರಿಸರ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ನಮ್ಮ ದೇಶವು 2030 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಕೆಲವನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಸಾಧಿಸಿದೆ. ಕಳೆದ ಕೆಲವು ವರ್ಷಗಳಿಂದ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಯು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ನಮ್ಮ ವಿದೇಶಿ ನೀತಿಯ ಅಡಿಪಾಯವು ರಾಷ್ಟ್ರೀಯ ಹಿತಾಸಕ್ತಿಯೇ ಆಗಿದೆ. ಶಾಂತಿ, ಸಹಕಾರ, ಮಾತುಕತೆ ಮತ್ತು ವಸುಧೈವ ಕುಟುಂಬಕಂನ ಆದರ್ಶವು ನಮ್ಮ ವಿದೇಶಿ ನೀತಿಯ ಆಧಾರ ಸ್ತಂಭಗಳಾಗಿವೆ. ಆರ್ಥಿಕ ಸಹಕಾರ ಮತ್ತು ಪರಸ್ಪರ ಸಂಬಂಧಗಳನ್ನು ಹೆಚ್ಚಿಸಲು ಅನೇಕ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಜಾಗತಿಕ ದಕ್ಷಿಣದ ದೇಶಗಳಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುತ್ತಿದ್ದೇವೆ. ನಮ್ಮ ದೇಶವು ಜಾಗತಿಕ ವೇದಿಕೆಯಲ್ಲಿ ಸ್ಥಾನಮಾನದಲ್ಲಿ ಬೆಳೆದಿದೆ. ನಾವು ನಿಯಮ ಆಧಾರಿತ ಅಂತಾರಾಷ್ಟ್ರೀಯ ಕ್ರಮದಲ್ಲಿ ನಂಬಿಕೆ ಇಡುತ್ತೇವೆ. ವಿಶ್ವಸಂಸ್ಥೆ ಮತ್ತು ಇತರ ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಜಾಗತಿಕ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಯತ್ನವಾಗಿದೆ. ನನ್ನ ಪ್ರೀತಿಯ ಭಾರತೀಯರೇ, ಭವಿಷ್ಯದ ಪೀಳಿಗೆಗೂ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ನಮಗಿರುವಷ್ಟೇ ಹಕ್ಕಿದೆ. ನಮ್ಮ ಯಾವುದೇ ಕಾರ್ಯಗಳು ಭವಿಷ್ಯದ ಪೀಳಿಗೆಯ ಈ ಹಕ್ಕಿನ ಮೇಲೆ ಸ್ವಲ್ಪವೂ ಅತಿಕ್ರಮಣಕ್ಕೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ನಾವು ಅವರಿಗೆ ಪ್ರಕೃತಿಯ ಇನ್ನಷ್ಟು ಶ್ರೀಮಂತ ಕೊಡುಗೆಗಳನ್ನು ಬಿಟ್ಟು ಹೋಗಲು ಸಾಧ್ಯವಾಗುವಂತೆ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಪರಿಸರವನ್ನು ಸಂರಕ್ಷಿಸುವಲ್ಲಿ ನಮ್ಮ ನಂಬಿಕೆಯು ನಮ್ಮ ಸಂಪ್ರದಾಯದ ಅವಿಭಾಜ್ಯ ಅಂಗವಾಗಿದೆ. ಸಂತಾಲಿ ಭಾಷೆಯಲ್ಲಿರುವ ಒಂದು ಸರಳ ಹಾಡು ಆಳವಾದ ಸಂದೇಶವನ್ನು ಹೊಂದಿದೆ. ಪಂಡಿತ್ ರಘುನಾಥ್ ಮುರ್ಮು ಅವರು ಬರೆದ ಈ ಹಾಡಿನ ಕೆಲವು ಸಾಲುಗಳು ಹೀಗಿವೆ. ದಾರೆ ಗುಜು ಕಾನೇಲ್ತೆ ಮೀರು ಚೇನೆ ರಾಗ್ ಬಯಹಾ ದಾಯಾ ಹಾಯಾಗೆ ಗುಜು ಕಾನ್ ಆಪೋ ಜತಿ ಧರಂ ದಾರೆ ಚೇದಾಗ್ ಬಾಪೋನ್ ರಾಗ್ ಬಯಹಾ ಆಬೋ ಅನಾ ನೇಲ್ತೆ. ಈ ಹಾಡಿನಲ್ಲಿ ಕವಿಯು ಒಂದು ಮರ ಸಂಪೂರ್ಣ ಒಣಗಿ ಹೋಗಿರುವುದರಿಂದ ಅತೀವ ದುಃಖದಲ್ಲಿ ರೋಧಿಸುತ್ತಿರುವ ಒಂದು ಗಿಣಿಯನ್ನು ವರ್ಣಿಸುತ್ತಾರೆ. ಅವರು ಹೀಗೆನ್ನುತ್ತಾರೆ. ಓ ನನ್ನ ಪ್ರೀತಿಯ ಸೋದರರೇ, ಗಿಣಿಯೊಂದು ಒಣಗಿರುವ ಮರವನ್ನು ನೋಡಿ ಅಳುತ್ತಿದೆ. ಮಾನವರಾಗಿರುವ ನಾವು ಮಾನವ ಸಂಸ್ಕೃತಿಯ ಮರ ನಾಶವಾಗುತ್ತಿರುವುದಕ್ಕಾಗಿ ದುಃಖಿಸುವುದಿಲ್ಲವೇಕೆ? ಜನರೆಲ್ಲರೂ ಪ್ರಕೃತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಸಂರಕ್ಷಿಸುವುದಕ್ಕೆ ಬದ್ಧರಾಗಿ ಇರಬೇಕೆನ್ನುವುದು ಈ ಕವಿತೆಯ ಸಂದೇಶವಾಗಿದೆ. ಹಸಿರಿನಿಂದ ನಳನಳಿಸುವ ಮರವು ಮಾನವ ಸಮಾಜದ ನೈತಿಕ ಆದರ್ಶಗಳು ಮತ್ತು ಯೋಗಕ್ಷೇಮವನ್ನು ಬಿಂಬಿಸುತ್ತವೆ. ತಾಯಿಯ ಹೆಸರಿನಲ್ಲಿ ಒಂದು ಮರ ಮತ್ತು ಪರಿಸರಕ್ಕಾಗಿ ಜೀವನ ಶೈಲಿ ಅಥವಾ ಲೈಫ್ನಂತಹ ಅಭಿಯಾನಗಳ ಸ್ಫೂರ್ತಿಯಲ್ಲಿ ಪರಿಸರವನ್ನು ರಕ್ಷಿಸಲು ನಾವು ವೈಯಕ್ತಿಕ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಮಾಡಬೇಕು. ನನ್ನ ಪ್ರೀತಿಯ ದೇಶವಾಸಿಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಾಲಕಿಯರು ಅತ್ಯುತ್ತಮವಾಗಿ ಅಸಾಧಾರಣ ಕ್ಷಮತೆ ತೋರುತ್ತಿರುವುದು ನನಗೆ ಅತೀವ ಸಂತಸ ನೀಡುತ್ತದೆ. ಅಲ್ಲದೆ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಕೊಡುಗೆ ನೀಡುವ ಡ್ರೋನ್ ದೀದಿಯಿಂದ ವಾಯುಪಡೆಯಲ್ಲಿ ಫ್ಲೈಟ್ ಕಾಂಬ್ಯಾಟ್ ಲೀಡರ್ವರೆಗೆ ವಿವಿಧ ವಲಯಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚುತ್ತಿದೆ. ಗ್ಲಾಸ್ಗೋದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಗೆದ್ದ ಒಟ್ಟು 13 ಚಿನ್ನದ ಪದಕಗಳ ಪೈಕಿ ಮಹಿಳೆಯರು ತಮ್ಮದಾಗಿಸಿಕೊಂಡ ಚಿನ್ನದ ಪದಕಗಳು 8. ನಮ್ಮ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆಯನ್ನು ಹೆಚ್ಚಾಗಿ ಸಾಧಿಸುತ್ತಿದ್ದಾರೆ. 10 ಕೋಟಿಗೂ ಅಧಿಕ ಮಹಿಳೆಯರು ಸ್ವ

ಸ್ವಸಹಾಯ ಗುಂಪುಗಳ ಸದಸ್ಯರಾಗಿದ್ದಾರೆ. 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿ ಹಾಕಿಕೊಳ್ಳಲಾಗಿತ್ತು. ಈ ಗುರಿಯನ್ನು ಸಾಧಿಸಲಾಗಿದೆ. ಈಗ ನಮ್ಮ ದೇಶ 3 ಕೋಟಿ ಲಖಪತಿ ದೀದಿಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮುಂದೆ ಸಾಗುತ್ತಿದೆ. ಮುದ್ರಾ ಯೋಜನೆ ಅಡಿಯಲ್ಲಿ ಆರ್ಥಿಕ ನೆರವು ಪಡೆದುಕೊಂಡಿರುವವರಲ್ಲಿ 1/2 ಉದ್ಯಮಿಗಳು ಮಹಿಳೆಯರೇ ಆಗಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿನ ಪ್ರಯತ್ನಗಳೊಂದಿಗೆ ಹಲವಾರು ಕ್ಷೇತ್ರಗಳಲ್ಲಿ ನಾಯಕತ್ವ ಪಾತ್ರಗಳಲ್ಲಿ ಕೂಡ ನಾವು ಅವರನ್ನು ಕಾಣುತ್ತಿದ್ದೇವೆ. ಮತದಾನದ ಹಕ್ಕು ಚಲಾಯಿಸುವ ಮಹಿಳೆಯರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವ ಗಣರಾಜ್ಯದ ಗಮನಾರ್ಹ ಸಾಧನೆಯಾಗಿದೆ. ಲೋಕಸಭೆ ಮತ್ತು ಶಾಸಕಾಂಗ ಸಭೆಗಳಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯವನ್ನು ಕಾಯ್ದಿರಿಸುವ ಉದ್ದೇಶದಿಂದ 2023ರಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಉದ್ದೇಶಗಳ ಸಾಧನೆಯು ನಾಯಕತ್ವದಲ್ಲಿ ಮಹಿಳೆಯ ಪಾತ್ರವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಪ್ರಜಾಪ್ರಭುತ್ವವು ಮತ್ತಷ್ಟು ಸಮಗ್ರವಾಗುತ್ತದೆ. ನಮ್ಮ ದೇಶದ ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷಕ್ಕಿಂತ ಕಡಿಮೆ ವಯೋಮಾನದವರಾಗಿದ್ದಾರೆ. ಈ ಯುವಜನಸಂಖ್ಯೆಯೇ ನಮ್ಮ ಅತ್ಯಂತ ಅಮೂಲ್ಯ ಆಸ್ತಿಯಾಗಿದ್ದಾರೆ. ನಮ್ಮ ದೇಶದ ಯುವಜನತೆ ಪ್ರತಿಭಾನ್ವಿತರಾಗಿದ್ದಾರೆ, ಬದ್ಧತೆ ಹೊಂದಿದ್ದಾರೆ ಮತ್ತು ಕೌಶಲ್ಯಪೂರ್ಣರಾಗಿದ್ದಾರೆ. ತಳಮಟ್ಟದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸಲು ಯುವಜನರು ಅಭಿವೃದ್ಧಿಪಡಿಸುತ್ತಿರುವ ನವೀನ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ನಾನು ನೋಡಿದ್ದೇನೆ. ಇದು ಸಮಾಜ ಮತ್ತು ರಾಷ್ಟ್ರಕ್ಕೆ ನಮ್ಮ ಯುವಕರ ಸಮರ್ಪಣೆಯನ್ನು ಪ್ರತಿಬಿಂಬಿಸುತ್ತದೆ. ಸರಾಸರಿ 28 ವರ್ಷ ವಯಸ್ಸಿನ ಯುವ ತಂಡ ಇತ್ತೀಚೆಗೆ ಯಶಸ್ವಿ ರಾಕೆಟ್ ಉಡಾವಣೆಯ ಮೂಲಕ ಬಾಹ್ಯಾಕಾಶ ಪರಿಶೋಧನೆಯ ಹೊಸ ಹಂತಕ್ಕೆ ನಾಂದಿ ಹಾಡಿದ್ದಾರೆ. ಭಾರತೀಯ ಯುವಜನತೆಯ ಸಮರ್ಪಣಾಭಾವದಿಂದ ಹಲವು ಪ್ರಮುಖ ಜಾಗತಿಕ ಉದ್ಯಮಗಳು ಪ್ರಭಾವಿತವಾಗಿದ್ದು ಅವರಿಗೆ ನಾಯಕತ್ವ ಪಾತ್ರಗಳನ್ನು ವಹಿಸಿವೆ. ಅಂತಹ ಯುವ ಸಾಧಕರು ಪ್ರಪಂಚದಾದ್ಯಂತ ಭಾರತದ ಯುವ ಶಕ್ತಿಯ ಖ್ಯಾತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಯುವ ಪೀಳಿಗೆಗಳು ಭಾರತದ ಉಜ್ವಲ ಮತ್ತು ಸಮೃದ್ಧ ಭವಿಷ್ಯದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸುತ್ತವೆ. ನಮ್ಮ ವಿದ್ಯಾರ್ಥಿಗಳು ಭಾರತದ ಭವಿಷ್ಯದ ವಾಸ್ತುಶಿಲ್ಪಿಗಳಾಗಿದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನು ಖಾತರಿಪಡಿಸಲು ಯಾವ ರೀತಿ ಸರ್ಕಾರ ಮತ್ತು ಸಮಾಜ ಒಗ್ಗೂಡುತ್ತದೆಯೋ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ವರ್ತಮಾನ ಮತ್ತು ಭವಿಷ್ಯವನ್ನು ರಕ್ಷಿಸಲು ಎಲ್ಲರೂ ಜಂಟಿ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಕೊಡುಗೆ ನೀಡಬೇಕು. ಸಾರ್ವಜನಿಕ ಪರೀಕ್ಷೆಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶಗಳ ಹೆಬ್ಬಾಗಿಲುಗಳಾಗುತ್ತವೆ. ಈ ಪರೀಕ್ಷೆಗಳನ್ನು ಸುಧಾರಿಸಲು ಸರ್ಕಾರ ಸಮಗ್ರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಅನ್ಯಾಯದ ವಿಧಾನಗಳ ಬಳಕೆಯನ್ನು ಸಂಪೂರ್ಣವಾಗಿ ತಡೆಯುವುದು, ಪರೀಕ್ಷಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಹೆಚ್ಚು ಸುರಕ್ಷಿತ ಮತ್ತು ಯುವಕರಿಗೆ ಹೆಚ್ಚು ವಿಶ್ವಾಸಾರ್ಹವಾಗಿಸುವುದು ಈ ಸುಧಾರಣೆಗಳ ಉದ್ದೇಶಗಳಾಗಿವೆ. ಸರ್ಕಾರದ ಉಪಕ್ರಮಗಳು ಮತ್ತು ಹೊರಹೊಮ್ಮುತ್ತಿರುವ ಆರ್ಥಿಕ ಚಟುವಟಿಕೆಗಳ ಮೂಲಕ ಯುವಜನತೆಗೆ ಹೊಸ ಮಾರ್ಗಗಳ ವ್ಯಾಪಕ ಶ್ರೇಣಿ ತೆರೆದುಕೊಳ್ಳುತ್ತಿದೆ. ಅಂತಹ ಹೊಸ ಅವಕಾಶಗಳನ್ನು ಅನ್ವೇಷಿಸುವ ಮೂಲಕ ನಮ್ಮ ಯುವಜನತೆ ಯಶಸ್ಸಿನ ಹೊಸ ಮಾರ್ಗಗಳಲ್ಲಿ ಪಯಣ ಮುಂದುವರಿಸಬಹುದು. ನಮ್ಮ ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವು ನಮ್ಮ ದೇಶದ ಭವಿಷ್ಯದ ಮೂಲಾಧಾರವಾಗಿದೆ. ನಮ್ಮ ಯುವಕರು ಉತ್ಸಾಹದಿಂದ ಮುನ್ನಡೆಯಲು ಪ್ರೇರೇಪಿಸುವ ಜವಾಬ್ದಾರಿಯನ್ನು ಕುಟುಂಬಗಳು ಮತ್ತು ಸಮಾಜವು ಹಂಚಿಕೊಳ್ಳುತ್ತದೆ. ನಮ್ಮ ಯುವಕರ ಅಭಿವೃದ್ಧಿಗಾಗಿ ಮತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಕ್ರೀಡೆಗಳನ್ನು ಒಂದು ಮಾಧ್ಯಮವಾಗಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಖೇಲೋ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ದೇಶದಾದ್ಯಂತ ತಳಮಟ್ಟದಿಂದ ರಾಷ್ಟ್ರೀಯ ಮಟ್ಟದವರೆಗೆ ಕ್ರೀಡಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕ್ರೀಡೆಗಳನ್ನು ಉತ್ತೇಜಿಸಲು ಸರ್ಕಾರ ಅಭೂತಪೂರ್ವ ಹೂಡಿಕೆಗಳನ್ನು ಮಾಡುತ್ತಿದೆ. ಈ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತಿವೆ. ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾವಳಿಗಳಲ್ಲಿ ನಮ್ಮ ಕ್ರೀಡಾಪಟುಗಳ ಕ್ಷಮತೆ ಮತ್ತು ಸಾಧನೆಗಳಲ್ಲಿ

ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ನಮ್ಮ ದೇಶವು ವಿಶ್ವದ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನಸಂಖ್ಯೆಯನ್ನು ಹೊಂದಿದ್ದು, ಹಿರಿಯ ನಾಗರಿಕರ ಸಂಖ್ಯೆ ಕೂಡ ಹೆಚ್ಚಾಗಿಯೇ ಇದೆ. ಹಿರಿಯ ನಾಗರಿಕರ ಜೀವನದ ಗುಣಮಟ್ಟದ ಸುಧಾರಣೆಗಾಗಿ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. 70 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯೋಮಾನದ ಸರಿಸುಮಾರು 6 ಕೋಟಿ ಹಿರಿಯ ನಾಗರಿಕರು ಪ್ರತಿ ವರ್ಷ 5 ಲಕ್ಷ ರೂಪಾಯಿಯವರೆಗೆ ಉಚಿತ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಒಟ್ಟಾರೆ ಸಮಾಜವು ಹಿರಿಯ ನಾಗರಿಕರ ನಿಟ್ಟಿನಲ್ಲಿ ಸೂಕ್ಷ್ಮ ಸಂವೇದನಾಶೀಲತೆ ಹೊಂದಿರಬೇಕು. ಅವರ ಆತ್ಮಗೌರವವನ್ನು ಎತ್ತಿಹಿಡಿಯುತ್ತಾ ಅವರಲ್ಲಿ ತಾವೂ ಕೂಡ ಸಮಾಜಕ್ಕೆ ಸೇರಿದವರೆಂಬ ಭಾವನೆಯನ್ನು ಹೆಚ್ಚಿಸಬೇಕು. ನನ್ನ ಪ್ರೀತಿಯ ದೇಶಬಾಂಧವರೇ, ಸತ್ಯ ಮತ್ತು ನ್ಯಾಯವನ್ನು ಎತ್ತಿಹಿಡಿಯುವ ಮೂಲಕ ಮಾನವೀಯತೆಗೆ ಪ್ರತಿಕೂಲವಾದ ಶಕ್ತಿಗಳನ್ನು ಜಯಿಸುವ ನಮ್ಮ ಸಂಪ್ರದಾಯದ ಬಗ್ಗೆ ನಮಗೆ ಹೆಮ್ಮೆಯಿದೆ. ಜುಲೈ 26ರಂದು ನಾವು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಿದ್ದೇವೆ. ಇದಕ್ಕೂ ಮೊದಲು ಮೇ 7ರಂದು ನಾವು ಆಪರೇಷನ್ ಸಿಂಧೂರ್ ಪ್ರಾರಂಭವಾಗಿ 1 ವರ್ಷ ಪೂರ್ಣಗೊಂಡಿದ್ದನ್ನು ಸ್ಮರಿಸಿದ್ದೇವೆ. ನಮ್ಮ ಸಶಸ್ತ್ರ ಪಡೆಗಳ ಅಪ್ರತಿಮ ಶೌರ್ಯವನ್ನು ನೆನಪಿಸಿಕೊಂಡಿದ್ದೇವೆ. ಭಯೋತ್ಪಾದನೆಯ ವಿರುದ್ಧದ ಆ ಐತಿಹಾಸಿಕ ಕಾರ್ಯಾಚರಣೆಯು ಭಾರತೀಯ ಸಶಸ್ತ್ರ ಪಡೆಗಳು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಪ್ರದರ್ಶಿಸಿದವು. ಭಯೋತ್ಪಾದಕರನ್ನು ಮತ್ತು ಅವರನ್ನು ಬೆಂಬಲಿಸುವವರಿಗೆ ಅವರು ಎಲ್ಲೇ ಅಡಗಿಕೊಂಡರೂ ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಸ್ಪಷ್ಟ ಮತ್ತು ದೃಢವಾದ ಸಂದೇಶವನ್ನು ಇದು ರವಾನಿಸಿತು. ಭಯೋತ್ಪಾದನೆಯನ್ನು ಆಶ್ರಯಿಸುವ ದೇಶದೊಂದಿಗೆ ಸಿಂಧೂ ಜಲ ಒಪ್ಪಂದವನ್ನು ರದ್ದುಗೊಳಿಸುವುದು ನಮ್ಮ ರಾಷ್ಟ್ರದ ವಿಶೇಷವಾಗಿ ರೈತರ ಹಿತಾಸಕ್ತಿಯಲ್ಲಿ ನಿರ್ಣಾಯಕ ಹೆಜ್ಜೆಯಾಗಿದೆ. ದಶಕಗಳಿಂದಲೂ ರಾಷ್ಟ್ರಕ್ಕೆ ನಕ್ಸಲ್ವಾದ ಎನ್ನುವುದು ಗಂಭೀರ ಸವಾಲನ್ನು ಒಡ್ಡುತ್ತಲೇ ಇದೆ. ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವುದು ಒಂದು ಪ್ರಮುಖ ಸಾಧನೆಯಾಗಿದೆ. ಹಿಂದೊಮ್ಮೆ ನಕ್ಸಲೀಯರಿಂದ ಪೀಡಿತವಾಗಿದ್ದ ಪ್ರದೇಶಗಳಲ್ಲಿ ಇಂದು ಉತ್ಸಾಹ ತುಂಬಿದೆ. ಈ ಪ್ರದೇಶಗಳಲ್ಲಿ ಎಲ್ಲರನ್ನೊಳಗೊಳ್ಳುವ ಅಭಿವೃದ್ಧಿ ಕಾರ್ಯಕ್ರಮ ಪ್ರಗತಿಯಲ್ಲಿದೆ. ಹೆಚ್ಚಿನ ಸಂಖ್ಯೆಯ ಆಟಗಾರರು ಬಸ್ತಾರ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದರು ಮತ್ತು ಬಸ್ತಾರ್ ಪಂಡುಂನಲ್ಲಿ ಅನೇಕ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಜನರು ಈ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿದರು. ಮರಾಠಾ ಮಿಲಿಟರಿ ಸಂಪ್ರದಾಯಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಹೆಮ್ಮೆಯನ್ನು ಸಂರಕ್ಷಿಸಲು ನಿರ್ಮಿಸಲಾದ 12 ಕೋಟೆಗಳನ್ನು ಕಳೆದ ವರ್ಷ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಮತ್ತು ಈ ವರ್ಷ ಭಗವಾನ್ ಬುದ್ಧನ ಮೊದಲ ಧರ್ಮೋಪದೇಶದ ಸ್ಥಳವಾದ ಸಾರನಾಥವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಒಂದೆಡೆ ಭಾರತ ಭೂಮಿಯಲ್ಲಿ ಭಗವಾನ್ ಬುದ್ಧನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಸ್ಮಾರಕಗಳಿವೆ. ನಮ್ಮ ಹೆಮ್ಮೆ ಮತ್ತು ಅದ್ಭುತ ಸಂಪ್ರದಾಯಗಳನ್ನು ಸಂರಕ್ಷಿಸಲು ಹೋರಾಡುವ ನಮ್ಮ ಪ್ರಭಾವಶಾಲಿ ಸಾಮರ್ಥ್ಯದ ಸಂಕೇತಗಳನ್ನು ಕೂಡ ಇದು ಹೊಂದಿದೆ. ನನ್ನ ಪ್ರೀತಿಯ ಬಾಂಧವರೇ, ಭಾರತೀಯರೆಲ್ಲರ ಅಭಿವೃದ್ಧಿ ಮತ್ತು ಕಲ್ಯಾಣವೇ ವಿಕಸಿತ ಭಾರತ ನಿರ್ಮಾಣದ ವಾಸ್ತವ ಗುರಿಯಾಗಿದೆ. ತೆಲುಗು ಭಾಷೆಯಲ್ಲಿ ರಚನೆ ಮಾಡುವ ಮಹಾನ್ ರಾಷ್ಟ್ರಭಕ್ತ ಸಾಹಿತಿ ಗುರುಜಾಡ ಅಪ್ಪಾರಾವ್ ಅವರು ತಮ್ಮ ಒಂದು ಗೀತೆಯಲ್ಲಿ ಭಾರತೀಯರೆಲ್ಲರಿಗೂ ರಾಷ್ಟ್ರ ಪ್ರೇಮದ ಒಂದು ಅಮೂಲ್ಯ ಸಂದೇಶವನ್ನು ನೀಡಿದ್ದಾರೆ. ಅವರು ಹೀಗೆ ಹೇಳಿದ್ದಾರೆ: ದೇಶಮುನು ಪ್ರೇಮಿಂಚಮನ್ನ, ಮಂಚಿ ಅನ್ನದಿ ಪೆಂಚುಮನ್ನ, ದೇಶಮಂಟೇ ಮಟ್ಟಿ ಕಾದೋಯಿ, ದೇಶಮಂಟೇ ಮನುಷ್ಯಲೋಯಿ. ಈ ಸಾಲುಗಳ ಅರ್ಥವೆಂದರೆ ದೇಶವನ್ನು ಪ್ರೀತಿಸು, ಒಳ್ಳೆಯದನ್ನು ಹೆಚ್ಚಿಸು. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಸಮಸ್ತ ಮನುಷ್ಯರು. ಸಮಾಜದ ಪಾಲ್ಗೊಳ್ಳುವಿಕೆ ಮತ್ತು ಸರ್ಕಾರದ ಪ್ರಯತ್ನಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ, ಪ್ರತಿಯೊಂದು ನಗರದಲ್ಲಿ, ಭಾರತದ ಮನೆ ಮನೆಗಳಲ್ಲಿ ವಾಸಿಸುವ ಎಲ್ಲರೂ ಆರೋಗ್ಯದಿಂದ, ಸುಖ ಸಂತೋಷದಿಂದ ಮತ್ತು ಸಮೃದ್ಧತೆಯಿಂದ ಜೀವಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ಬನ್ನಿ, ದೇಶ ಪ್ರೇಮದ ಈ ಎಲ್ಲರನ್ನೂ ಒಳಗೊಳ್ಳುವ

0: ಮನೋಭಾವದೊಂದಿಗೆ ಸ್ವತಂತ್ರ ಭಾರತವನ್ನು ಅಭಿವೃದ್ಧಿ ಹೊಂದಿದ ಭಾರತವನ್ನಾಗಿ ಪರಿವರ್ತಿಸುವ ರಾಷ್ಟ್ರೀಯ ಪ್ರಯತ್ನಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಧನ್ಯವಾದ. ಜೈ ಹಿಂದ್, ಜೈ ಭಾರತ್.
1: ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವಾದ ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡ ಅನುವಾದದ ಮರುಪ್ರಸಾರ ಕೇಳಿದಿರಿ.
2: ಅನುವಾದ ರಾಧಾ ಪ್ರಸಾದ್, ನಿರ್ವಹಣೆ ರೋಸ್ಲಿನ್ ಮ್ಯಾಥ್ಯೂ, ನೆರವು ಚೈತ್ರಾ ಎನ್ಎಸ್, ವಾಚನ ಹಾಗೂ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
3: ಶ್ರೋತೃಗಳೇ, ಈಗ ಒಂದು ದೇಶಭಕ್ತಿಯ ಗೀತೆಯನ್ನು ಕೇಳೋಣ. ರಚನೆ ವಿ ಸೀತಾರಾಮಯ್ಯ, ವೃಂದಗಾನದಲ್ಲಿದೆ.

0: ಅದು ಒಂದು ಕುಟುಂಬದ ಕನಸಾಗಿರ್ಲಿ, ಒಂದು ಬಿಸ್ನೆಸ್ ನ ಕನಸಾಗಿರ್ಲಿ, ಅಥವಾ ಇಡೀ ದೇಶದ ಕನಸಾಗಿರ್ಲಿ, ಪ್ರತಿಯೊಂದು ಕನಸಿನಲ್ಲೂ ಇದೆ ಭಾರತದ ಹೊಸ ಚಿತ್ರ. ಈ ಸ್ವಾತಂತ್ರ್ಯ ದಿನದಂದು SBI ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಭಾರತವನ್ನು ಇನ್ನಷ್ಟು ಮುಂದೆ ಕೊಂಡೊಯ್ಯೋಣ.
1: ಡಿಜಿಟಲ್ ಫಸ್ಟ್, ಕಸ್ಟಮರ್ ಫಸ್ಟ್, ನೇಷನ್ ಆಲ್ವೇಸ್.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
4: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
5: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ, ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ, ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.

0: ಎರಡು ವರ್ಣದ ಮುತ್ತು ಎಡಬಾಲದಲ್ಲಿತ್ತು, ಮುತ್ತು ಕಂಡೆ ನವ್ವ ತಂಗಿ ನಾನೊಂದ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಅಂದರೆ ನಾಳೆಯಿಂದ
2: ಗೀತಾ ಮಾಧುರ್ಯ
0: ಊರಿಗೆ ಬಂದರೆ ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಯ.
3: ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ನೀವು ಹಾಡ್ತೀರಾ?
0: ಶರಣು ಶರಣು ವಯ ಗಣನಾಯ್ಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯ್ಕ.
3: ಗೀತಾ ಮಾಧುರ್ಯ
1: ನಾಳೆ ಮಧ್ಯಾಹ್ನ 3 ಗಂಟೆಗೆ.
2: ದೂರವಾಣಿ ಸಂಖ್ಯೆಗಳು 0827222588, ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
0: ಅತ್ತಿಗೆ ಕೈಗೊಂಬೆ ಅಣ್ಣ ಎತ್ತಿ ಮುದ್ದಾಡಿದ ತಂಗಿ ಮರೆತ.
2: ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಗೀತಾ ಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಹೂರಣ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕರೆ ಮಾಡಿ ನಿಮಗೆ ತಿಳಿದಿರುವಂತಹ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಜೊತೆಗೆ ರಂಗಗೀತೆ ಅಲ್ಲದೆ ತತ್ವಪದ ಕೂಡ ಹಾಡಬಹುದು.
3: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ?
1: ಶ್ರೋತೃಗಳೇ, ಈಗ ಪದ್ಮಾಚರಣ್ ಅವರ ರಚನೆಯ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಗಾರ, ಪೃಥ್ವಿಯ ಮನಮೋಹಕ ಚೆಲುವು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ,

0: ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ, ಕಾನನ ಕೌತುಕ.
1: ರಾಘವೇಂದ್ರ ಇಟ್ಕಿಯವರ ರಚನೆಯ ಒಂದು ದೇಶಭಕ್ತಿ ಗೀತೆ, ಸುಲೋಚನ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: This Independence Day, want freedom? Pay just 1 rupee and get your freedom. Introducing the BSNL 1 rupee freedom plan. Free SIM, 1 GB data every day, 24 days validity.
1: Wait, all this for just 1 rupee?
0: Yes, 1 rupee. Connect to freedom with BSNL. Offer till 12th September 2026. Terms and conditions apply.
2: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ, ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಇಂದು ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಮತ್ತು ಇದು ಚಿಂತನೆಯ ಮಿತಿಗಳ ಪರಿಣಾಮವೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಿಷೇಧಿತ ವಲಯಗಳಾಗಿ ಗೊತ್ತುಪಡಿಸಲಾದ 99%ದಷ್ಟು ಕಡಲಾಚೆಯ ಪ್ರದೇಶಗಳನ್ನು ಸರ್ಕಾರ ಮುಕ್ತಗೊಳಿಸಿ ಅವುಗಳನ್ನು ಮುಂದುವರಿಯುವ ಪ್ರದೇಶಗಳಾಗಿ ಪರಿವರ್ತಿಸಿದೆ ಎಂದು ಹೇಳಿರುವ ಪ್ರಧಾನಮಂತ್ರಿ, ಸರ್ಕಾರವು ಈಗ ಸಮುದ್ರದ ಕೆಳಗೆ ಅನ್ವೇಷಣೆಯನ್ನು ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಮತ್ತು ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರಾ ಎಂಬ 7 ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ 7 ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ದಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರ

0: ಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ ಮೂರು ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯಪಥ ತಿರಂಗಾ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026ನ್ನು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ. ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30ರಿಂದ 7:30ರವರೆಗೆ ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ

0: ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21ರವರೆಗೆ ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಈ ಸ್ವಾತಂತ್ರ್ಯ ದಿನಕ್ಕೆ ಫ್ರೀಡಂ ಬೇಕಾ? ಕೇವಲ 1 ರುಪಿ ಕೊಡಿ, ಫ್ರೀಡಂ ಪಡೆಯಿರಿ. BSNL 1 ರುಪಿ ಫ್ರೀಡಂ ಪ್ಲಾನ್, ಸಿಮ್ ಫ್ರೀ, ಪ್ರತಿದಿನ 1 GB ಡೇಟಾ, 24 ದಿನಗಳ ವ್ಯಾಲಿಡಿಟಿ.
2: ಕೇವಲ 1 ರೂಪಾಯಿಗೆ ಇಷ್ಟೆಲ್ಲ?
1: 1 ರೂಪಾಯಿಗೆ BSNL ಫ್ರೀಡಂ ಪ್ಲಾನ್ಗೆ ಕನೆಕ್ಟ್ ಆಗಿ. BSNL ಕನೆಕ್ಟಿಂಗ್ ಇಂಡಿಯಾ.
3: ಈ ಕೊಡುಗೆ September 12, 2026ರವರೆಗೆ ಮಾತ್ರ. ಷರತ್ತುಗಳು ಅನ್ವಯ.
4: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದೆಲ್ಲೆಡೆ ಹರ್ ಘರ್ ತಿರಂಗಾ ಅಭಿಯಾನ. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ DK ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲಿ ರಾಜ್ಯಕ್ಕೆ ಅಗ್ರಸ್ಥಾನ, FKCCI ಸ್ಪಷ್ಟನೆ. ಬೆಂಗಳೂರು ಪೊಲೀಸರಿಂದ ಬೇಡಾ ಬ್ರೋ ಅಭಿಯಾನ. 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ August 9-17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗಾ 2026 ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜ ಯಾತ್ರೆ ಜರುಗಿತು. ಕೆಸಿ ಜನರಲ್ ಆಸ್ಪತ್ರೆ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ ನಾರಾಯಣ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಕೊಪ್ಪಳ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನಾಗಾವಿ ಗ್ರಾಮದಲ್ಲಿರುವಂತಹ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ರಾಷ್ಟೀಯ ಸೇವಾ ಯೋಜನೆಯ ಕೋಶದ ವತಿಯಿಂದ ಮಲ್ಲಸಮುದ್ರ ಗ್ರಾಮದಲ್ಲಿ ಹರ್ಗ ತಿರಂಗ ಅಭಿಯಾನ ಜರುಗಿತು. ತುಮಕೂರಿನಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು, ಎನ್ಸಿಸಿ ಹಾಗೂ ಸ್ಕೌಟ್ ವಿದ್ಯಾರ್ಥಿಗಳು ಸೇರಿದಂತೆ 100 ಮಂದಿ ಉತ್ಸಾಹದಿಂದ ಭಾಗಿಯಾಗಿದ್ದರು. ಮಹಾನಗರ ಪಾಲಿಕೆ ಆವರಣದಲ್ಲಿ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು 100 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ಹಾಗೂ ಸಹಸ್ರಾರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಮತ್ತು 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೆದಂತಹ ವಿವಿಧ ಇಲಾಖೆಗಳ ಅಭಿವೃದ್ಧಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ

ಬೆರೆದಿದ್ದಾರೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1,00,000 ಕ್ವಿಂಟಾಲ್ ಮೇವಿನ ಬೀಜ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷರಾದಂತಹ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿವೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ಬೇಡಾಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 31 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28,07,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55,80,00,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ದ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಮತ್ತು ನೈರ್ಮಲ್ಯಯುತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವಂತಹ ತ್ಯಾಜ್ಯ, ಕಸ, ಮಣ್ಣು ಮತ್ತು ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಭ್ರಷ್ಟಾಚಾರ ವಿಚಾರದಲ್ಲಿ ರಾಜಿ ಇಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರರೊಂದಿಗಿನ ಸಂವಾದದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಬಲ್ ಬಿಲ್, ನಕಲಿ ಬಿಲ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ಶೇರಿಂಗ್ ಮತ್ತು ಕೇರಿಂಗ್ ಮಂತ್ರ ಅನುಸರಿಸಿ ಸ್ಥಳೀಯ ಮಟ್ಟದ ಸಮಸ್ಯೆಗೆ ಪ್ರಜಾಸೇವೆ ಮೂಲಕ ಬಗೆಹರಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರತಿ ತಾಲೂಕು ಅಧಿಕಾರಿಗಳು ತಮ್ಮ ದಿನದ ಕಾರ್ಯಕ್ರಮದ ವಿವರ ಹಿರಿಯ ಅಧಿಕಾರಿಗಳಿಗೆ ನೀಡಬೇಕು. ಸಹಕಾರ ಮತ್ತು ಕಂದಾಯ ಅಧಿಕಾರಿಗಳಿಗೆ ನ್ಯಾಯ ನೀಡುವ ಅಧಿಕಾರವಿದ್ದು, ನ್ಯಾಯಪೀಠದಿಂದ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಕಾರ್ಯನಿರ್ವಹಿಸುವಂತೆ ತಿಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆತ್ಮಸಾಕ್ಷಿಗೆ ಒಪ್ಪುವಂತೆ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಸದ್ಯದಲ್ಲೇ ಜಾರಿಗೊಳ್ಳಲಿರುವ ನೂತನ ಕರ್ನಾಟಕ ಜವಳಿ ಮತ್ತು ಉಡುಪು ನೀತಿಯಲ್ಲಿ ಕೈಮಗ್ಗ ಮತ್ತು ಜವಳಿ ಕ್ಷೇತ್ರದ ರಫ್ತು ಉತ್ತೇಜನಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ ಎಂದು ಜವಳಿ ಅಭಿವೃದ್ಧಿ ಆಯುಕ್ತ ಎಬಿ ಬಸವರಾಜು ತಿಳಿಸಿದ್ದಾರೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ 3 ದಿನಗಳ ರಫ್ತು ಮುಖಿ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದ ಕೈಮಗ್ಗ ಮತ್ತು ಜವಳಿ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟನಲ್ಲಿ ಇಲಾಖೆಯ ಅಧಿಕಾರಿಗಳು ರಫ್ತು ಪ್ರಕ್ರಿಯೆಗಳು, ಮಾರುಕಟ್ಟೆ ಅವಕಾಶ ಮತ್ತು ಅಂತಾರಾಷ್ಟೀಯ ವ್ಯಾಪಾರದ ಅಗತ್ಯತೆಗಳ ಕುರಿತು ಸಮಗ್ರ ಜ್ಞಾನ ಹೊಂದುವುದು ಅಗತ್ಯ ಎಂದು ಹೇಳಿದ್ದಾರೆ. ರಫ್ತು ಕ್ಷೇತ್ರದ ಜ್ಞಾನ ಪಡೆದ ಅಧಿಕಾರಿಗಳು ಅದನ್ನು ನೇಕಾರರು ಮತ್ತು ಉದ್ಯಮಿಗಳಿಗೆ ತಲುಪಿಸುವ ಮೂಲಕ ರಫ್ತು ವಿಸ್ತರಣೆಗೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರಿಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ನೇತೃತ್ವದ ಸಂಸದರ ನಿಯೋಗ ನವದೆಹಲಿಯಲ್ಲಿ ಮನವಿ ಮಾಡಿದೆ. ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಒಳಪಡುವ ಹರಪನಹಳ್ಳಿ ತಾಲೂಕಿನಲ್ಲಿ ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಅಗತ್ಯ ಅನುದಾನ ಮತ್ತು ಮಂಜೂರಾತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಈ ಭಾಗದ ಜನರಿಗೆ ಉತ್ತಮ ಸೌಲಭ್ಯ ಮತ್ತು ಅವಕಾಶಗಳನ್ನು ಕಲ್ಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ.

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಎರಡು ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯತ್ಗಳನ್ನು ಕ್ಷಯಮುಕ್ತ ಎಂದು ಘೋಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು ಶೇಕಡ 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023ರಲ್ಲಿ ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯತ್ಗಳ ಸಂಖ್ಯೆ ಇತ್ತು. ಎರಡೇ ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯತ್ಗಳು ಟಿಬಿ ಮುಕ್ತ ಪಂಚಾಯತ್ಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ

0: ಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರವನ್ನು ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ಆರೋಗ್ಯದ ಕಾಳಜಿಗಾಗಿ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟೂ ರಾಸಾಯನಿಕಗಳು ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟೂಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5.54 ಕೋಟಿ ಮತದಾರರ ಪೈಕಿ ಈವರೆಗೆ 1.80 ಕೋಟಿ ಮತದಾರರನ್ನು ಎಎಸ್ ಡಿಡಿಒ ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4.45 ಕೋಟಿ ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರಡಿ ಅರ್ಜಿ ಸಲ್ಲಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದ ಅಡಿಯಲ್ಲಿ ಸಂವಾದ ಆಯೋಜನೆ ಮಾಡಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ರಾಜ್ಯದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಕುಡಿಯುವ ನೀರು ಯೋಜನೆ ಕುರಿತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಸಭೆ ನಡೆಸಿದ್ದಾರೆ. ಈ ವೇಳೆ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ, ಎದುರಾಗಿರುವಂತಹ ಸವಾಲು, ಮುಂದಿನ ಕಾರ್ಯ ಯೋಜನೆ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಯೋಜನೆಗೆ ಸಂಬಂಧಿಸಿದ ವಿಷಯದಲ್ಲಿ ವಿಳಂಬವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಮೇಕೆದಾಟು ಭವಿಷ್ಯದ ನೀರಾವರಿ ಯೋಜನೆಯಾಗಿದ್ದು, ಮುಂದಿನ ಹಂತದ ಕ್ರಮಗಳ ಕುರಿತು ಶೀಘ್ರವಾಗಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂತಹ ಹಂಪಿಯನ್ನು ಮತ್ತಷ್ಟು ಸ್ವಚ್ಛ, ಹಸಿರು ಮತ್ತು ಪ್ರವಾಸಿಗರಿಗೆ ಅನುಕೂಲಕರ ತಾಣವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕ್ಲೇ ಅನ್ ಗ್ರೀನ್ ಹಂಪಿ ಅಭಿಯಾನ ರೂಪಿಸಲು ಕ್ರಿಯಾ ಯೋಜನೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಪ್ರವಾಸೋದ್ಯಮ ಇಲಾಖೆ ಕಾರ್ಯದರ್ಶಿ ಡಾ ರಾಮ್ಪ್ರಸಾದ್ ಮನೋಹರ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಗ್ರ ಕಾರ್ಯ ಯೋಜನೆ ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ಪ್ರವಾಸಿಗರ ಸಹಭಾಗಿತ್ವದೊಂದಿಗೆ ಸ್ವಚ್ಛ ಮತ್ತು ಹಸಿರು ಹಂಪಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ರಾಷ್ಟೀಯ ರಕ್ಷಾ ವಿಶ್ವವಿದ್ಯಾಲಯ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಪೊರೇಟ್ ವ್ಯವಹಾರದ ಸಹಯೋಗದೊಂದಿಗೆ ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಕಾರ್ಯಕ್ರಮದ 2ನೇ ಬ್ಯಾಚ್ ಆರಂಭಿಸಿದೆ. ಉದ್ಯೋಗದಲ್ಲಿರುವಂತಹ ವೃತ್ತಿಪರರನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾದ ಈ ಕಾರ್ಯಕ್ರಮವು ಹಣಕಾಸು ಮತ್ತು ಆರ್ಥಿಕ ಅಪರಾಧಗಳ ಮೇಲೆ ಕೇಂದ್ರೀಕರಿಸಲಿದೆ. ಹಣಕಾಸು ಭದ್ರತೆಯ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿದ ಜಾಗತಿಕ ಮಟ್ಟದ ಮಾನವ ಸಂಪನ್ಮೂಲವನ್ನು ರೂಪಿಸುವ ಉದ್ದೇಶದಿಂದ 2ನೇ ಬ್ಯಾಚ್ಗೆ ಅಂತಾರಾಷ್ಟೀಯ ಅಭ್ಯರ್ಥಿಗಳ ನೋಂದಣಿಯನ್ನು ವಿಶ್ವವಿದ್ಯಾಲಯ ಆರಂಭಿಸಿದೆ. ರಾಜ್ಯದ ಕ್ಯಾಂಪಸ್ನಲ್ಲಿ ಸ್ನಾತಕೋತ್ತರ ಕಾರ್ಯಕ್ರಮಗಳ ಪ್ರವೇಶಾತಿಯು ಮುಕ್ತವಾಗಿದೆ ಎಂದು ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಡಾ ನಂದಕುಮಾರ್ ಪೂಜಾಂ ತಿಳಿಸಿದ್ದಾರೆ.
1: ಮಾಸ್ಟರ್ಸ್ ಇನ್ ಫೈನಾನ್ಷಿಯಲ್ ಎಕನಾಮಿಕ್ ಸೆಕ್ಯೂರಿಟಿ ಇದು ಒಂದು ಹೈಬ್ರಿಡ್ ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಎಲಿಜಿಬಿಲಿಟಿ ಏನಾದರೂ ಒಂದು ಗ್ರಾಜ್ಯುಯೇಷನ್ ಇರಬೇಕು. ಈ ಪ್ರೋಗ್ರಾಮ್ ಬೇಸಿಕಲಿ ಫೈನಾನ್ಷಿಯಲ್ ಕ್ರೈಮ್, ಸೈಬರ್ ಥ್ರೆಟ್, ಆರ್ಗನೈಸ್ ಕ್ರೈಮ್, ಎಮರ್ಜಿಂಗ್ ಬಾರ್ಡರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ಇದರಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಒಂದು ನ್ಯಾಷನಲ್ ಸೆಕ್ಯೂರಿಟಿಗೆ ಬಹಳ ಮುಖ್ಯ ಇದೆ. ಈಗ ಏನೆಲ್ಲ ಟೆಕ್ನಾಲಜಿ ರಿಲೇಟೆಡ್, ಎಐ ರಿಲೇಟೆಡ್ ಥ್ರೆಟ್ ಎಲ್ಲ ಇದೆ, ಈ ಪ್ರೋಗ್ರಾಮ್ ಒಳಗೆ ಎಲ್ಲ ಕವರ್ ಮಾಡ್ತಾ ಇದೀವಿ.
0: ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ಜೆಎಸ್ ಪಾಟೀಲ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಬಳಿಕ

0: ಸಂಪ್ರದಾಯದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ ನೂತನ ಸಭಾಧ್ಯಕ್ಷರನ್ನು ಕರೆತಂದು ಸಭಾಧ್ಯಕ್ಷರ ಪೀಠದಲ್ಲಿ ಕೂರಿಸಿದರು. ಸದನ ಆರಂಭವಾಗುತ್ತಿದ್ದಂತೆ ಹಂಗಾಮಿ ಸಭಾಧ್ಯಕ್ಷ ಟಿವಿ ಜಯಚಂದ್ರ ವಿಧಾನಸಭಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಎಸ್ ಪಾಟೀಲ್ ಅವರ ಹೆಸರನ್ನು ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತಾಪಿಸಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಬಳಿಕ ಹಂಗಾಮಿ ಸಭಾಧ್ಯಕ್ಷರು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕಿ ಅಂಗೀಕಾರವಾದ ಬಳಿಕ ಜಿಎಸ್ ಪಾಟೀಲ್ ಅವರನ್ನು ನೂತನ ವಿಧಾನಸಭಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ವಿಧಾನ ಪರಿಷತ್ತಿನ ನೂತನ ಸಭಾಪತಿಯಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಪೀಠದಲ್ಲಿದ್ದಂತಹ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಸಭಾಪತಿ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಕೈಗೊಂಡಾಗ ಸದಸ್ಯ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ತಿನ ಸಭಾಪತಿಯನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಧ್ವನಿಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಲೀಂ ಅಹಮದ್ ಅವರ ಪರವಾಗಿ ಒಟ್ಟು 38 ಮತಗಳು ಚಲಾವಣೆಯಾದರೆ ವಿರುದ್ದವಾಗಿ 30 ಮತಗಳು ಬಿದ್ದಿವೆ. ಬಹುಮತ ಸಾಬೀತುಪಡಿಸಿದ ಹಿನ್ನೆಲೆ ಸಲೀಂ ಅಹಮದ್ ಅವರನ್ನು ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ನೂತನ ಸಭಾಪತಿ ಸಲೀಂ ಅಹಮದ್ ಅವರನ್ನು ಕರೆತಂದು ಪೀಠದಲ್ಲಿ ಕೂರಿಸಿ ಅಭಿನಂದಿಸಿದರು. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ.
2: ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪ ನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಇನ್ನು ಬೆಂಗಳೂರಿನ ಮಣೇಕ್ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
3: ಪ್ರತಿಯೊಂದು ಕುಟುಂಬದ ಭದ್ರತೆ, ಪ್ರತಿ ನಾಗರಿಕರು ಕೂಡ ಗೌರವ, ಯುವ ಜನರಿಗೆ ಅವಕಾಶ, ಇದೇ ನಮ್ಮ ಸರ್ಕಾರದ ಮೂಲ ತತ್ವ ಕೂಡ ಆಗಿದೆ. ನಮ್ಮ ಮುಂದೆ ದೂರದೃಷ್ಟಿ ಅಭಿವೃದ್ಧಿಯ ಗುರಿ ಇದೆ. ನೆಮ್ಮದಿಯ ನಾಳಿನ ಕರ್ನಾಟಕವನ್ನ ಕಟ್ಟಲು ಹೊಸ ನೀಲಿ ನಕ್ಷೆಯನ್ನ ಈಗಾಗಲೇ ನಾವು ಸಿದ್ಧಪಡಿಸಿದ್ದೇವೆ. ಶಿಕ್ಷಣ, ಆರೋಗ್ಯ, ಕೃಷಿಗೆ, ಕೈಗಾರಿಕೆಗೆ ಮತ್ತು ಮೂಲ ಸೌಕರ್ಯಗಳಿಗೆ ಹೂಡಿಕೆ ಮಾಡಿ ಕರ್ನಾಟಕದ ಆರ್ಥಿಕತೆಯಲ್ಲಿ ಇನ್ನಷ್ಟು ಬಲಪಡಿಸುವ ಗುರಿಯನ್ನ ನನ್ನದು ಕೂಡ ಆಗಿದೆ. ಯುವ ಕರ್ನಾಟಕ ನವ ಭಾರತ ನಮ್ಮ ಸ್ಪಂದನೆ ಕೂಡ ಆಗಿದೆ. ಇಡೀ ನಮ್ಮ ಭಾರತ ಯುವ ಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನ ಕಟ್ಟಲು ನಮ್ಮ ಸರ್ಕಾರ ಯುವ ಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ, ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲವಾಗುವಂತೆ ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ರೂಪಿಸಿದ್ದೇವೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಎಐ ವಿಶ್ವವಿದ್ಯಾಲಯವನ್ನ ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈಗಾಗಲೇ ಘೋಷಣೆಯನ್ನು ಕೂಡ ನಾನು ಮಾಡಿದ್ದೇನೆ.

0: ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ಯುವ ಶಕ್ತಿಯೇ ಭಾರತದ ಶಕ್ತಿ, ಯುವ ಶಕ್ತಿಯೇ ಕರ್ನಾಟಕ ಶಕ್ತಿ.
1: ರಾಜ್ಯದ ಇತರ ಜಿಲ್ಲೆಗಳಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಕುರಿತು ನಮ್ಮ ರಾಜ್ಯದ ವಿವಿಧ ಆಕಾಶವಾಣಿ ನಿಲಯಗಳು ಸ್ವಾತಂತ್ರ್ಯೋತ್ಸವದ ವರದಿಯನ್ನು ಅಚ್ಚುಕಟ್ಟಾಗಿ ತಯಾರಿಸಿ ಕಳುಹಿಸಿದ್ದಾರೆ. ಬನ್ನಿ ಆಲಿಸೋಣ ವಿವಿಧ ಜಿಲ್ಲೆಗಳ ಸ್ವಾತಂತ್ರ್ಯೋತ್ಸವ ಆಚರಣೆಗಳ ಒಂದು ವರದಿ.
2: ದೇಶದೆಲ್ಲೆಡೆ ಇಂದು 80ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಅಂತೆಯೇ ಸ್ವಚ್ಛ ನಗರಿ ಕಲಾನಗರಿ ಮೈಸೂರಿನಲ್ಲಿಯೂ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಜರುಗಿತು. ಮೈಸೂರು ಜಿಲ್ಲಾ ಆಡಳಿತ ಬನ್ನಿ ಮಂಟಪದಲ್ಲಿರುವ ಪಂಜಿನ ಕವಾಯಿತು ಮೈದಾನದಲ್ಲಿ ಏರ್ಪಾಟು ಮಾಡಿದ್ದ ಸಮಾರಂಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಪೊಲೀಸ್ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡಿದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡುತ್ತಾ,
3: ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ಈ ದಿನ ಭಾರತೀಯರೆಲ್ಲರ ಪಾಲಿಗೆ ಸಂಭ್ರಮದ ದಿನವಾಗಿದೆ. ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲಗಂಗಾಧರ್ ತಿಲಕ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದಾದಾಬಾಯಿ ನವರೋಜಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಸಹಸ್ರಾರು ಮಹನೀಯರ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಅದನ್ನು ನಾವೆಲ್ಲ ಅತ್ಯಂತ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕಾಗಿದೆ. ಸುಮಾರು 2 ಶತಮಾನಗಳ ಕಾಲ ನಡೆದ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಂಗೊಳ್ಳಿ ರಾಯಣ್ಣ, ರಾಣಿ ಅಬ್ಬಕ್ಕ, ಗಂಗಾಧರರಾವ್ ದೇಶಪಾಂಡೆ, ಎನ್ಎಸ್ ಹರ್ಡೀಕರ್, ಎಚ್ಎಸ್ ದೊರೆಸ್ವಾಮಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಇನ್ನು ಹಲವಾರು ನಾಯಕರು ರಾಜ್ಯದಲ್ಲಿ ಸ್ವಾತಂತ್ರ್ಯ ಚಳವಳಿಯ ನೇತೃತ್ವ ವಹಿಸಿ ತನು ಮನ ಧನ ಅರ್ಪಿಸಿ ಹೋರಾಡಿದ್ದಾರೆ. ಮೈಸೂರಿನಲ್ಲಿ ದಾಸಪ್ಪ, ಸಾಹುಕಾರ ಚೆನ್ನಯ್ಯ, ತಗಡೂರು ರಾಮಚಂದ್ರರಾವ್ ಸೇರಿದಂತೆ ಅನೇಕರು ಸ್ವಾತಂತ್ರ್ಯ ಚಳವಳಿಗೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ನಮ್ಮ ದೇಶವನ್ನು ಮುನ್ನಡೆಸಿದ ಮಹನೀಯರ ದೂರದೃಷ್ಟಿಯ ಚಿಂತನೆ ಆಡಳಿತದ ಕಾರಣದಿಂದ ಪಂಚವಾರ್ಷಿಕ ಯೋಜನೆಗಳು ಸೇರಿದಂತೆ 16 ಜನಪರ ಯೋಜನೆಗಳ ಮೂಲಕ ಹಂತ ಹಂತವಾಗಿ ಇಂದು ಭಾರತವು ಬಲಿಷ್ಠವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ ಎನಿಸಿದೆ. ಮೈಸೂರಿನ ಅರಸರನ್ನು ನಾವೆಲ್ಲರೂ ಸದಾ ಸ್ಮರಿಸಬೇಕಾಗಿದೆ. ನಾಡಿನ ನೀರಾವರಿ, ಕಲೆ, ಸಾಹಿತ್ಯ, ಕೃಷಿ, ಮೂಲಭೂತ ಸೌಕರ್ಯ ನಿರ್ಮಾಣ, ಸಾರಿಗೆ ಸಂಪರ್ಕ ವ್ಯವಸ್ಥೆ, ಆರೋಗ್ಯ, ಶಿಕ್ಷಣಕ್ಕೆ ಕೃಷ್ಣರಾಜ ಒಡೆಯರ್ ಸೇರಿದಂತೆ ಅನೇಕ ಮೈಸೂರಿನ ಅರಸರು, ದಿವಾನರು ಹಾಗೂ ರಾಜಮಾತೆಯರು ಕಾರಣರಾಗಿದ್ದಾರೆ. ಅವರನ್ನು ನಾವು ಪದೇ ಪದೇ ಸ್ಮರಿಸಿಕೊಳ್ಳಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.

0: ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಇಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಡಗರದ ಸಂಭ್ರಮ. ಇಡೀ ಕ್ರೀಡಾಂಗಣ ತಳಿರು ತೋರಣ ಹಾಗೂ ಪುಷ್ಪಾಲಂಕೃತದಿಂದ ಕಂಗೊಳಿಸುತ್ತಿತ್ತು. ಶುಭ್ರ ಸಮವಸ್ತ್ರ ಧರಿಸಿದ್ದ ಸಾವಿರಾರು ಮಕ್ಕಳು ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದರು. ಧ್ವಜಾರೋಹಣ ಮಾಡಿ ವಿವಿಧ ತುಕಡಿಗಳ ಪರಿವೀಕ್ಷಣೆ ಮಾಡಿದವರು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಮಧು ಬಂಗಾರಪ್ಪ ಅವರು. ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ, ಕೆಎಸ್ಆರ್ಪಿ, ನಾಗರಿಕ ಪೊಲೀಸ್, ಮಹಿಳಾ ಪೊಲೀಸ್, ಗೃಹರಕ್ಷಕ ದಳ, ಮಹಿಳಾ ಗೃಹರಕ್ಷಕ ದಳ, ಸೇವಾದಳ, ಅರಣ್ಯ ಇಲಾಖೆ, ಎನ್ಸಿಸಿ, ಪೌರ ಕಾರ್ಮಿಕರು ಹಾಗೂ ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ. ನಂತರ 80ನೇ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದವರು ಶಿಕ್ಷಣ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಶ್ರೀ ಮಧು ಬಂಗಾರಪ್ಪ ಅವರು.
1: ನಿಮಗೆಲ್ಲರಿಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಇಡೀ ದೇಶವೇ ಹೆಮ್ಮೆಯಿಂದ, ದೇಶಭಕ್ತಿಯಿಂದ, ಭಾವನೆಯೊಂದಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. ಅಸಂಖ್ಯಾತ ದೇಶಭಕ್ತರ ತ್ಯಾಗ, ಹೋರಾಟ ಹಾಗೂ ಬಲಿದಾನದ ಫಲದಿಂದ ಭಾರತವು ಶತಮಾನಗಳ ಶೋಷಣೆಯಿಂದ ಮುಕ್ತಿ ಪಡೆದಿದೆ. ಮಹಾತ್ಮ ಗಾಂಧೀಜಿ, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸೇರಿದಂತೆ ಅನೇಕ ಮಹನೀಯರು ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಅವರೆಲ್ಲರಿಗೂ ಇಂದು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ನಾವು ನಿಂತಿರುವ ಶಿವಮೊಗ್ಗ ನೆಲ ಸಾಮಾನ್ಯವಲ್ಲ. ಇದು ಹೋರಾಟದ ನೆಲ, ಸ್ವಾಭಿಮಾನದ ನೆಲ. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಅನೇಕರು ಭಾಗವಹಿಸಿದ್ದರು. ವಿಶೇಷ

0: ವಾಗಿ ಶಾಂತವೀರಿ ಗೋಪಾಲಗೌಡರು, ಕಡಿದಾಳ ಮಂಜಪ್ಪನವರು ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಈಸೂರು ಸ್ವಾತಂತ್ರ್ಯ ಹೋರಾಟಗಾರನ ನೆನಪು ನಮ್ಮಲ್ಲಿ ಸದಾ ಹಸಿರಾಗಿದೆ. ನಮ್ಮ ಮುಂದೆ ಹೊಸ ಸವಾಲುಗಳಿವೆ. ಬಡತನ, ಹಸಿವು, ನಿರುದ್ಯೋಗ, ಅನ್ಯಾಯದ ವಿರುದ್ಧ ನಮ್ಮ ಹೊಸ ಸ್ವತಂತ್ರ ಹೋರಾಟ ಇರಬೇಕು. ಪ್ರೀತಿಯ ಯುವ ಗೆಳೆಯರೇ, ನಿಮ್ಮ ಒಂದು ಧ್ವನಿ ಹೊಸ ಚಳುವಳಿಗೆ ಶಕ್ತಿ ನೀಡುತ್ತಿದೆ. ಇಂದು ಯುವಕರು ಉದ್ಯೋಗ, ಶಿಕ್ಷಣ, ಅನ್ಯಾಯ ಮತ್ತು ತಮ್ಮ ಭವಿಷ್ಯದ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ. ಈ ಪ್ರಶ್ನಿಸುವ ಮನೋಭಾವನೆಯನ್ನು ನಾನು ಸ್ವಾಗತಿಸುತ್ತೇನೆ. ಯುವಕರು ಸರ್ಕಾರವನ್ನು ಪ್ರಶ್ನಿಸಬೇಕು, ಸಮಾಜವನ್ನು ಪ್ರಶ್ನಿಸಬೇಕು, ನಮ್ಮನ್ನು ಪ್ರಶ್ನಿಸಬೇಕು. ರಾಜ್ಯದಲ್ಲಿ SSLC ಪರೀಕ್ಷೆಯಲ್ಲಿ ಶೇಕಡ 98.08 ಮತ್ತು PUCಯಲ್ಲಿ 92.25 ಶೇಕಡವಾರು ಫಲಿತಾಂಶ ದಾಖಲಾಗಿದೆ. ಅಭಿವೃದ್ಧಿ ಎಂದರೆ ಕೇವಲ ತಂತ್ರಜ್ಞಾನವಲ್ಲ, ಸೌಹಾರ್ದತೆ, ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನವನ್ನು ಗೌರವ, ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ತುಂಬಿ ಕನ್ನಡದ ನೆಲ, ಜಲ, ಸಂಸ್ಕೃತಿ ಎತ್ತಿ ಹಿಡಿಯುತ್ತಾ ಶಿವಮೊಗ್ಗವನ್ನು ಅಭಿವೃದ್ಧಿ ಕೊಂಡೊಯ್ಯಲು ನಿಮ್ಮೆಲ್ಲರ ಸಹಕಾರ ಕೋರುತ್ತೇನೆ. ಬನ್ನಿ, ಒಟ್ಟಾಗಿ ನಡೆಯೋಣ, ಒಟ್ಟಾಗಿ ಹೋರಾಡೋಣ, ಒಟ್ಟಾಗಿ ಗೆಲ್ಲೋಣ.
1: ಈ ಸಮಾರಂಭದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಕಾರ್ಯಕ್ರಮದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ನಾಗರಿಕರು, ಮಾಜಿ ಯೋಧರು, ಶಾಲಾ ಮಕ್ಕಳು 80ನೇ ಸ್ವಾತಂತ್ರ್ಯೋತ್ಸವವನ್ನು ಸಾಕ್ಷೀಕರಿಸಿದರು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ವರದಿ ನೀಡಿದ್ದು ನಾನು MK ಶಿವಕುಮಾರ್, ತಾಂತ್ರಿಕ ನೆರವು ವಿ ಗಣೇಶ್ ಮೂರ್ತಿ. ಈಗ ಚಿಕ್ಕಮಗಳೂರಿನಲ್ಲಿ ನಡೆದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ವರದಿ.
2: ಚಿಕ್ಕಮಗಳೂರಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಆಕಾಶವಾಣಿಗಾಗಿ ದಿನೇಶ್ ಪಟವರ್ಧನ್ ರವರಿಂದ ವಿಶೇಷ ವರದಿ. 80ನೇ ವರ್ಷದ ಸಂಭ್ರಮವು ಕೇವಲ ಹಬ್ಬದ ಆಚರಣೆಯಾಗದೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕೃತಜ್ಞತೆ ಸಲ್ಲಿಸುವ, ದೇಶದ ಸಾಧನೆಗಳನ್ನು ಸ್ಮರಿಸುವ, ಅರಿತುಕೊಳ್ಳುವ ಮತ್ತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಂಕಲ್ಪ ದಿನವಾಗಿದೆ ಎಂದು ಸಚಿವರಾದ ಜಾರ್ಜ್ ಹೇಳಿದರು. ದೇಶ ಮೊದಲು ಎಂಬ ಭಾವನೆಯೊಂದಿಗೆ ಪ್ರತಿಯೊಬ್ಬರೂ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬೆಳೆಸಿಕೊಂಡು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸ್ವಾತಂತ್ರ್ಯದ ನಿಜವಾದ ಅರ್ಥ ಸಾಕಾರಗೊಳ್ಳುತ್ತದೆ ಎಂದು ತಿಳಿಸಿದರು. ಹಲವರ ಹೋರಾಟ ತ್ಯಾಗದ ಫಲವಾಗಿ ದೊರಕಿರುವ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಂಡು ಅದರ ಮಹತ್ವವನ್ನು ಅರಿತುಕೊಂಡು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬೆಳೆಸಿಕೊಳ್ಳುವುದು ನಮ್ಮೆಲ್ಲರ ಮೂಲಭೂತ ಕರ್ತವ್ಯವೂ ಆಗಿದೆ ಎಂದು ಸಚಿವರು ಹೇಳಿದರು. ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ರಾಷ್ಟ್ರೀಯ ಹಬ್ಬದ ಗೌರವ ಮತ್ತು ಅಭಿಮಾನ. ಭಾರತೀಯರಾದ ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡಲು ಮತ್ತು ದೇಶದ ಭವಿಷ್ಯವನ್ನು ಆ ಮೂಲಕ ನಮ್ಮ ದೇಶದ ಸುರಕ್ಷಿತ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಂಕಲ್ಪಕ್ಕೆ ನಮ್ಮೆಲ್ಲರಿಗೂ ಇರುವ ಸುವರ್ಣ ಅವಕಾಶ ಇದು ಎಂದು ಸಚಿವರು ಹೇಳಿದರು. ದೇಶದ ಜನರಲ್ಲಿ ಮೂಡಿದ ತೀವ್ರ ರಾಷ್ಟ್ರೀಯತೆ ಹಾಗೂ ಸ್ವಾಭಿಮಾನದ ಭಾವನೆ, ಜಾತಿ ಧರ್ಮ ಮೀರಿ ಭಾರತೀಯರು ಒಗ್ಗಟ್ಟು ಬ್ರಿಟಿಷರ ವಿಭಜಿಸಿ ಆಳುವ ನೀತಿಗೆ ಬಲವಾದ ಪೆಟ್ಟನ್ನು ನೀಡಿತು ಎಂದು ಸಚಿವರು ಹೇಳಿದರು.
1: ಚಿಕ್ಕಮಗಳೂರಿನಲ್ಲಿ ನಡೆದ ವರದಿ ಕೇಳಿದಿರಿ. ಪ್ರಸ್ತುತಿ ದಿನೇಶ್ ಪಟವರ್ಧನ್.
3: ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬಾನುಲಿ ವರದಿ. ಪ್ರಸ್ತುತಿ ತ್ರಿವೇಣಿ ಬೆಟಗೇರಿ ಹಾಗೂ ಸದಾಶಿವ ಯಕ್ಕುಂಡಿ ಮಠ.
4: ಸ್ವಾತಂತ್ರ್ಯೋತ್ಸವಕ್ಕಾಗಿ ಕ್ರೀಡಾಂಗಣವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿಗಳು, ಪಾಲಕರು, ವಿವಿಧ ಇಲಾಖೆಗಳ ನೌಕರರು ಉತ್ಸಾಹದಿಂದ ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಯೋಧರ ಉಡುಗೆ ತೊಡುಗೆಗಳನ್ನು ಧರಿಸಿ ಸೇನಾನಿಗಳ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡ್ತಾ ಇದ್ರು. ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಮಾನ್ಯ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಧ್ವಜಾರೋಹಣ ನೆರವೇರಿಸಿ ವಿವಿಧ ದಳಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ನಂತರ ಸಚಿವರು ಮಾತನಾಡುತ್ತಾ,
5: ರಾಜಾರಾಮ್ ಮೋಹನ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ದಾದಾ ಸಾಹೇಬ್ ನವರಾಜಿ, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಗೋಪಾಲ ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧೀಜಿ, ಅಬ್ದುಲ್ ಕಲಾಂ ಆಜಾದ್, ಜವಾಹರಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಭಗತ್ ಸಿಂಗ್,

0: ಸಮಾಜದ ಮಂದಿರಗಳನ್ನ ನೆನಪಿಸಿಕೊಳ್ಳೋಣ. ಧಾರವಾಡ ಜಿಲ್ಲೆಯ ಮಹಿಳೆಯ ಮಾದೇವಪ್ಪ, ಆರ್ ಆರ್ ದಿವಾಕರ್, ಉಮಾಬಾಯಿ ಕುಂದಾಪುರ್, ಎನ್ ಎಸ್ ಹೃದಯಕರ್, ಕೆ ಎಸ್ ಪಾಟೀಲ್, ಗೋವಿಂದಾಚಾರ್ಯ ಅಗ್ನಿಹೋತ್ರಿ, ಡೆಪ್ಟಿ ಸಂಗಸಪ್ಪ, ಸರ್ ಸುಂದರಪ್ಪ ಕಂಬಳಿ, ಅರ್ಬಾಳ್ ರುದ್ರಗೌಡರು, ಇವರುಗಳು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿದರು. ಬಂಧುಗಳೇ, ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನೂತನ ಸರ್ಕಾರ ರೈತ ಮಿತ್ರ ಬಡವರ ಬಂದು ಅತಿ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಬಾಡಿಗೆಗೆ ಮೊತ್ತದಲ್ಲಿ ಶೇಕಡ 50% ಸಹಾಯಧನವನ್ನ ನೀಡಲಾಗಿದೆ. ಗ್ರಾಮ ಅನುಭವ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ಗ್ರಾಮ ವಾಸ್ತವ್ಯಗಳನ್ನ ಆರಂಭಿಸುವುದು, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ ಮತ್ತು ಸಂಸ್ಕೃತಿಯ ಪರಿಚಯ, ಯುವ ಕರ್ನಾಟಕ ನಿರ್ಮಾಣ, ಭಾರತ್ ಜೋಡೋ ಯುವ ಸಂಘ ಮಿಷನ್, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ 6,000, ನಗರ ಪ್ರದೇಶದಲ್ಲಿ 4,000 ಸಂಘಟನೆ ಸ್ಥಾಪನೆ, ವಾರ್ಷಿಕ ತಲಾ 10 ಲಕ್ಷ ಅನುದಾನದಂತೆ ವಾರ್ಷಿಕ 1,000 ಕೋಟಿ ವೆಚ್ಚ, ಯುವಕರಲ್ಲಿ ಆರೋಗ್ಯ, ಕೌಶಲ್ಯ, ಸಾಮಾಜಿಕ ಸಮಸ್ಯೆ ಉತ್ತೇಜನ ನೀಡಲಾಗುವುದು. ಪ್ರಜಾಸೇವೆ ಇಲಾಖೆ ಸಾರ್ವಜನಿಕರಿಗೆ ಕುಂದು ಕೊರತೆ ಆಲಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಲಾಗಿದೆ. ಈ ದೇಶ ವಿಶೇಷವಾಗಿ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇರತಕ್ಕಂಥ ದೇಶ ಆಗಿದೆ. ಹಾಗಾಗಿ ನಮ್ಮ ದೇಶ ಬೆಳಿಬೇಕಾಗಿದೆ. ವಿಶೇಷವಾಗಿ ಯುವಕರು, ನೀವು ಬಸವಣ್ಣನ ಹಾದಿಯಲ್ಲಿ, ಅಂಬೇಡ್ಕರ್ ವಿಚಾರಧಾರದಲ್ಲಿ, ಬುದ್ಧನ ವಿಚಾರಧಾರದಲ್ಲಿ, ಭಗತ್ ಸಿಂಗ್ ವಿಚಾರಧಾರದಲ್ಲಿ, ಸುಭಾಷ್ ಚಂದ್ರ ಬೋಸ್ ವಿಚಾರಧಾರದಲ್ಲಿ ಇಂಥ ಒಂದು ವಿಚಾರಗಳನ್ನ ತಾವು ಅಳವಡಿಸಿಕೋಬೇಕಂತ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ಗರ್ಗಳಿ ಮನವಿ ಮಾಡಿಕೊಳ್ತಾ.
1: ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿಯರನ್ನು ಒಳಗೊಂಡ ತಂಡಗಳು ನಡೆಸಿದ ಪಥಸಂಚಲನ ಎಲ್ಲರ ಕಣ್ಮನ ಸೆಳೆಯಿತು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಸನ್ಮಾನಿಸಲಾಯಿತು. ಪ್ರಶಸ್ತಿ ವಿಜೇತರು ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದು ಹೀಗೆ.
2: ವೀರಣ್ಣ ಪತ್ತಾರ್, ನಾನು ರಂಗಭೂಮಿ ಮತ್ತು ಸಂಗೀತ ಕ್ಷೇತ್ರದೊಳಗೆ ಮಾಡಿದಂತಹ ಸಾಧನೆಗೆ ನನ್ನನ್ನು ಗುರುತಿಸ್ಯಾರ. ನನ್ನ ಈ ಪ್ರಶಸ್ತಿಯನ್ನ ಕಲಕೇರಿ ಸಂಗೀತ ವಿದ್ಯಾಲಯದ ಮಕ್ಕಳಿಗೆ ಮತ್ತು ನನ್ನ ಗುರುಗಳಿಗೆ ಅರ್ಪಿಸ್ತೀನಿ.
1: ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು.
3: ಇದುವರೆಗೆ ಧಾರವಾಡದ ಆರ್ಯನಶೆಟ್ಟಿ ಕ್ರೀಡಾಂಗಣದಲ್ಲಿ ನಡೆದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ತ್ರಿವೇಣಿ ಬೆಟಗೇರಿ ಹಾಗೂ ಸದಾಶಿವ ಯಕ್ಕುಂಡಿ ಮಠ್. ನಿರ್ವಹಣೆ ಮಾಲಾ ಸಾಂಬ್ರಾಣಿ.

0: ಶಿಲ್ಪಕಲೆಯ ತವರು ಬಡವರ ಊಟಿ ಹಾಸನದಲ್ಲಿ ಇಂದು ಭಾರತದ 80ನೇ ಸ್ವಾತಂತ್ರ್ಯ ಸಂಭ್ರಮ. ಮಲೆನಾಡಿನ ಸೆರಗು ಹಾಸನದ ಮುಂಜಾವು ತುಸು ಮಳೆ ಹಾಗೂ ಚಳಿಯೊಂದಿಗೆ ಆರಂಭವಾಯಿತು. ಸ್ವಾತಂತ್ರ್ಯೋತ್ಸವದ ಆಚರಣೆಗಾಗಿ ಮುಂಜಾನೆ ಸಡಗರದಿಂದೆದ್ದು ಸಿಂಗಾರಗೊಂಡ ವಿದ್ಯಾರ್ಥಿಗಳು ಶುಭ್ರ ಧಿರಿಸು ಧರಿಸಿ ತಮ್ಮ ಶಾಲಾ ಕಾಲೇಜುಗಳತ್ತ ಹೆಜ್ಜೆ ಹಾಕಿದರು. ಮುಂಜಾನೆಯ 8ರ ಸುಮಾರಿಗೆ ಶಾಲಾ ಕಾಲೇಜು ಹಾಗೂ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು. ಹಾಸನ ಜಿಲ್ಲಾ ಆಡಳಿತ ನಗರದ ಕ್ರೀಡಾಂಗಣದಲ್ಲಿರುವ ಹಾಕಿ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಸಮಾರಂಭ ಹಮ್ಮಿಕೊಂಡಿತ್ತು. ಹಾಸನದ ವಿದ್ಯಾರ್ಥಿ ವೃಂದ ಹಾಗೂ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮುಂಜಾನೆ 9 ಗಂಟೆಗೆ ಸರಿಯಾಗಿ ಅಬಕಾರಿ ಸಚಿವರು ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಧ್ವಜಾರೋಹಣ ಮಾಡಿದರು. ತದನಂತರ ಪರೇಡ್ ವೀಕ್ಷಿಸಿದ ಸಚಿವರು ವಿವಿಧ ತುಕಡಿಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಿದ ಸಚಿವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ದುಡಿದ ಮಹನೀಯರನ್ನು ಸ್ಮರಿಸಿದರು.
1: ದೇಶದ ಸ್ವತಂತ್ರ ಚಳುವಳಿಗೆ ಹಾಸನ ಜಿಲ್ಲೆಯ ಕೊಡುಗೆ ಅಪಾರವಾದದ್ದು. ರಾಮಸ್ವಾಮಿ ಅಯ್ಯಂಗಾರ್, ಸಂಪತ್ ಅಯ್ಯಂಗಾರ್, ಆರ್ನಳ್ಳಿ ರಾಮಸ್ವಾಮಿ.

0: ಮತ್ತು ಶ್ರೀಮತಿ ಯಶೋಧರಮ್ಮ ದಾಸಪ್ಪನವರು, ದುದ್ದದ ಮಂಜಪ್ಪಗೌಡರು, ಅವರ ಹೆಂಡತಿ ದೇವಮ್ಮನವರು, ಬಾಗಿವಾಳ್ ಚಿಕ್ಕಣ್ಣನವರು, ಕೆ ಎಂ ರುದ್ರಪ್ಪನವರಂಥ ಮಹಾನ್ ನಾಯಕರುಗಳು ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೇಶದ ಸ್ವಾತಂತ್ರ್ಯಕ್ಕೆ ಪ್ರೇರಣೆ ನೀಡಿದರು. ಸಾರ್ವಜನಿಕ ಬಂಧುಗಳೇ, ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ವಾಡಿಕೆ ಮಳೆಗಿಂತ ಕಡಿಮೆ ಮಳೆಯಾಗಿದ್ದು, ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದ್ದು, ಬರ ಸ್ಥಿತಿ ಉಂಟಾಗಿದ್ದು, ಈ ಸಂಬಂಧ ನಾವು ಖುದ್ದಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕುಡಿಯುವ ನೀರಿನ ಪರಿಸ್ಥಿತಿಯ ಬಗ್ಗೆ ಎಲ್ಲ ತಾಲೂಕುಗಳಿಗೆ ವೀಕ್ಷಣೆ ಮಾಡಲಾಗಿದ್ದು, ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರದ ಮಟ್ಟದಲ್ಲಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು.
1: ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಈ ಸಮಾರಂಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನೀಡಿದರು.

0: ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ವರದಿಗಾಗಿ ಹಾಸನ ಆಕಾಶವಾಣಿಯಿಂದ ಎಸ್ಆರ್ ಸೋಮಶೇಖರ್ ಹಾಗೂ ಬಿ ಅರವಿಂದನ್ ಅವರೊಂದಿಗೆ ನಾನು ಅರಕಲಗೂಡು ವಿ ಮಧುಸೂದನ್.
1: ಬಿಸಿಲ ನಗರಿ ತೊಗರಿಯ ಕಣಜವೆಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯಲ್ಲಿಂದು ಎಂಬತ್ತನೆಯ ಸ್ವಾತಂತ್ರ್ಯ ದಿನದ ಸಂಭ್ರಮ ಸಡಗರ ಎಲ್ಲೆಡೆ ಮನೆ ಮಾಡಿತು. ಮೋಡ ಕವಿದ ವಾತಾವರಣದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ರಂಗುರಂಗಿನ ವಸ್ತ್ರಗಳನ್ನು ಧರಿಸಿ ತಮ್ಮ ತಮ್ಮ ಕಚೇರಿ ಹಾಗೂ ಶಾಲಾ ಕಾಲೇಜುಗಳಿಗೆ ಧ್ವಜಾರೋಹಣ ನೆರವೇರಿಸಲು ಧಾವಿಸುತ್ತಿರುವ ದೃಶ್ಯ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಏರ್ಪಡಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಇ ಆಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಧ್ವಜಾರೋಹಣ ನೆರವೇರಿಸಿ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೈಗೊಂಡಿರುವ ಕಾರ್ಯಗಳ ಕುರಿತು ಮಾತನಾಡಿದರು.
2: ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ನೀಡಿದಂತ ಮೊದಲನೇ ಆದೇಶ ನಮ್ಮ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ನೀಡಬೇಕು ಅಂತ. ಇವತ್ತು ನಮ್ಮ ಜಿಲ್ಲೆನಲ್ಲೇ ಸುಮಾರು 26,564 ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡಿತಾ ಇದ್ದಾರೆ. ನಮ್ಮ ರಾಜ್ಯದ ಯುವಶಕ್ತಿಗೆ ವೇದಿಕೆ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಯುವ ಸಂಘಗಳನ್ನ ನಾವು ಸ್ಥಾಪಿಸ್ತಾ ಇದೆ. ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವನೆ, ನಾಯಕತ್ವ, ಸಾಮಾಜಿಕ ಸಾಮರಸ್ಯ ಹಾಗೂ ಸಾಂವಿಧಾನಿಕ ಮೌಲ್ಯಗಳನ್ನು ಯುವಜನರಲ್ಲಿ ಗಟ್ಟಿಗೊಳಿಸುವ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಸುಮಾರು 1,010 ಕೋಟಿ ರೂಪಾಯಿ ಅನುದಾನವನ್ನ ನಾವಾಗಲೇ ಮೀಸಲನ್ನ ಇಟ್ಟಿದ್ದೇವೆ. ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡಬೇಕು, ಅವರು ಸರ್ಕಾರಿ ಉದ್ಯೋಗದಿಂದ ವಂಚಿತರಾಗಬಾರದು ಅಂದ್ಬಿಟ್ಟು 72,186 ಹುದ್ದೆಗಳಿಗೆ ಭರ್ತಿ ಮಾಡುವ ಪ್ರಕ್ರಿಯೆ ಈಗಾಗಲೇ ನಮ್ಮ ಸರ್ಕಾರ ಚಾಲನೆ ನೀಡಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕಲ್ಯಾಣ ಪಥ ಅಂತ ಯೋಜನೆಯಲ್ಲಿ ಈಗಾಗಲೇ 1,000 ಕೋಟಿ ರೂಪಾಯಿಯನ್ನ ಕೊಟ್ಟು ಕೆಲಸಗಳು ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆನಲ್ಲಿ ಪ್ರಗತಿ ಪಥ ಅಂತ ಯೋಜನೆಯಲ್ಲಿ ಸುಮಾರು 185 ಕೋಟಿಯನ್ನ ಖರ್ಚು ಮಾಡಿ 59 ರಸ್ತೆಗಳಿಗೆ ನಾವು ಈಗಾಗಲೇ ಚಾಲನೆಯನ್ನ ನೀಡಿದೆ. ನಮ್ಮ ರೈತರಿಗೆ ನಮ್ಮ ಸರ್ಕಾರ ವಿಶೇಷ ಕಾಳಜಿಯನ್ನ ಇಟ್ಕೊಂಡಿದೆ.
1: ಈ ಸಂದರ್ಭದಲ್ಲಿ ವಿವಿಧ ತಂಡಗಳಿಂದ ಪಥಸಂಚಲನ ಜರುಗಿತು. 2025-26 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದು ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿವಿಧ ಗಣ್ಯರು, ಅಧಿಕಾರಿಗಳು ಹಾಗೂ ಅಪಾರ ಜನಸ್ತೋಮ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದುಕೊಟ್ಟರು. ವಿಶೇಷ ವಾರ್ತಾ ಪ್ರಸಾರಕ್ಕಾಗಿ ಕಲಬುರಗಿಯಿಂದ ಪ್ರಭು ನಿಷ್ಠಿ ಅವರೊಂದಿಗೆ ನಾನು ಗೋವಿಂದರಾವ್ ಎನ್ ರಾಠೋಡ್.
3: 80ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಬಳ್ಳಾರಿಯ ಬಿಎಂಸಿಆರ್ಸಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಯೋಜನೆ ಹಾಗೂ ಸಾಂಖ್ಯಿಕ ಸಚಿವರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಬಿ ನಾಗೇಂದ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ತೆರೆದ ವಾಹನದಲ್ಲಿ ಉಪಸ್ಥಿತ ತುಕಡಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿದರು. ಆ ನಂತರ ತುಕಡಿಗಳು ಪಥಸಂಚಲನ

0: ನ್ನ ಪ್ರದರ್ಶಿಸಲಾಯಿತು. ಮಾನ್ಯ ಸಚಿವರು 80ನೇ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿದರು.
1: ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದೇಶ. ಬಳ್ಳಾರಿ ಜಿಲ್ಲೆಯ ಸಮಸ್ತ ಬಾಂಧವರಿಗೂ ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಕೊಡುಗೆಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಭಿಮಾನದ ಸಂಗತಿಯಾಗಿದೆ ಹಾಗೂ ಅದು ನಮ್ಮ ಆದ್ಯ ಕರ್ತವ್ಯವೂ ಆಗಿದೆ. ಶಾಲಾ ಕಾಲೇಜುಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ 2026ರ ಅಂತ್ಯಕ್ಕೆ 9500 ಪಾಸ್ಗಳನ್ನು ವಿತರಿಸಲಾಗಿದೆ. ಮತ್ತೊಮ್ಮೆ ಸರ್ವರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
0: ಕೊನೆಯಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ಪರಿಶೀಲಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಮಹಾನಿರೀಕ್ಷಕರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇನ್ನೂ ಹಲವು ಗಣ್ಯರು, ಮಾಧ್ಯಮದವರು, ಶಾಲಾ ಮಕ್ಕಳು, ಪೋಷಕರು ಹಾಗೂ ನಗರದ ಜನತೆ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಸಂಪೂರ್ಣವಾಯಿತು. ಬಳ್ಳಾರಿ ಆಕಾಶವಾಣಿ ಕೇಂದ್ರದಿಂದ ಗೋಪಾಲಕೃಷ್ಣ.
2: ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಆಕರ್ಷಕ ಸಮಾರಂಭಕ್ಕೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು.
3: 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು 200 ವರ್ಷಗಳ ಕಾಲ ನಮ್ಮನ್ನು ಆಳಿದ ಬ್ರಿಟಿಷರ ದಾಸದಿಂದ ಭಾರತ ಬಿಡುಗಡೆ ಹೊಂದಿರುವ ದಿನ ಇದಾಗಿದೆ. ಈ ಸ್ವಾತಂತ್ರ್ಯವು ಭವಿಷ್ಯದ ಜೊತೆಗೆ ಹೊಸ ಕನಸು, ಹೊಸ ಭರವಸೆ ಮೂಡಿತು. ನಮ್ಮ ದೇಶವು ಅಧಿಕೃತವಾಗಿ ಸ್ವತಂತ್ರ ಪಡೆದುಕೊಂಡಿರುವ ಈ ದಿನ ಐತಿಹಾಸಿಕವಾಗಿದೆ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂದು ಹೇಳುತ್ತಾ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟರು. ಸಿಪಾಯಿ ದಂಗೆಯ ಕಿಡಿಯಿಂದ ಪ್ರಾರಂಭವಾದ ಸ್ವಾತಂತ್ರ್ಯ ಭಾರತದ ಕಿಚ್ಚು 1947ರ ಆಗಸ್ಟ್ 15ರಂದು ಭವ್ಯ ಭಾರತ ದೇಶವು ಸಾಧಿಸಿದ ಸ್ವಾತಂತ್ರ್ಯದ ಸಂದೇಶವನ್ನು ಜಗತ್ತಿನೆಡೆ ಸಾರಿತ್ತು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರಲಾಲ್ ನೆಹರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಲಾಲಾ ಲಜಪತ್ ರಾಯ್, ರಾಣಿ ಲಕ್ಷ್ಮೀಬಾಯ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲ್ ಗಂಗಾಧರ್ ತಿಲಕ್, ಗೋಪಾಲ್ ಕೃಷ್ಣ ಗೋಖಲೆ ಮುಂತಾದ ಮಹನೀಯರು ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯವನ್ನು ಪಟ್ಟಿದ್ದೇವೆ. ದೇಶದ ನಾಗರಿಕರಾಗಿ ಭವ್ಯ ಪರಂಪರೆ, ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವತ್ತ ನಾವೆಲ್ಲರೂ ಸಾಗಬೇಕಾಗಿದೆ. ಜಾತಿ, ಭಾಷೆ, ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಹಾಗೂ ಸೌಹಾರ್ದತೆ ವಾತಾವರಣ ನಿರ್ಮಿಸಿ ಮತ್ತು ಐಕ್ಯತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಒಟ್ಟಾಗಿ ಶ್ರಮಿಸೋಣ.
2: ಈ ಸಮಾರಂಭದಲ್ಲಿ ಲೋಕಸಭೆ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ತು ಸದಸ್ಯರು ಹಾಗೂ ಹಿರಿಯ ರಾಜಕೀಯ ಮುಖಂಡರು ಹಾಗೂ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು, ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಧ್ವಜಾರೋಹಣ ಸಮಾರಂಭದಲ್ಲಿ ಉತ್ತಮ ಸೇವೆ ನೀಡಿದ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಗೆಲುವು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. ಈ ರಾಷ್ಟ್ರ ಧ್ವಜಾರೋಹಣ ಸಮಾರಂಭದಲ್ಲಿ ವಿವಿಧ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಸಾರವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಎಲ್ಲರನ್ನು ರಂಜಿಸಿದರು. ವಿಶೇಷ ವಾರ್ತಾ ಚಿತ್ರಕ್ಕಾಗಿ ರಾಯಚೂರಿನಿಂದ ವೆಂಕಟೇಶ್ ಬೇವಿನ ಬೆಂಚಿ.
4: ಮೋಡದ ಮನೆಯಲ್ಲಿ ರವಿಯ ಕಳೆ, ವರುಣನ ಕೃಪೆಯಿಂದ ತಂಪಾಗಿರುವ ಇಳೆ, ಸ್ವರ್ಣ ಬಣ್ಣದ ವಸ್ತ್ರ ಧರಿಸಿರುವಳೇನೋ ಎಂಬಂತೆ ಕಾಣುತ್ತಿರುವಂತಹ ಸುಂದರ ಪ್ರಕೃತಿ, ತ್ರಿವರ್ಣ ಧ್ವಜದ ಹಾರಾಟ ಸ್ವಾತಂತ್ರ್ಯೋತ್ಸವದ ಸಂಸ್ಕೃತಿ, ಪ್ರತಿದಿನದ ಸ್ಮರಣೆ ಕಾವೇರಿ ಮಾತೆಯ ಹೆಸರು, ಜನರಲ್ KS ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪನವರ ಅಚ್ಚಳಿಯದ ಸಾಧನೆಯೇ ಕೊಡಗಿನ ಮಣ್ಣಿನ ಉಸಿರು. ದಕ್ಷಿಣ ಕಾಶ್ಮೀರ ಎಂಬ ಖ್ಯಾತಿ, ಸೇನಾನಿಗಳ ನಾಡು ಎಂಬ ಪ್ರಖ್ಯಾತಿ, ಮಂಜಿನ ನಗರಿಗೆ ಮತ್ತು

0: ಕೊಡಗು ಜಿಲ್ಲಾಡಳಿತದ ವತಿಯಿಂದ ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಸ್ಥಳ ಕೋಟೆ ಆವರಣದಲ್ಲಿ ಇಂದು ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶಭಕ್ತಿಯೊಂದಿಗೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮಡಿಕೇರಿಯ ಹೃದಯ ಭಾಗದಲ್ಲಿರುವ ಕೋಟೆ ಮತ್ತು ರಾಜನಕೇರಿ ಮಡಿಕೇರಿ ಎಂಬ ಮಾಹಿತಿಯ ಫಲಕದೊಂದಿಗೆ ಇರುವಂತಹ ಪ್ರವೇಶ ದ್ವಾರದಲ್ಲಿ ಕೇಸರಿ ಬಿಳಿ ಹಸಿರು ಬಾವುಟದ ವರ್ಣನೆ ಹೋಲುವಂತಹ ಬೆಲೂನ್ಗಳು ಸ್ವಾಗತ ಕೋರುತ್ತಿದ್ದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ ಇವರೇ ಮುಂತಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿದಂತಹ ಮಕ್ಕಳೊಂದಿಗೆ ಪೋಷಕರ ಉತ್ಸಾಹ ಎದ್ದು ಕಾಣುತ್ತಿತ್ತು. ಜನರಲ್ ತಿಮ್ಮಯ್ಯ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರ ಪ್ರೇಮ ಸಾರುವ ಬಂಕಿಂ ಚಂದ್ರ ಚಟರ್ಜಿ ವಿರಚಿತ ವಂದೇ ಮಾತರಂ ಗೀತೆಯನ್ನ ಶ್ರದ್ಧೆಯಿಂದ ಹಾಡಿದ ನಂತರ ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸಿದರು. ರವೀಂದ್ರನಾಥ್ ಟ್ಯಾಗೋರ್ ವಿರಚಿತ ಜನಗಣಮನ ರಾಷ್ಟ್ರಗೀತೆ ಮೊಳಗಿತು. ಮಾನ್ಯ ಸಚಿವರು ಧ್ವಜಾರೋಹಣ ನೆರವೇರಿಸುತ್ತಿದ್ದಂತೆಯೇ ರಾಷ್ಟ್ರಕವಿ ಕುವೆಂಪು ಅವರ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನು ಮಡಿಕೇರಿಯ ಪಿಎಂಶ್ರೀ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹಾಡಿದರು. ಹಾಗೂ ಕೊಡಗು ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕೃಷಿಕರನ್ನು ಸ್ಮರಿಸುವ ನೇಗಿಲ ಯೋಗಿ ಹಾಡನ್ನು ಹಾಡಿದರು. ತದನಂತರ ಮಾನ್ಯ ಕೃಷಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಪಿಎಂ ನರೇಂದ್ರ ಸ್ವಾಮಿ ಅವರು ಧ್ವಜಾರೋಹಣ ನೆರವೇರಿಸಿ ಕೊಡಗಿನ ನೆಲದ ಸೇನಾನಿಗಳನ್ನು ಸ್ಮರಿಸುತ್ತಾ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುತ್ತಾ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಗೆ ಸಂದೇಶವನ್ನು ಸಾರುತ್ತಾ
1: ಕರ್ನಾಟಕದ ಕೋಟ್ಯಾಂತರ ಜನರ ಬದುಕಿನ ಜೀವನಾಡಿ ಕಾವೇರಿಯ ನೀರು ನಮ್ಮ ಜೀವಜಲ, ಕುಡಿಯುವ ನೀರಿನ ಜಲಮೂಲವೂ ಆಗಿದೆ. ಕೊಡಗು ಜಿಲ್ಲೆ ಪ್ರಕೃತಿ ಮತ್ತು ಆಧ್ಯಾತ್ಮ ಪರಸ್ಪರ ಬೆಸೆದುಕೊಂಡಿವೆ. ಅರಣ್ಯವನ್ನು ದೇವರಂತೆ ಕಾಣುವ ಸಂಸ್ಕೃತಿ, ನದಿಯನ್ನು ತಾಯಿಯಂತೆ ಪೂಜಿಸುವ ಮನೋಭಾವ ಮತ್ತು ಪ್ರಕೃತಿಯೊಂದಿಗೆ ಸಹಬಾಳ್ವೆ ನಡೆಸುವ ಜೀವನ ಪದ್ಧತಿ ಕೊಡಗಿನ ವಿಶಿಷ್ಟ ಪರಂಪರೆ.
0: ಆನಂತರ ಕೊಡಗಿನ ನೆಲಕ್ಕೆ ಸೇವೆ ಸಲ್ಲಿಸಿದಂತಹ ಸೇನಾನಿಗಳನ್ನು ಸ್ಮರಿಸುತ್ತಾ ನೆರೆದಿದ್ದ ಜನತೆಗೆ ಶುಭಾಶಯವನ್ನು ಕೋರಿದರು.
1: ಗುಡ್ಡೆಮನೆ ಅಪ್ಪಯ್ಯಗೌಡರ ಧೈರ್ಯ, ಪಂದ್ಯಣ್ಣ ಬೆಳ್ಳಪ್ಪನವರ ಗಾಂಧಿ ಚಿಂತನೆ, ಸಿಎಂ ಪೂಣಚ್ಚನವರ ರಾಷ್ಟ್ರೀಯ ಬದ್ಧತೆ, ಕೆಎಂ ಕಾರ್ಯಪ್ಪ ಮತ್ತು ಕೆಎಸ್ ತಿಮ್ಮಯ್ಯ ಅವರ ದೇಶ ಸೇವೆ ನಮ್ಮ ಮುಂದಿನ ಪಯಣಕ್ಕೆ, ಇಡೀ ನಾಡಿನ ಸೌಹಾರ್ದ ಪರಂಪರೆ ಮತ್ತು ಪ್ರಗತಿಗೆ ದಾರಿ ದೀಪವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೊಡಗು. ಎಲ್ರಿಗೂ ನಮಸ್ಕಾರ.
0: ನಂತರ ಕೊಡಗಿನ ವಿವಿಧ ಶಾಲೆಗಳು ವೇದಿಕೆ ಎದುರು ಸ್ವಾತಂತ್ರ್ಯದ ಸಂಭ್ರಮವನ್ನು ಸಾರುವಂತಹ ದೇಶಭಕ್ತಿ ಗೀತೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟದ್ದು ಅಲ್ಲಿ ನೆರೆದಿದ್ದಂತಹವರ ಮನ ಸೂರೆಗೊಂಡಿತು ಎಂಬುದಕ್ಕೆ ಅಲಂಕಾರದಿಂದ ನಲಿಯುವಂತೆ ಕಾಣುತ್ತಿದ್ದಂತಹ ಅರಮನೆ ಕೋಟೆ ಆವರಣ ಸಾಕ್ಷಿಯಾಗಿತ್ತು. ವರದಿ ನಾನು ಎಂ ಶಕುಂತಲಾ, ತಾಂತ್ರಿಕ ಸಹಕಾರ ಬಿಕೆ ಲೋಕೇಶ್ ಹಾಗೂ ಕೆಎಸ್ ಉದಯ್ಕುಮಾರ್, ಸಹಕಾರ ಪಂಕಜ್ ಪಿ ಕುಡ್ತರ್ಕರ್, ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
2: ಸಹ್ಯಾದ್ರಿ ಬೆಟ್ಟಗಳ ತಪ್ಪಲು, ಕಾಳಿ ನದಿಯ ಪ್ರಸ್ಥಭೂಮಿ, ಅರಬ್ಬಿ ಸಮುದ್ರದ ದಡದಲ್ಲಿದೆ ಕರ್ನಾಟಕದ ಕಾಶ್ಮೀರ. ಉತ್ತರ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಕಾರವಾರ. ಇಂದು ಕಾರವಾರದ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕವಾಯಿತು ಮೈದಾನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಮುಖ್ಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾಡಳಿತ ಆಯೋಜಿಸಿ ಆಚರಿಸಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರು, ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪಗಳನ್ನು ಅರ್ಪಿಸಿ ನಮಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ನೀಡುತ್ತಾ ಮಾತನಾಡಿದರು.
3: 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು. ಪ್ರಾಂಜಲ ಮನಸ್ಸಿನಿಂದ ನಮಸ್ಕಾರಗಳು.
2: ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ದಿನಗಳನ್ನು ನೆನಪಿಸುತ್ತಾ

0: ಪ್ರಾಣ ಬಲಿದಾನಗಳನ್ನು ಮಾಡಿದವರನ್ನು ನೆನಪಿಸುತ್ತಾ ಶ್ರದ್ಧಾಪೂರ್ವ ನಮನಗಳನ್ನು ಸಲ್ಲಿಸಿದರು. ಹಾಗೂ ಸ್ವಾತಂತ್ರ್ಯ ಚಳವಳಿಯ ರೂಪ ಸ್ವರೂಪಗಳನ್ನು ನೆನಪಿಸಿಕೊಂಡು ಹೀಗೆಂದರು.
1: ಬ್ರಿಟಿಷರು ಕ್ರೂರ ದಾಶ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡು ಸುದಿನ ಇದು ಹೆಚ್ಚು ಪ್ರಾಮಾಣಿಕವಾದ ಮತ್ತು ಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ. ಇಂಥ ಅಭೂತಪೂರ್ವವಾದ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ ತಮ್ಮ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ನಾನು ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಅರ್ಪಿಸುತ್ತೇನೆ.
0: ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆಯನ್ನು ನೆನಪಿಸಿದರು. ಬಸವಾದಿ ಶರಣರ ಸೇವೆಗಳನ್ನು ಸ್ಮರಿಸುತ್ತಾ ಹೀಗೆಂದರು.
1: ಸ್ವತಂತ್ರ ಭಾರತ ಹೋರಾಟದ ಉತ್ತರ ಕನ್ನಡ ಜಿಲ್ಲೆ ಕೊಡುಗೆಯೂ ಸಾಕಷ್ಟಿದೆ. ಕರ ನಿರಾಕರಣೆ ಚಳವಳಿಯಲ್ಲಿ ಅಪೂರ್ವ ತ್ಯಾಗಗೈದ ಅಂಕೋಲಾ ತಾಲೂಕ ಕರ್ನಾಟಕದ ಬಾರ್ಡೋಲಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದು, ಅಸಹಕಾರ ಮತ್ತು ಸ್ವದೇಶಿ ಚಳವಳಿಯ ಸಮಯದಲ್ಲಿ ಗಾಂಧಿ ತಾಲೂಕು ಎಂದು ಪ್ರಸಿದ್ಧವಾಗಿತ್ತು. ಜಿಲ್ಲೆಯ ಹಲವು ಸ್ವಾತಂತ್ರ್ಯ ಹೋರಾಟಗಾರರು ದೇಶವು ಸ್ವಾತಂತ್ರ್ಯ ಪಡೆಯುವಲ್ಲಿ ನಮ್ಮ ಕೊಡುಗೆಯು ನೀಡಿರತಕ್ಕಂಥದ್ದು ನಾವು ಸ್ಮರಿಸಬೇಕಾಗುತ್ತೆ.
0: ಎಲ್ಲ ತಾರತಮ್ಯ ಮರೆತು ದೇಶದ ಅಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಕರ್ತವ್ಯವಾಗಬೇಕೆಂದು ಆಶಿಸುತ್ತಾ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮ ಮಾತುಗಳನ್ನು ಮುಗಿಸಿದರು.
1: ಸ್ವಸ್ಥ ಸಮೃದ್ಧ ಸಮಾಜ ನಾಡು ಕಟ್ಟೋಣ ಎಂದು ಆಶಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಯುವ ಕರ್ನಾಟಕ, ನವ ಭಾರತ, ಎಲ್ರಿಗೂ ನಮಸ್ಕಾರ.
0: ವಿಶೇಷ ಸಮಾಚಾರ ದರ್ಶನಕ್ಕಾಗಿ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ನಾನು ಶಿವಾನಂದ ನಾಯ್ಕ್, ತಾಂತ್ರಿಕ ಸಹಾಯ ಅಭಿಜಿನ್.
2: ಭಾರತದ 80th ಸ್ವಾತಂತ್ರ್ಯೋತ್ಸವವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾ ಕೇಂದ್ರವಾದ ಮಂಗಳೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಗರದ ನೆಹರೂ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಕೆನರಾ ಮೇನ್ ಪ್ರೌಢಶಾಲೆಯ ಮಕ್ಕಳು ದೇಶಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ದೇಶಭಕ್ತಿಯ ವಾತಾವರಣವನ್ನು ಸೃಜಿಸಿದರು. ರಾಷ್ಟ್ರಗಾನವಾದ ವಂದೇ ಮಾತರಂ ಹಾಡಿದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರು, ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ನಂತರ ನಾಡಗೀತೆ ಹಾಗೂ ರೈತಗೀತೆಗಳನ್ನು ಹಾಡಲಾಯಿತು. ಬಳಿಕ ತೆರೆದ ವಾಹನದಲ್ಲಿ ಸಚಿವರು ಕವಾಯತ್ತನ್ನು ಪರಿವೀಕ್ಷಿಸಿದರು. ಬಳಿಕ ಆಕರ್ಷಕ ಪಥ ಸಂಚಲನ ನಡೆಯಿತು. ವಿವಿಧ ಪೊಲೀಸ್ ತುಕಡಿಗಳೊಂದಿಗೆ ಎನ್ಸಿಸಿ, ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಸೇವಾದಳದಂತಹ ವಿದ್ಯಾರ್ಥಿ ತುಕಡಿಗಳು ಕೂಡ ಪಥಸಂಚಲನದಲ್ಲಿ ಭಾಗವಹಿಸಿದ್ದವು. ನಂತರ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದ ಸಚಿವರು ಹೇಳಿದ್ದು ಹೀಗೆ.
3: ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಳ್ಬೇಕಾದ್ರೆ ಅದು ಬರೀ ಜನಪ್ರತಿನಿಧಿಗಳಿಂದ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಂದು ಮನೆಯವರು, ಪ್ರತಿಯೊಂದು ತಾಯಂದಿರು, ಪ್ರತಿಯೊಂದು ಹಿರಿಯರು ಎದ್ದು ನಿಂತು ತನ್ನ ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯವಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟಿನಿಂದ, ಏಕತೆಯಿಂದ, ಪ್ರೀತಿ ವಿಶ್ವಾಸ ಹೋಗುವಂತ ಅವಕಾಶ ಮತ್ತು ಜವಾಬ್ದಾರಿ ನಮ್ಮೆಲ್ಲರದ್ದು ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಂಬುತ್ತೇನೆ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬರ ಮನಸ್ಸಿಗೆ ಮತ್ತು ದೇಹಕ್ಕೆ ಗಾಯ ಮಾಡುವಂತ ಕತ್ತಿ ಎಂದಿಗೂ ಕೂಡ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಧರ್ಮದ ಸಂದೇಶವು ಕೂಡ ಅದು ಇನ್ನೊಬ್ಬರ ಮನಸ್ಸಿನ ಮತ್ತು ಇನ್ನೊಬ್ಬರ ದೇಹದ ಗಾಯವನ್ನು ಗುಣಪಡಿಸುವಂತಹ ಔಷಧದ ಒಂದು ಆ ಗುಲಾಮಿನ ಒಂದು ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
2: ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮವು ಮುಕ್ತಾಯಗೊಂಡಿತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿಶೇಷ ವಾರ್ತಾ ಸಂಚಿಕೆಗಾಗಿ ಮಂಗಳೂರಿನಿಂದ ಲತೀಶ್ ಪಾಲ್ದಾನೆ, ತಾಂತ್ರಿಕ ಸಹಕಾರ ಚಂದ್ರಶೇಖರ್ ಪಾಣಾಜೆ ಹಾಗೂ ಗಣೇಶ್ ಕುಮಾರ್ ಬೆಟ್ಟಂಪಾಡಿ.
4: ಐತಿಹಾಸಿಕ ನಗರಿ ಚಿತ್ರದುರ್ಗದಲ್ಲಿ ಇಂದು ಮುಂಜಾವಿನಿಂದಲೇ 80th ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಬಯಲು ಸೀಮೆಯ ಇಂದಿನ ಮುಂಜಾವಿನಲ್ಲಿ ಮೋಡ ಮುಸುಕಿದ ವಾತಾವರಣ, ಸ್ವಾತಂತ್ರ್ಯ ಸಂಭ್ರಮಾಚರಣೆಗಾಗಿ ಒತ್ತಾರೆಯೇ ಎದ್ದು ಸಿಂಗಾರಗೊಂಡು

0: ಶಾಲಾ ಕಾಲೇಜುಗಳತ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಜ್ಜೆ ಹಾಕಿದರು. ಸುಮಾರು 8 ಗಂಟೆ ವೇಳೆಗೆ ಶಾಲಾ ಕಾಲೇಜು ಹಾಗೂ ಎಲ್ಲಾ ಕಚೇರಿಗಳ ಆವರಣದಲ್ಲಿ ತ್ರಿವರ್ಣ ಧ್ವಜ ನೀಲಾಗಾಸದಲ್ಲಿ ಹಾರಾಡುತ್ತಿತ್ತು. ಜಿಲ್ಲಾ ಆಡಳಿತದ ವತಿಯಿಂದ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಅಪಾರ ಸಂಖ್ಯೆಯ ವಿದ್ಯಾರ್ಥಿ ಬಳಗ ಹಾಗೂ ನಾಗರಿಕರು ನೆರೆದಿದ್ದರು. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಹಾಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಸನ್ಮಾನ್ಯ ಟಿ ರಘುಮೂರ್ತಿ ಧ್ವಜಾರೋಹಣ ನೆರವೇರಿಸಿದರು. ಆನಂತರ ಪೊಲೀಸ್ ತುಕಡಿಗಳು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಅಗ್ನಿಶಾಮಕ ದಳ, ಎನ್ಸಿಸಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳ ಒಟ್ಟು 29 ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ತಮ್ಮ ಸ್ವಾತಂತ್ರ್ಯೋತ್ಸವದ ಸಂದೇಶದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳು ಹಾಗೂ ಯೋಜನೆಗಳ ಕುರಿತು ಮಾತನಾಡಿದರು.
1: ಆತ್ಮೀಯರೇ, ತಮ್ಮೆಲ್ಲರಿಗೂ 80ನೇ ವರ್ಷದ ಭಾರತದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಇಂಥ ಒಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಇದು ಅಮೃತ ಗಳಿಗೆ ಅಂತ ಭಾವಿಸ್ತಾ, ನಮಗೆ ಸ್ವಾತಂತ್ರ್ಯ ದೊರೆತ ಫಲದ ಅಮೃತ ಗಳಿಗೆ, ಭಾರತಾಂಬೆ ನಮ್ಮ ತಾಯಿ, ಈ ತಾಯಿಯನ್ನು ಉಳಿಸಿಕೊಳ್ಳಲು ನಡೆದಂತ ಹೋರಾಟ, ತ್ಯಾಗ ಬಲಿದಾನಗಳ ಪವಿತ್ರವಾದ ದಿನ. ವಿಶೇಷವಾಗಿ ನಮ್ಮ ಚಿತ್ರದುರ್ಗಕ್ಕೆ ಸಂಬಂಧಿಸಿದಂತೆ ಹೊಸದುರ್ಗ ತಾಲೂಕಿನ ಬಾಗೂರು, ಕೊಳಾಳು ಮೊದಲಾದ ಸತ್ಯಾಗ್ರಹ ಕೇಂದ್ರಗಳು ಸ್ವಾತಂತ್ರ್ಯ ಸೇನಾನಿಗಳ ಬೀಡಾಗಿದ್ದವು. ನಮ್ಮ ಜಿಲ್ಲೆಯ ತುರ್ನೂರು ಕೇಂದ್ರ ಏನಿದೆ ಅಲ್ಲಿ ಕೂಡ ಈಚಲು ಮರದ ಹೋರಾಟ ಪ್ರಾರಂಭ ಆಯಿತು, ಮತ್ತು ತುರ್ನೂರಿಗೂ ಗಾಂಧೀಜಿಯವರಿಗೂ ಒಂದು ಭಾವನಾತ್ಮಕ ಸಂಬಂಧ ಇತ್ತು ಅಂತ ಹೇಳಿ ನಮಗೆ ಇತಿಹಾಸದಲ್ಲಿ ನಾವು ನೋಡಬಹುದು. ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
0: ಪಥಸಂಚಲನದಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ಸಚಿವರು ಪ್ರಶಸ್ತಿ ನೀಡಿದರು. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಡೆಸಿಕೊಟ್ಟ ನೃತ್ಯ ಪ್ರದರ್ಶನದಲ್ಲಿ ನಮ್ಮ ದೇಶದ ಸಾಧನೆ, ಶೌರ್ಯ, ಸಂಸ್ಕೃತಿ ಮತ್ತು ಸ್ವಾಭಿಮಾನ ಬಿಂಬಿಸುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನತೆಯ ಮನಸೆಳೆದವು. ವಿಶೇಷ ಬಾನುಲಿ ವರದಿಗಾಗಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ತಾಂತ್ರಿಕ ಸಹಕಾರ ಡಿಪಿ ತ್ಯಾಗರಾಜ್ ಹಾಗೂ ಜೆ ಪ್ರಶಾಂತ್ ಅವರೊಂದಿಗೆ ನಾನು ಜಗದೀಶ್ ಗೋಪನಹಳ್ಳಿ.
2: ಮೂಡಣದಲ್ಲಿ ನೇಸರ್ನ ಉದಯದೊಂದಿಗೆ ಎಲ್ಲ ಮನೆಗಳ ಮೇಲೆ ರಂಗೋಲಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹಾಗೂ ಪ್ರಮುಖ ವೃತ್ತಗಳಲ್ಲಿ ರಾರಾಜಿಸಿದ ರಾಷ್ಟ್ರಧ್ವಜ, ತಳಿರು ತೋರಣಗಳಿಂದ ಸಿಂಗರಿಸಿದ ನಗರ, ಎಲ್ಲೆಡೆ ಚಿನ್ನರಿಂದ ಮೊಳಗಿದ ದೇಶಭಕ್ತಿಯ ಅನುರಣ. ಈ ದೃಶ್ಯ ಕಂಡುಬಂದಿದ್ದು ದ್ರಾಕ್ಷಿ, ದಾಳಿಂಬೆ, ಲಿಂಬೆನಾಡು ಐತಿಹಾಸಿಕ ಸ್ಮಾರಕಗಳ ನಗರಿ ವಿಜಯಪುರದಲ್ಲಿ. ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿದ್ದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಆಗಮಿಸಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಅರ್ಪಿಸಿದರು. ವಂದೇ ಮಾತರಂ ಹಾಡಿದ ನಂತರ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಪೊಲೀಸ್ ವಾದ್ಯವೃಂದದೊಂದಿಗೆ ರಾಷ್ಟ್ರಗೀತೆ, ವೀರೇಶ್ ವಾಲಿ ಮತ್ತು ತಂಡದವರೊಂದಿಗೆ ನಾಡಗೀತೆ ಹಾಡಲಾಯಿತು. ಪಥಸಂಚಲನ ತಂಡಗಳನ್ನು ವೀಕ್ಷಿಸಿ ಗೌರವ ವಂದನೆ ಸ್ವೀಕರಿಸಿದ ಬಳಿಕ ಸ್ವಾತಂತ್ರ್ಯೋತ್ಸವದ ಸಂದೇಶ ನೀಡಿದ ಸಚಿವರು,
3: ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 79 ವರ್ಷಗಳನ್ನು ಪೂರೈಸಿದ ಐತಿಹಾಸಿಕ ದಿನವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರನ್ನು ಸ್ಮರಿಸಲು, ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸಲು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಇರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಇದರ ದ್ಯೋತಕವಾಗಿ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ದಿನೋತ್ಸವವನ್ನು ಶ್ರದ್ಧೆ, ಭಕ್ತಿ, ಸಂತಸ ಹಾಗೂ ಸಡಗರದಿಂದ ಸಂಭ್ರಮಿಸಲಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ 80ನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ.
2: ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆ ಹಾಡಿದ ನಂತರ ಪೊಲೀಸ್ ಪಡೆ, ಗೃಹ ರಕ್ಷಕ ದಳ, ಎನ್ಸಿಸಿ, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ವಿವಿಧ

ಇದು ಆಕಾಶವಾಣಿ. ಈಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಗೀತಾ ಸತ್ಯಮೂರ್ತಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಡಾಕ್ಟರ್ ದೊಡ್ಡರಂಗೇಗೌಡ ವಿರಚಿತ ಈ ಒಂದು ಕವನ. ಅರಿಯದ ಸೊಬಗೆ ಬಿರಿದಿದೆ ಎದುರಿಗೆ,

ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಕೇಳಿ. ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪ ಅವರ ಈ ಒಂದು ಕವನ, ನೀಲಾಕಾಶದ ತಾರಗೆ ನೀನು.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವುದು.
1: ಆಕಾಶವಾಣಿ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ಇದೀಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳುವಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆಯಾಗಿದೆ.
2: ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂದು ಪ್ರತಿಯೊಬ್ಬರ ಹೃದಯದ ಬಡಿತವು ಒಂದೇ ಮಾತರಂ ಎಂಬ ನಾದದೊಂದಿಗೆ ಅನುರಣಿಸುತ್ತಿದೆ. ಇಂದು ಪ್ರತಿಯೊಂದು ಮನೆಯಲ್ಲೂ ತಿರಂಗ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತಿರಂಗ ಇದೆ, ಮತ್ತು ಇಂದು ದೇಶವು ಅತ್ಯಂತ ಉತ್ಸಾಹ ಹಾಗೂ ಉಲ್ಲಾಸದೊಂದಿಗೆ ಹೊಸ ಸಂಕಲ್ಪಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ರಾಷ್ಟ್ರ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದ ಪರಾಕಾಷ್ಠೆಯನ್ನು ಮೆರೆದ ಆ ಮಹಾನ್ ಪುತ್ರರನ್ನು ಇಂದು ದೇಶವು ಭಕ್ತಿಯಿಂದ ಸ್ಮರಿಸುತ್ತಿದೆ. ತಮ್ಮ ತಪಸ್ಸು, ತ್ಯಾಗ ಮತ್ತು ಬಲಿದಾನದ ಮೂಲಕ ಕೇವಲ ಸ್ವಾತಂತ್ರ್ಯವನ್ನೇ ಏಕೈಕ ಗುರಿಯನ್ನಾಗಿಸಿಕೊಂಡು ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಪೂಜ್ಯ ಬಾಪು ಸೇರಿದಂತೆ ಬಲಿದಾನದ ಮಹಾನ್ ಪರಂಪರೆಯನ್ನು ಜಾಗೃತಗೊಳಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಮಹಾನ್ ಕ್ರಾಂತಿಕಾರಿಗಳಿಗೆ ಇಂದು ನಾನು ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ. ಇಂದು ಯಾರೆಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರೋ ಅವರೆಲ್ಲರಿಗೂ ಸಹ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ. ಸ್ವಾತಂತ್ರ್ಯಾನಂತರ ಆಗಸ್ಟ್ 15 ಕೆಂಪುಕೋಟೆಯ ಮೇಲೆ ಮೊದಲ ಬಾರಿಗೆ ವಂದೇ ಮಾತರಂ ಗೀತೆ ಮೊಳಗುತ್ತಿದೆ. ಇಂದು ನಾವೆಲ್ಲ ದೇಶದ ಜನರು ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಾಗ ಇದಕ್ಕಿಂತ ದೊಡ್ಡದಾದ ಹಾಗೂ ಉತ್ತಮವಾದ ಸಂದರ್ಭ ಬೇರೆ ಯಾವುದು ತಾನೇ ಇರಲು ಸಾಧ್ಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ ಕೆಲವು ದಿನಗಳಿಂದ ದೇಶದ ಕೆಲವು ಭಾಗಗಳಲ್ಲಿ ಪ್ರವಾಹದ ಭೀಕರತೆ ಕಂಡುಬಂದಿದೆ, ಭೂಕುಸಿತದ ಆತಂಕ ಎದುರಾಗಿದೆ ಮತ್ತು ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೀಡಾಗಿವೆ. ಅವರ ನೋವು ಮತ್ತು ಸಂಕಟವನ್ನು ನಾವು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೇವೆ. ಸಂತ್ರಸ್ತ ಕುಟುಂಬಗಳಿಗೆ ನಾನು ವಿಶ್ವಾಸ ನೀಡ ಬಯಸುತ್ತೇನೆ. ಏನೆಂದರೆ ಇಡೀ ದೇಶವೇ ಇಂದು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಯಾವುದೇ ರಾಷ್ಟ್ರವು ಮಹಾನ್ ಎನಿಸಿಕೊಳ್ಳುವುದು, ಅದು ತನ್ನ ಸಿದ್ಧಿಗಳನ್ನು ಪಡೆಯುವುದು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಕೇವಲ ತನ್ನ ಸಂಕಲ್ಪಗಳು ಮತ್ತು ತನ್ನ ಸಾಮರ್ಥ್ಯದ ಬಲದ ಮೇಲೆ ಮುಂದೆ ಸಾಗಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನನ್ನ ದೇಶವಾಸಿಗಳೇ, ಇನ್ನು ಮುಂದೆ ಕೇವಲ ಸಣ್ಣ ಕನಸುಗಳನ್ನು ಕಾಣುತ್ತಾ ಕುಳಿತರೆ ಖಂಡಿತ ನಡೆಯುವುದಿಲ್ಲ. ನಾವು ದೊಡ್ಡ ಕನಸುಗಳನ್ನೇ ಕಾಣಬೇಕಿದೆ, ಏಕೆಂದರೆ ದೊಡ್ಡ ಕನಸುಗಳು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತವೆ, ಅವು ನಮ್ಮ ಆಲೋಚನೆಯ ಕ್ಷಿತಿಜವನ್ನು ವಿಶಾಲವಾಗಿಸುತ್ತವೆ. ನಮ್ಮ ಸಂಕಲ್ಪಗಳು ದೃಢವಾಗಿರಬೇಕು. ಸಂಕಲ್ಪವು ದೃಢವಾಗಿದ್ದಾಗ ಎಂತಹ ಕಷ್ಟಕಾರ್ಪಣ್ಯಗಳು ಮತ್ತು ವಿಪತ್ತುಗಳ ನಡುವೆಯೂ ದಾರಿಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯವು ತನ್ನಷ್ಟಕ್ಕೆ ತಾನೇ ಜಾಗೃತಗೊಂಡು ಹೊರಹೊಮ್ಮುತ್ತದೆ. ಮತ್ತು ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮ್ಮ ಸಂಕಲ್ಪಗಳು ಕೂಡ ಉನ್ನತವಾಗಿರಬೇಕು, ಏಕೆಂದರೆ ಕನಸುಗಳು ದೊಡ್ಡದಾಗಿದ್ದಾಗ ಮತ್ತು ಸಂಕಲ್ಪ

ಗಳು ಉನ್ನತವಾಗಿದ್ದಾಗ ಮಾತ್ರ ನಮ್ಮ ಸಾಮರ್ಥ್ಯದ ಎತ್ತರವೂ ಹೆಚ್ಚಾಗುತ್ತದೆ, ನಮ್ಮ ಪ್ರಯತ್ನಗಳ ವ್ಯಾಪ್ತಿಯೂ ವಿಸ್ತಾರಗೊಳ್ಳುತ್ತದೆ. ಆಗ ಮಾತ್ರ ನಾವು ಕಂಡ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕೂಡ ಅಂತಹದ್ದೇ ಒಂದು ಬೃಹತ್ ಕನಸನ್ನು ಕಂಡಿದೆ, ದೃಢವಾದ ಸಂಕಲ್ಪದೊಂದಿಗೆ ಈ ಕನಸನ್ನು ಕಂಡಿದೆ, ಹೊಸ ಎತ್ತರಗಳನ್ನು ಮುಟ್ಟಲು ಈ ಕನಸನ್ನು ಕಂಡಿದೆ. ಮತ್ತು ಆ ಕನಸು ಏನೆಂದರೆ, ಸ್ವಾತಂತ್ರ್ಯದ 100 ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ 2047ರಲ್ಲಿ ನಾವು ಭಾರತವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುತ್ತೇವೆ. 140 ಕೋಟಿ ದೇಶವಾಸಿಗಳ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದೊಂದಿಗೆ ನಾವು ಈ ಗುರಿಯನ್ನು ಸಾಧಿಸಬೇಕಿದೆ. ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದಾಗ ಅದು ಇಡೀ ಜಗತ್ತಿನ ದೃಷ್ಟಿಯಲ್ಲಿಯೂ ನಮ್ಮ ಅಪ್ರತಿಮ ಸಾಹಸದ ಸಂಕೇತವಾಗಿ ಹೊರಹೊಮ್ಮುತ್ತದೆ. ಆಗ ಜಗತ್ತು ನಮ್ಮನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿಕೊಳ್ಳಲು ಅನಿವಾರ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮತ್ತು ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು, ಅವರು ಹಿಂದುಳಿದವರು, ಪೀಡಿತರಿರಲಿ, ವಂಚಿತರಿರಲಿ, ಆದಿವಾಸಿಗಳಾಗಿರಲಿ ಅಥವಾ ಹಳ್ಳಿ ಅಥವಾ ನಗರಗಳಲ್ಲಿ ವಾಸಿಸುವವರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಯುವಕರು, ಹಿರಿಯರು, ಮಹಿಳೆಯರು, ಪುರುಷರು ಅಥವಾ ನಮ್ಮ ದೇಶದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾಗದವರೇ ಆಗಿರಲಿ, ಪ್ರತಿಯೊಬ್ಬರೂ ಕಳೆದ 12 ವರ್ಷಗಳಲ್ಲಿ ಒಂದು ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದೊಂದಿಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರತಿಯೊಂದು ರೀತಿಯಿಂದಲೂ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಅವರ ಈ ಪ್ರಯತ್ನಗಳನ್ನು ಅತ್ಯಂತ ಗೌರವ ಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಮತ್ತು ಅದರ ಫಲವಾಗಿಯೇ ಇಷ್ಟು ಅಲ್ಪ ಅವಧಿಯಲ್ಲಿ 25 ಕೋಟಿ ದೇಶವಾಸಿಗಳು ಬಡತನವನ್ನು ಮೆಟ್ಟಿ ನಿಂತು ಬಡತನದಿಂದ ಹೊರಬಂದಿದ್ದಾರೆ. ಇದೇ ದೇಶವಾಸಿಗಳ ಪ್ರಯತ್ನದ ಫಲವಾಗಿಯೇ ಹಿಂದೆ ನಾವು ಫ್ರೆಜೈಲ್ 5 ಪಟ್ಟಿಯಲ್ಲಿ ಸೇರಿಸಲ್ಪಡುತ್ತಿದ್ದೆವು. ಆದರೆ ಕೇವಲ 12 ವರ್ಷಗಳ ಒಳಗಾಗಿಯೇ ಈ ಬದಲಾವಣೆ ಸಾಧ್ಯವಾಗಿದೆ. ನಾವಿಂದು ವಿಶ್ವದ ಪ್ರಮುಖ ಆರ್ಥಿಕತೆಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದೇವೆ. ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಅಸಂಖ್ಯ ಕನಸುಗಳನ್ನು ಹೊತ್ತು ನಾವು ಸ್ವತಂತ್ರರಾದೆವು. ಆದರೆ ದುರದೃಷ್ಟವಶಾತ್ ನಾವು ನಿರೀಕ್ಷಿತ ವೇಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲೋ ಒಂದು ಕಡೆ ಮಂದಗತಿಯ ಆಮೆ ನಡಿಗೆಗೆ ಒಗ್ಗಿಕೊಂಡು ಏನೋ ನಡೆಯುತ್ತಿದೆ, ಮುಂದೆ ನೋಡೋಣ ಎನ್ನುವ ಉದಾಸೀನದ ಮನೋಭಾವದಲ್ಲೇ ನಾವು ಕಳೆದು ಹೋಗಿದ್ದೆವು. 2014ರ ವೇಳೆಗೆ ಇಡೀ ಜಗತ್ತು ನಮ್ಮನ್ನು ಫ್ರೆಜೈಲ್ 5 ಪಟ್ಟಿಗೆ ಸೇರಿಸಿ ಕೈಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತವು ಒಂದು ಹೊಸ ವೇಗವನ್ನು ಪಡೆದುಕೊಂಡಿದೆ. ನಾವಿಂದು ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ, ಮತ್ತು ಇದು ದೇಶವಾಸಿಗಳ ದೃಢ ಸಂಕಲ್ಪವಾಗಿದೆ. ನಿಮ್ಮ ಹಾಗೂ 140 ಕೋಟಿ ದೇಶವಾಸಿಗಳ ಈ ಸಂಕಲ್ಪದ ಶಕ್ತಿಯನ್ನು ತಡೆಯುವುದು ಅಸಾಧ್ಯವಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ಪಾದನೆಯು ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸರಿಸುಮಾರು 7 ಪಟ್ಟು ವೃದ್ಧಿಸಿದೆ. ಆಧುನಿಕ ರೈಲ್ವೆ ಬೋಗಿಗಳ ನಿರ್ಮಾಣವು 21 ಪಟ್ಟು ಹೆಚ್ಚಾಗಿದ್ದರೆ ಮೊಬೈಲ್ ಫೋನ್ ಉತ್ಪಾದನೆಯು ಬರೋಬ್ಬರಿ 37 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಯುಗದ ಅಗತ್ಯಗಳಿಗೆ ಅನುಗುಣವಾಗಿ ಡಿಜಿಟಲ್ ಮತ್ತು ನಾವೀನ್ಯತೆಯ ಜಗತ್ತಿನಲ್ಲಿಯೂ ನಾವು ನಮ್ಮ ವಿಜಯದ ಪತಾಕೆಯನ್ನು ಹಾರಿಸಿದ್ದೇವೆ. ಇಂಟರ್ನೆಟ್ ಬಳಕೆದಾರರು ಮತ್ತು ಇಂಟರ್ನೆಟ್ ಗ್ರಾಹಕರ ಸಂಖ್ಯೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಪೇಟೆಂಟ್ ನೀಡುವ ಸಂಖ್ಯೆಯೂ 4 ಪಟ್ಟಿನಷ್ಟು ವೃದ್ಧಿಸಿದೆ. ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಿವೆ. ಇವುಗಳ ಜೊತೆಗೆ ಸಾಮಾನ್ಯ ಜನರ ಸೌಲಭ್ಯಗಳ ಕಡೆಗೂ ನಾವು ಅಷ್ಟೇ ಗಂಭೀರವಾಗಿ ಗಮನರಿಸಿ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ ಸರಾಸರಿ 15 ಪಟ್ಟು ಹೆಚ್ಚು ವೇಗವಾಗಿ ನಾವು ಮನೆ ಮನೆಗೆ ನಲ್ಲಿಯ ಮೂಲಕ ನೀರಿನ ಸಂಪರ್ಕಗಳನ್ನು ನೀಡಿದ್ದೇವೆ. ಹಾಗೂ ಪ್ರತಿ ವರ್ಷ ಸರಾಸರಿ 6 ಪಟ್ಟು ಹೆಚ್ಚಿನ ವೇಗದಲ್ಲಿ ಗ್ಯಾಸ್ ಸಂಪರ್ಕಗಳನ್ನು ಒದಗಿಸಿದ್ದೇವೆ. ನಾವು ಪ್ರತಿ ವರ್ಷ 4 ಪಟ್ಟು ವೇಗದಲ್ಲಿ ಬಡವರಿಗಾಗಿ ಶೌಚಾಲಯಗಳನ್ನು ನಿರ್ಮಿಸುವ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಬಡವರಿಗೆ ಮನೆಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇವೆ. ದೇಶವು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. ಸಾವಿರಾರು ಸಂಖ್ಯೆಯ ಅನಗತ್ಯ ನಿಯಮಗಳನ್ನು ಅಂದ್ರೆ ಕಂಪ್ಲೇಂಟ್ಸ್ಗಳನ್ನು ರದ್ದುಗೊಳಿಸಿದ್ದೇವೆ. 100 ವರ್ಷಗಳಷ್ಟು ಹಳೆಯದಾದ ಕಾನೂನುಗಳನ್ನು ಕಿತ್ತೆಸೆದಿದ್ದೇವೆ. ಏಕೆಂದರೆ ಕಳೆದ ಶತಮಾನದ ಕಾನೂನುಗಳ ಮೂಲಕ 21ನೇ ಶತಮಾನದ ಮುನ್ನಡೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ನಾವು ಆಧುನಿಕ ಮೂಲ ಸೌಕರ್ಯಕ್ಕಾಗಿ ಮೆಟ್ರೋ ಜಾಲವನ್ನು ವಿಸ್ತರಿಸಿದ್ದೇವೆ.

ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದೇವೆ. ನಾವು ಕೆಲಸ ಮಾಡಿದ ಆ ವೇಗ, ಆ ವ್ಯಾಪ್ತಿ, ಈ ಅಭಿವೃದ್ಧಿಯ ರಭಸ, ಈ ವಿಸ್ತರಣೆ ಮತ್ತು ಸಾಧನೆಗಳನ್ನು ಸ್ವಾತಂತ್ರ್ಯದ ನಂತರ ಕಳೆದ ಒಂದು ದಶಕದಲ್ಲಿ ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ಇಷ್ಟೊಂದು ಸಾಧನೆಗಳು ನಮ್ಮ ಕಣ್ಣ ಮುಂದಿರುವಾಗ, ಇಂತಹ ತೀವ್ರ ಗತಿಯ ಪ್ರಗತಿ ಕಾಣಿಸುತ್ತಿರುವಾಗ ದೇಶವಾಸಿಗಳ ಸಾಮರ್ಥ್ಯವು ಪ್ರತಿ ಕ್ಷಣವೂ ಅನಾವರಣಗೊಳ್ಳುತ್ತಿದೆ. ಹಾಗಾದಾಗ ಮಾತ್ರ 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪವು ಎಂದಿಗೂ ಅಪೂರ್ಣವಾಗಿ ಉಳಿಯಲು ಸಾಧ್ಯವಿಲ್ಲ. ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂಬುದಕ್ಕೆ ಈ ಎಲ್ಲ ಅಂಕಿ ಅಂಶಗಳೇ ಸಾಕ್ಷಿಯಾಗಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಆದರೆ ಆ ಗುರಿ ತಲುಪಲು ಆತ್ಮವಿಶ್ವಾಸದ ಅಗತ್ಯವಿದೆ, ಆತ್ಮ ಗೌರವದ ಅವಶ್ಯಕತೆ ಇದೆ, ಮತ್ತು ಅದರೊಂದಿಗೆ ನಾವು ಆತ್ಮನಿರ್ಭರ ಭಾರತವಾಗುವುದು ಸಹ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿಯೇ ಕಳೆದ ವರ್ಷಗಳಲ್ಲಿ ಭಾರತವು ಇನ್ನು ಮುಂದೆ ಇತರ ದೇಶಗಳ ಮೇಲೆ ಅವಲಂಬಿತವಾಗಿ ಬದುಕಬಾರದು ಎಂಬುದು ನಮ್ಮ ದೃಢವಾದ ನಿಲುವಾಗಿದೆ. ನಾವು ಸ್ವಾವಲಂಬಿಗಳಾಗಬೇಕು, ಅಂದ್ರೆ ಆತ್ಮನಿರ್ಭರರಾಗಬೇಕು. ಜಗತ್ತಿನಲ್ಲಿ ನಮಗೆ ಬೇಕಾದ ಬಹಳಷ್ಟು ವಸ್ತುಗಳು ಲಭ್ಯವಿವೆ, ಅವು ಅಗ್ಗವಾಗಿ ಮತ್ತು ಬೇಗನೆ ಸಿಗಬಹುದು, ಆದರೂ ಸ್ವಾವಲಂಬನೆಯೇ ಮುಖ್ಯ. ಆದರೆ ಅದರಿಂದ ನಮ್ಮ ಸಾಮರ್ಥ್ಯವು ವೃದ್ಧಿಸುವುದಿಲ್ಲ ಅಥವಾ ನಮ್ಮ ಶಕ್ತಿಯ ಪರೀಕ್ಷೆಯೂ ಆಗುವುದಿಲ್ಲ. ಆದ್ದರಿಂದ ನಾವು ಕೂಡ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ, ಮತ್ತು ನಮ್ಮ ಹಿತಾಸಕ್ತಿಗಳ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದೆ. ಇದೇ ಕಾರಣಕ್ಕಾಗಿ ನಾವು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಅತ್ಯಂತ ದೃಢತೆಯೊಂದಿಗೆ ಹೊತ್ತು ಮುನ್ನಡೆಯುತ್ತಿದ್ದೇವೆ. ಮೇಕ್ ಇನ್ ಇಂಡಿಯಾ, ಸ್ವದೇಶಿ, ವೋಕಲ್ ಫಾರ್ ಲೋಕಲ್, ಇವೆಲ್ಲಾ ಕ್ಷೇತ್ರಗಳೊಂದಿಗೆ ಇಂದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಬೆಸೆಯುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ನಿಮಗೆ ಸೆಮಿಕಂಡಕ್ಟರ್ನ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಜಗತ್ತಿನಲ್ಲಿ ಈಗಾಗಲೇ ಸೆಮಿಕಂಡಕ್ಟರ್ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು, ಮತ್ತು ನಮ್ಮಲ್ಲಿಯೂ ಸಹ ಈ ಬಗ್ಗೆ ಮಾತುಕತೆಗಳು ನಡೆಯುತ್ತಿದ್ದವು. ಆದರೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಯಾವುದೇ ದೊಡ್ಡ ಯೋಜನೆಯನ್ನು ನಾವು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಇಂದು ಪರಿಸ್ಥಿತಿ ಏನಿದೆ, ಇಂದಿನ ಡಿಜಿಟಲ್ ಯುಗದಲ್ಲಿ, ಇಂದಿನ ತಂತ್ರಜ್ಞಾನದಲ್ಲಿ ಚಿಪ್ನ ಮಹತ್ವವೇನೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿರಲಿ, ನಮ್ಮ ವೈದ್ಯಕೀಯ ಉಪಕರಣಗಳಿರಲಿ, ಅಥವಾ ನಮ್ಮ ಸಾರಿಗೆ ಮಾರ್ಗಗಳಿರಲಿ, ಪ್ರತಿಯೊಂದರಲ್ಲೂ ಇಂದು ಚಿಪ್ ಅತ್ಯಗತ್ಯವಾಗಿದೆ. ಇಂದು ಈ ಚಿಪ್ ಇಲ್ಲದೆ ಜಗತ್ತೇ ಸ್ತಬ್ಧವಾಗಿ ಬಿಡಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿಯೇ ಭಾರತವು ಆತ್ಮನಿರ್ಭರವಾಗುವ ದಿಕ್ಕಿನಲ್ಲಿ ತನ್ನದೇ ಆದ ಸೆಮಿಕಂಡಕ್ಟರ್ ಪ್ಲಾಂಟ್, ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್, ಹೀಗೆ ಒಟ್ಟು 3 ಸೆಮಿಕಂಡಕ್ಟರ್ ಘಟಕಗಳನ್ನು ಈಗಾಗಲೇ ಪ್ರಾರಂಭಿಸಿದೆ, ಮತ್ತು ಅಲ್ಲಿ ನಡೆಯುತ್ತಿರುವ ಉತ್ಪಾದನೆಯು ಈಗ ರಫ್ತಾಗಲು ಸಹ ಪ್ರಾರಂಭವಾಗಿದೆ ಎಂದು ನನಗೆ ತಿಳಿಸಲಾಗಿದೆ. ನಾನು ದೇಶವಾಸಿಗಳಿಗೆ ಹೇಳ ಬಯಸುತ್ತೇನೆಂದ್ರೆ, ಮುಂಬರುವ 7-8 ವರ್ಷಗಳಲ್ಲಿ ಇನ್ನೂ 5-6 ಅಥವಾ 8 ಸೆಮಿಕಂಡಕ್ಟರ್ ಘಟಕಗಳು ಅತ್ಯಂತ ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ಈ ಆತ್ಮನಿರ್ಭರ ಭಾರತವು ನಮಗೆ ವಿಕಸಿತ ಭಾರತದತ್ತ ಸಾಗಲು ಒಂದು ಸುಭದ್ರವಾದ ಹೆದ್ದಾರಿಯನ್ನು ನಿರ್ಮಿಸಿಕೊಡುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ನಿರ್ಣಾಯಕ ಖನಿಜಗಳ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯುತ್ತಿದೆ. ಇಂದು ಜಗತ್ತಿನ ಇಡೀ ತಂತ್ರಜ್ಞಾನವೇ ಈ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದೆ. ಭಾರತವು ಈ ಕ್ಷೇತ್ರದಲ್ಲಿಯೂ ತನ್ನ ಹಿತಾಸಕ್ತಿಗಳನ್ನು ಸುರಕ್ಷಿತವಾಗಿರಿಸಲು ಈಗ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈ ನಿರ್ಣಾಯಕ ಖನಿಜಗಳ ಗುರಿಯನ್ನು ನಾವೆಲ್ಲರೂ ಒಟ್ಟಾಗಿ ಹಂಚಿಕೊಳ್ಳೋಣ. ನಾವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿದ್ದೇವೆ, ಮತ್ತು ವಿದೇಶಗಳಲ್ಲಿ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಅನ್ನು ಸಹ ಘೋಷಿಸಿದ್ದೇವೆ. ಇದರ ಅಡಿಯಲ್ಲಿ ಇಂದು ಅನೇಕ ದೇಶಗಳೊಂದಿಗೆ ಒಪ್ಪಂದಗಳು ನಡೆಯುತ್ತಿವೆ. ಜಗತ್ತಿನ ಹಲವಾರು ದೇಶಗಳು ಇಂದು ಈ ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಭಾರತದ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸೆಮಿಕಂಡಕ್ಟರ್ ವಿಷಯವಿರಲಿ ಅಥವಾ ಕ್ರಿಟಿಕಲ್ ಮಿನರಲ್ ವಿಷಯವಿರಲಿ, ಇಂದು ನಾವು ಮತ್ತು ಇಡೀ ಜಗತ್ತು ಯಾವ ತಂತ್ರಜ್ಞಾನದ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆಯೋ ಅದರಲ್ಲಿ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಇಂಧನದ ಪ್ರಾಮುಖ್ಯತೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇಂದು ಇಂಧನವಿಲ್ಲದೆ ಹೊಸ ಜಗತ್ತನ್ನು ಮುನ್ನಡೆಸುವುದು ಅಸಾಧ್ಯವಾಗಿದೆ. ಚಿಪ್ ಇರಲಿ, AI ಇರಲಿ, ಅಥವಾ ಡೇಟಾ ಸೆಂಟರ್ಗಳೇ ಇರಲಿ, ಇವೆಲ್ಲವನ್ನೂ ನಡೆಸಲು ಭಾರಿ ಪ್ರಮಾಣದಲ್ಲಿ ವಿದ್ಯುಚ್ಛಕ್ತಿಯ ಅಗತ್ಯವಿರುತ್ತದೆ. ಇಂಧನ ಭದ್ರತೆಯು ನಮ್ಮ ಕಾಲದ ಇಂದಿನ ಅನಿವಾರ್ಯ ಬೇಡಿಕೆಯಾಗಿದೆ. ಆದ್ದರಿಂದಲೇ ನಾವು ಈಗಾಗಲೇ ಆ ದಿಕ್ಕಿನಲ್ಲಿ ಒಂದಾದ ನಂತರ ಒಂದರಂತೆ ಬಲಿಷ್ಠ

ಸೂಕ್ತವಾದ ಹೆಜ್ಜೆಗಳನ್ನು ಇರಿಸಿದ್ದೇವೆ. ನ್ಯೂಕ್ಲಿಯರ್ ಎನರ್ಜಿಯು ಇಂದು ಇಂಧನ ಭದ್ರತೆಯ ಒಂದು ದೊಡ್ಡ ಮಾಧ್ಯಮವಾಗಿದೆ. ನಾವು ಸಂಸತ್ತಿನಲ್ಲಿ ಅಣುಶಕ್ತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಒಂದು ಹೊಸ ದಿಕ್ಕಿನಲ್ಲಿ ಸಾಗುವ ದಾರಿಯನ್ನು ಸುಗಮಗೊಳಿಸಿದ್ದೇವೆ. 2047 ವೇಳೆಗೆ ನಾವು 100 ಗಿಗಾವಾಟ್ ನ್ಯೂಕ್ಲಿಯರ್ ಪವರ್ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ. ಇದೇ ದಶಕದಲ್ಲಿ ನಾವು 5 ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಪ್ರಾರಂಭಿಸುವ ಗುರಿ ಹಾಕಿಕೊಂಡು ಮುನ್ನಡೆಯುತ್ತಿದ್ದೇವೆ. ಈ ವರ್ಷ ಭಾರತವು ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ತಂತ್ರಜ್ಞಾನದಲ್ಲಿ ಪರಿಣತಿಯನ್ನು ಸಾಧಿಸುವ ಮೂಲಕ ಒಂದು ಅತ್ಯಂತ ಪ್ರಮುಖ ಮೈಲಿಗಲ್ಲನ್ನು ದಾಟಿದೆ ಮತ್ತು ಅದರ ಫಲವಾಗಿ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವತ್ತ ನಾವು ಒಂದು ಅತ್ಯಂತ ದೊಡ್ಡ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಹಲವು ಬಾರಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶವು ಎಂದಿಗೂ ನಿಂತು ಹೋಗುವುದಿಲ್ಲ. ಆದರೆ ಅಭಿವೃದ್ಧಿಯ ಹಾದಿಯಲ್ಲಿ ನಾವು ಹಿಂದುಳಿಯಲು ಕಾರಣವೆಂದರೆ ಅದು ನಮ್ಮ ಆಲೋಚನೆಗಳ ಮಿತಿಗಳು. ಯಾವಾಗ ನಮ್ಮ ಆಲೋಚನಾ ಕ್ರಮವು ಸಂಕುಚಿತಗೊಳ್ಳುತ್ತದೆಯೋ ಮತ್ತು ಆ ಮಿತಿಗಳಲ್ಲೇ ಸಿಲುಕುತ್ತದೆಯೋ ಆಗ ನಮಗೆ ನಮ್ಮ ಸ್ವಂತ ಸಾಮರ್ಥ್ಯವನ್ನು ಗುರುತಿಸಲು ಸಹ ಸಾಧ್ಯವಾಗುವುದಿಲ್ಲ. ಇಂದು ನಮ್ಮ ದೇಶವು ಕಚ್ಚಾ ತೈಲಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತಪ್ಪು ಆಲೋಚನೆಗಳೇ ಕಾರಣವಾಗಿದೆ. ನೀವು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ. ಏಕೆಂದರೆ ಇಂತಹ ಸಂಕುಚಿತ ಆಲೋಚನಾ ಕ್ರಮದಿಂದಾಗಿ ನಮ್ಮ ಒಟ್ಟು ಸಮುದ್ರ ತೀರದ ಸುಮಾರು 99% ಭಾಗವನ್ನು ನೋ ಗೋ ಏರಿಯಾ ಎಂದು ಘೋಷಿಸಲಾಗಿತ್ತು. ನಾವೇ ನಮ್ಮ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿ ಅನ್ವೇಷಣೆಯನ್ನು ನಡೆಸಬಾರದು ಎಂಬ ನಿರ್ಧಾರವನ್ನು ಕೈಗೊಂಡಿದ್ದೆವು. ಇದು ನಮ್ಮ ಆಲೋಚನೆಯಲ್ಲಿದ್ದ ಬಡತನವಾಗಿತ್ತು, ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಎಂದು ನಾವು ಈಗ ದೃಢವಾಗಿ ನಿರ್ಧರಿಸಿದ್ದೇವೆ. ಹಿಂದೆ 99% ಯಾವ ಭಾಗಗಳು ನೋ ಗೋ ಏರಿಯಾ ಆಗಿದ್ದವೋ ನಾವು ಅವುಗಳನ್ನು ಗೋ ಅಹೆಡ್ ಏರಿಯಾಗಳಾಗಿ ಮುಕ್ತಗೊಳಿಸಿದ್ದೇವೆ. ಈಗ ನಾವು ಸಮುದ್ರದ ಆಳದಲ್ಲಿಯೂ ಸಹ ಎಕ್ಸ್ಪ್ಲೋರೇಷನ್ ಮಾಡಲು ಹೊಸ ಹೊಸ ನೈಸರ್ಗಿಕ ನಿಕ್ಷೇಪಗಳನ್ನು ಹುಡುಕುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದ್ದೇವೆ. ಇದಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಕಳೆದ ವರ್ಷ ಇದೇ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಸಮುದ್ರ ಮಂಥನ ಕಾರ್ಯಕ್ರಮವನ್ನು ಘೋಷಿಸಿದ್ದೇವೆ. ಕಳೆದ ಕೆಲವು ದಿನಗಳಲ್ಲಿ ನಾವು ಈ ಕೆಲಸಕ್ಕಾಗಿ 85,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಈ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ನಿರ್ಧರಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂಧನ ಭದ್ರತೆಯ ವಿಷಯದಲ್ಲಿ ನಾನು ಮೊದಲೇ ಹೇಳಿದಂತೆ ನಾವು ಪರ್ಯಾಯ ಇಂಧನ ಮೂಲಗಳತ್ತಲೂ ನಮ್ಮ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದು ಇಂದು ಬಹಳ ಅಗತ್ಯವಾಗಿದೆ. ಇದೇ ಕಾರಣಕ್ಕಾಗಿಯೇ ಇಂಧನದ ಸರಿಯಾದ ಬಳಕೆಯನ್ನು ಉತ್ತೇಜಿಸುತ್ತಾ ಭಾರತವು ಇಂದು ಈ ದಿಕ್ಕಿನಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿದೆ. 2014ಕ್ಕಿಂತ ಮೊದಲು, ಅಂದರೆ ಇಂದಿಗೆ 12 ವರ್ಷಗಳ ಹಿಂದೆ, ನಮ್ಮ ದೇಶದ ಕೇವಲ 70 ನಗರಗಳಲ್ಲಿ ಮಾತ್ರ ಪೈಪ್ ಮೂಲಕ ಗ್ಯಾಸ್ ವಿತರಣೆಯ ವ್ಯವಸ್ಥೆ ಇತ್ತು. ಕೇವಲ 12 ವರ್ಷಗಳಲ್ಲಿ ಈ 70 ನಗರಗಳ ಸಂಖ್ಯೆಯನ್ನು ನಾವು 700 ನಗರಗಳಿಗೆ ತಲುಪಿಸಿದ್ದೇವೆ. ಇದನ್ನೇ ವೇಗ ಎನ್ನುವುದು, ಇದನ್ನೇ ವಿಸ್ತಾರ ಎನ್ನುವುದು. 2014ಕ್ಕಿಂತ ಮೊದಲು ಅತಿ ಕಷ್ಟದಿಂದ ಕೇವಲ 20-22 ಲಕ್ಷ ಮನೆಗಳಿಗೆ ಮಾತ್ರ ಪೈಪ್ ಮೂಲಕ ಗ್ಯಾಸ್ ತಲುಪುತ್ತಿತ್ತು. ಆದರೆ ಇಂದು ಸುಮಾರು 1.25 ಕೋಟಿ ಮನೆಗಳಿಗೆ ಪೈಪ್ ಮೂಲಕ ಗ್ಯಾಸ್ ತಲುಪಿಸುವ ಕೆಲಸ ನಡೆಯುತ್ತಿದೆ. 12 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಲಾರ್ ಎನರ್ಜಿ ಸಾಮರ್ಥ್ಯವು ಕೇವಲ 2 ಗಿಗಾವ್ಯಾಟ್ ಮಾತ್ರ ಇತ್ತು. ಕೇವಲ 2 ಗಿಗಾವ್ಯಾಟ್. ಇಂದು ನಾವು 160 ಗಿಗಾವ್ಯಾಟ್ ಗುರಿಯನ್ನು ತಲುಪಿ ಸಾಧಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಮತ್ತೊಂದು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ದೇಶದ ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗಬೇಕು ಎಂಬ ಬಗ್ಗೆಯೂ ಅಷ್ಟೇ ಗಮನ ಹರಿಸಿದ್ದೇವೆ. ಇದಕ್ಕಾಗಿ ನಾವು ಪಿಎಂ ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ 50 ಲಕ್ಷ ಮನೆಗಳು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವುದು ಇಂದು ನನಗೆ ತೃಪ್ತಿ ನೀಡಿದೆ. ಸೌರಶಕ್ತಿಯ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಿಗದಿತ ಗುರಿಯನ್ನು ದಾಟಿದ್ದೇವೆ. ಈ ಕೆಲಸವು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದರ ಪರಿಣಾಮವಾಗಿ 1,000+ ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ. 1,000+ ಕುಟುಂಬಗಳು ಇಂದು ತಮ್ಮ ಮನೆಗೆ ಬೇಕಾದ ವಿದ್ಯುತ್ ಬಳಸುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಿ ಹಣವನ್ನು ಸಹ ಗಳಿಸುತ್ತಿವೆ. ಪ್ರತಿಯೊಂದು ಕುಟುಂಬಕ್ಕೂ ಈ ಕಾರ್ಯಕ್ಕಾಗಿ ನಮ್ಮ ಸರ್ಕಾರವು 80,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ. ಈ ಮೂಲಕ ನಾವು ಈ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಈ

ವಿಷಯ ಕೇಳಿ ಆಶ್ಚರ್ಯವಾಗಬಹುದು. ನಮ್ಮ ದೇಶದ ರೈಲ್ವೆ ವಿದ್ಯುದೀಕರಣದ ಕೆಲಸವು ಮೊದಲ ಬಾರಿಗೆ 1925ರಲ್ಲೇ ಅಂದ್ರೆ ಬ್ರಿಟಿಷರ ಕಾಲದಲ್ಲೇ ಆರಂಭವಾಗಿದೆ. 1925ರಲ್ಲಿ ರೈಲ್ವೆ ವಿದ್ಯುದೀಕರಣದ ಕೆಲಸ ಆರಂಭವಾಯಿತು. ಆದ್ರೆ ಸುಮಾರು 90 ವರ್ಷಗಳಲ್ಲಿ ಅಂದ್ರೆ 1925ರಿಂದ ಮುಂದಿನ 90 ವರ್ಷಗಳ ಅವಧಿಯಲ್ಲಿ ಕೇವಲ 30%ರಷ್ಟು ರೈಲ್ವೆ ವಿದ್ಯುದೀಕರಣದ ಕೆಲಸ ಮಾತ್ರ ಪೂರ್ಣಗೊಂಡಿತು. ಅಂದ್ರೆ ಆ 90 ವರ್ಷಗಳಲ್ಲಿನ ನಮ್ಮ ವೇಗವನ್ನು ನೀವೇ ಗಮನಿಸಿ ಮತ್ತು ಗುರಿಯನ್ನು ತಲುಪಲು ನಾವು ನಡೆಸಿದ ಓಟವನ್ನು ನೋಡಿ. ಆದರೆ ನಾವು ಕೇವಲ ಈ ಒಂದು ದಶಕದ ಅವಧಿಯಲ್ಲಿಯೇ 100% ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. 90 ವರ್ಷಗಳಲ್ಲಿ 30%ರಷ್ಟು ಕೆಲಸವಾದರೆ ಕಳೆದ ಕೇವಲ 10 ವರ್ಷಗಳಲ್ಲಿ 70%ರಷ್ಟು ಕೆಲಸವಾಗಿದೆ. ಇದನ್ನೇ ನಿಜವಾದ ಕೆಲಸ ಎನ್ನುವುದು. ಮತ್ತು ಇದರ ಪರಿಣಾಮವಾಗಿ ನಾವು ಹೊರದೇಶಗಳಿಂದ ತರಿಸುತ್ತಿದ್ದ ಡೀಸೆಲ್ನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಯಿತು. ರೈಲುಗಳು ವಿದ್ಯುತ್ ಶಕ್ತಿಯಿಂದ ಸಂಚರಿಸಲಾರಂಭಿಸಿ ಪರಿಸರಕ್ಕೂ ಸಾಕಷ್ಟು ಪ್ರಯೋಜನವಾಗತೊಡಗಿತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾವು ಇಲ್ಲಿಗೆ ನಿಂತಿಲ್ಲ. ನಮ್ಮ ಈ ಪ್ರಗತಿಯ ಪಯಣ ಮುಂದುವರಿಯುತ್ತಿದೆ. ಏಕೆಂದರೆ ನಾವು ಈ ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಂದೆ ಇರಲು ಬಯಸುವುದಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀವು ಒಂದು ಸುದ್ದಿಯನ್ನ ಕೇಳಿರಬಹುದು. ಭಾರತವು ಇಂಧನ ವಲಯದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ದೇಶ ಮೊದಲ ಬಾರಿಗೆ ಹೈಡ್ರೋಜನ್ ನಿಂದ ಚಲಿಸುವ ರೈಲನ್ನು ಪ್ರಾರಂಭಿಸಿದೆ. ಮತ್ತು ನನಗೆ ಸಂತೋಷವಿದೆ ಎಂದರೆ ಇದು ಅತ್ಯಂತ ಉದ್ದವಾದ ರೈಲಾಗಿದೆ, ಅತ್ಯಂತ ಶಕ್ತಿಶಾಲಿ ರೈಲಾಗಿದೆ. ಮತ್ತು ವಿಶ್ವದ ಹೈಡ್ರೋಜನ್ ರೈಲುಗಳ ಕ್ಷೇತ್ರದಲ್ಲಿ ಭಾರತವು ತನ್ನ ವಿಜಯದ ಧ್ವಜವನ್ನು ಹಾರಿಸಿದೆ. ನನ್ನ ಸಮಸ್ತ ದೇಶವಾಸಿಗಳೇ, ಕಳೆದ 10-12 ವರ್ಷಗಳಿಂದ ನಾವು ನಿರಂತರವಾಗಿ 2047ರ ಗುರಿಯನ್ನು ತಲುಪಲು ನಾವು ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ ಮತ್ತು ಒಂದಾದ ನಂತರ ಒಂದು ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸುತ್ತಿದ್ದೇವೆ. ನಾವು ಎಂದೂ ಊಹಿಸಿರಲಿಲ್ಲ ನಮ್ಮ ಈ ಪಯಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಕಳೆದ 10-12 ವರ್ಷಗಳಲ್ಲಿ ನಾವು ಎಷ್ಟೋ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿದ್ದೇವೆ. ಕೊರೋನಾದಂತಹ ಜಾಗತಿಕ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿತು ಮತ್ತು ಇದರ ಪರಿಣಾಮವಾಗಿ ಪ್ರಪಂಚದ ಎಲ್ಲಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದವು. ಕೊರೋನಾದ ಸಂಕಷ್ಟದಿಂದ ಹೊರಬರುತ್ತಿದ್ದಂತೆಯೇ ಯುದ್ಧದ ಭೀಕರ ಸುದ್ದಿಗಳು ಕೇಳಿ ಬರಲಾರಂಭಿಸಿದವು. ಒಂದೆಡೆ ಉಕ್ರೇನ್, ಮತ್ತೊಂದೆಡೆ ಪಶ್ಚಿಮ ಏಷ್ಯಾ, ಹೀಗೆ ಎಲ್ಲೆಡೆ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣವಾಯಿತು. ಮತ್ತು ಈ ಬಗ್ಗೆ ಭವಿಷ್ಯ ಹೇಳುವವರು ಏನೇನೋ ಭವಿಷ್ಯವಾಣಿಗಳನ್ನು ನುಡಿಯುತ್ತಿದ್ದರು. ದೇಶವನ್ನು ಹೆದರಿಸುವುದು, ಜನರಲ್ಲಿ ಭಯ ಹುಟ್ಟಿಸುವುದು ಮತ್ತು ಅವರನ್ನು ಸದಾ ಚಿಂತೆಗೀಡು ಮಾಡುವುದರಲ್ಲೇ ಕೆಲವು ಜನರು ಆನಂದ ಪಡುತ್ತಾರೆ. ಭಾರತದ ಜನರಿಗೆ ಸರಿಯಾದ ಸಮಯದಲ್ಲಿ ಲಸಿಕೆ ಸಿಗುವುದಿಲ್ಲ ಎಂದು ಅವರು ಅಪಪ್ರಚಾರ ಮಾಡಿದರು. ಕೋವಿಡ್ ಸಮಯದಲ್ಲಿ ಜನರು ಬದುಕುಳಿಯುವುದು ಕಷ್ಟ, ಏನೂ ಉಳಿಯುವುದಿಲ್ಲ ಎನ್ನುವಾಗಲೇ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಎದುರಾಯಿತು. ಆಗ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ, ಗ್ಯಾಸ್ ಸಿಗುವುದಿಲ್ಲ, ಡೀಸೆಲ್ ಮತ್ತು ರಸಗೊಬ್ಬರಗಳು ಸಿಗುವುದಿಲ್ಲ ಎಂದೆಲ್ಲ ಇಡೀ ಜಗತ್ತಿನಾದ್ಯಂತ ವದಂತಿಗಳನ್ನು ಹಬ್ಬಿಸಿ ಭಾರತ ಜನರನ್ನು ಭಯಭೀತರನ್ನಾಗಿ ಮಾಡುವ ಮತ್ತು ಅವರನ್ನು ಹೆದರಿಸುವ ಕೆಲಸ ನಡೆಯಿತು. ಜನರನ್ನು ಸದಾ ಚಿಂತೆಯ ಸಾಗರದಲ್ಲಿ ಮುಳುಗಿಸಿಡುವುದರಲ್ಲೇ ಕೆಲವು ಜನರಿಗೆ ಒಂದು ರೀತಿಯ ಆನಂದ ಸಿಗುತ್ತಿತ್ತು. ಕಳೆದ 10-12 ವರ್ಷಗಳ ಉತ್ತಮ ಯೋಜನೆಗಳು ಇಂದು ಫಲ ನೀಡುತ್ತಿವೆ ಎಂಬುದನ್ನು ಇಡೀ ದೇಶವೇ ನೋಡಿದೆ. ಮತ್ತು ಇಂತಹ ದೊಡ್ಡ ಬಿಕ್ಕಟ್ಟಿನ ನಡುವೆಯೂ ಅತಿಥಿ ದೇವೋ ಭವ ಅಥವಾ ನಾಗರಿಕರೇ ದೇವರು ಎಂಬ ಮಂತ್ರದೊಂದಿಗೆ ಬದುಕುತ್ತಿರುವ ಭಾರತವು ಹಿಂದೆಯೇ ಮಾಡಿಕೊಂಡಿದ್ದ ಸಿದ್ಧತೆಗಳು ನಮಗೆ ನೆರವಾದವು. ಸಂಕಷ್ಟಗಳು ಬರುತ್ತವೆ ಎಂದು ನಾವು ಮೊದಲೇ ಊಹಿಸಿರಲಿಲ್ಲ. ಆದರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ಎಲ್ಲಾ ಸಿದ್ಧತೆಗಳು ನಮಗೆ ಆಸರೆಯಾದವು. ಅದರ ಫಲವಾಗಿ ಇಂದು ದೇಶದಲ್ಲಿ ಅನಿಲದ ಕೊರತೆ ಇಲ್ಲ, ಪೆಟ್ರೋಲ್ ಸಹ ಲಭ್ಯವಿದೆ ಮತ್ತು ರಸಗೊಬ್ಬರವಾದ ಯೂರಿಯಾ ಕೂಡ ಹೇರಳವಾಗಿದೆ. ನಾವಿಂದು ನಮ್ಮ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಿದ್ದೇವೆ, ಹೆಮ್ಮೆಯಿಂದ ಮುನ್ನಡೆಯುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಜಗತ್ತಿನ ಈ ಎಲ್ಲಾ ಬಿಕ್ಕಟ್ಟುಗಳ ಪ್ರಭಾವವು ಪ್ರತಿಯೊಬ್ಬರ ಮೇಲೂ ಉಂಟಾಗಿದೆ, ನಾವು ಕೂಡ ಅದರಿಂದ ಹೊರತಾಗಿಲ್ಲ. ವಿಶ್ವ ಮಾರುಕಟ್ಟೆಯಲ್ಲಿ ಒಂದು ಚೀಲ ಯೂರಿಯಾದ ಬೆಲೆ ಇಂದು ಸುಮಾರು 3000 ರೂಪಾಯಿಗಳಷ್ಟಾಗಿದೆ. ಆದರೆ ಇಂದಿಗೂ ಸಹ ನಮ್ಮ ದೇಶದ ರೈತರು ಆ ಭಾರಿ ಹೊರೆಯನ್ನು ಹೊರುವಂತೆ ನಾವು ಒತ್ತಾಯಿಸುತ್ತಿಲ್ಲ. ಬದಲಾಗಿ ಸರ್ಕಾರವೇ ಆ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಿದೆ. ಮತ್ತು ಪ್ರಪಂಚದಿಂದ ನಮಗೆ 3000 ರೂಪಾಯಿಗೆ ಸಿಗುವ ಯೂರಿಯಾ ಚೀಲವನ್ನು ನಮ್ಮ ರೈತರಿಗೆ ಕೇವಲ 300 ರೂಪಾಯಿಗಳಿಗೆ ನೀಡಲು ನಾವು ಶಕ್ತರಾಗಿದ್ದೇವೆ. ಅಷ್ಟೇ ಅಲ್ಲದೆ ಇಂದು ವಿಶ್ವದ ಮಾರುಕಟ್ಟೆಯಲ್ಲಿ ಡಿಎಪಿ ಬೆಲೆಯು 5000 ರೂಪಾಯಿಗಳನ್ನು ತಲುಪಿದೆ. ಆದರೆ ನಮ್ಮ ದೇಶದ ರೈತರಿಗೆ ಯಾವುದೇ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ನಾವು ಇಂದಿಗೂ ಅವರಿಗೆ ಕೇವಲ 1350 ರೂಪಾಯಿಗಳಿಗೆ ಡಿಎಪಿಯನ್ನು ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಒಂದು ಕಾಲವಿತ್ತು ನಾನು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಯೋಚಿಸುವ ಕೆಲವು ಜನರು ಹಾಗಾದರೆ ಜಾಗತೀಕರಣದ ಗತಿ ಏನು ಎಂದು ನಮ್ಮನ್ನು ಪ್ರಶ್ನಿಸುತ್ತಿದ್ದರು. ಆದರೆ ಕಳೆದ ಒಂದು ದಶಕದಲ್ಲಿ ಜಗತ್ತು ಗ್ಲೋಬಲೈಸೇಷನ್ ಎಂಬ ಪದವನ್ನೇ ಬಳಸುವುದನ್ನು ನಿಲ್ಲಿಸಿದಂತೆ ತೋರುತ್ತಿದೆ ಎಂಬುದನ್ನು

ಈ ಜಗತ್ತು ನೋಡುತ್ತಿದೆ. ಎಲ್ಲಿಂದ ಈ ಗ್ಲೋಬಲೈಸೇಷನ್ ಧ್ವನಿ ಕೇಳಿ ಬರುತ್ತಿತ್ತೋ ಇಂದು ಅದು ಕೇಳಿಸದಂತಾಗಿದೆ. ವಿಶ್ವದ ಪ್ರತಿಯೊಂದು ದೇಶವು ಇಂದು ತನ್ನದೇ ಆದ ಸವಾಲುಗಳ ಮತ್ತು ಹಿತಾಸಕ್ತಿಗಳತ್ತ ಮುಖ ಮಾಡಿವೆ. ಆದರೆ ದುರದೃಷ್ಟವಶಾತ್ ಈ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಕೆಲವು ಜನರು ತಮ್ಮ ವರ್ಚಸ್ಸನ್ನು ಪ್ರದರ್ಶಿಸಲು ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವ ಆಟವಾಡಿದ್ದಾರೆ. ಜಗತ್ತು ಇಂದು ತನ್ನ ಬಳಿ ಇರುವ ಪ್ರತಿಯೊಂದನ್ನು ವೆಪನೈಸ್ ಮಾಡಲು ಮುಂದಾಗಿದೆ. ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವುದು ಅಂದ್ರೆ ಸಂಪನ್ಮೂಲಗಳ ಸಶಸ್ತ್ರೀಕರಣ ಮಾಡುವುದರಲ್ಲೇ ಇಂದು ಜಗತ್ತು ತೊಡಗಿಸಿಕೊಂಡಿದೆ. ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ, ಔಷಧಿಗಳು, ತಂತ್ರಜ್ಞಾನದ ಚಿಪ್ಗಳು ಅಷ್ಟೇ ಅಲ್ಲದೆ ಇಂದು ಭೂಭಾಗವನ್ನು ಕೂಡ ಶಸ್ತ್ರಾಸ್ತ್ರವನ್ನಾಗಿ ಬಳಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ನಾವು ಕಳೆದ 10 ವರ್ಷಗಳಿಂದ ಆತ್ಮನಿರ್ಭರತೆಯ ಮಂತ್ರದೊಂದಿಗೆ ಸರಿಯಾದ ದಿಕ್ಕಿನಲ್ಲಿ ಸಾಗದಿದ್ದಲ್ಲಿ ಇಂತಹ ಸವಾಲುಗಳನ್ನು ಇಷ್ಟು ಬಲವಾಗಿ ಎದುರಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತಿತ್ತು. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳು ಇಂದು ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಭಾರತದ ವರ್ಚಸ್ಸು ಸಂಪೂರ್ಣವಾಗಿ

ಇಂತಹ ಸವಾಲುಗಳನ್ನು ಇಷ್ಟು ಬಲವಾಗಿ ಎದುರಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತಿತ್ತು. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳು ಇಂದು ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಭಾರತದ ವರ್ಚಸ್ಸು ಸಂಪೂರ್ಣವಾಗಿ ಹೆಚ್ಚುತ್ತಿದೆ. ಇಂದು ಭಾರತವು ಇಡೀ ಜಗತ್ತಿಗೆ ಒಂದು ಭರವಸೆಯ ಕಿರಣವಾಗಿ ಮತ್ತು ಗೌರವಾನ್ವಿತ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಬಳಿ ಸ್ಥಿರವಾದ ರಾಜಕೀಯ ಬೆಂಬಲವಿದೆ, ಸುಭದ್ರ ಸರ್ಕಾರವಿದೆ, ಭಾರತವು ರೋಮಾಂಚಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ, ಹಾಗೂ ನಮ್ಮಲ್ಲಿ ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯೂ ಇದೆ, ಮತ್ತು ನಮಗೆಲ್ಲರಿಗೂ ದಾರಿದೀಪವಾಗಿರುವುದು ಭಾರತದ ಸಂವಿಧಾನ. ಇಂದು ಇಡೀ ಜಗತ್ತು ನಮ್ಮ ಈ ಸಾಮರ್ಥ್ಯವನ್ನು ಗುರುತಿಸಲು ಆರಂಭಿಸಿದೆ. ಇದೇ ಕಾರಣಕ್ಕಾಗಿ 2014 ನಂತರ ವಿಶ್ವದ ಸುಮಾರು 40 ದೇಶಗಳೊಂದಿಗೆ ನಮ್ಮ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಏರ್ಪಡುತ್ತಿವೆ. ನೋಡಿ, ಇಂದು ಎಂತಹ ದೊಡ್ಡ ಅವಕಾಶ ನಮ್ಮ ಮುಂದೆ ಬಂದಿದೆ. ವಾಸ್ತವವಾಗಿ ಈ ಒಪ್ಪಂದಗಳು ನಮಗೆ ದೊರೆತಿರುವ ಒಂದು ಸುಸಂದರ್ಭವಾಗಿದೆ, ಮತ್ತು ಆದ್ದರಿಂದ ನಾನು ವಿಶೇಷವಾಗಿ ನನ್ನ MSME ವಲಯದವರಿಗೆ ಈ ಮಾತನ್ನು ಹೇಳಲು ಬಯಸುತ್ತೇನೆ. ನಾವು ಈ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ನಾವೀಗ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕಿದೆ. ಭಾರತದ ಉತ್ಪನ್ನಗಳು ವಿಶ್ವದ ಮಾರುಕಟ್ಟೆಯ ಎಲ್ಲೆಡೆ ಪಸರಿಸಬೇಕು. ಅದು ಜವಳಿ ಉದ್ಯಮ ಇರಲಿ, ನಮ್ಮ ಮೆಷಿನರಿ ಆಗಿರಲಿ, ಅಥವಾ ನಮ್ಮ ಔಷಧಿಗಳೇ ಆಗಿರಲಿ, ನಾವು ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ಅಂದ್ರೆ ಜಾಗತಿಕವಾಗಿ ನಿಗದಿಪಡಿಸಲಾದ ಮಾನದಂಡಗಳನ್ನು ನಾವು ಯಶಸ್ವಿಯಾಗಿ ದಾಟಬೇಕಿದೆ. ಪ್ರಪಂಚದಲ್ಲಿ ಈಗ ಲಭ್ಯವಿರುವುದಕ್ಕಿಂತ ಉತ್ತಮವಾದ ಗುಣಮಟ್ಟವನ್ನು ನಾವು ನೀಡಬೇಕಾಗುತ್ತೆ, ಮತ್ತು ಜಗತ್ತಿಗೆ ಸಿಗುತ್ತಿರುವುದಕ್ಕಿಂತ ಕಡಿಮೆ ದರದಲ್ಲಿ ನಾವು ಪೂರೈಸಬೇಕಾಗುತ್ತೆ. ಹಾಗೂ ಪಂಜಾಬಿನ ಲೂಧಿಯಾನದಿಂದ ಹಿಡಿದು ತಮಿಳುನಾಡಿನ ತಿರುಪುರದವರೆಗೆ ವ್ಯಾಪಿಸಿರುವ ನಮ್ಮ ಜವಳಿ ಉದ್ಯಮ ಕ್ಷೇತ್ರವು ಇಡೀ ವಿಶ್ವದಾದ್ಯಂತ ತಲುಪುವ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ ಕೇರಳದಿಂದ ಹಿಡಿದು ಗುಜರಾತ್ವರೆಗೆ ಮತ್ತು ತಮಿಳುನಾಡಿನಿಂದ ಹಿಡಿದು ಬಂಗಾಳದವರೆಗೆ ಹರಡಿರುವ ನಮ್ಮ ಸಮುದ್ರ ತೀರ ಮತ್ತು ಅಲ್ಲಿನ ನಮ್ಮ ಮೀನುಗಾರ ಸಹೋದರ ಸಹೋದರಿಯರೇ, ಇಂದು ಈ ಮುಕ್ತ ವ್ಯಾಪಾರ ಒಪ್ಪಂದಗಳ ಕಾರಣದಿಂದಾಗಿ ನಮ್ಮ ಸೀಗಡಿ ಅಂದ್ರೆ ಜಿಂಗಾ ರಫ್ತು ಮಾಡಲು ಮತ್ತು ನಮ್ಮ ಇತರ ಸೀ ಫುಡ್ ಅಂದ್ರೆ ಸಮುದ್ರ ಆಹಾರಗಳಿಗೆ ವಿಶ್ವದ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟ ಪ್ರವೇಶ ಪಡೆಯಲು ಇಂದು ಅಪಾರ ಸಾಧ್ಯತೆಗಳು ಸೃಷ್ಟಿಯಾಗಿವೆ. ನಾನು ಬಯಸುವುದೇನೆಂದ್ರೆ ನಾವು ಈ ಸನ್ನಿವೇಶ ಪಡೆದುಕೊಳ್ತಾ ಮುಂದೆ ಸಾಗುತ್ತಾ ಈ ಎಲ್ಲಾ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ಪ್ರಯತ್ನಿಸೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ನಿಮ್ಮ ಮುಂದೆ ಮಂಡಿಸಿರುವ ಈ ಕಾರ್ಯಯೋಜನೆಯ ಹಿಂದಿರುವ 2047 ಗುರಿಯು ಅಚಲವಾದ ಅಡಿಪಾಯದ ಮೇಲೆ ನಿಂತಿದೆ. 2047 ಹೊತ್ತಿಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಗುರಿಯು ಕಳೆದ 10-12 ವರ್ಷಗಳಲ್ಲಿ ನಮ್ಮ ದೇಶವಾಸಿಗಳು ಪ್ರದರ್ಶಿಸಿದ ಅಸಾಧಾರಣ ಸಾಮರ್ಥ್ಯದ ಒಂದು ಭಾಗವಾಗಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಮಾನದ ಕಾಲು ಭಾಗ ಈಗಾಗಲೇ ಕಳೆದು ಹೋಗಿದೆ, ಮತ್ತು ಮುಂದಿನ ಕಾಲು ಭಾಗವು ನಮಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈಗ ನಾವು ವಿರಮಿಸಲು ಸಾಧ್ಯವಿಲ್ಲ, ನಮ್ಮ ವೇಗಕ್ಕೆ ತಡೆ ಉಂಟಾಗಬಾರದು. ನಮ್ಮ ಗುರಿ ಮತ್ತು ಹಾದಿ ಈಗಾಗಲೇ ನಿರ್ಧಾರವಾಗಿದೆ, ನಾವು ಅದನ್ನು ತಲುಪಲೇಬೇಕಿದೆ. ಇದಕ್ಕಾಗಿ ನಾವು ನಮ್ಮ ಕೆಲಸದ ಸಂಸ್ಕೃತಿಯನ್ನ ಬದಲಿಸಿಕೊಳ್ಳಬೇಕು, ನಮ್ಮ ಕಾರ್ಯ ವೈಖರಿಯನ್ನು ಬದಲಿಸಿಕೊಳ್ಳುವುದರ ಜೊತೆಗೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಾವು ನಮ್ಮ ಕೆಲಸದ ವೇಗವನ್ನು ಕೂಡ ಹೆಚ್ಚಿಸಬೇಕಿದೆ. ಕಳೆದ 5-6 ದಶಕಗಳಲ್ಲಿ ಯಾವ ಕೆಲಸಗಳು ಸಾಧ್ಯವಾಗಿಲ್ಲವೋ ಆ ಕೆಲಸಗಳನ್ನು ನಾವು ಮುಂಬರುವ 5-6 ವರ್ಷಗಳಲ್ಲಿ ಮಾಡಿ ತೋರಿಸಬೇಕಿದೆ, ಮತ್ತು ಈ ಕನಸನ್ನು ನನಸು ಮಾಡಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಅಚಲವಾದ ನಂಬಿಕೆ ನನಗೆ ನನ್ನ ದೇಶದ ಯುವ ಶಕ್ತಿಯ ಮೇಲೆ, ನನ್ನ ದೇಶದ ನವಯುವಕರ ಮೇಲೆ, ನನ್ನ ದೇಶದ ತಾಯಂದಿರು ಮತ್ತು ಸಹೋದರಿಯರ ಮೇಲೆ, ನನ್ನ ದೇಶದ ರೈತರ ಮೇಲೆ ಮತ್ತು ನನ್ನ ದೇಶದ ಕಾರ್ಮಿಕರ ಮೇಲೆ ಇದೆ. ಆದುದರಿಂದಲೇ ನಾವು ಸುಧಾರಣೆಯ ವೇಗವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಬೇಕಿದೆ. ಮತ್ತು ನಾನು ಸುಧಾರಣೆಯ ಬಗ್ಗೆ ಮಾತನಾಡುವಾಗ ಆ ಸುಧಾರಣೆಯು ನಮ್ಮ ಪಾಲಿಗೆ ಕೇವಲ ಒಂದು ಅನಿವಾರ್ಯತೆಯಲ್ಲ, ಅಥವಾ ಅದು ಕೇವಲ ಪ್ರಚಲಿತದಲ್ಲಿರುವ ಒಂದು ಪದವೂ ಅಲ್ಲ. ನಮಗೆ ಸುಧಾರಣೆ ಎಂಬುದು ಒಂದು ಅಚಲವಾದ ವಿಶ್ವಾಸವಾಗಿದೆ, ಮತ್ತು ಅದೇ ದೃಢ ವಿಶ್ವಾಸದೊಂದಿಗೆ ನಾವಿಂದು ರಿಫಾರ್ಮ್ ಎಕ್ಸ್ಪ್ರೆಸ್ ಹಳಿಯ ಮೇಲೆ ವೇಗವಾಗಿ ಸಾಗುತ್ತಿದ್ದೇವೆ. ಮತ್ತು ನಾವು ಮುಂಬರುವ ದಿನಗಳಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ರಿಫಾರ್ಮ್ನತ್ತ ಅಂದ್ರೆ ಮುಂದಿನ ಹಂತದ ಸುಧಾರಣೆಗಳತ್ತ ಹೆಜ್ಜೆ ಹಾಕಲಿದ್ದೇವೆ. ಆದ್ದರಿಂದ ಸರ್ಕಾರ, ಸಮಾಜ, ಉದ್ಯಮ, ಉತ್ಪಾದಕರು, ರೈತರು, ಹೀಗೆ ಪ್ರತಿಯೊಬ್ಬರೂ ತಮ್ಮ ಟ್ರೆಡಿಷನಲ್ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳನ್ನು ತರಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಕೂಡ ಸುಧಾರಣೆ ತರಬೇಕಿದೆ, ನಮ್ಮ ಗುರಿಗಳನ್ನು ಸುಧಾರಿಸಿಕೊಳ್ಳಬೇಕಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವೆಲ್ಲರೂ ಒಂದು ನಿರ್ದಿಷ್ಟ ದಿಕ್ಕನ್ನು ಹಿಡಿದು ಸಾಗಬೇಕಿದೆ. ಭಾರತದ ಸಾಮರ್ಥ್ಯವನ್ನು ಸಪ್ತ ಸಿಂಧುವಿನ ರೂಪದಲ್ಲಿ ನಾವು ಅರಿತಿದ್ದ, ನಾವು ಅರ್ಥೈಸಿಕೊಂಡಿದ್ದ ಮತ್ತು ನಾವು ಕೇಳಿದ್ದ ಆ ಯುಗವನ್ನು ನಾನಿಂದು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈಗ ವಿಕಸಿತ ಭಾರತವನ್ನು ನಿರ್ಮಿಸಲು ನಮಗೆ ಹೊಸ ಪ್ರವಾಹದ ಅವಶ್ಯಕತೆ ಇದೆ. ಇಂದು ನಾನು ಕೆಂಪುಕೋಟೆಯ ಈ ಭದ್ರಕೋಟೆಯಿಂದ ದೇಶದ ಮುಂದೆ ಶಕ್ತಿಯ ಸಪ್ತಧಾರೆಗಳಿಗೆ ಕರೆ ನೀಡುತ್ತಿದ್ದೇನೆ. ಕಳೆದ 5-6 ದಶಕಗಳಲ್ಲಿ ಸಾಧ್ಯವಾಗದ್ದು ಮುಂಬರುವ 5-6 ವರ್ಷಗಳಲ್ಲಿ ಆ ಸಪ್ತಧಾರೆಗಳ ಸಾಮರ್ಥ್ಯದಿಂದ, ಅವುಗಳ ಶಕ್ತಿಯಿಂದ ಸಾಧ್ಯವಾಗಲಿದೆ. ನಾವು ದೇಶಕ್ಕೆ ಹೊಸ

ನಿರಂತರ ಹೊಸ ವೇಗವನ್ನು ನೀಡುತ್ತೇವೆ ಮತ್ತು ಹೊಸ ಗುರಿಗಳನ್ನು ದಾಟುವಂತಹ ಸಾಮರ್ಥ್ಯವನ್ನು ಒದಗಿಸುತ್ತೇವೆ ಮತ್ತು ಇದರ ಜೊತೆ ಜೊತೆಗೆ ದೇಶದ ಯುವ ಶಕ್ತಿಯ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುವುದು ಅವರ ಶಕ್ತಿಯನ್ನು ಒಗ್ಗೂಡಿಸಲಾಗುವುದು ಮುಂಬರುವ ದಿನಗಳಲ್ಲಿ ನಾನು ಸಪ್ತಧಾರೆಗಳ ಬಗ್ಗೆ ಮಾತನಾಡುವಾಗ ಆ ಸಪ್ತಧಾರೆಗಳ ಮೊದಲ ಶಕ್ತಿ ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಅಂದ್ರೆ ಉತ್ಪಾದನಾ ಶಕ್ತಿ ನನ್ನ ಪ್ರೀತಿಯ ದೇಶವಾಸಿಗಳೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕಿದೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ನಾವು ಸಣ್ಣ ಸಣ್ಣ ಹಂತಗಳಲ್ಲಿಯೂ ಬದಲಾವಣೆ ತರಬೇಕಿದೆ ನಾವು ಇಂದು ಇಂಧನವನ್ನು ಉತ್ಪಾದಿಸಬೇಕಿದೆ ಬೃಹತ್ ಉತ್ಪನ್ನಗಳನ್ನು ತಯಾರಿಸಬೇಕಿದೆ ಇಡೀ ಮೌಲ್ಯ ಸರಪಳಿಯು ನಮ್ಮದಾಗಿರಬೇಕು ಮತ್ತು ಅದನ್ನು ಗುರಿಯಾಗಿಸಿಕೊಂಡು ನಮಗೆ ಬಿಡಿ ಭಾಗಗಳು ಬೇಕು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೇಕು ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಪೂರ್ಣ ಪ್ರಮಾಣದ ಉತ್ಪನ್ನಗಳು ನಮಗೆ ಬೇಕಿವೆ ವಿನ್ಯಾಸದಿಂದ ಹಿಡಿದು ಉತ್ಪಾದನೆಯವರೆಗೆ ಭಾರತವು ಜಾಗತಿಕ ಸಪ್ಲೈ ಚೈನ್ನ ನಂಬಿಕೆ ಕೇಂದ್ರವಾಗಿ ಹೊರಹೊಮ್ಮಬೇಕಿದೆ ಇದಕ್ಕಾಗಿ ನಾನು ಮೂರು ವಿಷಯಗಳ ಮೇಲೆ ವಿಶೇಷವಾಗಿ ಒತ್ತು ನೀಡಲು ಬಯಸುತ್ತೇನೆ ಉತ್ಪಾದನಾ ಕ್ಷೇತ್ರದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ ಇದು ಕಾಲವು ನಮಗೆ ನೀಡಿದ ಸುಸಂದರ್ಭವಾಗಿದೆ ಈ ಅವಕಾಶವನ್ನು ನಾವು ಕೈ ಬಿಡಬಾರದು ಮತ್ತು ಇದಕ್ಕಾಗಿ ನಾವು ಬೆಲೆ ಗುಣಮಟ್ಟ ಹಾಗೂ ಪ್ರಮಾಣದ ವಿಷಯಗಳಲ್ಲಿ ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಸಿದ್ಧರಾಗಬೇಕಿದೆ ನಮ್ಮ ಫ್ಯಾಕ್ಟರಿಗಳು ಕಾಂಪಿಟೇಟಿವ್ ಆಗಿರಬೇಕು ನಮ್ಮ ಪ್ರಾಡಕ್ಟ್ಗಳು ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ನಮ್ಮ ಪ್ಯಾಕೇಜಿಂಗ್ ಇಡೀ ವಿಶ್ವದ ಜನರನ್ನು ಸೆಳೆಯುವಂತಿರಬೇಕು ಅವರನ್ನು ಆಕರ್ಷಿಸುವಂತಿರಬೇಕು ನಮ್ಮ ಜೀರೋ ಡಿಫೆಕ್ಟ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಗುರುತಾಗಬೇಕು ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್ ಪ್ರತಿಯೊಬ್ಬ ಎಂಟರ್ಪ್ರೆನಿಯರ್ ಪ್ರತಿ ಎಂಎಸ್ಇ ಮತ್ತು ಎಂಎಸ್ಎಂಇಗಳಿಗೆ ನಾನು ಹೇಳ ಬಯಸುವುದೇನೆಂದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಗುರುತು ವಿಶ್ವಾಸಾರ್ಹತೆ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಇರಬೇಕು ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರಾಜಿ ಇರಬಾರದು ಆದ್ರಿಂದ ನಮ್ಮ ಮಂತ್ರ ಕ್ವಾಲಿಟಿ ಕ್ವಾಲಿಟಿ ಮತ್ತು ಕ್ವಾಲಿಟಿ ಎಂದೇ ಆಗಿರಬೇಕು ಇದೇ ನಮ್ಮ ಜಾಗತಿಕ ಬ್ರ್ಯಾಂಡ್ ಮೌಲ್ಯವಾಗಿ ಬೆಳೆಯಲಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ಈ ಸಪ್ತಧಾರೆಯ ಎರಡನೇ ಶಕ್ತಿ ಎಂದರೆ ಕೃಷಿ ಮತ್ತು ಫುಡ್ ಪ್ರೊಡಕ್ಷನ್ ನಾವು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಪಾರವಾಗಿ ಪ್ರಗತಿ ಸಾಧಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಿದೆ ನಮ್ಮ ರೈತರಿಗಾಗಿ ಈಗ ವಿಶ್ವದ ಮಾರುಕಟ್ಟೆಗಳು ಮುಕ್ತವಾಗಿವೆ ಎಫ್ಪಿಒಗಳ ಮೂಲಕ ನಮಗೆ ಒಂದು ಬೃಹತ್ ಮಾರುಕಟ್ಟೆ ಲಭಿಸುತ್ತಿದೆ ನಾವು ಅಲ್ಲಿಗೆ ತಲುಪಬೇಕಿದೆ ಆ ಜಾಗವನ್ನು ನಾವು ವಶಪಡಿಸಿಕೊಳ್ಬೇಕಿದೆ ನಾವು ಹೊಲಗದ್ದೆಗಳಿಂದ ಹಿಡಿದು ರಫ್ತು ಮಾರುಕಟ್ಟೆಯವರೆಗೆ ಸಾಗಬೇಕಿದೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇರಲಿ ನಮ್ಮ ಸಿರಿಧಾನ್ಯಗಳಿರಲಿ ನಮ್ಮ ಮಸಾಲೆ ಪದಾರ್ಥಗಳಿರಲಿ ಅಥವಾ ನಮ್ಮ ಹಣ್ಣು ಹಂಪಲು ಮತ್ತು ಹೂವುಗಳಿರಲಿ ಇವೆಲ್ಲವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ ನಮ್ಮಲ್ಲಿ ಏನಿಲ್ಲ ಹೇಳಿ ಅವು ಜಾಗತಿಕ ಬ್ರ್ಯಾಂಡ್ಗಳಾಗಬೇಕು ನಮ್ಮ ರೈತರು ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ ಮತ್ತು ಜಗತ್ತಿನಲ್ಲಿ ಇವುಗಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ ಜಾಗತಿಕ ಮಾನದಂಡಗಳ ಅಡಿಯಲ್ಲಿ ಎಲ್ಲಾ ರೀತಿಯಿಂದಲೂ ಸಾಬೀತಾಗುವ ನಮ್ಮ ಕೃಷಿ ಉತ್ಪನ್ನಗಳು ಸಿದ್ಧವಾದರೆ ನಾವು ಸುಲಭವಾಗಿ ವಿಶ್ವದ ಮಾರುಕಟ್ಟೆಯನ್ನು ತಲುಪಬಹುದು ನನ್ನ ಸಪ್ತಧಾರೆಯ ಮೂರನೇ ಶಕ್ತಿ ಎಂದರೆ ಟೆಕ್ನಾಲಜಿ ಮತ್ತು ಇನ್ನೋವೇಷನ್ ನನ್ನ ಪ್ರೀತಿಯ ದೇಶವಾಸಿಗಳೇ ಇಂದಿನ ಕಾಲವು ಎಐ ಕ್ವಾಂಟಮ್ ಸ್ಪೇಸ್ ರೋಬೋಟಿಕ್ಸ್ ಮತ್ತು ಡೇಟಾ ಸೆಂಟರ್ಗಳ ಕಾಲವಾಗಿದೆ ಇಂದು ಸಂಪೂರ್ಣವಾಗಿ ಒಂದು ಹೊಸ ಕ್ಷೇತ್ರವೇ ತೆರೆದುಕೊಂಡಿದೆ ಮತ್ತು ಈ ಎಮರ್ಜಿಂಗ್ ಟೆಕ್ನಾಲಜಿಯು ಪ್ರತಿ ಕ್ಷಣವೂ ನಮಗೆ ಸವಾಲು ನೀಡುತ್ತಿದೆ ಮತ್ತು ಆದ್ದರಿಂದ ನಮ್ಮ ದೇಶವನ್ನು ಕೇವಲ ವಿಶ್ವದ ಮಾರುಕಟ್ಟೆಯನ್ನಾಗಿ ಮಾಡಬಾರದು ಬದಲಿಗೆ ನಾವು ಇನ್ನೋವೇಷನ್ ಹಬ್ ಆಗಿ ಹೊರಹೊಮ್ಮಬೇಕು ನಾವು ಈಗಾಗಲೇ ಯುಪಿಐ ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೇವೆ ಮತ್ತು ನಮ್ಮ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದೇವೆ ಈಗ ಭಾರತವು ತನ್ನ ಡಿಜಿಟಲ್ ಪಬ್ಲಿಕ್ ಟೆಕ್ನಾಲಜೀಸ್ ಅನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸಬೇಕಿದೆ ಭಾರತವು ನೆಕ್ಸ್ಟ್ ಜನರೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಜಗತ್ತನ್ನು ಮುನ್ನಡೆಸಬೇಕಿದೆ ಮೇಡ್ ಇನ್ ಇಂಡಿಯಾ 6G ದೇಶದ ಪ್ರತಿ ಮೂಲೆ ಮೂಲೆಗೂ ತಲುಪಬೇಕು ಇದು ನಮ್ಮ ಗುರಿಯಾಗಬೇಕು ಮತ್ತು ನಾವು ಈ ನಿಟ್ಟಿನಲ್ಲಿ ವೇಗವನ್ನ ಹೆಚ್ಚಿಸಬೇಕು ಇದಕ್ಕಾಗಿ ನಮ್ಮ ಪ್ರಯತ್ನಗಳು ಎಂದಿಗೂ ಕುಂದಬಾರದು ಇದು ಸಪ್ತಧಾರೆಯ ನಾಲ್ಕನೇ ಶಕ್ತಿಯ ಗತಿಶಕ್ತಿ ಈ ಗತಿಶಕ್ತಿಯ ಮೂಲಕ ದೇಶದೊಳಗೆ ಸೀಮ್ಲೆಸ್ ಫಾಸ್ಟ್ ಕನೆಕ್ಟಿವಿಟಿಗೆ ನಾವು ಹೆಚ್ಚಿನ ಒತ್ತು ನೀಡಬೇಕಿದೆ ಮತ್ತು ನಗರಗಳನ್ನು ಹೈ ಸ್ಪೀಡ್ ರೈಲುಗಳ ಮೂಲಕ ನಾವು ಪರಸ್ಪರ ಸಂಪರ್ಕಿಸಬೇಕಿದೆ ನಮಗೆ ಮಾಡರ್ನ್ ಹೈವೇಗಳು ಬೇಕು ಇನ್ಲ್ಯಾಂಡ್ ವಾಟರ್ ವೇಸ್ ಬೇಕು ಏರ್ಪೋರ್ಟ್ಗಳು ಬೇಕು ಮತ್ತು ಮಲ್ಟಿ ಮಾಡಲ್ ಲಾಜಿಸ್ಟಿಕ್ ವ್ಯವಸ್ಥೆ ಬೇಕು ನಮಗೆ ಬಂದರುಗಳು ಕೇವಲ ಸರಕುಗಳನ್ನು ಇಳಿಸುವ ಮತ್ತು ಏರಿಸುವ ಜಾಗಗಳಾಗಬಾರದು ವಿಶ್ವದ ಹಡಗುಗಳು ಬಂದು ಕೇವಲ ಲಂಗರು ಹಾಕುವ ತಾಣಗಳು ಆಗಬಾರದು ನಮ್ಮ ಬಂದರುಗಳನ್ನು ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ಗ್ರೋತ್ ಅಂದ್ರೆ ಬಂದರು ಆಧಾರಿತ ಅಭಿವೃದ್ಧಿ ಮತ್ತು ಪ್ರಗತಿಯತ್ ನಾವು ಕೊಂಡೊಯ್ಯಬೇಕಿದೆ ನಮ್ಮ ಸಪ್ತಧಾರೆಯ ಐದನೇ ಶಕ್ತಿ ಎಂದರೆ ಅದು ರಕ್ಷಣಾ ಶಕ್ತಿ ನೋಡಿ ರಕ್ಷಣಾ ಶಕ್ತಿಯ ಪ್ರಾಮುಖ್ಯತೆಯು ಎಲ್ಲ ರೀತಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ ನನ್ನ ಪ್ರೀತಿಯ ದೇಶವಾಸಿಗಳೇ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವ ಅವಶ್ಯಕತೆಯನ್ನು ಈಗ ಭಾರತವು ಅನುಭವಿಸಿದೆ ಮತ್ತು ಇಡೀ ಜಗತ್ತು ಇದನ್ನು ಮನಗಂಡಿದೆ ಇದನ್ನು ಹೊರತುಪಡಿಸಿ ನಮಗೆ ಬೇರೆ ದಾರಿಯೇ ಇಲ್ಲ ಇಡೀ ಜಗತ್ತು ಇಂದು ಕೇವಲ ತನ್ನ ಸ್ವಂತ ಹಿತಾಸಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಭಾರತವು ಕೇವಲ ವಿಶ್ವದ ಒಂದು ಮಾರುಕಟ್ಟೆಯಾಗಿ ಉಳಿಯಲು ಸಾಧ್ಯವಿಲ್ಲ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗುವುದು ಅನಿವಾರ್ಯವಾಗಿ ನೆಕ್ಸ್ಟ್ ಜನರೇಷನ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾವು ಜಾಗತಿಕ ಪೂರೈಕೆದಾರರಾಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊತ್ತು ಮುನ್ನಡೆಯಬೇಕಿದೆ ನಾವು ಡ್ರೋನ್ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿ

ಪಡಿಸಬೇಕು ಮತ್ತು ಹೈಪರ್ಸಾನಿಕ್ ಡಿಫೆನ್ಸ್ ಟೆಕ್ನಾಲಜೀಸ್ ನಲ್ಲಿ ನಾವು ನಾಯಕತ್ವವನ್ನು ಸಾಧಿಸಬೇಕಿದೆ. ಇದರೊಂದಿಗೆ ಸೈಬರ್ ಭದ್ರತೆಯೂ ಸಹ ಬಹಳ ಮುಖ್ಯವಾಗಿದೆ, ಯಾಕೆಂದರೆ ಅದು ಇಂದು ಪ್ರತಿ ಮನೆಯ ಸಮಸ್ಯೆ ಆಗುತ್ತಿದೆ. ಇದು ಕೂಡ ಒಂದು ರಕ್ಷಣಾ ಕ್ಷೇತ್ರವೇ ಆಗಿದ್ದು ಇದರಲ್ಲಿ ನಮ್ಮ ಯುವಕರ ಸಾಮರ್ಥ್ಯವನ್ನು ನಾವು ದೇಶಕ್ಕಾಗಿ ಮತ್ತು ಇಡೀ ಜಗತ್ತಿಗಾಗಿ ಬಳಸಿಕೊಳ್ಳಬಹುದು. ನಮ್ಮ ಸಪ್ತಧಾರೆಯ ಆರನೇ ಶಕ್ತಿ ಎಂದರೆ ಗ್ರೀನ್ ಇಕಾನಮಿ ಮತ್ತು ಬ್ಲೂ ಇಕಾನಮಿ. ಇದು ಗ್ರೀನ್ ಜಾಬ್ಗಳ ಸೃಷ್ಟಿಗೂ ಕಾರಣವಾಗುತ್ತದೆ. ನಾವು ಗ್ರೀನ್ ಹೈಡ್ರೋಜನ್, ರಿನ್ಯೂವೆಬಲ್ ಎನರ್ಜಿ, ಎನರ್ಜಿ ಸ್ಟೋರೇಜ್, ಗ್ರೀನ್ ಮೊಬಿಲಿಟಿ ಮತ್ತು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಜಾಗತಿಕ ಮಟ್ಟದಲ್ಲಿ ನಾವು ಸಾಧಿಸಬೇಕು. ಇಡೀ ಜಗತ್ತು ಇಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇವಲ ಚರ್ಚೆ ಮಾಡುತ್ತಿರುವಾಗ ನಾವು ಅದಕ್ಕೆ ಪರಿಹಾರದ ಹಾದಿಗಳನ್ನು ಹುಡುಕುತ್ತಿದ್ದೇವೆ. ನಾವು ಇಂದು ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದೇವೆ ಮತ್ತು ಭಾರತವು ಗ್ರೀನ್ ಮೂವ್ಮೆಂಟ್ನ ಅತಿ ದೊಡ್ಡ ಸಾಮರ್ಥ್ಯದೊಂದಿಗೆ ಮುನ್ನಡೆಯುತ್ತಿದೆ. ಇದರೊಂದಿಗೆ ಭಾರತಕ್ಕೆ ಬ್ಲೂ ಇಕಾನಮಿ ಕ್ಷೇತ್ರದಲ್ಲಿಯೂ ಸಹ ಒಂದು ಬೃಹತ್ ಅವಕಾಶವಿದೆ. ನಮ್ಮ ದೇಶವು ಸುದೀರ್ಘವಾದ ಕರಾವಳಿ ತೀರವನ್ನು ಹೊಂದಿದೆ ಮತ್ತು ಬ್ಲೂ ಇಕಾನಮಿ ನಮಗೆ ಇಂದು ದೊಡ್ಡ ಅವಕಾಶಗಳನ್ನು ಒದಗಿಸಿದೆ. ಇದರಲ್ಲಿ ಫಿಶರೀಸ್ ಅಂದ್ರೆ ಮೀನುಗಾರಿಕೆ ಇರಬಹುದು, ಕೋಸ್ಟಲ್ ಟೂರಿಸಂ ಇರಬಹುದು, ಅಥವಾ ಓಷನ್ ಟೆಕ್ನಾಲಜಿ ಇರಬಹುದು. ಇಂತಹ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಇಂದು ಮುಂದೆ ಸಾಗಬಹುದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಸಪ್ತಧಾರೆಯ ಬಗ್ಗೆ ಮಾತನಾಡುತ್ತಾ ಸಾಗುತ್ತಿರುವಾಗ ಇದು ನಮ್ಮ ಏಳನೇ ಧಾರೆಯಾಗಿದೆ. ಜಗತ್ತಿನ ಪಾಲಿಗೆ ಇದರದ್ದೇ ಆದ ಒಂದು ವಿಶೇಷ ಮಹತ್ವವಿದೆ, ಅದೇ ಭಾರತ ಸಾಫ್ಟ್ ಪವರ್. ಇದು ಭಾರತ ಸಾಫ್ಟ್ ಪವರ್ನ ಶಕ್ತಿಯಾಗಿದೆ. ಇಂದು ಯೋಗವು ಇಡೀ ಜಗತ್ತನ್ನು ಭಾರತದೊಂದಿಗೆ ಬೆಸೆದು ನಿಲ್ಲಿಸಿದೆ. ಯೋಗವು ಜಗತ್ತಿಗೆ ಒಂದು ಶಕ್ತಿಯಾಗುತ್ತಾ ಸಾಗುತ್ತಿದೆ ಮತ್ತು ಭಾರತದ ಪಾಲಿಗೆ ಇದು ನಂಬಿಕೆಯ ದೊಡ್ಡ ಕಾರಣವಾಗುತ್ತಿದೆ. ಯಾವ ಭಾರತ ಬಳಿ ಉತ್ತಮ ವ್ಯವಸ್ಥೆಯ ಕೇಂದ್ರಗಳಿವೆಯೋ, ಯಾವ ಭಾರತ ಬಳಿ ಆಯುರ್ವೇದವಿದೆಯೋ ಮತ್ತು ಭಾರತದಲ್ಲಿ ಇಂದು ಯಾವ ರೀತಿಯಲ್ಲಿ ಹೋಲಿಸ್ಟಿಕ್ ಹೆಲ್ತ್ ಕೇರ್ ವ್ಯವಸ್ಥೆ ಇದೆಯೋ, ಅಂತಹ ನಾವು ಹೀಲ್ ಇನ್ ಇಂಡಿಯಾ ಚಳುವಳಿಯ ಮೂಲಕ ನಮ್ಮ ಸಾಮರ್ಥ್ಯವನ್ನು ಜಗತ್ತಿನೆಲ್ಲೆಡೆ ಕೊಂಡೊಯ್ಯಬಹುದು. ಅದು ಹ್ಯಾಂಡಿಕ್ರಾಫ್ಟ್ ಇರಬಹುದು, ಸಂಸ್ಕೃತಿ ಇರಬಹುದು, ನಮ್ಮ ಚಲನಚಿತ್ರಗಳಿರಬಹುದು, ನಮ್ಮ ಕ್ರಿಯೇಟಿವ್ ವರ್ಲ್ಡ್, VFX, ಅನಿಮೇಷನ್, ಗೇಮಿಂಗ್ ಅಥವಾ ಡಿಜಿಟಲ್ ಕಂಟೆಂಟ್ ಇರಬಹುದು. ಕ್ರಿಯೇಟಿವ್ ವರ್ಲ್ಡ್ ಅಂದ್ರೆ ಸೃಜನಶೀಲ ಜಗತ್ತಿನಲ್ಲಿ ಭಾರತವು ಇಂದು ತನ್ನ ಪ್ರಭಾವವನ್ನು ಬೀರಬಲ್ಲದು. ನಾವು ಅದನ್ನು ಒಂದು ಜಾಗತಿಕ ಸಾಮರ್ಥ್ಯವಾಗಿ ಅಭಿವೃದ್ಧಿಪಡಿಸಬೇಕಿದೆ. ಇಂದು ಭಾರತವು ವೇವ್ ಸಮಿಟ್ಗೆ ಒಂದು ದೊಡ್ಡ ಶಕ್ತಿಯನ್ನ ನೀಡಿದೆ. ಇಡೀ ಜಗತ್ತು ಇಂದು ಭಾರತದ ಈ ವರ್ಲ್ಡ್ ಆಡಿಯೋ ಎಂಟರ್ಟೈನ್ಮೆಂಟ್ ಸಮಿಟ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅದರ ಹಾದಿಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದೆ. ಇದು ಭಾರತದ ಸಾಫ್ಟ್ ಪವರ್ ಹಾಗೂ ಸೃಜನಶೀಲ ಪ್ರಪಂಚವನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಅತ್ಯಂತ ವಿಶಾಲವಾದ ವನ್ಯ ಸಂಪತ್ತನ್ನು ಸಹ ಹೊಂದಿದೆ. ನಮ್ಮಲ್ಲಿ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳಿವೆ ಮತ್ತು ನಮ್ಮ ಸಾಮರ್ಥ್ಯವು ಅಪಾರವಾಗಿದೆ. ಆದರೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ನಾವು ಇಂದಿಗೂ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನಮ್ಮ ಸಾಫ್ಟ್ ಪವರ್ ಮೂಲಕ ಇಡೀ ವಿಶ್ವದ ಪ್ರವಾಸಿಗರನ್ನು ಭಾರತದತ್ತ ಆಕರ್ಷಿಸಲು ನಮಗೊಂದು ದೊಡ್ಡ ಅವಕಾಶವಿದೆ ಮತ್ತು ನಮ್ಮ ಈ ಸಾಮರ್ಥ್ಯವನ್ನು ನಾವು ಜಗತ್ತಿಗೆ ತೋರಿಸಬೇಕಿದೆ. ನಾವು ಇದನ್ನು ಶೀಘ್ರವಾಗಿ ಮಾಡಲಿದ್ದೇವೆ ಮತ್ತು ಇಂದು ಜಗತ್ತಿನಲ್ಲಿ ಕ್ರೀಡಾ ಕ್ಷೇತ್ರವು ಕೂಡ ಒಂದು ದೊಡ್ಡ ಭಾರತದತ್ತ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ಜಾಗತಿಕ ಕ್ರೀಡಾಕೂಟಗಳು ಭಾರತದಲ್ಲಿ ಯಾಕೆ ನಡೆಯಬಾರದು? ಕಂಟೆಂಟ್ ಇಕಾನಮಿ ಕೂಡ ಬಹಳ ವೇಗವಾಗಿ ಬೆಳೆಯುತ್ತಿದ್ದು ಇದು ದೇಶದ ಯುವಜನತೆಯನ್ನು ತನ್ನತ್ತ ಸೆಳೆಯುತ್ತಿದೆ. ಜಗತ್ತಿನ ಪ್ರತಿಯೊಬ್ಬ ಕಲಾವಿದನು ಜೀವನದಲ್ಲಿ ಒಮ್ಮೆಯಾದರೂ ಭಾರತದ ಮಣ್ಣಿನಲ್ಲಿ ತನ್ನ ಕಲಾ ಪ್ರದರ್ಶನ ನೀಡಬೇಕೆಂದು ಬಯಸುತ್ತಾನೆ. ಇದು ನಮಗೆ ದೊರೆತಿರುವ ಅತ್ಯಂತ ದೊಡ್ಡ ಅವಕಾಶವಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಲು ನಾವು ಅಗತ್ಯ ವ್ಯವಸ್ಥೆಗಳನ್ನು ರೂಪಿಸಬೇಕಿದೆ. ಮಿತ್ರರೇ, ಈ ಸಪ್ತಧಾರೆಯ 7 ಶಕ್ತಿಗಳ ಮೂಲ ಉದ್ದೇಶ ಕೇವಲ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಲ್ಲ, ಬದಲಾಗಿ ಒಂದು ಸಮಗ್ರವಾದ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ನೊಂದಿಗೆ ಮುನ್ನಡೆಯುವುದಾಗಿದೆ. ನಾವು ಇಂದು ರಾಷ್ಟ್ರಕ್ಕಾಗಿ ಯಾವ ಗುರಿಯನ್ನು ಹೊಂದಿದ್ದೇವೆಯೋ, ಯಾವ ಮಹತ್ವಾಕಾಂಕ್ಷೆಯೊಂದಿಗೆ ಮುನ್ನಡೆಯುತ್ತಿದ್ದೇವೆಯೋ, ಆ ಬೃಹತ್ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ, ಆದರೆ ನನ್ನ ಯೋಚನೆ ಇದಕ್ಕಿಂತಲೂ ಮುಂದಿನದ್ದಾಗಿದೆ. ನಾನು ಯಾವಾಗ ದೇಶವನ್ನು ಜಾಗೃತಗೊಳಿಸಲು ಬಯಸುತ್ತೇನೋ ಆಗ ನಾನು ದೇಶದ ಶಕ್ತಿಯನ್ನು ಸಹ ಬಡಿದೆಬ್ಬಿಸಲು ಬಯಸುತ್ತೇನೆ. ದೇಶ ಎಂದರೆ ಕೇವಲ ಸರ್ಕಾರವಲ್ಲ, ದೇಶ ಎಂದರೆ ಪ್ರತಿಯೊಬ್ಬ ನಾಗರಿಕನೂ ಅದರೊಂದಿಗೆ ಬೆಸೆಯುವುದು ಎಂದರ್ಥ. ನಾವು ಇಂದು Fortune 500 ಕಂಪನಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಕೇಳುತ್ತೇವೆ. ಹಾಗಾದರೆ ಮುಂಬರುವ ಒಂದು ದಶಕದಲ್ಲಿ ಈ Fortune 500 ಪಟ್ಟಿಯಲ್ಲಿ ಭಾರತದ ಕಂಪನಿಗಳು ಏಕೆ ಇರಬಾರದು ಎಂದು ನಾವು ಯೋಚಿಸಲು ಸಾಧ್ಯವಿಲ್ಲವೇ? ಅದರಲ್ಲಿ ಕನಿಷ್ಠ 50 ಕಂಪನಿಗಳು ಭಾರತದ್ದು ಯಾಕೆ ಆಗಿರಬಾರದು? ಇದು ನಮ್ಮ ಗುರಿ ಏಕೆ ಆಗಿರಬಾರದು? ಇಂದು ಬ್ಯಾಂಕಿಂಗ್ ಕ್ಷೇತ್ರವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಶ್ವದ ಅಗ್ರಗಣ್ಯ ಬ್ಯಾಂಕ್ಗಳ ಪಟ್ಟಿಯಲ್ಲಿ ಭಾರತದ ಬ್ಯಾಂಕಿನ ಧ್ವಜವೂ ಸಹ ಏಕೆ ಹಾರಬಾರದು? ವಿಶ್ವದ Top 5 ಬ್ಯಾಂಕ್ಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಭಾರತದ ಒಂದು ಬ್ಯಾಂಕ್ ಇರಲೇಬೇಕು. ನಾವು ಭಾರತದ ಫಾರ್ಮಾ ಅಂದ್ರೆ ಔಷಧ ತಯಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ, ಆದರೆ ಈಗಿನ ಸಮಯದ ಬೇಡಿಕೆಯು ಮತ್ತಷ್ಟು ಹೆಚ್ಚಿದೆ. ಜಗತ್ತಿನ 5 ಅತಿ ದೊಡ್ಡ ಫಾರ್ಮಾ ಕಂಪನಿಗಳಲ್ಲಿ ಭಾರತದ 1 ಅಥವಾ 2 ಫಾರ್ಮಾ ಕಂಪನಿಗಳ ಹೆಸರು ಸಹ ದಾಖಲಾಗಬೇಕು ಮತ್ತು ಭಾರತವು ಅಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳಬೇಕು. ಇಂದು ಲಾ ಫರ್ಮ್ಗಳಿವೆ, ರೇಟಿಂಗ್ ಏಜೆನ್ಸಿಗಳಿವೆ, ಆದರೆ ಜಾಗತಿಕ ನಾಯಕತ್ವ ಅಂದ್ರೆ ಗ್ಲೋಬಲ್ ಲೀಡರ್ಶಿಪ್ ಈಗ ನಮ್ಮ ಕೈಯಲ್ಲಿರಬೇಕು ಎಂಬುದು ಸಮಯ.

ಬೇಡಿಕೆಲ್ಲವೇ. ನಮ್ಮಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯವಿದೆ ಮತ್ತು ನಮ್ಮ ಇತಿಹಾಸವು ಬಹಳ ಸುದೀರ್ಘವಾಗಿದೆ. ಭಾಷೆಗಳ ಮೇಲಿನ ನಮ್ಮ ಪ್ರಭುತ್ವದೊಂದಿಗೆ ನಾವು ವಿಶ್ವವನ್ನೇ ತಲುಪಬೇಕು. ಜಗತ್ತಿನ ಅತ್ಯುನ್ನತ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕನ್ಸಲ್ಟಿಂಗ್ ಫರ್ಮ್ ಅಥವಾ ಅಕೌಂಟಿಂಗ್ ಫರ್ಮ್ಗಳು ಏಕೆ ಇರಬಾರದು? ಭಾರತ ತಂತ್ರಜ್ಞಾನ ಕಂಪನಿಗಳು ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೆ ಇರಬೇಕು, ಇದು ನಮ್ಮ ಗುರಿಯಾಗಬೇಕು. ಜಗತ್ತು ಆಕರ್ಷಿತವಾಗುವಂತಹ ಬ್ರ್ಯಾಂಡ್ಗಳು ನಮ್ಮಲ್ಲಿರಬೇಕು. ನಮ್ಮ ಈ ಬ್ರ್ಯಾಂಡ್ಗಳು ನಮ್ಮ ದೇಶದ ಹೆಗ್ಗುರುತಾಗಬೇಕು ಮತ್ತು ವಿಶ್ವಕ್ಕೆ ಒಂದು ಪ್ರಮುಖ ಡೆಸ್ಟಿನೇಷನ್ ಆಗಿ ಹೊರಹೊಮ್ಮಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಿದೆ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರಗಳಿಗೆ ತಿಳಿಸಲು ಬಯಸುತ್ತೇನೆ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೂ ಹೇಳಲು ಇಚ್ಛಿಸುತ್ತೇನೆ. ಅಲ್ಲದೆ ನಮ್ಮ ರಿಫಾರ್ಮ್ಗಳ ವೇಗವನ್ನು ಹೆಚ್ಚಿಸುವುದು ಭಾರತ ಸರ್ಕಾರದ ಹೊಣೆಗಾರಿಕೆಯೂ ಆಗಿದೆ. ನಾವು 2047 ಗುರಿಗೆ ಅನುಗುಣವಾಗಿ ನಮ್ಮ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕಿದೆ. ಹಳೆಯ ಕಾಲದ ನೀತಿ ನಿಯಮಗಳ ಪ್ರಕಾರ ನಾವಿನ್ನು ನಡೆಯಲು ಸಾಧ್ಯವಿಲ್ಲ. ಮುಂಬರುವ ಕನಸುಗಳಿಗೆ ತಕ್ಕಂತೆ ನಾವು ಹೊಸ ನೀತಿ ನಿಯಮಗಳನ್ನು ರೂಪಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ನಾವು ಮುನ್ನಡೆದರೆ ನಮಗೆ ಯಶಸ್ಸು ಸಿಗಲಿದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ದೇಶದ ಜನತೆಗೆ ಭರವಸೆ ನೀಡುತ್ತೇನೆಂದರೆ ಇದೇ ಹಾದಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡುವಲ್ಲಿ ಯಾವುದೇ ಕೊರತೆ ಇಲ್ಲದೆ ನಾವೆಲ್ಲರೂ ಸೇರಿ ವಿಕಸಿತ ಭಾರತದ ಕನಸನ್ನು ಖಂಡಿತವಾಗಿಯೂ ನನಸು ಮಾಡುತ್ತೇವೆ. ನಾವೆಲ್ಲರೂ ಒಗ್ಗೂಡಿ ಮುನ್ನಡೆಯಬೇಕಿದೆ. ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ ಅಥವಾ ಕೈಗಾರಿಕಾ ಕ್ಷೇತ್ರವೇ ಇರಲಿ, ನಾವೆಲ್ಲರೂ ಜೊತೆಯಾಗಿ ಮುಂದೆ ಸಾಗಬೇಕಿದೆ. ನಾವು ನಿರಂತರವಾಗಿ ರಿಫಾರ್ಮ್ಸ್ ಮಾಡುತ್ತಿರಬೇಕು ಮತ್ತು ಈ ಸುಧಾರಣೆಗಳನ್ನು ಮುಂದುವರಿಸುತ್ತಿರಬೇಕು. ನಾನು ಮೊದಲೇ ಹೇಳಿದಂತೆ ನಾವು ರಿಫಾರ್ಮ್ಸ್ ಮಾಡುತ್ತಿರುವುದು ಯಾವುದೋ ಒತ್ತಾಯಕ್ಕಲ್ಲ, ಬದಲಾಗಿ ನಮ್ಮ ಗುರಿಯನ್ನು ತಲುಪುವ ಅಚಲವಾದ ನಂಬಿಕೆಯಿಂದ ನಾವು ಇದನ್ನು ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ವಿಕಸಿತ ಭಾರತ ಬಗ್ಗೆ ಮಾತನಾಡುವಾಗ ದೇಶವನ್ನು ಅತ್ಯಂತ ವೇಗವಾಗಿ ಮುನ್ನಡೆಸುವ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದರ ಅತ್ಯಂತ ದೊಡ್ಡ ಫಲಾನುಭವಿ ಯಾರು? ಈ ಎಲ್ಲಾ ಪ್ರಯತ್ನಗಳ ಅತಿ ದೊಡ್ಡ ಸಾಧಕ ಯಾರು? ಒಂದು ವೇಳೆ ಅಂತಹ ಸಾಧಕರಿದ್ದರೆ ಅದು ನನ್ನ ದೇಶದ ಯುವ ಜನತೆ, ನನ್ನ ದೇಶದ ಯುವ ಶಕ್ತಿ. ವಿಕಸಿತ ಭಾರತದ ಪಯಣದಲ್ಲಿ ಯುವ ಜನರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲ, ವಿಕಸಿತ ಭಾರತದ ಅತ್ಯಂತ ದೊಡ್ಡ ಫಲಾನುಭವಿ ಕೂಡ ನನ್ನ ದೇಶದ ಯುವ ಜನರೇ ಆಗಿದ್ದಾರೆ. ಮತ್ತು ಆದ್ದರಿಂದಲೇ ನಾವು ವಿಕಸಿತ ಭಾರತದ ಗುರಿಯನ್ನು ಯುವಜನರೊಂದಿಗೆ ಜೋಡಿಸಿ ಮುಂದೆ ಸಾಗಬೇಕಿದೆ. ಯುವಜನರೇ ನಮ್ಮ ಸರ್ವೋಚ್ಚ ಆದ್ಯತೆಯೊಂದಿಗೆ ನಾವು ಮುಂದೆ ಸಾಗಬೇಕಿದೆ. ಮಿತ್ರರೇ, ಕಳೆದ 10-12 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿವೆ. ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಇಂದು ದೇಶಾದ್ಯಂತ 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಸ್ಥಾಪಿತವಾಗಿವೆ. ದೇಶದ ಯುವಕರು ಇಂದು ಸ್ವಯಂ ಉದ್ಯೋಗಿಗಳಾಗುವುದರ ಜೊತೆಗೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡುತ್ತಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿಗಳ ಇನ್ನೋವೇಷನ್ ಫಂಡ್ ಅನ್ನು ಘೋಷಿಸಿದೆ. ನಾನು ದೇಶದ ಯುವಜನತೆಗೆ ಹೇಳಲು ಬಯಸುವುದೇನೆಂದ್ರೆ, ನೀವು ನಿಮ್ಮ ಕನಸುಗಳೊಂದಿಗೆ ಮುಂದೆ ಬನ್ನಿ. ನಾವು ಸಂಪನ್ಮೂಲಗಳ ಕೊರತೆಯಾಗಲು ಬಿಡುವುದಿಲ್ಲ. ನಿಮ್ಮ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಬಲ ತುಂಬಲು ನಾವು 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಿಂದ ಸಂಶೋಧನೆಗೆ ಹೊಸ ಅವಕಾಶಗಳು ದೊರೆಯಲಿವೆ. ಡಿಜಿಟಲ್ ಇಂಡಿಯಾದ ಅಗ್ಗದ ಡೇಟಾ ಮೂಲಕ ಯುವಕರನ್ನು ಸಶಕ್ತಗೊಳಿಸಲಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಅಗ್ಗದ ಡೇಟಾ ಎಲ್ಲಾದರೂ ಇದ್ರೆ ಅದು ಭಾರತ ಮಣ್ಣಿನಲ್ಲಿದೆ. ಮತ್ತು ಇದು ದೇಶದ ಯುವ ಜನತೆಗೆ ಒಂದು ಹೊಸ ಶಕ್ತಿಯನ್ನು ನೀಡಿದೆ. ನಾವು ಸ್ಕಿಲ್ ಇಂಡಿಯಾ ಎಂಬ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮತ್ತು ಬಾಹ್ಯಾಕಾಶ ಕ್ಷೇತ್ರವನ್ನು ಅಂದ್ರೆ ಸ್ಪೇಸ್ ಸೆಕ್ಟರ್ ಅನ್ನು ನಾವು ಈಗ ಎಲ್ಲರಿಗಾಗಿ ಮುಕ್ತಗೊಳಿಸಿದ್ದೇವೆ. ನಾವೇ ನ್ಯಾಷನಲ್ ಡ್ರೋನ್ ಕಾಲೇಜ್ ಅನ್ನು ಸ್ಥಾಪಿಸಿದ್ದೇವೆ, ಖೇಲೋ ಇಂಡಿಯಾ ಪಾಲಿಸಿಯನ್ನು ರೂಪಿಸಿದ್ದೇವೆ. ಸುಮಾರು 35 ವರ್ಷಗಳ ಕಾಲ ದೇಶದಲ್ಲಿ ಯಾವುದೇ ಹೊಸ ಶಿಕ್ಷಣ ನೀತಿ ಇರಲಿಲ್ಲ. ಅಂತಹದರಲ್ಲಿ ನಾವು ಹೊಸ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತಂದೆವು ಮತ್ತು ಇದರ ಲಾಭವು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಲುಪಿದೆ. ಮಿತ್ರರೇ, 2004 ರಿಂದ 2014 ರವರೆಗಿನ ಅಂಕಿ ಅಂಶಗಳನ್ನು ನಾನು ನಿಮಗೆ ನೀಡಲೇಬೇಕು. 2004 ರಿಂದ 2014 ರ ಅವಧಿಯಲ್ಲಿ ನಮ್ಮ ದೇಶದಲ್ಲಿ 350ಕ್ಕಿಂತಲೂ ಕಡಿಮೆ ವಿಶ್ವವಿದ್ಯಾಲಯಗಳಿದ್ದವು. ಆದರೆ ಇಂದು ಕೇವಲ 10 ರಿಂದ 12 ವರ್ಷಗಳ ಅವಧಿಯಲ್ಲೇ ಸುಮಾರು 650 ಹೊಸ ವಿಶ್ವವಿದ್ಯಾಲಯಗಳು ನಮ್ಮೊಂದಿಗೆ ಸೇರ್ಪಡೆಗೊಂಡಿವೆ. ನಾವು ಸುಮಾರು 1,000 ಮೆಡಿಕಲ್ ಕಾಲೇಜುಗಳ ಅಂಕಿ ಅಂಶವನ್ನು ತಲುಪುತ್ತಿದ್ದೇವೆ. 2014ಕ್ಕಿಂತ ಮೊದಲು ವೈದ್ಯಕೀಯ ಶಿಕ್ಷಣದಲ್ಲಿ ಕೇವಲ 400 ಸೀಟುಗಳು ಮಾತ್ರ ಲಭ್ಯವಿದ್ದವು. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 8,500 ಸೀಟುಗಳು ಲಭ್ಯವಾಗುತ್ತಿವೆ. ಅಷ್ಟೇ ಅಲ್ಲದೆ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ಈಗ ಭಾರತ ನೆಲಕ್ಕೆ ಬರುತ್ತಿವೆ. ಭಾರತ ಒಳಗಡೆ ವಿದೇಶಿ ವಿಶ್ವವಿದ್ಯಾಲಯದ ಡಿಗ್ರಿ ನನ್ನ ದೇಶದ ಯುವಕರಿಗೆ ದೊರೆಯುವಂತಾಗಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ನಮ್ಮ ದೇಶದ ಯುವ ಮನಸ್ಸುಗಳು ಬಾಲ್ಯದಿಂದಲೇ ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಮತ್ತು ಆದ್ದರಿಂದಲೇ ನಾವು ಈ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಸುಮಾರು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸಣ್ಣ ಪುಟ್ಟ ಮಕ್ಕಳ ವಶಕ್ಕೆ ಒಪ್ಪಿಸಲಾಗಿದೆ. ಇದರಿಂದಾಗಿ ಇನ್ನೋವೇಷನ್ ಮತ್ತು ತಂತ್ರಜ್ಞಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಲಿ. ಯುವಜನರಿಗಾಗಿ ನಾವು ಅನೇಕ ದಾರಿಗಳನ್ನು ತೆರೆದಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಭಾರತದ ಪ್ರೈವೇಟ್ ಸ್ಟಾರ್ಟ್ಅಪ್ಗಳಲ್ಲಿ ಸರಾಸರಿ 28 ವರ್ಷ ವಯಸ್ಸಿನ ಯುವಕರು ಕೇವಲ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಜಗತ್ತೇ ಬೆರಗಾಗುವಂತೆ ತಮ್ಮದೇ ಆ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಮತ್ತು ಅವರು ಸ್ವತಃ ರಾಕೆಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮಿತ್ರರೇ, ಅವರು ನಿಜಕ್ಕೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಇಂದು ದೇಶದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳಿವೆ. ನಾವು ಇತ್ತೀಚಿನ ದಿನಗಳಲ್ಲಿ AI ಇಂಪ್ಯಾಕ್ಟ್ ಸಮಿಟ್ ಅನ್ನು ಆಯೋಜಿಸಿದ್ದೆವು.

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ವಿಸ್ತರಣೆಯು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಕೆಂಪುಕೋಟೆಯ ಈ ವೇದಿಕೆಯಿಂದ ನಾನು ದೇಶದ ಯುವ ಜನತೆಗಾಗಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಲು ಬಯಸುತ್ತೇನೆ. ಬರುವ ಒಂದು ವರ್ಷದಲ್ಲಿ ದೇಶದ ಸುಮಾರು 1 ಕೋಟಿ ಯುವಕರಿಗೆ ಎಐ ಸ್ಕಿಲ್ಸ್ ಅಡಿಯಲ್ಲಿ ತರಬೇತಿ ನೀಡುವ ಕೆಲಸವನ್ನು ಮಾಡುವುದಾಗಿ ನಾವು ನಿರ್ಧರಿಸಿದ್ದೇವೆ. ನಮ್ಮ ದೇಶದ ಯುವಕರು ಎಐ ಪ್ರಪಂಚದಲ್ಲೂ ಸಹ ನಾಯಕತ್ವ ವಹಿಸುವ ಸಾಮರ್ಥ್ಯವನ್ನು ಹೊಂದಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ನನ್ನ ಮಿತ್ರರೇ, ಬಯೋ ಎಕಾನಮಿ ಎಂಬುದು ಇಂದು ಒಂದು ಹೊಸ ಕ್ಷೇತ್ರವಾಗಿ ಹೊರಹೊಮ್ಮಿದೆ. 2014ಕ್ಕಿಂತ ಮೊದಲಿನ ಒಂದು ಕಾಲವಿತ್ತು, ಆಗ ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಕೇವಲ 60,000 ಕೋಟಿ ರೂಪಾಯಿಗಳಷ್ಟು ಕೆಲಸ ನಡೆಯುತ್ತಿತ್ತು. ಆದರೆ ನನ್ನ ದೇಶದ ಯುವಶಕ್ತಿಯೇ ನೀವು ಎಂತಹ ಅದ್ಭುತವನ್ನ ಮಾಡಿದ್ದೀರಿ ಎಂದು ಒಮ್ಮೆ ನೋಡಿ. ಯಾವಾಗ ನೀತಿಗಳು ಸರಿಯಾಗಿರುತ್ತವೆಯೋ ಮತ್ತು ಗುರಿ ಸ್ಪಷ್ಟವಾಗಿರುತ್ತದೆಯೋ ಆಗ ನನ್ನ ದೇಶದ ಯುವಕರು ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಎಂತಹ ಮಹತ್ತರ ಸಾಧನೆಯನ್ನು ಮಾಡಬಲ್ಲರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ದೇಶದ ಯುವಶಕ್ತಿಯು ಇಂದು ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. 2014ಕ್ಕಿಂತ ಮೊದಲು ಕೇವಲ 60,000 ಕೋಟಿ ರೂಪಾಯಿಗಳಷ್ಟಿದ್ದ ಬಯೋ ಎಕಾನಮಿಯ ವಹಿವಾಟು ಇಂದು ಬರೋಬ್ಬರಿ 20,00,000 ಕೋಟಿ ರೂಪಾಯಿಗಳನ್ನು ತಲುಪಿದೆ ಗೆಳೆಯರೇ. ಅದು 2009-10 ಕಾಲಘಟ್ಟವಾಗಿತ್ತು. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಕೇವಲ 25 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾತ್ರ ಮಾರಾಟವಾಗಿತ್ತು. 2009-10 ಕಾಲಘಟ್ಟದಲ್ಲಿ ಕೇವಲ 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿದ್ದವು. 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು, ಆದರೆ ಈ 25-26 ಅವಧಿಯಲ್ಲಿ 25 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿವೆ. ನನ್ನ ಪ್ರಿಯ ದೇಶ ಬಾಂಧವರೇ, ಏವಿಯೇಷನ್ ವಲಯ ಕೂಡ ನಮ್ಮ ಯುವ ಜನತೆಗಾಗಿ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ. ಹೊಸ ವಿಮಾನ ನಿಲ್ದಾಣಗಳು ಮತ್ತು ಹೊಸ ಮಾರ್ಗಗಳು ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಇನ್ನು ವಿಮಾನಗಳ ಮೇಂಟೆನೆನ್ಸ್ ಹಾಗೂ ಓವರ್ ಹೋಲಿಂಗ್ ನಂತಹ ಕೆಲಸಗಳ ಕಾರಣದಿಂದಾಗಿ ದೇಶದಲ್ಲಿ ಇಂದು ಅಪಾರ ಪ್ರಮಾಣದ ಸ್ಕಿಲ್ಡ್ ಮ್ಯಾನ್ ಪವರ್ಗೆ ಕೆಲಸ ಸಿಗುತ್ತಿದೆ. ಮೇಡ್ ಇನ್ ಇಂಡಿಯಾ ವಿಮಾನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಇಂದು ನಾವು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದೇವೆ. ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ C-295 ಈಗಾಗಲೇ ತನ್ನ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಸಾಧನೆಯು ದೇಶದ ಯುವಜನರಿಗಾಗಿ ಆಗಿದೆ. ನನ್ನ ಮಿತ್ರರೇ, ಡ್ರೋನ್ಗಳು ಕೂಡ ಇಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿವೆ. ಗ್ರಾಮಗಳಲ್ಲಿ ಡ್ರೋನ್ ಸಹಾಯದಿಂದ ಜಾರಿಗೆ ತಂದಿರುವ ಸ್ವಾಮಿತ್ವ ಯೋಜನೆಯು ಇಂದು ಅತ್ಯಂತ ಯಶಸ್ವಿಯಾಗುತ್ತಿದೆ. 3.5 ಕೋಟಿ ಕುಟುಂಬಗಳಿಗೆ ಸ್ವಾಮಿತ್ವ ಯೋಜನೆಯ ಲಾಭ ದೊರೆತಿದೆ ಮತ್ತು ಇದರ ಪರಿಣಾಮವಾಗಿ 140 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಸ್ತಿ ದಾಖಲೆಗಳನ್ನು ಒದಗಿಸಲಾಗಿದೆ. ಆಸ್ತಿಗಳ ಮೌಲ್ಯೀಕರಣದಿಂದಾಗಿ ಇಂದು ಅವು ಅನ್ಲಾಕ್ ಆಗಿವೆ. ಇದರ ಪರಿಣಾಮವಾಗಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತಿದೆ ಮತ್ತು ಜನರು ತಮ್ಮದೇ ಆದ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳ ಮುಂದೆ ಒಂದು ದೊಡ್ಡ ಹೊರೆ ಸೃಷ್ಟಿಯಾಗಿದೆ. ಅದೇ ಕೋಚಿಂಗ್ ಕ್ಲಾಸ್ಗಳ ನಡುವಿನ ಸ್ಪರ್ಧೆ. ಇಂದು ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗುವನ್ನು ಕೋಚಿಂಗ್ ಕ್ಲಾಸ್ಗೆ ಕಳುಹಿಸದಿದ್ರೆ ತಾವು ಪ್ರತಿಷ್ಠಿತ ಕುಟುಂಬವಲ್ಲ ಎನ್ನುವಂತಹ ಭಾವನೆ ಮೂಡುತ್ತಿದೆ. ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಬಗ್ಗೆ ನಾವು ಕಾಳಜಿ ವಹಿಸುತ್ತಿದ್ದೇವೆ. ಇದರಿಂದಾಗಿ ಅವರ 1,000,000,000 ಕೋಟಿ ರೂಪಾಯಿಗಳ ಅನಗತ್ಯ ಖರ್ಚು ಕೂಡ ಉಳಿತಾಯವಾಗಲಿದೆ. ಮಕ್ಕಳು ಕೂಡ ತಮ್ಮವರ ಹತ್ತಿರವೇ ಇರಲು ಸಾಧ್ಯವಾಗಲಿ, ಅವರ ಸರಿಯಾದ ಆರೈಕೆಯಾಗಲಿ ಮತ್ತು ಕುಟುಂಬದ ಮೇಲೆ ಯಾವುದೇ ಆರ್ಥಿಕ ಹೊರೆ ಬೀಳಬಾರದು ಎಂಬುದು ನಮ್ಮ ಆಶಯ. ಇದಕ್ಕಾಗಿಯೇ ನಾವು ಯುವಜನತೆಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ನೀಡಲು ನಿರ್ಧರಿಸಿದ್ದೇವೆ. ಇಂದು ನಮ್ಮಲ್ಲಿ ಅತ್ಯುತ್ತಮ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮಲ್ಲಿ ಅದ್ಭುತ ಪ್ರತಿಭೆಗಳಿವೆ ಮತ್ತು ನುರಿತ ಶಿಕ್ಷಕರಿದ್ದಾರೆ. ಈ ಎಲ್ಲ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ನಾವು ದೇಶದ ಯುವಕರಿಗೆ ಉಚಿತ ಕೋಚಿಂಗ್ ನೀಡಲು ಒಂದು ಬಲಿಷ್ಠ ನೆಟ್ವರ್ಕ್ ಅನ್ನು ರೂಪಿಸಲಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ಯಾವಾಗಲೂ ಹೇಳುತ್ತಾ ಬಂದಿದ್ದೇನೆ, ಯಾರು ಆಟವಾಡುತ್ತಾರೋ ಅವರೇ ಬದುಕಿನಲ್ಲಿ ಅಳುತ್ತಾರೆ. ನಾನು ಆಟವಾಡುವವರು ಅರಳುತ್ತಾರೆ ಎಂಬ ಮಾತನ್ನು ಹೇಳುತ್ತಿರುವಾಗ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕ್ರೀಡಾ ಜಗತ್ತಿನಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಕಂಡುಕೊಳ್ಳುತ್ತಿದೆ. ಈಗ ಕ್ರೀಡಾಕೂಟಗಳ ವಿಜೇತ ವೇದಿಕೆಯ ಮೇಲೆ ಭಾರತ ರಾಷ್ಟ್ರಗೀತೆ ಮೊಳಗುತ್ತಿದೆ, ಭಾರತ ರಾಷ್ಟ್ರಗೀತೆ ಕೇಳಿಬರುತ್ತಿದೆ ಮತ್ತು ಭಾರತ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿರುವುದು ಕಾಣಿಸುತ್ತಿದೆ. ನಮ್ಮ ಟಾಪ್ಸ್ ಯೋಜನೆ ಕೂಡ ಇಂದು ಅತ್ಯಂತ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಖೇಲೋ ಇಂಡಿಯಾ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ವಿಂಟರ್ ಗೇಮ್ಸ್, ಬೀಚ್ ಗೇಮ್ಸ್, ಕ್ರೀಡಾ ಮೂಲಸೌಕರ್ಯ, ಕ್ರೀಡಾ ತರಬೇತಿ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ನಂತಹ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸೇರಿದಂತೆ ಈ ಎಲ್ಲಾ ವಿಷಯಗಳಲ್ಲಿ ಭಾರತವು ಇಂದು ಪರಿಣತಿಯನ್ನು ಸಾಧಿಸುವ ದಾಪುಗಾಲು ಹಾಕುತ್ತಿದೆ. ಇದು ಯುವಜನತೆಗಾಗಿ ಸಂಪೂರ್ಣವಾದ ಹೊಸ ಕ್ಷೇತ್ರವಾಗಿದ್ದು, ಒಂದು ವೇಳೆ ಅವರು ಕ್ರೀಡಾಪಟುಗಳಾಗಲು ಸಾಧ್ಯವಾಗದಿದ್ದರೂ ಸಹ ಈ ಕ್ರೀಡಾ ಬೆಂಬಲ ವ್ಯವಸ್ಥೆಯಲ್ಲಿ ಅವರಿಗೆ ಇಂದು ದೊಡ್ಡ ಮಟ್ಟದ ಅವಕಾಶಗಳು ತೆರೆದುಕೊಳ್ಳುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕ್ರೀಡಾ ಜಗತ್ತಿನಲ್ಲಿ ಇಂದು ಭಾರತ ಪ್ರದರ್ಶನವು ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಸಾಗಿದೆ ಮತ್ತು ನಾವು 2036 ಒಲಿಂಪಿಕ್ಸ್ ಆಯೋಜನೆಯ ಬಲಿಷ್ಠ ಹಕ್ಕುದಾರರಾಗಿ ಇಂದು ಮುಂದೆ ಸಾಗುತ್ತಿದ್ದೇವೆ. ಹಾಗೆಯೇ 2030 ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಭಾರತವು ಆಯೋಜಿಸಲಿದೆ. ಮತ್ತು ನನ್ನ ಮಿತ್ರರೇ, ಜಗತ್ತಿನಲ್ಲಿ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಸುಮಾರು 40 ವಿವಿಧ ರೀತಿಯ ಕ್ರೀಡೆಗಳಿರುತ್ತವೆ ಮತ್ತು ಸುಮಾರು 300ಕ್ಕೂ ಹೆಚ್ಚು ಅಂದರೆ ಸುಮಾರು 325-350ರಷ್ಟು ವಿವಿಧ ಸ್ಪರ್ಧೆಗಳು ಈ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತವೆ. ಮತ್ತು ನನ್ನ ದೇಶದ ಬಾಂಧವರೇ, ನನ್ನ ಯುವ ಮಿತ್ರರೇ, ಇದನ್ನು ಕೇಳಿ ನಿಮಗೆ ತುಂಬಾ ನೋವಾಗಬಹುದು, ಆದರೆ ನಾನು ನಿಮಗೆ ಒಂದು ಸವಾಲನ್ನು ಒಡ್ಡುತ್ತಿದ್ದೇನೆ ಮತ್ತು ಇದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಈ ವಿಷಯದಲ್ಲಿ ನನಗೆ ನಿಮ್ಮೆಲ್ಲರ

0: ಸಹಾಯಬೇಕಾಗಿದೆ. ಒಲಿಂಪಿಕ್ಸ್ನ ಸುಮಾರು 325ರಷ್ಟು ವಿವಿಧ ಸ್ಪರ್ಧೆಗಳಲ್ಲಿ ಭಾರತವು ಇಂದು ಕನಿಷ್ಠ 1/2 ಕ್ರೀಡೆಗಳಲ್ಲಿ ಎಲ್ಲಿಯೂ ಭಾಗವಹಿಸುತ್ತಿಲ್ಲ. ಅಲ್ಲಿ ನಮ್ಮ ಉಪಸ್ಥಿತಿಯೇ ಇರುವುದಿಲ್ಲ, ನಾವು ಆ ಕ್ರೀಡೆಗಳಿಗೆ ಅರ್ಹತೆಯನ್ನೇ ಪಡೆಯುತ್ತಿಲ್ಲ. ಆದರೆ 2036ರಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟವು ಭಾರತದಲ್ಲಿ ನಡೆಯಬೇಕೆಂದು ನಾವು ಬಯಸಿದ್ದೇವೆ ಮತ್ತು ಇದಕ್ಕಾಗಿ ನಾವು ಈಗಿನಿಂದಲೇ ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ. ಯಾವ ಕ್ರೀಡೆಗಳಲ್ಲಿ ಇಂದು ಭಾರತವು ಭಾಗವಹಿಸುತ್ತಿಲ್ಲವೋ, ಯಾವ ಕ್ರೀಡಾ ವಿಭಾಗಗಳಲ್ಲಿ ಭಾರತವು ಅರ್ಹತೆಯನ್ನು ಪಡೆಯುತ್ತಿಲ್ಲೋ ಮತ್ತು ಯಾವ ಸ್ಪರ್ಧೆಗಳಿಂದ ಭಾರತವು ಇಂದು ದೂರ ಉಳಿದಿದೆಯೋ,
1: ಅಂತ ಕಡೆಗಣಿತ ಕ್ರೀಡಾ ಕ್ಷೇತ್ರಗಳ ಮುಕ್ಕಾಲು ಭಾಗವು ಇಂದು ನಮ್ಮ ನಿರೀಕ್ಷೆಯಲ್ಲಿದೆ.
0: ಭಾರತವು ಅಂತಹ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಲಿದೆ ಮತ್ತು ಇದಕ್ಕಾಗಿ ನಾವು ಟ್ಯಾಲೆಂಟ್ ಹಂಟ್ ಎಂಬ ವಿಶೇಷ ಅಭಿಯಾನವೊಂದನ್ನು ನಡೆಸಲು ಉದ್ದೇಶಿಸಿದ್ದೇವೆ. ಒಂದು ವೇಳೆ ನಮಗೆ 2036ರ ಒಲಿಂಪಿಕ್ಸ್ಗಾಗಿ ಕ್ರೀಡಾಪಟುಗಳು ಬೇಕಿದ್ರೆ ಇಂದು 5, 10 ಅಥವಾ 15 ವರ್ಷ ವಯಸ್ಸಿನ ಯುವಕರು ಮತ್ತು ಮಕ್ಕಳ ಕಡೆಗೆ ನಾವು ಗಮನ ಹರಿಸಬೇಕಿದೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಗಮನ ಹರಿಸಬೇಕಿದೆ. ಆದ್ದರಿಂದಲೇ 5ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಹುಡುಕಲು ನಾವು ಪ್ರತಿ ಹಳ್ಳಿ ಹಳ್ಳಿಗೂ, ನಗರ ನಗರಗಳಿಗೂ ಮತ್ತು ಪ್ರತಿ ಶಾಲೆಗಳಿಗೂ ತಲುಪಲಿದ್ದೇವೆ.
2: ಈ ನಿಟ್ಟಿನಲ್ಲಿ ಪ್ರತಿಭಾನ್ವೇಷಣೆಯ ಒಂದು ಬೃಹತ್ ಅಭಿಯಾನವನ್ನು ನಡೆಸಲಾಗುವುದು.
0: ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ನಂತರ ಅವರಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ದೇಶಕ್ಕಾಗಿ ಆಡುವ ಅತ್ಯುತ್ತಮ ಕ್ರೀಡಾಪಟುಗಳನ್ನಾಗಿ ಸಿದ್ಧಪಡಿಸಲಾಗುವುದು. ನನ್ನ ಪ್ರೀತಿಯ ಯುವಜನರೇ, ಇಂದು ದೇಶದ ಮುಂದೆ, ನಮ್ಮ ದೇಶದ ಯುವಶಕ್ತಿಯ ಮುಂದೆ ಮಾದಕ ವ್ಯಸನವು ಅತಿ ದೊಡ್ಡ ಸಂಕಟವಾಗಿ ಪರಿಣಮಿಸುತ್ತಿದೆ. ಮಾದಕ ಮುಕ್ತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಬೇಕು. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಯುವ ಪೀಳಿಗೆಯು ಬಲಿಷ್ಠವಾಗಬೇಕಿದೆ. ನಮ್ಮ ಯುವ ಸಾಮರ್ಥ್ಯವು ನಮ್ಮ ದೇಶದ ಏಳಿಗೆಗಾಗಿ ಬಳಕೆಯಾಗಬೇಕು. ಈ ಕಾರಣಕ್ಕಾಗಿಯೇ ಮಾದಕ ಮುಕ್ತ ಭಾರತಕ್ಕಾಗಿ ಕಳೆದ ದಿನಗಳಲ್ಲಿ ಮೈ ಭಾರತ್ ಸ್ವಯಂ ಸೇವಕರು ಕಾರ್ಯೋನ್ಮುಖರಾಗಿದ್ದಾರೆ. ದೇಶದ ಎನ್ಜಿಒಗಳು, ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಹಾಗೂ ದೇಶದ ಆಧ್ಯಾತ್ಮಿಕ ಪುರುಷರು ಸೇರಿಕೊಂಡು ಮಾದಕ ಮುಕ್ತ ಭಾರತಕ್ಕಾಗಿ 100 ವಾರಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 100 ವಾರಗಳ ಕಾಲ ಸತತವಾಗಿ ನಡೆಯಲಿರುವ ಒಂದು ಬೃಹತ್ ಅಭಿಯಾನವಾಗಿದೆ. ನಾನು ಪ್ರತಿಯೊಂದು ಕುಟುಂಬಕ್ಕೂ ಮನವಿ ಮಾಡುವುದೇನೆಂದರೆ ನೀವು ಸಹ ಈ ಅಭಿಯಾನದ ಭಾಗವಾಗಿ ಮತ್ತು ಇದರೊಂದಿಗೆ ಕೈಜೋಡಿಸಿ ನನ್ನ ಪ್ರೀತಿಯ ದೇಶ ಬಾಂಧವರೇ, ಮಾದಕ ಮುಕ್ತ ಭಾರತದ ಕನಸನ್ನು ನನಸು ಮಾಡಲು ನೀವೆಲ್ಲರೂ ಇಂದು ಮುಂದೆ ಬಂದಿದ್ದೀರಿ. 21ನೇ ಶತಮಾನದಲ್ಲಿ ದಶಕಗಳಷ್ಟು ಹಳೆಯದಾದ ಸವಾಲುಗಳು ಏನಿದ್ದವೋ ಅಂತಹ ಸವಾಲುಗಳನ್ನು ಬುಡ ಸಮೇತ ಕಿತ್ತೊಗೆಯುವುದು ಇಂದು ಅತ್ಯಂತ ಅನಿವಾರ್ಯವಾಗಿದೆ. ನಕ್ಸಲ್ವಾದ ಮತ್ತು ಮಾವೋವಾದಗಳು ಲಕ್ಷಾಂತರ ಯುವಕರ ಭವಿಷ್ಯವನ್ನೇ ಹಾಳು ಮಾಡಿವೆ. ಇವು ಅನೇಕ ತಾಯಂದಿರ ಎಳೆಯ ಪ್ರಾಯದ ಮಕ್ಕಳನ್ನು ಅವರಿಂದ ಕಿತ್ತುಕೊಂಡು ಅವರ ಬದುಕನ್ನು ನಾಶಗೊಳಿಸಿವೆ ಮತ್ತು ಪೋಷಕರ 100 ಕನಸುಗಳನ್ನು ಚೂರು ಚೂರು ಮಾಡಿವೆ. ಈ ನಕ್ಸಲ್ ವಾದವು ಸುಮಾರು 4 ದಶಕಗಳ ಕಾಲ ಭಾರತದ ಒಂದು ದೊಡ್ಡ ಭೂಭಾಗವನ್ನು ಹಾಗೂ ಅಲ್ಲಿನ ಅಪಾರ ಜನಸಂಖ್ಯೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು. ಇವರು ಬಂದೂಕಿನ ಬಲದಿಂದ ಜನರ ಮೇಲೆ ಸವಾರಿ ಮಾಡುತ್ತಾ ನಮ್ಮ ಸಂವಿಧಾನದ ಆಶಯಗಳನ್ನೇ ಗಾಳಿಗೆ ತೂರಿದ್ದರು ಮತ್ತು ದೇಶದ ಸಾಮಾನ್ಯ ನಾಗರಿಕರ ರಕ್ಷಣೆಯಲ್ಲಿ ನಮ್ಮ ಪೊಲೀಸ್ ಭದ್ರತಾ ಪಡೆಯ 3,500 ಯುವಕರು ಹುತಾತ್ಮರಾಗಿದ್ದಾರೆ. ಯುದ್ಧದಲ್ಲಿ ಎಷ್ಟು ಸೈನಿಕರು ಮಡಿಯುತ್ತಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳು ದೇಶದ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾಯಿತು. ಈ ನಕ್ಸಲ್ವಾದವು ನಮ್ಮ ನೆಲವನ್ನು ರಕ್ತಸಿಕ್ತವನ್ನಾಗಿ ಮಾಡಿತ್ತು. 2014ರಲ್ಲಿ ನೀವು ನಮಗೆ ಅವಕಾಶ ನೀಡಿದಾಗ ಅದೇ ದಿನ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೆವು. ನಾವು ದೇಶವನ್ನು ನಕ್ಸಲ್ವಾದದಿಂದ ಮುಕ್ತಗೊಳಿಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು ಮತ್ತು ಇಂದು ನನಗೆ ಸಂತೋಷವಾಗುತ್ತಿದೆ. ಏನೆಂದರೆ ನಕ್ಸಲೀಯ ಮಾವೋವಾದಿ ಹಿಂಸಾಚಾರವು ತನ್ನ ಕೊನೆಯುಸಿರು ಎಳೆಯುತ್ತಿದೆ. ಬಹುಶಃ ಈಗ ಅದಕ್ಕೆ ಉಳಿಯುವ ಶಕ್ತಿಯೇ ಇಲ್ಲದಂತಾಗಿದೆ. ಎಲ್ಲಿ ಒಂದು ಕಾಲದಲ್ಲಿ ನಕ್ಸಲ್ವಾದಿಗಳ ಗುಂಡಿನ ಸದ್ದು ಕೇಳಿ ಬರುತ್ತಿತ್ತೋ, ಎಲ್ಲಿನ ಭೂಮಿ ಯಾವಾಗಲೂ ರಕ್ತಸಿಕ್ತವಾಗಿರುತ್ತಿತ್ತೋ, ಇಂದು ಅದೇ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ, ಅದೇ ಭಾಗಗಳಲ್ಲಿ ನಕ್ಸಲ್ ಮುಕ್ತವಾಗಿರುವ ಕಾರಣದಿಂದಾಗಿ ಅಭಿವೃದ್ಧಿ, ವಿಶ್ವಾಸ ಮತ್ತು ಸಾಮೂಹಿಕ ಪ್ರಯತ್ನದ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸವಾಲನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಈ ಸವಾಲಿನ ಕುರಿತು ನಾವು ಇನ್ನಷ್ಟು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ. ಹಲವು ವರ್ಷಗಳ ಕಾಲ ದೇಶದ ಅಧಿಕಾರ ವ್ಯವಸ್ಥೆಯಲ್ಲಿ ಮಾವೋವಾದಿ ಚಿಂತನೆಯ ಜನರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಕುಳಿತಿದ್ದರು ಮತ್ತು ಇವರು ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರ ರೂಪದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಈ ಮಾವೋವಾದಿ ಚಿಂತನೆಯು ದೇಶದ ನೀತಿಗಳ ಮೇಲೆ ಪ್ರಭಾವ ಬೀರಿತ್ತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಾಡುಗಳಲ್ಲಿ ಸಶಸ್ತ್ರ ನಕ್ಸಲೀಯರನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಮತ್ತು ಆ ಸಂಕಟದಿಂದ ದೇಶವನ್ನು ಮುಕ್ತಗೊಳಿಸುವಲ್ಲಿ ಇಂದು ನಮಗೆ ಯಶಸ್ಸು ಸಿಕ್ಕಿದೆ. ಆದರೆ ಸಶಸ್ತ್ರ ನಕ್ಸಲೀಯರು ಏನೋ ಹೋದ್ರು, ಆದರೆ ವೈಚಾರಿಕ ನಕ್ಸಲೀಯರು, ಈ ಬುದ್ಧಿಜೀವಿ ನಕ್ಸಲೀಯರು ಈಗಲೂ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಹಿಂಸೆ ಮತ್ತು ಅರಾಜಕತೆಯನ್ನು ಹರಡಲು ಅವರು ಹೊಸ ದಾರಿಗಳನ್ನು ಹುಡುಕುತ್ತಿದ್ದಾರೆ ಹಾಗೂ ಸಮಾಜವನ್ನು ತಪ್ಪು ಹಾದಿಗೆ ಎಳೆಯಲು ತರಹೇವಾರಿ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಇಂಥ ವೈಚಾರಿಕ ನಕ್ಸಲೀಯರನ್ನು ನಾವು ಗುರುತಿಸಬೇಕಾಗಿದೆ, ಇವರನ್ನು ಸಮಾಜದಿಂದ ಪ್ರತ್ಯೇಕಿಸಬೇಕಾಗಿದೆ ಮತ್ತು ದೇಶವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಮುಖ್ಯ ವಾಹಿನಿಯತ್ತ ನಾವೆಲ್ಲರೂ ಒಗ್ಗೂಡಿಸಬೇಕಿದೆ. ದೇಶದ ಯುವ ಪೀಳಿಗೆಯನ್ನು ನಾವು ಈ ಕಾರ್ಯದಲ್ಲಿ ಜೋಡಿಸಿ

ಬೇಕಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಸುರಕ್ಷಿತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸವಾಲುಗಳು ದೇಶದ ಗಡಿಯ ಒಳಗಿರಲಿ ಅಥವಾ ಗಡಿಯ ಹೊರಗಿರಲಿ, ಭಾರತವು ಇಂದು ಪ್ರತಿ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದೆ. ಇಂದು ಯುದ್ಧದ ಸ್ವರೂಪವೇ ಬದಲಾಗುತ್ತಿದೆ. ಈಗ ಯುದ್ಧವು ಕೇವಲ ಗಡಿಯಲ್ಲಿಯೇ ನಡೆಯುತ್ತದೆ ಎಂಬ ಗ್ಯಾರಂಟಿ ಏನೂ ಇಲ್ಲ. ಯುದ್ಧವು ದೇಶದ ಗಡಿಯೊಳಗೆ ಯಾವುದೋ ರಿಫೈನರಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಯುದ್ಧವು ಡೇಟಾ ಸೆಂಟರ್ಗಳ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಅಂದ್ರೆ ಇದು ಒಂದು ರೀತಿಯ ಹೊಸ ರೂಪದ ಯುದ್ಧವಾಗಿದೆ. ಇಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸಲಾಗುತ್ತದೆ ಮತ್ತು ಫ್ಯಾಕ್ಟರಿಗಳನ್ನು ಗುರಿ ಮಾಡಲಾಗುತ್ತದೆ. ಇದಕ್ಕಾಗಿಯೇ ನಾವು ಕಳೆದ ವರ್ಷಗಳಲ್ಲಿ ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದ್ದೆವು ಮತ್ತು ಈಗ ಆ ಮಿಷನ್ನ ಕೆಲಸವು ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಇಂದು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಸುಮಾರು 50 ಪಟ್ಟು ಹೆಚ್ಚಾಗಿದೆ ಮತ್ತು ವಿಶ್ವ ಸುಮಾರು 100 ದೇಶಗಳಿಗೆ ನಮ್ಮ ಶಸ್ತ್ರಾಸ್ತ್ರಗಳು ತಲುಪುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯು ಹಂತ ಹಂತವಾಗಿ ಬೆಳೆಯುತ್ತಿದೆ ಮತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಶಸ್ತ್ರಾಸ್ತ್ರಗಳ ಸುಧಾರಣೆಯ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಿದೆ. ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ನಾವು ವೃದ್ಧಿಸಬೇಕಿದೆ. ಇದರ ಜೊತೆ ಜೊತೆಯಾಗಿಯೇ ನಮ್ಮ ನಾಗರಿಕರನ್ನು ಸಜ್ಜುಗೊಳಿಸಬೇಕಾಗಿದೆ. ಕಳೆದ ಶತಮಾನದ ಯುದ್ಧಗಳ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಸಿವಿಲ್ ಡಿಫೆನ್ಸ್ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡಿದ್ದವು, ಅವು ಈಗ ಅಪ್ರಸ್ತುತವಾಗಿವೆ. ಆದ್ದರಿಂದಲೇ ನಾನು ಇಂದು ಕೆಂಪುಕೋಟೆಯ ಮೇಲೆ ನಿಂತು ಘೋಷಣೆ ಮಾಡುತ್ತಿದ್ದೇನೆ. ಏನೆಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಸಿವಿಲ್ ಡಿಫೆನ್ಸ್ನ ಒಂದು ವೈಬ್ರೆಂಟ್ ನೆಟ್ವರ್ಕ್ ಅನ್ನು ನಿರ್ಮಿಸಲಿದ್ದೇವೆ. ನಾವು ಜನರಿಗೆ ಆಧುನಿಕ ವ್ಯವಸ್ಥೆಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ಆಧುನಿಕ ಕಾಲದ ಸಂಕಟಗಳ ಬಗ್ಗೆಯೂ ನಾಗರಿಕರಿಗೆ ಅರಿವು ಮೂಡಿಸುತ್ತೇವೆ. ನಾಗರಿಕ ರಕ್ಷಣೆಗಾಗಿ ಎಂತಹ ವ್ಯವಸ್ಥೆ ಇರಬಹುದು? ನಾವು ಸಿವಿಲ್ ಡಿಫೆನ್ಸ್ನ ಒಂದು ಬೃಹತ್ ಸ್ವಯಂ ಸೇವಾ ಪಡೆಯನ್ನು ನಿರ್ಮಿಸಲಿದ್ದೇವೆ. ಇದು ಆಧುನಿಕ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗಿರುವ ಆಧುನಿಕ ಪಡೆಯಾಗಿರಲಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಸಹೋದರಿಯರ ಮತ್ತು ಹೆಣ್ಣು ಮಕ್ಕಳ ಕೊಡುಗೆಯು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡದಾಗಿದೆ ಮತ್ತು ಅದು ನಮ್ಮೆಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ. ಫೈಟರ್ ಜೆಟ್ ಇರಲಿ ಅಥವಾ ಸಿವಿಲ್ ಏವಿಯೇಷನ್ ಇರಲಿ, ನಮ್ಮ ಹೆಣ್ಣು ಮಕ್ಕಳು ಇಂದು ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕ್ರೀಡಾ ಮೈದಾನವಿರಲಿ ಅಥವಾ ಸ್ಟೆಮ್ ಎಜುಕೇಷನ್ ಅಲ್ಲಿ ದಾಖಲಾತಿ ಪ್ರಕ್ರಿಯೆ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ನಮಗೆ ಇಂದು ಕಂಡುಬರುತ್ತಿದೆ. ಇಂದು ಸೇನೆಯಲ್ಲೂ ಸಹ NDA ಮೂಲಕ ತೇರ್ಗಡೆಯಾದ ಹೆಣ್ಣು ಮಕ್ಕಳು ದೇಶದ ಸಶಸ್ತ್ರ ಪಡೆಗಳನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ. ನಮ್ಮ ಈ ಹೆಣ್ಣು ಮಕ್ಕಳ ಶಕ್ತಿ ಎಂಥದ್ದು ಎಂದರೆ, ನಾನು ಇತ್ತೀಚೆಗೆ ಸಾನನ್ನ ಸೆಮಿಕಂಡಕ್ಟರ್ ಪ್ಲಾಂಟ್ಗೆ ಭೇಟಿ ನೀಡಿದೆ. ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದರು. ಪಾಸ್ಪೋರ್ಟ್ ಎಂದ್ರೆ ಏನು ಎಂಬುದು ಕೂಡ ತಿಳಿಯದಂತಹ ಹಳ್ಳಿಗಳಿಂದ ಅವರು ಬಂದಿದ್ರು. ಅಂತಹ ಹೆಣ್ಣು ಮಕ್ಕಳು ಇಂದು ವಿದೇಶಗಳಿಗೆ ಹೋಗಿ ತರಬೇತಿ ಪಡೆದು ಬಂದು ಚಿಪ್ ತಯಾರಿಕೆ ಕೆಲಸದಲ್ಲಿ ತೊಡಗಿದ್ದಾರೆ. ಅವರಲ್ಲಿ ನಾನು ಕಂಡ ಆತ್ಮವಿಶ್ವಾಸ ನಿಜಕ್ಕೂ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ನಾವು 3 ಕೋಟಿ ಸಹೋದರಿಯರನ್ನು ಲಖ್ಪತಿ ದೀದಿಯರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೆವು ಮತ್ತು ಈಗಾಗಲೇ ನಾವು ಆ ಗುರಿಯನ್ನು ದಾಟಿದ್ದೇವೆ. ಈಗ ನಾವು 6 ಕೋಟಿ ಲಖ್ಪತಿ ದೀದಿಯರನ್ನು ಸೃಷ್ಟಿಸುವ ಗುರಿಯೊಂದಿಗೆ ಮುಂದೆ ಸಾಗುತ್ತಿದ್ದೇವೆ. ಈ 3 ಕೋಟಿ ಹೊಸ ಲಖ್ಪತಿ ದೀದಿಯರಾಗುವುದು ಅಂದರೆ ಅದು ಮಾತೃಶಕ್ತಿಯ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಬರಲಿರುವ ಬಹಳ ದೊಡ್ಡ ಬದಲಾವಣೆಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಪಂಚಾಯತ್ಗಳಲ್ಲಿ, ಪುರಸಭೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾಗಿ ದೇಶಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಹಿಳೆಯರು ಇಂದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಮತ್ತು ಅತ್ಯಂತ ಸಮರ್ಥವಾದ ನಾಯಕತ್ವವನ್ನು ನೀಡುತ್ತಿದ್ದಾರೆ. ಇದೇ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿದ್ದೆವು. ಆದರೆ ಯಾವುದೋ ಒಂದು ಕಾರಣದಿಂದ ರಾಜಕೀಯದ ಅಖಾಡದಲ್ಲಿ ಕಳೆದ 40 ವರ್ಷಗಳಿಂದ ಈ ಕನಸು ಯಾವಾಗಲೂ ರಾಜಕೀಯ ಜಿದ್ದಾಜಿದ್ದಿಗೆ ಬಲಿಯಾಗುತ್ತಲೇ ಬಂದಿದೆ. ನಾನು ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕೆಂಪುಕೋಟೆಯ ಈ ಮೇಲ್ತುದಿಯಿಂದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ನಿಂತು ನಾನು ಪ್ರಾರ್ಥಿಸುತ್ತೇನೆ, ಮನವಿ ಮಾಡುತ್ತೇನೆ, ಬನ್ನಿ ಅಂತಹ ಮಹಿಳೆಯರ ಸಾಮರ್ಥ್ಯದ ಆರಾಧಕರಾಗಿ ಆ ಮಹಿಳೆಯರ ಗೌರವಕ್ಕಾಗಿ ನೀವು ಮುಂದೆ ಬನ್ನಿ ಮತ್ತು ಆದಷ್ಟು ಬೇಗ ನಮ್ಮ ತಾಯಂದಿರು ಹಾಗೂ ಸಹೋದರಿಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಪ್ರಾತಿನಿಧ್ಯ ದೊರೆಯಲಿ. ಅವರು ಭಾರತದ ನೀತಿ ನಿರೂಪಣೆಯ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವಂತಾಗಲಿ. ಇದು ಸಮಯದ ಬೇಡಿಕೆಯಾಗಿದೆ ಮತ್ತು ನಾನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಮನವಿ ಮಾಡುತ್ತೇನೆ, ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರ ಗೌರವವನ್ನು ಹೆಚ್ಚಿಸುವಲ್ಲಿ ನೀವು ಸಹ ಕೈಜೋಡಿಸಿ, ನೀವು ಸಹ ಇದರ ಕೀರ್ತಿಯನ್ನು ಪಡೆಯಿರಿ, ನೀವು ಸಹ ಕ್ರೆಡಿಟ್ ತೆಗೆದುಕೊಳ್ಳಿ. ಆದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗೆ ಅವರ ಹಕ್ಕನ್ನು ನೀಡಿ. ನನ್ನ ಪ್ರೀತಿಯ ದೇಶ ಬಾಂಧವರೇ, ವಿಕಸಿತ ಭಾರತದ ಸಂಕಲ್ಪವು ಅಭಿವೃದ್ಧಿಯು ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಪೂರ್ಣಗೊಳ್ಳುತ್ತದೆ. 2014ಕ್ಕಿಂತ ಮೊದಲು ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಸೋಷಿಯಲ್ ಸೆಕ್ಯೂರಿಟಿ ಕವರ್ ಇತ್ತು. ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಅದು ಲಭ್ಯವಿತ್ತು. ಗೆಳೆಯರೇ, ಕಳೆದ 5-6 ದಶಕಗಳಲ್ಲಿ ಕೇವಲ 25 ಕೋಟಿ ಜನರಿಗೆ ಸಿಕ್ಕಿದ್ದ ಸೌಲಭ್ಯವನ್ನು ನಾವು ಕೇವಲ 1 ದಶಕದ ಅವಧಿಯಲ್ಲಿ 100 ಕೋಟಿ ದೇಶವಾಸಿಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಕವಚದ ರೂಪದಲ್ಲಿ ನೀಡಿದ್ದೇವೆ. ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಇಂದು 70 ವರ್ಷ ದಾಟಿದೆ.

0: ನಾಗರಿಕರಿಗೂ ಸಹ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಔಷಧಿ ಮತ್ತು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಇದರಿಂದಾಗಿ ಇಂದು ಕೋಟ್ಯಂತರ ಕುಟುಂಬಗಳಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಲಭಿಸಿದೆ. ಆಯುಷ್ಮಾನ್ ಕಾರ್ಡ್ನಿಂದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳಿಗಾಗಿ ಇಂದು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಉಳಿತಾಯವಾಗಿವೆ.
1: ಆ ಹಣವನ್ನ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಉಳಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಅಭೂತಪೂರ್ವವಾದ ಸಹಾಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇದರ ನಾಯಕತ್ವವನ್ನು ವಹಿಸಿಕೊಳ್ಳಲು ನಿಮ್ಮ ಸಹಾಯ ಬೇಕಾಗಿದೆ.
0: ನಾನು ದೇಶದ ಎಲ್ಲಾ ಯುವ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನೀವೆಲ್ಲರೂ ಮುಂದೆ ಬಂದು ಇದರ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ನಿಮ್ಮ 1 ಅಥವಾ 2 ಗಂಟೆಗಳ ಸಮಯವು ದೇಶಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಲಿದೆ. ಕೇವಲ 1 ಅಥವಾ 2 ಗಂಟೆಗಳಲ್ಲಿ ನಾನು ದೇಶಕ್ಕೆ ಎಂತಹ ಶಕ್ತಿಯನ್ನು ನೀಡಲು ಸಾಧ್ಯ ಎಂದು ನಿಮಗೆ ಅನಿಸಬಹುದು, ಆದರೆ ನಾನು ಅದನ್ನು ವಿವರಿಸುತ್ತೇನೆ. ನೀವು ದೇಶದ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಅಂತಹ ವಾತಾವರಣವು ನಿರ್ಮಾಣವಾಗಬೇಕು. ಈ ದಿನಗಳಲ್ಲಿ ದೇಶದಲ್ಲಿ ಜನಗಣತಿಯ ಕಾರ್ಯವು ನಡೆಯುತ್ತಿದೆ. ಹೌದು, ಈ ಸೆನ್ಸಸ್ ಕಾರ್ಯವು ನಡೆಯುತ್ತಿದೆ, ಎಣಿಕೆ ಕಾರ್ಯವು ಸಾಗುತ್ತಿದೆ. ಆದರೆ ಕೇವಲ ಅಂಕಿ ಅಂಶಗಳಿಂದ ಮಾತ್ರ ಕೆಲಸ ಸಾಧ್ಯವಿಲ್ಲ. ಆ ಅಂಕಿ ಅಂಶಗಳ ಸೂಕ್ಷ್ಮತೆಗಳ ಆಧಾರದ ಮೇಲೆ ದೇಶವು ಮುಂದೆ ಸಾಗಲು ಬೇಕಾದ ನೀತಿಗಳು ಮತ್ತು ಯೋಜನೆಗಳು ರೂಪಿತವಾಗುತ್ತವೆ. ದೇಶದ ಭವಿಷ್ಯದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಹೊಂದಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕೆಲವೊಮ್ಮೆ ಸರ್ಕಾರದ ಪರವಾಗಿ ಬರುವ ಪ್ರತಿನಿಧಿಗಳು ಎಷ್ಟು ಅವಸರದಲ್ಲಿರುತ್ತಾರೆಂದರೆ, ಅವರು ಒಂದು ಹೆಸರಿನ ಕಾಗುಣಿತವನ್ನು ಒಮ್ಮೆ ಒಂದು ರೀತಿ ಬರೆದರೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಬರೆಯುತ್ತಾರೆ, ಮತ್ತು ಈ ಕಾರಣದಿಂದಾಗಿ ಅಂತಿಮ ಫಲಿತಾಂಶವು ನಮಗೆ ಸರಿಯಾಗಿ ಸಿಗುವಲ್ಲಿ ತೊಂದರೆಗಳು ಎದುರಾಗುತ್ತವೆ. ಈಗ ತಂತ್ರಜ್ಞಾನವು ಲಭ್ಯವಿರುವುದರಿಂದ ಈ ಬಾರಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇನೆಂದರೆ, ಜನಗಣತಿಯಲ್ಲಿ ನೀವೇ ಸ್ವತಃ ನಿಮ್ಮ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ಭರ್ತಿ ಮಾಡಿ ನೀಡಬಹುದಾಗಿದೆ. ನಂತರ ಯಾರಾದರೂ ಅಧಿಕಾರಿಗಳು ಅಥವಾ ಪ್ರತಿನಿಧಿಗಳು ಬಂದು ನಿಮ್ಮೊಂದಿಗೆ ಈ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಕುಟುಂಬದವರೆಲ್ಲ ಒಟ್ಟಾಗಿ ಕುಳಿತು ಡಿಜಿಟಲ್ ರೂಪದಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿಕೊಂಡರೆ ಅದು ಹೆಚ್ಚು ಉತ್ತಮ. ಕಾಗುಣಿತದಲ್ಲಿ ತಪ್ಪುಗಳಾಗದಂತೆ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಗಮನಿಸಿ ಯಾವುದೇ ಮಾಹಿತಿಯಲ್ಲಿ ಸಣ್ಣ ತಪ್ಪು ಇರದಂತೆ ಎಚ್ಚರ ವಹಿಸಿ. ನೀವು ಎಷ್ಟು ನಿಖರವಾದ ಮಾಹಿತಿಯನ್ನು ನೀಡುತ್ತೀರೋ ದೇಶವು ಪ್ರಗತಿಯತ್ತ ಸಾಗಲು ಅಷ್ಟೇ ದೊಡ್ಡ ಸಹಾಯವಾಗುತ್ತದೆ. ಮತ್ತು ಈ ಕಾರಣಕ್ಕಾಗಿಯೇ ನಾನು ದೇಶದ ಯುವ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಈ ಸಂಪೂರ್ಣ ಫಾರ್ಮ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲು ಕಾಗದದ ಮೇಲೆ ಫಾರ್ಮ್ ಅನ್ನು ಭರ್ತಿ ಮಾಡಿ, ಏನಾದರೂ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಿ, ಮತ್ತು ನಂತರ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಿ. ನೋಡಿ, ದೇಶವು ಇಷ್ಟು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸುತ್ತದೆ, ಮತ್ತು ಇದರಿಂದ ದೇಶದ ಸಮಯ ಮತ್ತು ಶಕ್ತಿಯು ಉಳಿತಾಯವಾಗಿ ಒಂದು ಸರಿಯಾದ ಕೆಲಸಕ್ಕಾಗಿ ಬಳಕೆಯಾಗುತ್ತದೆ. ಆದ್ದರಿಂದಲೇ ನನ್ನ ದೇಶದ ಯುವಜನರು ಜನಗಣತಿಯ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ದೇಶದ ಯುವಶಕ್ತಿಯೇ, ನಾನು ಕೆಂಪುಕೋಟೆಯಿಂದ ಪಂಚ ಶಪಥಗಳು ಕುರಿತು ಮಾತನಾಡಿದ್ದೆ. ಈ ಪಂಚ ಶಪಥಗಳು ದೇಶವನ್ನು ತನ್ನ ಆತ್ಮಗೌರವದ ಹಾದಿಯಲ್ಲಿ ಮುನ್ನಡೆಸಲು ಮತ್ತು ನಿಗದಿಪಡಿಸಿದ ಗುರಿಗಳನ್ನು ಮೀರಿ ಬೆಳೆಯುವ ಸಾಮರ್ಥ್ಯದೊಂದಿಗೆ ಮುನ್ನಡೆಯಲು ಈ ಪಂಚ ಶಪಥಗಳು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿವೆ. ನಾವು ಪ್ರತಿ ಕ್ಷಣವೂ ನಮ್ಮಲ್ಲಿರುವ ಗುಲಾಮಿ ಮಾನಸಿಕತೆಯನ್ನು ತೊಡೆದುಹಾಕುತ್ತಲೇ ಇರಬೇಕು. ಯಾವ ಭಾರತದ ಕನಸನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಂಡಿದ್ದರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರೋ, ಪಂಡಿತ್ ನೆಹರು ಕಂಡಿದ್ದರೋ, ಸರ್ದಾರ್ ಪಟೇಲ್, ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳು ಕಂಡಿದ್ದರೋ, ಅಂತ ಭಾರತದ ಕನಸನ್ನು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಂಡಿದ್ದರು, ಭಗವಾನ್ ಬಿರ್ಸಾ ಮುಂಡಾ ಅವರು ಕಂಡಿದ್ದರು, ಹಾಗೂ ಜ್ಯೋತಿಬಾ ಫುಲೆ ಅವರು ಕೂಡ ಕಂಡಿದ್ದರು. ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ಮುಂದೆ ಸಾಗೋಣ. ಬನ್ನಿ, ಈ ಸಂಕಲ್ಪವನ್ನು ನಾವು ಪುನರುಚ್ಚರಿಸೋಣ. ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಮತ್ತು ಕರ್ತವ್ಯವೇ ನಮ್ಮ ಗುರುತಾಗಲಿ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳಬಯಸುವುದೇನೆಂದರೆ, ಇದು ನಮ್ಮ ಸಮಯ. ನಾನು ಎಲ್ಲಾ ದೇಶವಾಸಿಗಳಿಗೆ ಹೇಳುತ್ತೇನೆ, ಇದು ನಮ್ಮ ಸಮಯ, ಇದು ನಮ್ಮ ಅವಕಾಶ, ಮತ್ತು ಇದು ನಮ್ಮ ಸಂಕಲ್ಪ. ಬನ್ನಿ, ನಮ್ಮ ಕನಸುಗಳನ್ನು ಸಂಕಲ್ಪವನ್ನಾಗಿ ಮಾಡೋಣ, ಸಂಕಲ್ಪವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸೋಣ, ಮತ್ತು ಆ ಸಾಮರ್ಥ್ಯವನ್ನು ಯಶಸ್ಸನ್ನಾಗಿ ಬದಲಿಸೋಣ. ಬನ್ನಿ, ನಾವು ಇರಿಸುವ ಪ್ರತಿಯೊಂದು ಹೆಜ್ಜೆಯನ್ನು ಅಭಿವೃದ್ಧಿಯ ಹೆಜ್ಜೆಯನ್ನಾಗಿ ಮಾಡೋಣ. ನಮ್ಮ ಕಾರ್ಯಗಳು ಒಂದಾಗಲಿ, ಮನಸ್ಸುಗಳು ಬೆರೆಯಲಿ, ಗುರಿಯೆಡೆಗೆ ನಮ್ಮ ನಿಷ್ಠೆ ಅಚಲವಾಗಿರಲಿ. ಒಂದು ದೀಪದಿಂದ ಸಾವಿರಾರು ದೀಪಗಳು ಬೆಳಗುವಂತೆ ನಾವೆಲ್ಲರೂ ಒಗ್ಗೂಡೋಣ. ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಒಂದು ಭಾವನೆಯೊಂದಿಗೆ ಈ ಮಂಗಳಕರ ಪರ್ವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ನನ್ನೊಂದಿಗೆ ಧ್ವನಿಗೂಡಿಸಿ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲರಿಗೂ ಧನ್ಯವಾದಗಳು.

ಇದುವರೆಗೂ ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇಂದು ಬೆಳಗ್ಗೆ ದೆಹಲಿಯ ಕೆಂಪುಕೋಟೆಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಧ್ವಜಾರೋಹಣ ನೆರವೇರಿಸಿ ಮಾಡಿದ ಭಾಷಣದ ಎಐ ಆಧಾರಿತ ಧ್ವನಿ ಕ್ಲೋನ್ ಮಾಡಿದ ಕನ್ನಡ ಆವೃತ್ತಿಯನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಈ ಕಾರ್ಯಕ್ರಮವು ಆರ್ಎನ್ಯು ಡಿಡಿ ಚಂದನದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 10:39. ಶ್ರೋತೃಗಳೇ, ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ಡಿ ಎಸ್ ಕರ್ಕಿ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು.

ಇನ್ನೀಗ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ವಿರಚಿತ ಈ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮಗೊಂದೇ.

ಈ ಪ್ರೊಫೆಸರ್ ಕೆ ಎಸ್ ನಿಸಾರ್ ಅಹಮದ್ ಅವರ ಈ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ದೇಶ ದೇವಿ ಉತ್ಸವದಲ್ಲಿ ಹಬ್ಬದೋಸೆಗೆ ಸಂಭ್ರಮದಲ್ಲಿ ಉತ್ಸಾಹದಿ ಪಾಲ್ಗೊಳ್ಳುತ್ತಾ ಧನ್ಯರಾಗಿರೆಲ್ಲರೂ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11:10. ಶ್ರೋತೃಗಳೇ, ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಇದೀಗ ಮಾಡಿಕೊಳ್ಳೋಣ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 HS ಭವ್ಯ ಅವರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್

ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 10:30 ಸುನೇರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ನಿರ್ಮಾಣ ಆಶಾ, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ಸಿರಿಗಣೇಶ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಮತಾ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನು ಕೇಳುವರೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾವ್ಯವಾಚನ, ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ, ಅಲ್ಲಮ ಪ್ರಭುವಿನ ಜನನ. ವಾಚನ ಸುಬ್ರಹ್ಮಣ್ಯಕ್ಕೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 3:00 ಗುಲ್ಮೊಹರ್ನಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು 5:30 ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿವರೆ. ನಾಳೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿರಂಗ, ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಆಲಿಸಬಹುದು. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗುತ್ತೆ. 9:15 ಅರ್ಚನಾ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ರಾತ್ರಿ 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ರಿಟೋಮ್ ಸರ್ಕಾರ್ ಅವರ ಗಿಟಾರ್ ವಾದನ ಆಲಿಸಬಹುದು. ಈ ಕಾರ್ಯಕ್ರಮ ಕೋಲ್ಕತ್ತಾ ಕೇಂದ್ರದ ಕೊಡುಗೆ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯವನ್ನು ಮಾಡಿಕೊಂಡಿದೆ.

ಇದು ಆಕಾಶವಾಣಿ. ಸಮಯ 11:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ.